ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣು ಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಜೀವನದಲ್ಲಿ ಖರೀದಿಸಲಾಗದ ಏಕೈಕ ಶ್ರೀಮಂತಿಕೆ ಅಂದರೆ ಅದು ನೆಮ್ಮದಿ. ಜೀವನದಲ್ಲಿ ಅತಿಯಾದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದಿರುವುದು ಮತ್ತು ಸಮಾಧಾನದಿಂದ ಇರುವುದು ನೆಮ್ಮದಿಯ ಮೂಲಮಂತ್ರ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಮಂಗಳವಾರ ದಿನಾಂಕ 16 ಜೂನ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕ್ಕೆ ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ವರೆಗೆ ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 ರಿಂದ 7:15 ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ 7:15 ರಿಂದ 7:30 ವರೆಗೆ ಸಂಸ್ಕೃತಂ ವದಾಮಹ 7:30 ರಿಂದ 8:00 ವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ 8:00 ರಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 ರಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 ರಿಂದ 9:00 ವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ 9:00 ರಿಂದ 9:00

9:30 ವಿಶೇಷ ಕಾರ್ಯಕ್ರಮಗಳು 9:30 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ 12:30 to 1:00 ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ 1:30 to 2:00 ಪ್ರಸಾರವಾಗಲಿದೆ ಮರಾಠಿ ಸಮಯ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 4:30 to 5:00 ಪ್ರಸಾರವಾಗಲಿದೆ ನಿಮ್ಮ ಸೇವೆಯಲ್ಲಿ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಬೇಳು ಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ ಕುಂಕುಮ ಭಾಗ್ಯದ ಅಮ್ಮ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ, ಭಾಗ್ಯವ ನೀಡುತ್ತ ನಿರತವು ಹರಿಸು, ನೀ ಧರ್ಮದ ದೇವಿ, ನೀ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೋಡಲು ಬನ್ನಿ, ಹಾಡಲು ಬನ್ನಿ ಶಾರದೆ ವೈಭವವ. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಬೆಳೆ ಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಬಾರಮ್ಮ ಶಾರದೆ ನೀ ಜನಜಾತ್ರೆ ಸೇರಿದೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.
1: ಆತ್ಮೀಯರೇ, ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ, ತಿರ್ಲಾಪುರ್, ಮರಾಠ ಮಂಡಲ್ ಮಹಾವಿದ್ಯಾಲಯದಲ್ಲಿನ ಉಪನ್ಯಾಸಕಿ. ಇವತ್ತು ನಾನು ಬಸವಣ್ಣನವರ ಮತ್ತೊಂದು ವಚನವನ್ನ ತಮ್ಮೆದುರುಗಡೆ ತಂದಿದ್ದೇನೆ. ತನಗೆ ಮುನಿಯವರಿಗೆ ತಾ ಮುನಿಯಲಿ ಕೈಯ, ತನಗಾದ ಆಗೇನು ಅವರಿಗಾದ ಚೇಗೇನು. ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು. ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ಕೋಪದ ಪರಿಣಾಮಗಳನ್ನು ಕುರಿತು ಬಸವಣ್ಣನವರು ಈ ವಚನದಲ್ಲಿ ಹೇಳಿದ್ದಾರೆ. ತನಗೆ ಮುನಿಯವರಿಗೆ ತಾ ಮುನಿಯಲಿ ಕೈಯ, ತನ್ನ ಮೇಲೆ ಸಿಟ್ಟು ಮಾಡಿಕೊಂಡಿದ್ದಾರಾ ಅಂತ ಹೇಳಿ ಸುಮ್ಮನೆ ನಾನು ಯಾಕೆ ಅನಾವಶ್ಯಕವಾಗಿ ಬೇರೆಯವರ ಮೇಲೆ ಸಿಟ್ಟು ಮಾಡ್ಕೊಳ್ಬೇಕು? ಅದರಿಂದ ತನಗೇನಾದರೂ ಪ್ರಯೋಜನ ಆಗುತ್ತಾ? ಖಂಡಿತ ಇಲ್ಲ. ಅದರ ಬದಲು ನಾವು ಸಿಟ್ಟು ಸಿಡವುಗಳಿಂದ ನೆಮ್ಮದಿಯನ್ನು ಕಳೆದುಕೊಂಡು ನೋವನ್ನು ಅನುಭವಿಸ್ತೇವೆ. ಸೊ ಹಾಗಾಗಿ ನಮಗೆ ನೆಮ್ಮದಿ, ಹರ್ಷ, ಒಳ್ಳೆಯದು ನಮಗೆ ನೆಮ್ಮದಿಯನ್ನು ತಂದುಕೊಡುತ್ತೆ, ಹರ್ಷ ತಂದುಕೊಡುತ್ತದೆ. ಅಷ್ಟೇ ವೈರುಧ್ಯವಾಗಿ ಸಂಕಟ, ನೋವು ತಂದುಕೊಡೋದು ನಮ್ಮ ಸಿಟ್ಟು. ಹೋಗಲಿ, ತಾನು ಏನಾದರೂ ಇನ್ನೊಬ್ಬರ ಮೇಲೆ ಸಿಟ್ಟು ಮಾಡಿಕೊಂಡ್ರೆ ಅವ್ರಿಗೇನಾದರೂ ಹಾನಿಯಾಗುತ್ತೇನು? ಈ ಎರಡು ಸಾಲುಗಳು ಪ್ರಶ್ನಾರ್ಥಕವಾಗಿವೆ. ಈ ಪ್ರಶ್ನೆಗಳು ನಮ್ಮನ್ನು ಕೇಳಿಕೊಳ್ಬೇಕು ನಮ್ಮಷ್ಟಕ್ಕೆ ನಾವೇ. ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು. ವಯಸ್ಸಿನೊಳಗೆ ದೊಡ್ಡವರಾಗಿದ್ದುಕೊಂಡು ಅನಾವಶ್ಯಕವಾಗಿ ಸಿಟ್ಟಿನಿಂದ ಚೀರಾಡೋದು, ಕೂಗಾಡೋದು, ಹೊಡೆಯೋದು, ಬೈಯೋದು ಮಾಡಿದರೆ ಅದು ವಯಸ್ಸಿಗೆ ತಕ್ಕದ್ದಲ್ಲ. ಇದರಿಂದ ಎದುರಿದ್ದವರಿಗೆ ಅಸಹ್ಯ ಅನಿಸುತ್ತೆ. ಜೊತೆಗೆ ಇಂತಹ ಉದ್ರೇಕಕಾರಿ ಸಿಟ್ಟಿನ ಪ್ರಕ್ರಿಯೆಗಳು ಮನುಷ್ಯನ ನೆಮ್ಮದಿಯನ್ನು ಕೆಡಿಸೋದಲ್ಲದ ಅನೇಕ ಕಾಯಿಲೆಗಳಿಗೆ ದಾರಿ ಮಾಡಿಕೊಡ್ತವೆ. ಏನ್ಪಾ ಇಷ್ಟು ವಯಸ್ಸಾಗೈತಿ, ವಯಸ್ಸಿಗೆ ತಕ್ಕಂಗೆ ಇವರು ನಡ್ಕೋಬಲ್ಲರಲ್ಲ ಅಂತ ಹೇಳಿ ಜನ ಮಾತಾಡ್ಕೋತಾರೆ, ಬೇಜಾರು ಮಾಡ್ಕೋತಾರೆ. ಹಾಗಾಗಿ ವಯಸ್ಸು ಮಾಗುತ್ತಾ ಹೋದಂತೆ ನಮ್ಮ ನಡೆನುಡಿಯು ಕೂಡ ಮಾಗುತ್ತಾ ಹೋಗಬೇಕು. ವಯಸ್ಸಿಗೆ ತಕ್ಕಂತೆ ಇರಬೇಕು ನಮ್ಮ ನಡೆ ಮತ್ತು ನುಡಿ ಎಂಬುದು ಅವರ ಅಭಿಮತ. ಇನ್ನೊಬ್ಬರ ಬಗ್ಗೆ ಒಳಗೊಳಗೆ ಕುದಿತಾ ಇರೋದು, ದ್ವೇಷ ಸಾಧಿಸೋದ್ರಿಂದ ತನ್ನಲ್ಲಿರುವಂಥ ಶ್ರೇಷ್ಠ ಧ್ಯಾನವನ್ನು ನಾವು ಅಪಮಾನಿಸಿಕೊಂಡಂಗೆ. ವಯಸ್ಸಿಗೆ ತಕ್ಕಂತೆ ಜ್ಞಾನವನ್ನು ಪಡೆದುಕೊಂಡು ಕೋಪತಾಪವನ್ನು ಸಹಿಸಿಕೊಂಡು ಸ್ಥಿತಪ್ರಜ್ಞೆಯನ್ನು ಹೊಂದಿರಬೇಕು. ಜೊತೆಗೆ ಕ್ಷಮಾಗುಣ ಹೊಂದುವಂಥದ್ದು ತುಂಬ ಅವಶ್ಯಕ. ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ನೋಡ್ರಿ, ನಮ್ಮ ಮನೆಯೊಳಗೆ ಬೆಂಕಿ ಹತ್ಕೋತು ಅಂತಂದ್ರೆ ಅದು ನಮ್ಮ ಮನೆ ಸುಡ್ತೈತಿ, ನಮ್ಮ ಮನೆಯಲ್ಲಿರುವಂತಹ ಅತ್ಯಮೂಲ್ಯವಾದ ಸಂಪತ್ತು ನಾಶ ಆಗ್ತತಿ. ನಮ್ಮ ಮನೆಗೆ ಬೆಂಕಿ ಹತ್ತಿದಾಗ ನೆರೆಮನೆಯವರು ಎಚ್ಚೆತ್ತುಕೊಂಡು ತಮ್ಮ ಮನೆಗೆ ಬೆಂಕಿ ಹತ್ಕೊಳ್ಳಾರ್ದಂಗೆ ಮುಂಜಾಗ್ರತೆ ವಹಿಸ್ತಾರೆ. ಹಂಗನ ನಮ್ಮ ದೇಹದಲ್ಲಿ, ನಮ್ಮ ತನುವಿನಲ್ಲಿ ಕೋಪದ ಕಿಡಿಗಳು ಇದ್ದವು ಅಂತಂದ್ರೆ ಇಡೀ ದೇಹದ ಮೇಲೆ ಅವು ಪರಿಣಾಮ ಮಾಡ್ತವೆ. ಅನೇಕ ಕಾಯಿಲೆ ಕಸಾಲೆಗಳಿಗೆ ನಾವು ಆಹ್ವಾನ ಕೊಟ್ಟು ಕರ್ಕೊಂಡಂಗೆ. ಆಗ ಕೋಪ ಮಾಡಿಕೊಂಡವಾಗ ಮಾತ್ರ ನಷ್ಟ ಉಂಟಾಗುತ್ತೆ, ಎದುರಿದ್ದವ್ರಿಗೆ ಏನೂ ಆಗೋದಿಲ್ಲ. ನಮ್ಮ ಮನಸ್ಸಿನೊಳಗೆ ನಾವು ಸಿಟ್ಟು ಮಾಡಿಕೊಂಡ್ರೆ ನಮಗೆ ತಾನೇ ಹಾನಿ. ಇಲ್ಲಿ ಮನೆಯೆಂದರೆ ಮನುಷ್ಯನ ದೇಹ. ದೇಹದಲ್ಲಿರುವ ತನು ಮತ್ತು ಮನದ ಕೋಪಗಳು ಯಾವ ರೀತಿ ಕೆಟ್ಟ ಪರಿಣಾಮ ಮಾಡ್ತಾವ? ಇಲ್ಲಿ ಎರಡೂ ಕೋಪಗಳನ್ನು ಬೆಂಕಿ ಹೋಲಿಸ್ತಾರೆ. ಬೆಂಕಿ ಯಾವ ರೀತಿ ಸುಟ್ಟು ಹಾಳು ಮಾಡ್ತದೆಯೋ ಅದೇ ರೀತಿ ಬೆಳೆಯಬೇಕಾದ ಮನುಜ ಇಂತಹ ಕೋಪಗಳಿಂದ ತಾನೇ ಹಾಳಾಗ್ತಾನೆ ಎನ್ನುವಂಥದ್ದು ಬಸವಣ್ಣನವರ ಅಭಿಪ್ರಾಯ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವಾಯ.

0: ಶಿವಾಯ. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನಿಂದ 12ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂತೇಳಿ ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗಿನ ಎಲ್ಲ ಅಧ್ಯಾಯಗಳು ಭಕ್ತಿಯೋಗದ ಮಹತ್ವವನ್ನ ನಮಗೆ ವಿವರಿಸುತ್ತವೆ. ಆದರೂ ಕೂಡ 12ನೇ ಅಧ್ಯಾಯ ವಿಶೇಷವಾಗಿ ಭಕ್ತಿಯ ಮಹತ್ವವನ್ನ ನಮಗೆ ಹೇಳುತ್ತೆ. 12ನೇ ಅಧ್ಯಾಯದ ಹೆಸರೇ ಭಕ್ತಿ ಸೇವೆ. ಸೊ ಯಾವ ತರ ನಾವು ಭಕ್ತಿಯನ್ನ ಮಾಡಬೇಕು, ಎಲ್ಲರೂ ಕೂಡ ಯಾರು ಕೂಡ ಭಕ್ತಿಯನ್ನ ಮಾಡಬಹುದು, ಅವರವರಿಗೆ ಅನುಕೂಲವಾದಂತಹ ರೀತಿಯಲ್ಲಿ ಮಾಡಬಹುದು, ಹೀಗೆ ಹಲವಾರು ಒಂದು ವಿಧಾನಗಳನ್ನ ಭಗವಂತ ನಮಗೆ ಇಲ್ಲಿ ಕೊಡ್ತಾರೆ. ಸೊ ನಿಮ್ಗೆ ಯಾವ ವಿಧಾನ ಅನುಕೂಲವಾಗುತ್ತೋ ಆ ರೀತಿಯಲ್ಲಿ ನೀವು ನನ್ನ ಜೊತೆ ಸಂಪರ್ಕದಲ್ಲಿ ಇರ್ಬೋದು, ಒಟ್ಟಿನಲ್ಲಿ ನೀವು ನನ್ನ ಸಂಪರ್ಕದಲ್ಲಿ ಇರಿ ಅನ್ನೋದನ್ನ ಭಗವಂತ ಹೇಳ್ತಾರೆ. ಮತ್ತೆ ಯಾವ ತರದ ಭಕ್ತರು ನನಗೆ ಪ್ರಿಯರಾಗುತ್ತಾರೆ, ಭಕ್ತರ ಗುಣ ಹೇಗಿರುತ್ತದೆ ಅನ್ನೋದನ್ನ ಭಗವಂತ ಈ ಅಧ್ಯಾಯದಲ್ಲಿ ವಿವರಿಸುತ್ತಾರೆ. 12ನೇ ಅಧ್ಯಾಯ ಚಿಕ್ಕ ಅಧ್ಯಾಯ, ಕೇವಲ 20 ಶ್ಲೋಕಗಳನ್ನು ಒಳಗೊಂಡಿದೆ. ಈ 20 ಶ್ಲೋಕಗಳು ಕೂಡ ತುಂಬಾ ಮಹತ್ವವನ್ನ ಪಡೆದಿದೆ. ಸೊ ಇಲ್ಲಿ ಅರ್ಜುನ ತುಂಬಾ ಮಹತ್ವವಾದಂತಹ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಏನದು, ಯಾವ ಪ್ರಶ್ನೆ ಅಂತೇಳಿ ನಾವು ನೋಡೋಣ. ಅರ್ಜುನ ಉವಾಚ ಏವಂ ಸತತ ಯುಕ್ತಾಯೇ ಭಕ್ತಸ್ತ್ವಾಂ ಪರಿಯುಪಾಸತೆ ಏಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗ ವಿತ್ತಮಾಃ. ಅರ್ಜುನ ಹೀಗೆ ಪ್ರಶ್ನೆಯನ್ನ ಕೇಳ್ತಾನೆ. ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು ಮತ್ತು ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಲಾಗಿದೆ? ಸೊ ಸಾಕಾರವಾದಿಗಳು ಅಥವಾ ನಿರಾಕಾರವಾದಿಗಳು ಅನ್ನೋದನ್ನ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ. ಭಕ್ತಿ ಸೇವೆಯಲ್ಲಿ ಪರಮ ಪ್ರಭುವನ್ನ ನೇರವಾಗಿ ಪೂಜಿಸುವವರಿಗೆ ಸಾಕಾರವಾದಿಗಳು ಎಂದು ಹೆಸರು. ನಿರಾಕಾರ ಬ್ರಹ್ಮನ್ನ ಧ್ಯಾನದಲ್ಲಿ ತೊಡಗುವವರಿಗೆ ನಿರಾಕಾರವಾದಿಗಳು ಎಂದು ಹೆಸರು. ಇಲ್ಲಿ ಅರ್ಜುನ ಯಾವನಿಲು ಉತ್ತಮ ಎಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಪರಿಪೂರ್ಣ ಸತ್ಯದ ಸಾಕ್ಷಾತ್ಕಾರಕ್ಕೆ ಬೇರೆ ಬೇರೆ ಮಾರ್ಗಗಳು ಇದೆ. ಸೊ ಈ ಅಧ್ಯಾಯದಲ್ಲಿ ಇವುಗಳಲ್ಲಿ ಅತ್ಯುನ್ನತವಾದದ್ದು ಯಾವುದು ಅನ್ನೋದನ್ನ ಭಗವಂತ ವಿವರಿಸುತ್ತಾರೆ. ಸೊ ಕೃಷ್ಣ ಈಗಾಗಲೇ ಸಾಕಾರ ರೂಪ, ನಿರಾಕಾರ ರೂಪ ಮತ್ತು ವಿಶ್ವರೂಪ ಈ ಮೂರನ್ನು ಮತ್ತು ಎಲ್ಲಾ ಬಗೆಗಳ ಭಕ್ತರನ್ನು ಯೋಗಿಗಳನ್ನು ವರ್ಣಿಸಿದ್ದಾರೆ. ಸಾಮಾನ್ಯವಾಗಿ ಆಧ್ಯಾತ್ಮಿಕವಾದಿಗಳನ್ನ ಎರಡು ವರ್ಗಗಳನ್ನಾಗಿ ವಿಂಗಡಿಸಬಹುದು. ಒಂದು ವರ್ಗ ನಿರಾಕಾರವಾದಿಗಳದು, ಮತ್ತೊಂದು ಸಾಕಾರವಾದಿಗಳದು. ಸಾಕಾರವಾದಿಯಾದ ಭಕ್ತನು ತನ್ನ ಎಲ್ಲಾ ಶಕ್ತಿಯನ್ನ ಬಳಸಿ ಪರಮ ಪ್ರಭುವಿನ ಸೇವೆಯಲ್ಲಿ ತೊಡಗುತ್ತಾನೆ. ನಿರಾಕಾರವಾದಿಯು ನೇರವಾಗಿ ಕೃಷ್ಣನ ಸೇವೆಯಲ್ಲಿ ತೊಡಗುವುದಿಲ್ಲ, ಅವ್ಯಕ್ತವಾದ ನಿರಾಕಾರ ಬ್ರಹ್ಮನ ಧ್ಯಾನದಲ್ಲಿ ನಿರತರಾಗುತ್ತಾನೆ. ಸೊ ಅರ್ಜುನ ಯಾಕೆ ಈ ಪ್ರಶ್ನೆಯನ್ನ ಕೇಳುತ್ತಾನೆ? ಅರ್ಜುನನಿಗೆ ಮನವರಿಕೆ ಆಗಿದೆ, ಸಾಕಾರ ರೂಪವೇ ಅತ್ಯುತ್ತಮ ಅನ್ನುವಂಥದ್ದು. ಆದರೂ ಅರ್ಜುನ ಯಾಕೆ ಈ ಪ್ರಶ್ನೆಯನ್ನ ಕೇಳುತ್ತಾನಂದ್ರೆ, ಈಗ ತಾನೇ ವಿಶ್ವರೂಪದ ದರ್ಶನ ಅವನಿಗೆ ಆಗಿದೆ. ಭಗವಂತ ಸರ್ವವ್ಯಾಪಿ ಅನ್ನುವಂಥದ್ದನ್ನ ಅವನು ಅರ್ಥ ಮಾಡಿಕೊಂಡಿದ್ದಾನೆ. ಸೊ ಭಗವಂತ ಸರ್ವವ್ಯಾಪಿ, ಎಲ್ಲ ಕಡೆ ಇರುತ್ತಾರೆ ಅಂದ ಮಾತ್ರಕ್ಕೆ ಭಗವಂತನಿಗೆ ಒಂದು ವ್ಯಕ್ತಿತ್ವವಿಲ್ಲ, ಭಗವಂತನಿಗೆ ರೂಪವಿಲ್ಲ ಅಂತ ಕೆಲವರು ತಿಳ್ಕೊಳ್ತಾರೆ. ಸಾಕಾರ ರೂಪ ಇಲ್ವೇ ಇಲ್ಲ ಅಂತೇಳಿ. ಸೊ ಅಂಥವರಿಗೆ ಅರ್ಥವಾಗ್ಲಿ ಅನ್ನುವಂಥ ಉದ್ದೇಶದಿಂದ ಅರ್ಜುನ ಈ ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾ ಇದ್ದಾನೆ. ಯಾವುದು ಉತ್ತಮ, ಸಾಕಾರ ರೂಪವ ಅಥವಾ ನಿರಾಕಾರ ರೂಪದ ಆರಾಧನೆಯ ಅಂತೇಳಿ. ಸೊ ಪರಿಪೂರ್ಣ ಸತ್ಯದ ಸಾಕ್ಷಾತ್ಕಾರದ ವಿವಿಧ ಪ್ರಕ್ರಿಯೆಗಳಲ್ಲಿ ಭಕ್ತಿ ಸೇವೆ ಅಥವಾ ಭಕ್ತಿಯೋಗವೇ ಅತ್ಯುನ್ನತವಾದದ್ದು ಎಂದು ಈ ಅಧ್ಯಾಯದಲ್ಲಿ ಕಾಣುತ್ತೇವೆ. ದೇವೋತ್ತಮ ಪರಮಪುರುಷನ ಸಹವಾಸ ಬೇಕೆಂಬ ಬಯಕೆ ಇದ್ದಲ್ಲಿ ಅಂತಹ ಮನುಷ್ಯನು ಭಕ್ತಿ ಸೇವೆಯನ್ನ ಕೈಗೊಳ್ಳಲೇಬೇಕು. ಸೊ ಈ ಅಧ್ಯಾಯದಲ್ಲಿ ಭಕ್ತಿಯೇ ಅತ್ಯುನ್ನತವಾಗಿರುವಂಥದ್ದು, ಅದು ಅತ್ಯಂತ ನೇರವಾದದ್ದು ಮತ್ತು ಭಗವಂತನೊಡನೆ ಸಹವಾಸವನ್ನ ಪಡೆಯಲು ಅದೇ ಅತ್ಯಂತ ಸುಲಭವಾದದ್ದು ಅಂತ ಇಲ್ಲಿ ವಿವರಿಸಲಾಗಿದೆ. ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಭಗವಂತ ಜೀವಿಯು ಭೌತಿಕ ದೇಹವಲ್ಲ ಅಂತ ವಿವರಿಸಿದ್ದಾರೆ. ಅವನೊಂದು ಆಧ್ಯಾತ್ಮಿಕ ಕಿಡಿ, ಪರಿಪೂರ್ಣ ಸತ್ಯವು ಅಲೌಕಿಕ ಸಮಗ್ರತೆ. 7ನೇ ಅಧ್ಯಾಯದಲ್ಲಿ ಜೀವಿಯು ಪರಮ ಸಮಗ್ರತೆಯ ಭಾಗ ಎನ್ನುವುದನ್ನು ಹೇಳಿ ಅರ್ಜುನ ತನ್ನ ಗಮನವನ್ನ ಸಂಪೂರ್ಣವಾಗಿ ಸಮಗ್ರತೆಗೆ ಬದಲಿಸಬೇಕು ಅಂತ ಶ್ರೀಕೃಷ್ಣ ಸೂಚಿಸಿದರು. ತನ್ನ ದೇಹವನ್ನು ಬಿಡುವ ಕಾಲದಲ್ಲಿ ಯಾರು ಕೃಷ್ಣನನ್ನು ಕುರಿತು ಯೋಚಿಸುತ್ತಾರೋ ಅಂಥವರನ್ನ ಕೂಡಲೇ ಆಧ್ಯಾತ್ಮಿಕ ಗಗನಕ್ಕೆ, ಕೃಷ್ಣನ ನಿವಾಸಕ್ಕೆ ಕಳುಹಿಸಲಾಗುವುದು ಎಂದು 8ನೇ ಅಧ್ಯಾಯದಲ್ಲಿ ತಿಳಿಸಲಾಯಿತು. 6ನೇ ಅಧ್ಯಾಯದ ಕಡೆಯಲ್ಲಿ ಶ್ರೀಕೃಷ್ಣ ಎಲ್ಲಾ ಯೋಗಿಗಳಲ್ಲಿ ಯಾರು ಸದಾ ತನ್ನಲ್ಲಿಯೇ ಅಂದರೆ ಕೃಷ್ಣನನ್ನು ಕುರಿತು ಚಿಂತಿಸುವನೋ ಅವನು ಅತ್ಯಂತ ಪರಿಪೂರ್ಣನೆಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗೆ ಒಟ್ಟಿನಲ್ಲಿ ಪ್ರತಿಯೊಂದು ಅಧ್ಯಾಯದಲ್ಲಿಯೂ ತೀರ್ಮಾನವೇನೆಂದರೆ ಮನುಷ್ಯನು ಕೃಷ್ಣನ ಸಾಕಾರ ರೂಪದಲ್ಲಿ ಅನುರಕ್ತನಾಗಬೇಕು. ಅದೇ ಅತ್ಯುನ್ನತ ಆಧ್ಯಾತ್ಮಿಕ ಸಾಕ್ಷಾತ್ಕಾರ. ಆದರೂ ಕೃಷ್ಣನ ಸಾಕಾರ ರೂಪದಲ್ಲಿ ಅನುರಕ್ತರಾಗಿಲ್ಲದವರು ಇದ್ದಾರೆ. ಅವರು ಎಷ್ಟರ ಮಟ್ಟಿಗೆ ಬೇರೆಯಾಗಿದ್ದಾರೆ ಅಂದರೆ, ಭಗವದ್ಗೀತೆಯ ವ್ಯಾಖ್ಯಾನಗಳನ್ನು ಸಿದ್ಧಗೊಳಿಸುವಾಗ ಸಹ ಅವರು ಜನರ ಮನಸ್ಸನ್ನು ಕೃಷ್ಣನಿಂದ ಬೇರೆಡೆಗೆ ತಿರುಗಿಸಿ ಭಕ್ತಿಯನ್ನೆಲ್ಲ ನಿರಾಕಾರ ಬ್ರಹ್ಮ ಜ್ಯೋತಿಗೆ ಬದಲಾಯಿಸಲು ಅಪೇಕ್ಷಿಸುತ್ತಾರೆ. ಪರಿಪೂರ್ಣ ಸತ್ಯವು ಇಂದ್ರಿಯಗಳಿಗೆ ಎಟುಕುವುದಿಲ್ಲ, ಅದು ಅವ್ಯಕ್ತ. ಆದ್ದರಿಂದ ಇವರು ಪರಿಪೂರ್ಣ ಸತ್ಯದ ನಿರಾಕಾರ ರೂಪವನ್ನೇ ಧ್ಯಾನಿಸಲು ಬಯಸುತ್ತಾರೆ. ಯೋಗಿಗಳಲ್ಲಿ ಎರಡು ವರ್ಗಗಳು. ಯಾವ ಪ್ರಕ್ರಿಯೆ ಹೆಚ್ಚು ಸುಲಭವಾದದ್ದು ಮತ್ತು ಎರಡು ವರ್ಗಗಳಲ್ಲಿ ಯಾವುದು ಅತ್ಯಂತ ಪರಿಪೂರ್ಣವಾದದ್ದು ಅನ್ನುವ ಪ್ರಶ್ನೆಯನ್ನು ತೀರ್ಮಾನಿಸಲು ಅರ್ಜುನ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾನೆ. ಅಂದರೆ ಆತನು ಕೃಷ್ಣನ ಸಹಕಾರ ರೂಪದಲ್ಲಿ ಪ್ರೀತಿ ಇರುವವನಾದ್ದರಿಂದ ತನ್ನ ನಿಲುವನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಆತನಿಗೆ ನಿರಾಕಾರ ಬ್ರಹ್ಮನಲ್ಲಿ ಆಸಕ್ತಿ ಇಲ್ಲ, ತನ್ನ ಸ್ಥಿತಿಯು ಭದ್ರವಾದದ್ದೇ ಅಂತ ತಿಳಿದುಕೊಳ್ಳಲು ಅವನು ಬಯಸ್ತಾ ಇದ್ದಾನೆ. ಈ ಐಹಿಕ ಜಗತ್ತಿನಲ್ಲಾಗಲಿ, ಪರಮಪ್ರಭುವಿನ ಅಲೌಕಿಕ ಜಗತ್ತಿನಲ್ಲಾಗಲಿ ನಿರಾಕಾರ ಅಭಿವ್ಯಕ್ತಿಯು ಧ್ಯಾನಕ್ಕೆ ಒಂದು ಸಮಸ್ಯೆ. ವಾಸ್ತವವಾಗಿ ಪರಮ ಸತ್ಯದ ನಿರಾಕಾರ ರೂಪವನ್ನು ಪರಿಪೂರ್ಣವಾಗಿ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಅರ್ಜುನ ಹೀಗೆ ಕಾಲವನ್ನು ವ್ಯರ್ಥ ಮಾಡಿ ಏನು ಪ್ರಯೋಜನ ಅಂತ ಕೇಳಲು ಬಯಸ್ತಾ ಇದ್ದಾನೆ. ಕೃಷ್ಣನ ಸಾಕಾರ ರೂಪವನ್ನು ಪ್ರೀತಿಸುವುದರಿಂದ ಇತರ ರೂಪಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿತ್ತು ಮತ್ತು ಅವನ ಮನಸ್ಸಿಗೆ ಯಾವ ಬಗೆಯ ಪ್ರಕ್ಷುಬ್ಧತೆಯೂ ಇರುತ್ತಿರಲಿಲ್ಲ. ಆದ್ದರಿಂದ ಕೃಷ್ಣನ ಸಾಕಾರ ರೂಪವನ್ನು ಪ್ರೀತಿಸುವುದೇ ಅತ್ಯುತ್ತಮ ಎಂದು 11ನೇ ಅಧ್ಯಾಯದಲ್ಲಿ ಆತನು ಅನುಭವಿಸಿ ಕಂಡುಕೊಂಡ. ಅರ್ಜುನನು ಕೃಷ್ಣನಿಗೆ ಕೇಳುವ ಈ ಮುಖ್ಯವಾದ ಪ್ರಶ್ನೆಯಿಂದ ಪರಮಸತ್ಯದ ನಿರಾಕಾರ ಮತ್ತು ಸಾಕಾರ ಪರಿಕಲ್ಪನೆಗಳ ನಡುವಣ ವ್ಯತ್ಯಾಸವು ಸ್ಪಷ್ಟವಾಗುತ್ತೆ. ಸೊ ಇಲ್ಲಿ ಅರ್ಜುನ ಕೇಳಿದ ಪ್ರಶ್ನೆಗೆ ಶ್ರೀಕೃಷ್ಣ ಏನು ಉತ್ತರಿಸ್ತಾರೆ ಅಂತ ನಾವು ನೋಡೋಣ. ಶ್ರೀ ಭಗವಾನುವಾಚ ಮಯ್ಯಾವೇಶ ಮನೋಯೇ ಮಾಂ ನಿತ್ಯ ಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ ತೇಮೇ ಯುಕ್ತ ತಮಾಮತಾಃ. ದೇವೋತ್ತಮ ಪರಂಪುರುಷನು ಹೀಗೆಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ಶ್ರದ್ಧೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸುತ್ತೇನೆ. ಸೊ ಇಲ್ಲಿ ಶ್ರೀಕೃಷ್ಣ ಇದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ, ಸಾಕಾರ ರೂಪದ ಆರಾಧನೆ ಅತ್ಯುತ್ತಮ ಅಂತ ಹೇಳ್ತಾ ಇದ್ದಾರೆ. ಅರ್ಜುನನ ಪ್ರಶ್ನೆಗೆ ಉತ್ತರವಾಗಿ ಕೃಷ್ಣನು ಈ ಮಾತನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವಾತನು ಭಗವಂತನ ಸಾಕಾರ ರೂಪದಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸುತ್ತಾನೋ ಮತ್ತು ಶ್ರದ್ಧಾ ಭಕ್ತಿಗಳಿಂದ ಆತನನ್ನು ಪೂಜಿಸುತ್ತಾನೋ ಅವನೇ ಯೋಗದಲ್ಲಿ ಅತ್ಯಂತ ಪರಿಪೂರ್ಣನು ಎಂದು ಪರಿಗಣಿಸಬೇಕು. ಇಂತಹ ಕೃಷ್ಣ ಪ್ರಜ್ಞೆಯ ಸ್ಥಿತಿಯಲ್ಲಿ ಇರುವವನಿಗೆ ಅಹಿಕ ಚಟುವಟಿಕೆಗಳೇ ಇರುವುದಿಲ್ಲ, ಏಕೆಂದರೆ ಅವನು ಮಾಡುವುದೆಲ್ಲ ಭಗವಂತನಿಗಾಗಿ. ಪರಿಶುದ್ಧ ಭಕ್ತನು ಸದಾ ಕೆಲಸದಲ್ಲಿ ನಿರತನಾಗಿರುತ್ತಾನೆ. ಕೆಲವೊಮ್ಮೆ ಅವನು ಸಂಕೀರ್ತನೆ ಮಾಡುತ್ತಾನೆ, ಕೃಷ್ಣನ ವಿಷಯವನ್ನು ಕೇಳುತ್ತಾನೆ ಅಥವಾ ಪುಸ್ತಕಗಳನ್ನು ಓದುತ್ತಾನೆ. ಕೆಲವೊಮ್ಮೆ ನೈವೇದ್ಯಕ್ಕಾಗಿ ಅಡುಗೆ ಮಾಡುತ್ತಾನೆ ಅಥವಾ ಕೃಷ್ಣನಿಗಾಗಿ ಏನನ್ನೋ ಕೊಳ್ಳಲು ಅಂಗಡಿಗೆ ಹೋಗುತ್ತಾನೆ ಅಥವಾ ಕೆಲವೊಮ್ಮೆ ದೇವಸ್ಥಾನವನ್ನು ಸ್ವಚ್ಛ ಮಾಡುತ್ತಾನೆ ಅಥವಾ ಪಾತ್ರೆಗಳನ್ನು ಸ್ವಚ್ಛ ಮಾಡುತ್ತಾನೆ. ಅವನು ಏನೇ ಮಾಡಲಿ ತನ್ನ ಚಟುವಟಿಕೆಗಳನ್ನು ಭಗವಂತನಿಗೆ ಸಮರ್ಪಿಸದೆ ಒಂದು ಕ್ಷಣವೂ ಕಳೆಯುವುದಿಲ್ಲ. ಇಂಥ ಕ್ರಿಯೆಯು ಪೂರ್ಣ ಸಮಾಧಿ ಸ್ಥಿತಿಯಲ್ಲಿ ಇರುವಂಥದ್ದು. ಇಲ್ಲಿ ಸಾಕಾರ ರೂಪದ ಆರಾಧನೆ ಎಲ್ಲದಕ್ಕಿಂತ ಉತ್ತಮ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಸಾಕಾರ ರೂಪದ ಆರಾಧನೆ ಎಂದರೆ ಭಗವಂತನಿಗೆ ಒಂದು ರೂಪವಿದೆ ಅಂತ ನಾವು ನಂಬಿ ಆ ರೂಪದ ಆರಾಧನೆಯನ್ನು ಮಾಡುವಂಥದ್ದು. ಮೂರ್ತಿಯ ರೂಪದಲ್ಲಿ ಆ ರೂಪದ ಮೇಲೆ ಧ್ಯಾನ ಮಾಡುವಂಥದ್ದು, ಆ ಮೂರ್ತಿಗೆ ನಾವು ಸೇವೆಯನ್ನು ಮಾಡುವಂಥದ್ದು. ಈಗ ಮೂರ್ತಿ ಪೂಜೆ ಅನ್ನುವಂಥದ್ದು ತುಂಬ ಅದು ವೈಜ್ಞಾನಿಕವಾಗಿ ಇರುವಂಥದ್ದು. ಯಾಕೆಂದರೆ ಆ ಮೂರ್ತಿ ಅದು ಭಗವಂತನ ಒಂದು ಅವತಾರವಿದ್ದ ಹಾಗೆ ನಮ್ಮ ಸೇವೆಯನ್ನು ಸ್ವೀಕರಿಸೋದಕ್ಕೋಸ್ಕರ ಭಗವಂತ ಮೂರ್ತಿ ರೂಪದಲ್ಲಿ ನಮ್ಮ ಕಣ್ಣು ಮುಂದೆ ಪ್ರತ್ಯಕ್ಷವಾಗಿರುತ್ತಾರೆ. ಸೊ ಯಾಕೆ ನಾವು ಸೇವೆಯನ್ನು ಮಾಡಬೇಕು ಆ ಮೂರ್ತಿಗೆ? ಪ್ರತಿದಿನ ನಾವು ಆ ಮೂರ್ತಿಗೆ ಸೇವೆಯನ್ನು ಸಲ್ಲಿಸೋದ್ರಿಂದ ನಮ್ಮ ಮತ್ತು ಭಗವಂತನ ನಡುವಿನ ಸಂಬಂಧ ಬೆಳೆಯುತ್ತಾ ಹೋಗುತ್ತೆ. ಸೊ ಆದ್ದರಿಂದ ಭಗವಂತ ನಮ್ಮ ಸೇವೆಯನ್ನು ಸ್ವೀಕರಿಸೋದಕ್ಕೋಸ್ಕರ, ಪ್ರೀತಿಪೂರ್ವಕ ಸಂಬಂಧವನ್ನು ಸ್ಥಾಪಿಸೋದಕ್ಕೋಸ್ಕರ ಮೂರ್ತಿಯ ರೂಪದಲ್ಲಿ ನಮ್ಮ ಮುಂದೆ ಅವರು ಇರುತ್ತಾರೆ. ಆ ಮೂರ್ತಿ ಅದು ಸಾಮಾನ್ಯವಾದದ್ದಲ್ಲ, ಅಲ್ಲಿ ಭಗವಂತ ಇದ್ದೇ ಇರುತ್ತಾರೆ, ಸಾಕಾರ ರೂಪದಲ್ಲಿ ಇದ್ದೇ ಇರುತ್ತಾರೆ. ಮೂರ್ತಿ ಭಕ್ತರ ಭಕ್ತಿಗೆ ಸ್ಪಂದಿಸಿರುವಂತಹ ಹಲವಾರು ಉದಾಹರಣೆಗಳಿವೆ. ಇದರ ಮುಂದಿನ ಭಾಗವನ್ನ ನಾಳಿನ ಎಪಿಸೋಡಲ್ಲಿ ತಿಳಿದುಕೊಳ್ಳೋಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: ಕಠಿಣಂ ನಿತ್ಯಂ
1: ಯಏನ ಮಜಮವ್ಯಯಂ
0: ಯಏನ ಮಜಮವ್ಯಯಂ
1: ಕಥಂ ಸ ಪುರುಷಃ ಪಾರ್ಥ
0: ಕಥಂ ಸ ಪುರುಷಃ ಪಾರ್ಥ
1: ಕಂ ಘಾತಯತಿ ಹಂತಿಕಂ
0: ಕಂ ಘಾತಯತಿ ಹಂತಿಕಂ
1: ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ
0: ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ
1: ನವಾನಿ ಗೃಹ್ಣಾತಿ ನರೋಪರಾಣಿ
0: ನವಾನಿ ಗೃಹ್ಣಾತಿ ನರೋಪರಾಣಿ
1: ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ
0: ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ
1: ಅನ್ಯಾನಿ ಸಂಯಾತಿ ನವಾನಿ ದೇಹಿ
0: ಅನ್ಯಾನಿ ಸಂಯಾತಿ ನವಾನಿ ದೇಹಿ
1: ನೈನಂ ಛಿಂದಂತಿ ಶಸ್ತ್ರಾಣಿ
0: ನೈನಂ ಛಿಂದಂತಿ ಶಸ್ತ್ರಾಣಿ

0: काळामध्ये आता मी निरोप घेते पण जाण्यापूर्वी आजच्या पुण्यतिथी. हरिभाऊ माधव जावळे भारतीय राजकारणी यांची आज पुण्यतिथी. माई मंगेशकर मंगेशकरांच्या मातोश्री यांची पुण्यतिथी आजच. श्रीपाद गोविंद नेवरेकर मराठी रंगभूमीवरील गायक नट यांची पुण्यतिथी आजच. आचार्य प्रफुल्लचंद्र रे बेंगॉल केमिकल्स अँड फार्मास्युटिकल्स कंपनीचे संस्थापक यांची पुण्यतिथी आजचीच. चार्ल्स टर्ट भारतीय इंग्रजी वनस्पती शास्त्रज्ञ व संशोधक यांची पुण्यतिथी आजच्याच दिवशीची. चित्तरंजन दास भारतीय बंगाली कायदे पंडित आणि स्वातंत्र्य सेनानी यांची पुण्यतिथी आजच आहे. या होत्या आजच्या पुण्यतिथीने. यासोबत मनीषा निरोप घेते, उद्या पुन्हा येईनच, पण तोपर्यंत तुम्ही ऐकत राहा रेणुधुनी 90.4 FM KLE कनसू. नमस्कार.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಪ್ರಸಾರವಾಗಲಿದೆ. ಮರಾಠಿ ಸಮಯ, 2:00 to 2:15 ವಾರ್ತೆಗಳು. ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ನಿಮ್ಮ ಸೇವೆಯಲ್ಲಿ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 7:45 ವಾರ್ತೆಗಳು. ಕನ್ನಡ ಭಾಷೆಯಲ್ಲಿ 7:45 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 9:00. ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ

0: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th Cross ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
1: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ B.Pharm, Pharm.D, M.Pharm, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚೆ ಪ್ರಮುಖ ವೈಶಿಷ್ಟ್ಯ 100+ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ, ಜಗಭರತಿಲ್ 3,000+ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನದ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್, ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜೆಯ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹ ಆಣಿ ಕ್ರೀಡಾ ಸುವಿಧಾ ಸುತ್ತಾ, NAC A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣವತ್ತಾಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರಾ 0831-2471-399 ಆಣಿ 9740639702. ವೆಬ್ಸೈಟ್ ಆಹೆ

0: ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಸರಣಿ ಜಾಗೃತಿ ಕಾರ್ಯಕ್ರಮ. ಶರೀರ ಮಾಧ್ಯಮ ಅನುಧರ್ಮ ಸಾಧನಂ, ಅಂದ್ರೆ ನಮ್ಮ ಶರೀರಕ್ಕೆ ಬಹಳಷ್ಟು ಮಹತ್ವ ಇದೆ. ಬಹಳಷ್ಟು ಪ್ರಾಮುಖ್ಯತೆ ಇರುವಂತಹ ನಮ್ಮ ಶರೀರ ಅಥವಾ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನಮಗೆ ಸಿಕ್ಕಿರುವಂತಹ ಒಂದು ಅಮೂಲ್ಯವಾದ ವರದಾನವೆಂದರೆ ಈ ಯೋಗ ಆಗಿದೆ. ಹಾಗಿದ್ರೆ ಈ ಯೋಗ ಅಂದ್ರೇನು, ಈ ಯೋಗದ ಮಹತ್ವ ಏನು, ಯೋಗದಿಂದ ನಮಗೆ ಉಂಟಾಗುವಂತಹ ಪ್ರಯೋಜನಗಳೇನು, ಹಾಗೇನೆ ಈ ಸ್ಪೋರ್ಟ್ಸ್ನಲ್ಲಿ ಆಟದಲ್ಲಿ ಈ ಯೋಗ ಅನ್ನುವಂಥದ್ದು ಯಾವ ರೀತಿ ಸಹಕಾರಿಯಾಗುತ್ತೆ ಅನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಆರೋಗ್ಯ ಸಂಗಮ ಯೋಗ ಫೌಂಡೇಶನ್ ಟ್ರಸ್ಟ್ನ ಯೋಗ ಗುರುಗಳಾದ ಡಾಕ್ಟರ್ ಸಂಗಮೇಶ್ ಸೌದತ್ತಿ ಮಠ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ ಮೇಡಮ್.
0: ಸರ್ ತಾವು ಈಗ 12-13 ವರ್ಷದಿಂದ ಯೋಗ ಗುರುಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ, ತಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಮಾಡ್ಕೊಳ್ಳಿ ಸರ್.
1: ಮೇಡಮ್ ನನ್ನ ಹೆಸರು ಸಂಗಮೇಶ್ ಸಾವತಿ ಮಠ ಅಂತೇಳಿ. ನಾನು ಮೊದಲಿಂದ ಕೂಡ ಸ್ಪೋರ್ಟ್ಸ್ ಮನ್. ನಾನು ಮೊದಲಕ್ಕಾಗಿ ಹಾಕಿ ಆಗಲಿ, ಯೋಗ ಅಂತಾಗಲಿ, ಮತ್ತು ಸುಮಾರು ಆಟಗಳನ್ನು 100 meters, 200 meters ಈ ರೀತಿ ಅಥ್ಲೆಟಿಕ್ಸ್ ರಿಲೇ ಸ್ಪೋರ್ಟ್ಸಲ್ಲೇ ನಾನು ಜಾಸ್ತಿ ಮೊದಲು ಮಾಡ್ತಾ ಇದ್ದೆ. ಆದರೆ ಯೋಗ ಮಾಡ್ತಾ ಇರಲಿಲ್ಲ. ಆದರೆ ಯೋಗ ಅನಿವಾರ್ಯವಾಗಿ ಅನ್ನೋದಕ್ಕಿಂತ ಯೋಗ ಮಾಡಿದ ಏನು ಪ್ರಯೋಜನ ಬಂತು ಅಂಥೇಳಿ ನಾನು ಯೋಗವನ್ನು ಸ್ಟಾರ್ಟ್ ಮಾಡಿದೆ. ಓಕೆ, ಅದನ್ನು ಮಾಡಿ ನಂತರ ನಾನು ಏನು ಮಾಡಿದೆ, ಸ್ಕೂಲ್ ಡೇಸಲ್ಲಿ ಯೋಗ, ಅದೇ ರೀತಿ ಮುಂದೆ ಕಂಟಿನ್ಯೂ ಆಯ್ತಾ ಬಂತು. ಸ್ಪೋರ್ಟ್ಸಲ್ಲಿ ಕೂಡ ಇಂಟ್ರೆಸ್ಟ್ ಜಾಸ್ತಿ ಇತ್ತು, ಅದನ್ನು ಮಾಡ್ಕೊಂತ ಬಂದೆ. ಆಮೇಲೆ ನಂದು PUC ಮಾಡಿದೆ, ಆಮೇಲೆ ಇಂಜಿನಿಯರಿಂಗ್ ಆಯಿತು. ಇಂಜಿನಿಯರಿಂಗ್ ಆದಮೇಲೆ ನ್ಯಾಚುರೋಪತಿಯನ್ನು ಯೋಗ ಆಯಿತು. ಎಲ್ಲರೂ ಕೇಳ್ತಾ ಇದ್ರು, ನೀವು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಇದನ್ನು ಯಾಕೆ ಚೂಸ್ ಮಾಡಿದ್ರಿ ಅಂತ ಕೇಳ್ತಾಯಿದ್ರು. ಯೂನಿವರ್ಸಿಟಿ ಬ್ಲೂ ಆಯಿತು, ಬಟ್ ಜಾಸ್ತಿನ ಮೊದಲಿಂದ ಸ್ಪೋರ್ಟ್ಸಲ್ಲಿ ಇರೋದ್ರಿಂದ ನಾನೇನು ಮಾಡಿದೆ, ಇದನ್ನು ಎಲ್ಲರೂ ಕೂಡ ಒಂದು ಮಾಡ್ತಿರ್ತಾರೆ, ಆದರೆ ಹಣ ಗಳಿಸ್ತಾರೆ, ಜನ ಹಣ ಗಳಿಸ್ತಾರೆ, ಹಣ ಗಳಿಸಿದ ಮೇಲೆ ಮುಂದೆ ಏನಾಗುತ್ತೆ ಅಂತ ನೋಡಿದೆ. ಈಗ ಇಂಜಿನಿಯರ್ಸ್ನ ನೋಡಿದೆ, ಬೆಂಗಳೂರಲ್ಲಿ ನೋಡಿದೆ. ನೋಡಿದಾಗ ಏನಿಸ್ತು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿಯೋದು, ಕ್ಯಾಬ್ ಬರುತ್ತೆ, ಕ್ಯಾಬ್ ಬಂದ ತಕ್ಷಣ ರೆಡಿ ಆಗ್ತಾರೆ, ಹೋಗ್ತಾರೆ, ಆಫೀಸಲ್ಲಿ AC ರೂಮಲ್ಲಿ ಕುಂಡಿರ್ತಾರೆ, ಡ್ಯೂಟಿ ಮಾಡ್ತಾರೆ. ಮಾಡಿದ್ಮೇಲೆ ಎಲ್ಲಾ ರೀತಿ ಏನಾಗುತ್ತೆ, ತಮ್ಮ ಶರೀರದಲ್ಲಿರುವಂತ ಆರೋಗ್ಯ ಎಲ್ಲ ಹಾಳಾಗ್ತಾ ಬರ್ತಾ ಇದೆ. ಅದು ಗೊತ್ತಾಯ್ತು, ಇದಕ್ಕೆ ಇನ್ನೂ ನಾವು ನಿಮ್ಗೆ ಹೇಳ್ತಾ ಹೋದ್ರೆ ಬಹಳ ಡೀಪ್ ಆಗಿದೆ. ಯಾಂತ್ರಿಕ ಜೀವನ ಶೈಲಿ ಮಾಡ್ಕೊಂತ ತಮ್ಮ ಜೀವನದ ಅರ್ಥವನ್ನೇ ತಿಳ್ಕೊಂಗಿಲ್ಲ. ಅದಕ್ಕಾಗಿ ಯಾರು ಇಂಜಿನಿಯರ್ ಮಾಡ್ಬೇಕಂತ ಆ ರೀತಿ ವಿರೋಧ ಮಾಡ್ತಾ ಇಲ್ಲ, ಆದ್ರೆ ಏನಾಗ್ತಾ ಇದೆ ಅಂತ ಅದನ್ನ ನೋಡಿದಾಗ ಗೊತ್ತಾಯ್ತು. ಕೋಟಿಗಂಟ್ಲೆ ದುಡಿತಾರೆ, ಕೋಟಿಗಳೇ ಗಳಿಸ್ತಾರೆ, ದುಡಿದನ್ನೆಲ್ಲ ಕೊನೆಗೆ ಒಂದು ಹಾಸ್ಪಿಟಲ್ಗೆ ಹಾಕಿಬಿಡುವಂತ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಾನು ಈ ಫೀಲ್ಡ್ಗೆ ನನಗ್ ಬೇಡ ಅಂತ ಹೇಳಿದೆ. ನಾನು ಎಲ್ಲರಿಗೂ ಬೇಡ ಅಂತ, ನನಗೆ ಬೇಡ ಅಂತ ಹೇಳಿ ನಾನೇನು ಮಾಡಿದೆ, ಎಲ್ಲರೂ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಹೇಳಿ ನ್ಯಾಚುರೋಪತಿಯನ್ನು ಯೋಗ ಮಾಡಿಕೊಂಡೆ. ಅಲ್ಲಿಂದ MSc ಯೋಗ ಆಯಿತು, MSc ಯೋಗ ಆದಮೇಲೆ ಡಾಕ್ಟರೇಟ್ ಆಯಿತು, ಅವಾರ್ಡ್ ಇದರಲ್ಲಿ ಆಯಿತು, ಸುಮಾರು ಅವಾರ್ಡ್ಗಳು ಬಂದಿದೆ. ಇದೆಲ್ಲ ಇದಕ್ಕೆ ನಾನೊಂದು ರೀತಿ ಸಮಾಜವನ್ನು ಯಾವ ರೀತಿ ನಾವು ನಮ್ಮಿಂದ ಬದಲಾವಣೆ ಆಗಬೇಕು ಅನ್ನೋದಕ್ಕಿಂತ ಜನರು ಯಾವ ರೀತಿ ಬದಲಾವಣೆ ಆಗ್ತಾ ಇದ್ದಾರೆ, ಜನರು ಯಾವ ರೀತಿ ಆರೋಗ್ಯ ಹಾಳಾಗ್ತಾ ಇದೆ, ಅದನ್ನ ಯಾವ ರೀತಿ ಸುಧಾರಣೆ ಮಾಡ್ಕೋಬೇಕು ಅಂತ ಒಂದು ಅಲ್ಪ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಸುಮಾರು ಒಂದಿಷ್ಟು ಕರ್ನಾಟಕದಾದ್ಯಂತ ನಾನು ಸುಮಾರು ಪ್ರೋಗ್ರಾಮ್ ಮಾಡಿದ್ದೀನಿ. ಎಷ್ಟು ಅವೇರ್ನೆಸ್ ಆಗ್ತದೆ ಅಷ್ಟು ಅವೇರ್ನೆಸ್ ಮಾಡ್ತಾ ಇದ್ದೀನಿ, ಆದರೆ ಜನರು ಇದ್ರ ಬಗ್ಗೆ ತಿಳ್ಕೋಬೇಕು, ಯಾಕೆ ಮಾಡ್ತಾ ಇದ್ದಾರೆ, ಇದು ಏನಾಗುತ್ತೆ ಅಂತೇಳಿ. ಈಗ ನೋಡಿ, ಇತ್ತೀಚಿನ ದಿನಗಳಲ್ಲಿ 40-50 ವರ್ಷಕ್ಕೆ ಡೆತ್ ಆಗ್ತದೆ ಬಹಳ ಜನರದು. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಜನರಿಗೆ ಇದನ್ನು ರೀಚ್ ಮಾಡಬೇಕಂತ ಹೇಳಿ ನಾನೊಂದು ಈ ಸಂಸ್ಥೆಯ ಮುಖಾಂತರ 10 ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಒಂದಿಷ್ಟು ಟೀಮ್ ಕಟ್ಕೊಂಡು ಮಾಡ್ತಾ ಇದ್ದೀವಿ. ಎಷ್ಟೋ ಜನ ಫೋನ್ ಮಾಡ್ತಿರ್ತಾರೆ, ಫೋನ್ ಮಾಡಿ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಈ ಕಾರ್ಯಕ್ರಮ ಮಾಡ್ತಿರ್ತಾರೆ. ಯಾಕಂದ್ರೆ ಜನರಲ್ಲಿ ಮಾಡ್ಬೇಕು, ನಾನು ಒಬ್ಬನಿಂದನೇ ಎಲ್ಲ ಸಮಾಜ ಸುಧಾರಣೆ ಮಾಡೋಕೆ ಆಗೋದಿಲ್ಲ. ನನ್ನಂಗೆ 100 ಜನ ಬೆಳೀಲಿ, ಅವ್ರಿಗೂ ಒಂದಿಷ್ಟು ಯೋಗದ ಬಗ್ಗೆ ಮಹತ್ವ ತಿಳ್ಕೊಳ್ಳಿ ಅಂತೇಳಿ ಒಂದಿಷ್ಟು ಜನ ಯುವಕರನ್ನು ಕೂಡ ರೆಡಿ ಮಾಡ್ತಾ ಇದ್ದೇವೆ. ಅದಕ್ಕೆ ಯಾರು ರೆಡಿ ಆಗ್ತಾರಲ್ಲ, ರೆಡಿಯಾಗಿ ನಾವು ನೀವು ಅಂತ ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಚೇಂಜಸ್ ಆದರೆ, ಒಂದು ಊರಿನಲ್ಲಿ ಒಬ್ಬ ಯೋಗಿ ಆದಂತಂದ್ರೆ ಅವಾಗ ನಮ್ಮ ಇಡೀ ದೇಶ ಬದಲಾವಣೆ ಆಗುತ್ತೆ. ನಾವು ಬರೀ ದೇಶ ಬದಲಾವಣೆ ಆಗಬೇಕು, ಅದಾಗಬೇಕು, ಇದಾಗಬೇಕು, ಬರೀ ಮಾತಾಡ್ತೀವಿ ಅಷ್ಟೇ ಹೊರತು ಯಾರೂ ಒಂದು ಇಂಪ್ಲಿಮೆಂಟ್ ಮಾಡೋಕೆ ಹೋಗೋದಿಲ್ಲ, ಇಂಪ್ಲಿಮೆಂಟೇ ಮಾಡ್ತಾ ಇಲ್ಲ. ಹಾಗಾಗಿ ಒಂದಿಷ್ಟು ಬದಲಾವಣೆ ಮಾಡಬೇಕು ಅನ್ನೋದು ದೃಷ್ಟಿಯಿಂದ ಈ ಫೀಲ್ಡ್ಗೆ ಬಂದಿದ್ದು ಮೇಡಮ್.
0: ಸರ್, ಇವಾಗ ಏನಾಗುತ್ತೆ ಅಂದ್ರೆ ಈ ಯೋಗದ ಬಗ್ಗೆ ಮಾತಾಡೋದಾದ್ರೆ ಬಹಳಷ್ಟು ಜನರಲ್ಲಿ ಗೊಂದಲ ಅನ್ನುವಂಥದ್ದು ಇರುತ್ತೆ. ಅಂದ್ರೆ ಕಸರತ್ತು ಮಾಡುವುದು ಅಂದ್ರೆ ಯೋಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಿದ್ರೆ ತಾವು ಒಬ್ಬ ಯೋಗ ಗುರುಗಳಾಗಿ ಯೋಗ ಅಂದ್ರೇನು ಅಂತ ತಾವು ಹೇಳ್ತೀರಾ ಸರ್?
1: ಮೇಡಮ್, ಇದು ಯೋಗ ಅಂತಂದ್ರೆ ಹೇಳ್ತಾರೆ ಸಂಸ್ಕೃತ ಯೂಜ್ ಅಂತ ಹೇಳ್ತಾರೆ. ಯೂಜ್ ಅಂದ್ರೆ ಕೂಡಿಸುವುದು ಅಂತ ಅರ್ಥ, ಕೂಡಿಸುವುದು, ಕೇಂದ್ರೀಕರಿಸುವುದು, ಸಂಯೋಜಿಸುವುದು ಅಂತ ಅರ್ಥ ಆಗುತ್ತೆ. ಹಾಗಾದ್ರೆ ಕೇಳ್ತಾರೆ, ಕೂಡಿಸುವುದಂದ್ರೆ ಏನು, ಕೇಂದ್ರೀಕರಿಸುವುದಂದ್ರೆ ಏನು, ಸಂಯೋಜಿಸುವುದು ಅಂದ್ರೆ ಏನು ಅಂತ ಕೇಳುತ್ತೆ. ಪ್ರಶ್ನೆ ಜನರಿಗೆ ಹೆಂಗಿದೆ ಅಂದ್ರೆ, ಯೋಗ ಅಂತಂದ್ರೆ ವಯಸ್ಸನ್ನು ವಯಸ್ಸಿನಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಯೋಗ ಅನ್ನೋದನ್ನ ಪ್ರತಿಯೊಬ್ಬರು ಅವರು ಸಣ್ಣ ವಯಸ್ಸಿನಲ್ಲೇ ಸ್ಟಾರ್ಟ್ ಮಾಡಬೇಕು, ಕೊನೆ ಉಸಿರು ಇರೋವರೆಗೂ ಮಾಡುವಂತ ಶಕ್ತಿ ಯೋಗದಲ್ಲಿ. ಹಾಗಾಗಿ ಯೋಗ ಅಂದ್ರೆ ಕೂಡಿಸುವುದು ಅಂತ ಅರ್ಥ ಹೇಳಿದೆ. ಶರೀರ, ಪ್ರಾಣ, ಬುದ್ಧಿ, ಮನಸ್ಸು ಹಾಗೂ ಆತ್ಮ ಇವನ್ನೆಲ್ಲವನ್ನ ಸಮರಸವಾಗಿ ಕೂಡಿಸುವುದೇ ಯೋಗ. ನಾವು ನೀವೇನೋ ಕೇಳಿಲ್ಲ, ಈಗ ಬಹಳ ಬಲಾಢ್ಯವಾಗಿರ್ಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು, ಕಸರತ್ ಮಾಡ್ತಾ ಇರ್ಬೇಕು, ಏನ ಕಸರತ್ ಇಲ್ಲ. ನಮ್ಮ ಶರೀರವನ್ನ ನಾವು ಹೇಗೆ ಕಾಪಾಡ್ಕೋಬೇಕು ನೋಡಿ, ಮನಸ್ಸು ಒಂಥರ ಹೇಳುತ್ತೆ, ಬಾಯಲ್ಲಿ ವಿಚಾರ ಒಂಥರ, ನಾವು ಮಾತಾಡೋಂಥರ ಮಾಡ್ತಿರ್ತೀವಿ, ತಲೆ ಒಂಥರ ವಿಚಾರ ಮಾಡ್ತಾ ಇರತ್ತೆ. ದೇಹ, ಮನಸ್ಸು, ಆತ್ಮ, ಬುದ್ಧಿ ಇವೆಲ್ಲ ಬಿಡಿಬಿಡಿಸಿ ಬಿಟ್ಟಿದೆ, ಈಗ ಬಿಡಿಬಿಡಿ ಆಗಿಬಿಟ್ಟಿದೆ, ಒಂದಕ್ಕೊಂದು ಲಿಂಕ್ ಇಲ್ಲಂಗಾಗಿದೆ. ಆದ್ರೆ ಇವೆಲ್ಲ ಕೂಡಿ ಒಂದೇ ಫರ್ಮ್ ಡಿಸಿಷನ್, ಒಂದೇ ಡಿಸಿಷನ್ ತಗೋಂತ ಶಕ್ತಿ ಯೋಗದಲ್ಲಿದೆ. ಕಸರತ್ ಮಾಡುವಂತ ಅವಶ್ಯಕತೆ ಇಲ್ಲ. ಬೆಳಗಿನ ಮಿನಿಮಮ್ 15 ನಿಮಿಷದ ಮೇಲ್ಪಟ್ಟು, 15 ನಿಮಿಷದಿಂದ 1 ಗಂಟೆ ನೀವು ಯೋಗ ಮಾಡಿದ್ರೆ ಸಾಕು, ಅದೆಲ್ಲ ದೈಹಿಕವಾಗಿ ಮಾನಸಿಕವಾಗಿ ಸದೃಢ ಆಗುತ್ತೆ. ಆದ್ರೆ ಯೋಗ ಅಂತ ನಾವು ಹೇಳಿದೀವಿ ಅಷ್ಟೇ, ಆತ್ಮವನ್ನ ಪರಮಾತ್ಮನ ಅಡೆಗೆ ಕರೆದುಕೊಂಡು ಹೋಗುವುದೇ ಯೋಗ. ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವುದೇ ಯೋಗ. ಕತ್ತಲೆ ಜೀವನದಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವುದೇ ಯೋಗ. ಇಷ್ಟೇ ಯೋಗ ಅಂತಂದ್ರೆ, ಇದು ನೀವು ಕಸರತ್ ಮಾಡಬೇಕು, ಅದನ್ನ ಮಾಡಬೇಕು, ಇದನ್ನ ಮಾಡಬೇಕು, ನನ್ನ ವಯಸ್ಸಾಗಿದೆ, ಕಡಿಮೆ ಇದೆ, ಆದಿದೆ, ಇದೆ ಅಂತ ಖಾರ ಹೇಳಿದ್ರೆ ಯೋಗ ಆಗುದಿಲ್ಲ. ಮನುಷ್ಯನಿಗೆ ಇವತ್ತು ಹೆಂಗಿದೆ ಅಂದ್ರೆ, ಯೋಗ ಅಂತಂದ್ರೆ ನೀವು ತಿಳ್ಕೊಂಡು ಕಸರತ್ ಮಾಡೋದು ನನಗೆ ಆಗೋದಿಲ್ಲ, ಕಾರಣಗಳಿಂದ ಯೋಗವನ್ನು ದೂರ ಮಾಡ್ತಾ ಇದ್ದಾರೆ. ಸಣ್ಣ ವಯಸ್ಸಿದ್ದಾಗ ಈಗೇಕ್ ಮಾಡ್ತೀವಿ, ಇನ್ನೊಂದ್ ಸ್ವಲ್ಪ ದೊಡ್ಡವಾಗು ಮಾಡ್ತೀಯ ಅಂತ ಹೇಳ್ತಾರೆ. ಆಮೇಲೆ ದೊಡ್ಡವಾದ್ಮೇಲೆ ಚಂದಾಗಿ ಓದಂತ ಹೇಳ್ತಾರೆ, ಅಂದ್ರೆ ಅದನ್ನ ಮರ್ತ್ ಬಿಟ್ಟಿರ್ತಾರೆ. ಹಾಗಾಗಿ ಯೋಗದ ಅರ್ಥ ಜನರಿಗೆ ಏನಾಗಿದೆ ಅಂತ ತಪ್ಪದು. ನೋಡಿ, ನೀವು ಒಂದು ಹೇಳ್ತೀನಿ, ಯೋಗ ಅಂದ್ರೆ ಜಿಮ್ನಾಸ್ಟಿಕ್ ಮಾಡೋ ನಮ್ಕಿಂತ ಚೆನ್ನಾಗಿ ಯೋಗ ಮಾಡ್ತಾರೆ. ಫ್ಲೆಕ್ಸಿಬಿಲಿಟಿ ಇರುತ್ತೆ, ಅದು ಯೋಗ ಅಲ್ಲ. ಫ್ಲೆಕ್ಸಿಬಿಲಿಟಿ ಇರೋದು ಯೋಗ ಅಲ್ಲ. ಹೆಂಗ್ ಮಾಡ್ಬೇಕು, ಉಸಿರಾಟದ ಕ್ರಮ ಹೇಗಿರ್ಬೇಕು, ಯಾವ ರೀತಿ ಮಾಡ್ಬೇಕು, ದೇಹವನ್ನ ಯಾವ ರೀತಿ ಸರಿಯಾದ ರೀತಿ ನಾವು ಮಾಡ್ಕೋಬೇಕು ಅನ್ನೋದು ಬಹಳ ಮುಖ್ಯ ಇರುತ್ತೆ. ಅದಕ್ಕೆ ಸ್ಟೆಪ್ಸ್ ಇರುತ್ತೆ, ಹೋಲ್ಡಿಂಗ್ ಕೆಪಾಸಿಟಿ ಅಂತ ಇರುತ್ತೆ. ಇವನ್ನೆಲ್ಲ ಕಲ್ಕೊಂಡಾಗ ಮಾತ್ರ ಯೋಗದ ಅರ್ಥ ಗೊತ್ತಾಗುತ್ತೆ.
2: ಸರ್, ಇವಾಗ ನಮ್ಮ ಉಸಿರಾಟದ ಬಗ್ಗೆ ಮಹತ್ವ ಇರಬೇಕು ಅಂತ ತಾವು ಇವಾಗ ಯೋಗದ ಬಗ್ಗೆ ಹೇಳ್ಬೇಕಾದ್ರೆ ಮಾತಾಡ್ತಾ ಇದ್ರಿ. ಇವಾಗ ಕರೋನಾ ಬಂದ್ ಹೋದಾಗಿಂದ ಏನಾಗಿದೆ ಅಂದ್ರೆ, ನಮ್ಗೆ ಇವಾಗ ಉಸಿರಾಟದ ಮೇಲೆ ಆಗಿರ್ಬೋದು, ನಮ್ಮ ಶ್ವಾಸಕೋಶದ ಮೇಲೆ ಅದರ ಮಹತ್ವ ಎಷ್ಟು ಅನ್ನೋದು ನಮ್ಗೆ ಇವಾಗ ಅರಿವಾಗ್ತಾ ಇದೆ. ಹಾಗಾಗಿ ಈ ಯೋಗದಲ್ಲಿ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬಹುದು ಅಥವಾ ಈ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇವೆ, ಇದಕ್ಕೆ ಈ ಶ್ವಾಸಕೋಶಕ್ಕೆ ಹಾಗೆ ಉಸಿರಾಟಕ್ಕೆ ಮತ್ತೆ ಈ ಯೋಗಕ್ಕೆ ಯಾವ ರೀತಿ ಸಂಬಂಧ ಇದೆ ಅಂತ ತಾವು ಹೇಳ್ತೀರಾ?
1: ನೋಡಿ ಮೇಡಮ್, ಈಗ ಉಸಿರು ಇದ್ದರೆ ಶಿವ, ಉಸಿರು ಹೋದರೆ ಶವ ಅಂತ ಹೇಳ್ತೀನಿ. ಮನುಷ್ಯನಲ್ಲಿ ಉಸಿರಾಟ ಬಹಳ ಮುಖ್ಯವಾಗುತ್ತೆ. ಈಗ ನೋಡಿ, ಈಗ ನೀವು ಹೇಳಿದ್ರಿ ಕೊರೋನಾ ಬಂದಾಗ ನಮ್ಮ ಜನ ಹೇಗೆ ಅಂತ ಕೇಳಿದ್ರೆ, ಯಾವಾಗ ಸಮಸ್ಯೆ ಬರುತ್ತೆ ಅವಾಗ ಮಾತ್ರ ಅದನ್ನ ಮಾಡ್ತಾರೆ. ನಾನು ಮೊದಲಿಂದ ಹೇಳ್ತಾ ಇದ್ದೆ, ಕಷಾಯ ಕುಡೀರಿ ಅಂತ ಹೇಳ್ತಾ ಇದ್ದೆ. ಕಷಾಯ ಕುಡೀರಿ ಅಂತ ಹೇಳಿದ್ರೆ ಎಲ್ಲ ನಾವು ಬ್ರಿಟಿಷ್ ಪಾಲಿಸಿ ಫಾಲೋ ಮಾಡ್ತೀವಿ ಅಂತ ಅನ್ನೋ ದೃಷ್ಟಿಯಿಂದ ಬ್ರಿಟಿಷರು ಜಾನರು ಅವ್ರೇನ್ ಮಾಡ್ಬಿಟ್ರೆ, ಟೀ ಕಾಫಿ ಇವನ್ನೆಲ್ಲ ಬಿಟ್ಟು ಹೋದ್ರು, ನಮ್ಮ ಜನ ಈಗ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿತಾ ಇದ್ದಾರೆ, ಕಷಾಯ ಕುಡಿತಾ ಇಲ್ಲ, ಇವನ್ನೆಲ್ಲ ಫಾಲೋಅಪ್ ಮಾಡ್ತಾ ಇದ್ದಾರೆ. ಹಿಂಗಾಗಿ ಒಳಗಡೆ ಶ್ವಾಸಕೋಶ ಏನಾಗ್ತಾ ಇದೆ ಅಂತ ಕೇಳಿದಾಗ ಉಸಿರಾಟದ ಕ್ರಿಯೆಗೆ ಬಗ್ಗೆ ಕೇಳ್ತಾ ಇದ್ದೀರಿ ನೀವು. ಅಂದ್ರೆ ನಾವೇನ್ ಮಾಡ್ತಾ ಇದೀವಿ, ಇವನ್ನೆಲ್ಲ ಬಿಡ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು ಅಂತ ಮಾಡೋದಿಲ್ಲ. ಉಸಿರಾಟ ಹೆಂಗಿದೆ ಅದನ್ನು ಗೊತ್ತಿಲ್ಲ. ಬೆಳಗಿನ ಸಮಯದಲ್ಲಿ ನಮ್ಮ ಉಸಿರಾಟ ನೆನ್ಬಿಟ್ಕೊಳ್ಳಿ, ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಶ್ವಾಸಕೋಶ ಒಂದೇ ಸ್ಥಿರವಾಗಿರುತ್ತೆ. 5:30 ಏನಾಗುತ್ತೆ, ಒಂದ್ ಸೈಡ್ ನಿಮ್ ನೋಡಿ, ಒಂದ್ ಕಡೆ ಬಲಹೊಳ್ಳು, ಬಲಗಡೆ ಸೂರ್ಯನಾಡಿ, ಚಂದ್ರನಾಡಿ, ಸುಷುಮ್ನಾಡಿ ಅಂತ ಇರುತ್ತೆ. ಅದೇನಾಗುತ್ತೆ, ಚೇಂಜ್ ಆಗಿಬಿಡುತ್ತೆ. 90 ನಿಮಿಷಕ್ಕೊಮ್ಮೆ ಚೇಂಜ್ ಆಗ್ತಾ ಇರುತ್ತೆ. 90 ನಿಮಿಷಕ್ಕೊಮ್ಮೆ ಚೇಂಜ್ ಆಗಲಿಲ್ಲ ಅಂದ್ರೆ 90 ನಿಮಿಷದಿಂದ 100 ಮಿನಿಟ್ಸ್ ಅಂತ ತಿಳ್ಕೊಳ್ಳಿ. ಆ ಚೇಂಜ್ ಆಗಲಿಲ್ಲ ಅಂದ್ರೆ ಒಳಗಡೆ ಒಂದು ಮಾರಕ ಸಮಸ್ಯೆ ಆಗಿದೆ ಅಂತ ತಿಳ್ಕೋಬೇಕು. ನಾವೇ ಆಗಿದೆ ಅಂತ ತಿಳ್ಕೋಬೇಕು.
2: ಅದು ಚೇಂಜ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಸರ್?
1: ನೀನು ಚೆಕ್ ಮಾಡಿದ್ರೆ, ಉಸಿರಾಟವನ್ನು ಚೆಕ್ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ. ಒಂದ್ ಸೈಡ್ ನೋಡಿ, ನೀವು ಒಂದ್ ಚೆಕ್ ಮಾಡ್ಕೊಳ್ಳಿ, ಒಮ್ಮೆ ರೈಟ್ ನೋಸ್ಟಲ್ ಕಡೆ ಜಾಸ್ತಿ ಇರುತ್ತೆ, ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ, ಅವಾಗ ಅವಾಗ ಮತ್ತೆ ಲೆಫ್ಟ್ ಕಡೆ ಇರುತ್ತೆ. ಅಂದ್ರೆ 90 ನಿಮಿಷಕ್ಕೊಮ್ಮೆ ಚೇಂಜ್ ಆಗ್ತಾ ಬರುತ್ತೆ. ಹಾಗಾಗಿ ಅವಾಗ ಗೊತ್ತಾಗುತ್ತೆ ನಮ್ಗೆ. ಆಮೆ ಈಗ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು, ಆಮೆ 1 ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತೆ ಅಂತ ಕೇಳಿದಾಗ ನೀವು ಹೇಳ್ತೀರಿ 3-5 ಬಾರಿ. ಹೌದಾ? ನಿಜಾನ? ಅದ್ರ ಆಯುಷ ಎಷ್ಟಿದೆ? 300-400 ವರ್ಷ ಬದುಕುತ್ತೆ. ಹೌದಾ? ಶ್ವಾನ ಜಾಸ್ತಿ ಉಸಿರಾಡುತ್ತಾ ಕಡಿಮೆ ಉಸಿರಾಡುತ್ತಾ? ಜಾಸ್ತಿ ಉಸಿರಾಡುತ್ತೆ, ಕಡಿಮೆ ಉಸಿರಾಡುತ್ತಾ?
2: ಜಾಸ್ತಿ ಉಸಿರಾಡುತ್ತೆ.
1: 40-50 ಬಾರಿ 60 ಬಾರಿ ಉಸಿರಾಡುತ್ತೆ. ಅದ್ರ ಆಯುಷ ಎಷ್ಟಿದೆ? 12-16 ವರ್ಷ. ಹೌದಾ? ಹಂಗಾಗಿ ಉಸಿರಾಟ ಜಾಸ್ತಿ ಆದಷ್ಟು ಮನುಷ್ಯನ ಆಯುಷ ಕಡಿಮೆ ಆಗುತ್ತೆ. ಮನುಷ್ಯನ ಉಸಿರಾಟ ಹೇಗಿರ್ಬೇಕಂತ ಕೇಳಿದಾಗ, 1 ನಿಮಿಷಕ್ಕೆ 12-14 ಬಾರಿ ಅಷ್ಟೇ ಉಸಿರಾಡ್ತಾ ಇರ್ಬೇಕು. ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಬಾಯಿಲಿನ ಉಸಿರಾಡ್ತೀವಿ, ಮೂಗಲಿನ ಉಸಿರಾಡ್ತೀವಿ, ಇವೆಲ್ಲ ಕಂಟ್ರೋಲಿಂಗ್ ಇಲ್ಲ ನಮ್ಮ ಹತ್ರ. ಅವು ಯಾವಾಗ ನಿಮ್ಗೆ ಉಸಿರಾಟ ಜಾಸ್ತಿ ಆಗಿದೆ ನೀವು ಚೆಕ್ ಮಾಡ್ಕೊಂಡು ನೋಡಿ, 1 ನಿಮಿಷಕ್ಕೆ ಎಷ್ಟು ಉಸಿರಾಡ್ತಾ ಇದೀರಿ. ಅಷ್ಟರ ಮೇಲೆ ಗೊತ್ತಾಗುತ್ತೆ ನೀವು 70 ವರ್ಷ ಬದುಕ್ತೀರಿ, 80 ವರ್ಷ ಬದುಕ್ತೀರಿ, 90 ವರ್ಷ ಬದುಕ್ತೀರಿ. ಈ ರೀತಿ ಋಷಿ ಮುನಿಗಳು ಈ ಉಸಿರಾಟದ ಮುಖಾಂತರ ಇಷ್ಟೇ ವರ್ಷ ಬದುಕ್ತೀವಿ ಅಂತ ಹೇಳಿದ್ರೆ 1-2 ವರ್ಷ ಹೆಚ್ಚು ಕಡಿಮೆ ಅವ್ರ ಡೆತ್ ಆಗ್ತಿತ್ತು. ಅಷ್ಟು ಶಕ್ತಿ ಯೋಗದಲ್ಲಿದೆ. ಯೋಗಿಗಳಲ್ಲಿ ಅಷ್ಟು ಶಕ್ತಿ ಇದೆ, ಅದು ಉಸಿರಾಟದ ಮುಖಾಂತರ ಗೊತ್ತಾಗುತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಏನ್ ಬೇಕಾದ್ರೆ ತಿಂದು ಹೆಂಗ್ ಬೇಕಂಗ ಜೀವನ ನಡೆಸಿ ಆ ಉಸಿರಾಟ ಕಡೆ ಗಮನನೇ ಕೊಡ್ತಾ ಇಲ್ಲ. ಅಸ್ತಮಾ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತೀವಿ. ಶ್ವಾಸಕೋಶ ಕೋವಿಡ್ ಟೈಮಲ್ಲಿ ಹೇಳಿದ್ರಿ, ಕೋವಿಡ್ ಟೈಮಲ್ಲಿ ಯೋಗ ಮಾಡ್ಬೇಕು ಅಂತ ಅವಾಗ ಗೊತ್ತಾಯ್ತು ಯೋಗದ ಮಹತ್ವ ಏನು ಅಂತ ಹೇಳಿ. ಓಕೆ, ಈಗ ನೀವು ಇದರಲ್ಲಿ ಓಂಕಾರ ಓಂಕಾರ ಅಂತ ಹೇಳ್ತೀವಿ ನಾವು. ಓಂಕಾರ ಅಂತ ಹೇಳಿದಾಗ ಅ ಊ ಮ ಈ ವರ್ಡ್ ಅಲ್ಲಿ ಇರುತ್ತೆ. ಇದನ್ನ ಸರಿಯಾದ ರೀತಿ ಗುರುಮುಖಿನೋ ತಿಳ್ಕೊಂಡ್ಬಿಟ್ಟು ಹೇಗೆ ಹೇಳ್ಬೇಕಂತ ತಿಳ್ಕೊಂಡ್ರೆ ನೈಟ್ರಿಕ್ ಆಕ್ಸೈಡ್ ಉತ್ಪನ್ನ ಆಗುತ್ತೆ. ಆ ನೈಟ್ರಿಕ್ ಆಕ್ಸೈಡ್ ಉತ್ಪನ್ನ ಆಯ್ತಂತಂದ್ರೆ ಶ್ವಾಸಕೋಶ ಸಮಸ್ಯೆನೆ ದೂರ ಆಗುತ್ತೆ. ನೀವು ಯಾವ ವ್ಯಾಕ್ಸಿನ್ ಹಾಕೋಂತ ಅವಶ್ಯಕತೆನೇ ಇಲ್ಲ. ಅಷ್ಟು ಶಕ್ತಿ ಯೋಗದಲ್ಲಿದೆ. ಆ ಮಂತ್ರವನ್ನು ಹೇಗೆ ಹೇಳಬೇಕು, ಯಾವ ರೀತಿ ಹೇಳಬೇಕು, ಇದಕ್ಕೆಲ್ಲ ಗುರುಮುಖಿನ ಕಲಿಬೇಕು. ಕಲ್ಕೊಂಡ್ರೆ ಮಾತ್ರ ಅದ್ರ ಅರ್ಥ ಗೊತ್ತಾಗುತ್ತೆ. ಈಗ ಸುಮ್ಮನೆ ನಾವು ಯೋಗ ಮಾಡ್ತೀವಿ ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ಗಾರ್ಡನ್ ಅಲ್ಲಿ ಕುಂತು ಯೋಗ ಮಾಡ್ತಿರ್ತಾರೆ, ಆಮೇಲೆ ಎಲ್ಲಿ ಬೇಕಾದ್ರೆ ಪೊಲ್ಯೂಷನ್ ಇರುತ್ತೆ ಅಲ್ಲಿ ಯೋಗ ಮಾಡ್ತಿರ್ತಾರೆ. ಸಿಟ್ಟಿಂಗ್ ಪೊಸಿಷನ್ ಸರಿ ಇರೋದಿಲ್ಲ. ಗಾರ್ಡನ್ ಅಲ್ಲಿ ಕುಂದೇ ನಾ ದಿವಸಕ್ಕೆ 2 ತಾಸು ಯೋಗ ಮಾಡ್ತೀನಿ, 3 ಗಂಟೆ ಯೋಗ ಮಾಡ್ತೀನಿ, 4 ಗಂಟೆ ಯೋಗ, ಏನು ಉಪಯೋಗ ಇಲ್ಲ. ಗುರುಮುಖಿಯನವಾಗಿ 1/2 ಗಂಟೆ ಮಾಡಿ ಸಾಕು, ನಿಮ್ಗೆ ಹೆಂಗ್ ಬೇಕಂಗೆ ತಿಳಿದು ನೀವು 1/3 ತಾಸು ಮಾಡಿದ್ರೆ ಏನು ಯೂಸ್ ಇಲ್ಲ.
2: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಸರಣಿ ಜಾಗೃತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸಂಗಮೇಶ್ ಸೌದತ್ತಿಮಠ್. ಸರ್, ತಾವು ಹೇಳ್ತಾ ಇದ್ರಿ ಯೋಗವನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಆರಂಭ ಮಾಡಬೇಕು ಅಂತ. ಇವಾಗ ಸಾಕಷ್ಟು ಜನಗೆ ತುಂಬಾ ತೊಂದರೆ ಇರುತ್ತೆ, ಇವಾಗ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅವರಿಗೆ ಪ್ರಾರಂಭ ಮಾಡ್ಲಿಕ್ಕೆ ಕಷ್ಟ ಆಗ್ಬಹುದು, ಅಂತವ್ರು ಯಾವ ಟೈಮ್ನಲ್ಲಿ ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಾವು ಹೇಳ್ತೀರಾ?
1: ಬ್ರಾಹ್ಮಿ ಮುಹೂರ್ತ ಅಂತಂದ್ರೆ ಸೂರ್ಯ ಉದಯ ಆಗೋಕ್ಕಿಂತ 90 ನಿಮಿಷ ಮೊದಲು ಅಂತ ಹೇಳ್ತೀವಿ. ಇವತ್ತು 6 ಗಂಟೆಗೆ ಸೂರ್ಯ ಉದಯ ಅಂತ ಇದೆ ಅಂತ ಹೇಳ್ಕೊ, 90 ನಿಮಿಷ ಮೊದಲು, ಅದು ಬ್ರಾಹ್ಮಿ ಮುಹೂರ್ತ ಅಂತ. ಆರೋಗ್ಯವಂತರು, ನಡೆಯುವಂಥ ಕೆಪಾಸಿಟಿ ಇರೋರಿಗೆ, ಯೋಗವನ್ನು ಮಾಡುವಂಥ ಶಕ್ತಿ ಬಲ್ಲವರಿಗೆ ಯಾರಿರ್ತಾರಲ್ಲ ಅವರು ಆ ಸಮಯದಲ್ಲಿ ಮಾಡ್ಕೋಬೇಕು. ಈಗ ವಯಸ್ಸಾಗಿದೆ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಸೂರ್ಯ ಉದಯ ಆದ ಒಂದು ಅವರ್ ಒಳಗಡೆ, ಅಂದರೆ 6 ಗಂಟೆಗೆ ಆಗಿದೆ ಅಂದರೆ 7 ಗಂಟೆ ಒಳಗಡೆ ಯೋಗ ಮಾಡಿ ಮುಗಿಸಿರ್ಬೇಕು. ಎಷ್ಟು ಜಾಸ್ತಿ ಸಮಯ ಆಗುತ್ತೆ ಅಂದರೆ 8 ಗಂಟೆ 9 ಈ ಸಮಯದಲ್ಲಿ ಯೋಗ ಮಾಡೋಕ್ಕೆ ಹೋಗಬಾರ್ದು. ಬೆಂಗಳೂರಂಥ ಸಿಟಿಯಲ್ಲಿ ಈಗ ಏನಾಗ್ತಾ ಇದೆ ಅಂತ ಕೇಳಿದಾಗ, ಬೆಂಗಳೂರಾಗಲಿ ಡೆಲ್ಲಿ ಆಗಲಿ ಮಧ್ಯಾಹ್ನ 2 ಗಂಟೆಗೂ ಯೋಗ ಮಾಡ್ತಾರೆ, ಮಧ್ಯಾಹ್ನ 1 ಗಂಟೆಗೆ ಮಾಡ್ತಿರ್ತಾರೆ, 4 ಗಂಟೆಗೆ ಮಾಡ್ತಿರ್ತಾರೆ. ಎಲ್ಲರೂ ಅಲ್ಲ, ಒಂದಿಷ್ಟು ಟೈಮ್ ಅವಾಗ ಸಿಗುತ್ತೆ. ಅವ್ರು ಟೈಮ್ ಸಿಕ್ಕಾಗ ಯೋಗ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ನೀವು ಕೇಳಿದ್ರೆ ಯಾರ ಆರೋಗ್ಯ ಹೇಗೆ ಹಾಳಾಗಿದೆ ಅಂತ ಗೊತ್ತಾಗಬೇಕಲ್ಲ. ಹಂಗಾಗಿ ಸೂರ್ಯ ಉದಯ ಆಗೋಕ್ಕಿಂತ 1 ಅವರ್ ಬಿಫೋರು ಅಥವಾ ಆಫ್ಟರ್ 1 ಅವರ್ ಅಷ್ಟೇ. ಅಂದರೆ ಭಾಳ ಬಿಸಿಲು ಬರ್ತಾ ಇದೆ ಅಂದರೆ ಆ ಬಿಸಿಲು ಬರೋಕ್ಕಿಂತ ಮುಂಚೆನೇ ಯೋಗ ಮುಗಿಸಿರ್ಬೇಕು. ಅದು ಸೂಕ್ತವಾದ ಸಮಯ. ನಿಮಗೆ ಯಾವಾಗ ಬೇಕಾಗ ಮಾಡಿದರೆ, ಹೆಂಗೆ ಬೇಕಂಗೆ ಮಾಡಿದರೆ, ಎಂತೆಂಥ ಮಾರಕ ಕಾಯಿಲೆಗಳು ಬಂದ್ರೂ ಯೋಗ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದ್ದು ಕೂಡ. ಕೆಟ್ಟದ್ದಂತಂದರೆ ನೀವು ತಪ್ಪು ಮಾಡಿರ್ತೀರಿ, ಅನುಭವಿಸೋದು ನೀವೇ ಆಗುತ್ತೆ. ಹಂಗಾಗಿ ಅದಕ್ಕೆ ಒಂದು ಸರಿಯಾದ ನಿಗದಿತ ಸಮಯದಲ್ಲಿ ಸರಿಯಾದ ರೀತಿ ಗುರುಮುಖಿಯನವಾಗಿ ತಿಳ್ಕೊಂಬಿಟ್ಟು ಸರಿಯಾಗಿ ಮಾಡಿದರೆ ಏನು ಸಮಸ್ಯೆ ಆಗೋದಿಲ್ಲ. ಯೋಗ ಬಹಳ ಸರಳ ಇದೆ, ಅದ್ರ ತಿಳ್ಕೊಂಬಿಟ್ಟು ಮಾಡ್ಕೋಬೇಕು. ಎಲ್ಲ ಮಾಡ್ಬೇಕಂತಲ್ಲ, ಸ್ವಲ್ಪ ಸ್ವಲ್ಪ ಮಾಡಿ, ತಿಳಿದ್ಬಿಟ್ಟು ಮಾಡಿ.
2: ಸರ್, ಇವಾಗ ಆರೋಗ್ಯ ಸಮಸ್ಯೆ ಇರುವಂತವರು ಏನಾದರೂ ಸೇವನೆ ಮಾಡಲೇಬೇಕು, ಆ ಥರ ಏನಾದರೂ ಆಹಾರವನ್ನು ಸೇವನೆ ಮಾಡಿ ಎಷ್ಟು ಸಮಯದ ನಂತರ ಯೋಗವನ್ನು ಅಭ್ಯಾಸ ಮಾಡಿದರೆ ಒಳ್ಳೆಯದು ಅಂತ ತಾವು ಹೇಳ್ತೀರ?
1: ಆಹಾರ ಸೇವನೆ ಮಾಡಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ 1/2 ಗ್ಲಾಸಷ್ಟು ಬಿಸಿನೀರನ್ನು ಕುಡಿಬೇಕು. ಒಂದು ಸ್ವಲ್ಪ ಆದರೂ ಸ್ವಲ್ಪ ನೀರು, ಯಾಕಂದ್ರೆ ನಾವು ರಾತ್ರಿ ಮಲಗಿರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ಡೈರೆಕ್ಟಾಗಿ ಯೋಗ ಮಾಡೋಕ್ಕೆ ಹೋಗಬಾರ್ದು, ಅದು ಮೋಸ್ಟ್ ಡೇಂಜರಸ್. ಖಾಲಿ ಹೊಟ್ಟೆಲೆ ಮಾಡಬಾರ್ದು. ಖಾಲಿ ಹೊಟ್ಟೆಲೆ ಅಂತಂದರೆ ನೀರಲ್ಲಿ ಕೂಡ ಸ್ವಲ್ಪ ಕುಡಿದಿರಬೇಕು, ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ಯೋಗ ಸ್ಟಾರ್ಟ್ ಮಾಡ್ಕೋಬೇಕು. ಈಗ ಎಷ್ಟು ಜನ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಇದೆಲ್ಲ ಆಗ್ತಾ ಇದೆ, ಏನು ಆಗ್ತಾ ಇದೆ, ಜಿಮ್ಮಲ್ಲಿ ಎಷ್ಟು ಜನ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಇವೆಲ್ಲ ಸಮಸ್ಯೆಗಳು ಯಾಕೆ ಆಗ್ತಾ ಇದೆ, ತಿನ್ನುವಂಥ ಕ್ರಮ ಗೊತ್ತಿಲ್ಲ ಜನರಿಗೆ. ನೀವು ತಿಂದುಬಿಟ್ಟು ಮಾಡೋದು ಅಂತ ಹೇಳಿದ್ರಲ್ಲಾಗ ಮಿನಿಮಮ್ 3-4 ಅವರ್ಸ್ ಗ್ಯಾಪ್ ಇರಬೇಕು. ಮಿನಿಮಮ್ 3-4 ಅವರ್ಸ್ ಗ್ಯಾಪ್ ಇರಬೇಕು. ಅಷ್ಟು ಗ್ಯಾಪ್ ಇದ್ರೆ ಮಾತ್ರ ಅದು ಯೋಗದ ಮಹತ್ವ ತಿಳಿಯುತ್ತೆ. ಈಗ ಊಟ ಮಾಡಿದ ತಕ್ಷಣ ಡೈಜೆಷನ್ ಆಗ್ಬೇಕಪ್ಪ, 3-4 ಅವರ್ಸ್ ಬೇಕಾ? ಆ 3-4 ಅವರ್ ಡೈಜೆಷನ್ ಆಗಿರುತ್ತೆ. ನೀವು ರಾತ್ರಿ ಮಲಗಿರ್ತೀರಿ, ಅದು ಬೆಳಗ್ಗೆವರೆಗೆ ಡೈಜೆಷನ್ ಆಗಿರುತ್ತೆ. ಬೆಳಗಿನ ಕರ್ಮೇಂದ್ರಿಯಗಳನ್ನ ಎಲ್ಲವನ್ನ ಮುಗಿಸ್ಕೊಂಡು ಬಿಟ್ಟನೆ ಯೋಗವನ್ನು ಸ್ಟಾರ್ಟ್. ಆ ಕರ್ಮೇಂದ್ರಿಯಗಳನ್ನ ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆ ಒಳಗಡೆ ಮನುಷ್ಯನಿಗೆ ಮೋಷನ್ ಎಲ್ಲ ಕ್ಲಿಯರಿಟಿ ಆಗಿರಬೇಕು. ಆ ಕ್ಲಿಯರ್ ಆದ್ಮೇಲೆ ಯೋಗ ಮಾಡ್ಕೋಬೇಕು. ಹಾಗೆ ನಮಗೆ ಸಮಯ ಇಲ್ಲ, ನಂಗೆ ಇದಾಗತ್ತೆ ಅದಾಗತ್ತೆ ಅಂತ ಹೇಳಿ ಈ ರೀತಿ ಕಾರಣಗಳೇ ಹೇಳಿ ಯೋಗನ ನೀವು ತಿಳಿದಂಗೆ ಮಾಡಿಬಿಟ್ರೆ ಅದು ಸರಿ ಆಗೋದಿಲ್ಲ. ಒಂದಿಷ್ಟು ಕ್ರಮ ಇರುತ್ತೆ, ಅದನ್ನು ಫಾಲೋಅಪ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಸಿಗುತ್ತೆ ಯೋಗದಿಂದ.
2: ಸರ್, ಇವಾಗ ತಾವು ಹೇಳ್ತಾ ಇದ್ದೀರಾ ಅಂದ್ರೆ ಗುರು ಮುಖೇನೇ ನಾವು ಯೋಗವನ್ನ ಕಲಿಬೇಕು ಅಂತ. ಇವಾಗ ಜಾಲತಾಣಗಳಲ್ಲೆಲ್ಲ ನೋಡಿ ಬಹಳಷ್ಟು ಜನ ಯೋಗವನ್ನ ಅಭ್ಯಾಸ ಮಾಡ್ತಾ ಇರ್ತಾರೆ, ಅಂತವರು ಮನೆಯಲ್ಲೇ ಕುಳಿತು ನಾನು ಯೋಗಾಭ್ಯಾಸವನ್ನ ಮಾಡಬೇಕು ಅನ್ನೋರಿಗೆ ಸರಳವಾದಂತಹ ಯಾವ್ದಾದ್ರು ಯೋಗಾಭ್ಯಾಸ ಅನ್ನುವಂಥದ್ದು ಏನಾದ್ರೂ ಇದೆಯಾ?
1: ನೋಡಿ, ಒಂದು ಖುಷಿ ಸಂಗತಿ ಏನಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಯಾವಾಗ 2015 ಏನಾಯ್ತು ಅಂದ್ರೆ ಯೋಗದ ಮಹತ್ವ ಏನೆಂಬುದು ಇಂಟರ್ನ್ಯಾಷನಲ್ ಯೋಗಾ ಡೇ ಅಂತ ಯಾವಾಗ ಸ್ಟಾರ್ಟ್ ಆಯ್ತಲ್ಲ, ಅವಾಗಿಂದ ಏನಾಯ್ತು ಅಂದ್ರೆ ಯೋಗದ ಬಗ್ಗೆ ಆಸಕ್ತಿ ಜಾಸ್ತಿ ಆಯ್ತು. ಅದು ಹುಟ್ಟಿರೋದು ನಮ್ಮ ಭಾರತದಲ್ಲೇನೆ, ಆದರೆ ಈಗ ಇತ್ತೀಚಿನಲ್ಲಿ ಇದು ಜಾಸ್ತಿ ಆಗ್ತಾ ಇದೆ. ಆದರೆ ಜಾಲತಾಣಗಳಲ್ಲಿ ನೋಡಿ ಮಾಡ್ತಾ ಇದ್ರೆ ಅಂತ ತಿಳ್ಕೊಳ್ಳಿ. ಈಗ ನಿಮ್ಮ ಸಮಸ್ಯೆ ಒಂದು, ಅದು ಒಳ್ಳೇದೇನೆ, ಮಾಡೋದು ಕೆಟ್ಟಂತಲ್ಲ, ಅಟ್ ಲೀಸ್ಟ್ ಅದ್ರ ಬಗ್ಗೆ ಅವೇರ್ನೆಸ್ ಅಲ್ಲಿ ಬರ್ತಾ ಇದೆ. ಯೋಗ ಅಂದ್ರೆ ಏನು ಅಂತ ತಿಳ್ಕೊತಾ ಇದ್ದಾರೆ, ಎಷ್ಟೋ ಜನ ಅವೇರ್ನೆಸ್ ಮಾಡ್ತಾ ಇದ್ದಾರೆ, ಬಹಳ ತುಂಬಾ ಒಳ್ಳೆ ಸಂಗತಿ. ಆದರೆ ಪ್ರತಿಯೊಬ್ಬರ ಶರೀರ ಬೇರೆ ಬೇರೆ ಇರುತ್ತೆ. ಪ್ರತಿಯೊಬ್ಬರ ಶರೀರ ಬೇರೆ ಬೇರೆ ಇದ್ದಾಗ ಅದಕ್ಕೇನಾಗುತ್ತೆ, ಅಲ್ಲಿ ಅವ್ರು ಹೇಳಿದ್ದನ್ನು ನೀವು ಮಾಡ್ಕೊಂಡು ಬಿಟ್ಟು ಒಂದು ಪ್ಲಸ್ಸು ಆಗ್ಬೋದು, ಮೈನಸ್ಸು ಆಗ್ಬೋದು. ಹಾಗಾಗಿ ಒಳ್ಳೇದು ಆಯಿತು ಅಂತಂದರೆ ನೀವೇನು ಮಾಡ್ತೀರಿ, ಒಬ್ಬರೇ ಮಾಡ್ತಿರ್ತೀರಿ. ಕೆಟ್ಟದ್ದಾಯಿತು ಅಂದರೆ 1000 ಜನಕ್ಕೆ ಹೇಳಿಬಿಡ್ತೀರಿ. ಅವಾಗ ಏನಾಗ್ಬಿಡುತ್ತೆ, ಯೋಗದ ಬಗ್ಗೆ ಕೆಟ್ಟ ಸಂದೇಶ ಮೂಡುತ್ತೆ ಸಮಾಜದಲ್ಲಿ, ಯೋಗದ ಬಗ್ಗೆ ಕೆಟ್ಟ ಸಂದೇಶ ಮೂಡುತ್ತೆ. ನಾವು ಈಗ ನೋಡಿ ಒಳ್ಳೇದಿತ್ತು ಅಂತಂದ್ರೆ ನಾವು ಇಟ್ಟು ನೋಡ್ತೀವಿ ಇಟ್ಕೋತೀವಿ, ಕೆಟ್ಟದಾಯ್ತು ಅಂದ್ರೆ ತುಂಬಾ ಜನಕ್ಕೆ ಹೇಳ್ಬಿಡ್ತೀವಿ. ಹಿಂಗಾಗಿ ಏನಾಗುತ್ತೆ, ನಿಮ್ಮ ಶರೀರ ಹೇಗಿದೆ, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ನಿಮ್ಮ ಊರಿನಲ್ಲಿ ಒಬ್ಬ ಯೋಗ ಗುರುಗಳು ಇರ್ತಾರೆ, ಅವ್ರನ್ನ ಭೇಟಿಯಾಗಿ ಮಾತಾಡಿ ತಿಳ್ಕೊಳ್ಳಿ, ತಿಳ್ಕೊಂಬಿಟ್ಟು ಪ್ರಾರಂಭ ಮಾಡೋದು ತುಂಬಾ ಒಳ್ಳೇದು. ಹಾಗೆ ನಿಮ್ಗೆ ತಿಳಿದಂಗೆ ಮಾಡೋದು, ಜಾಲತಾಣದಲ್ಲಿ ನೋಡಿ ಮಾಡೋದು ಸ್ವಲ್ಪ ಅಪಾಯಕಾರಿ ಅಂತ ಅನ್ಸುವಂತ ಚಾನ್ಸಸ್ ತುಂಬಾ ಇದೆ.
2: ಖಂಡಿತ ಸರ್. ಇವಾಗ ತಾವ್ ಹೇಳ್ತಾ ಇದ್ರಿ ಇತ್ತೀಚಿನ ಜೀವನ ಶೈಲಿ ಅನ್ನುವಂಥದ್ದು ತುಂಬಾ ಬದಲಾವಣೆ ಆಗಿದೆ. ಆಫೀಸಿಗೆ ಹೋಗೋದು, ಮನೆಗೆ ಬರೋದು, ಈ ತರ ಆಫೀಸಿಗೆ ಹೋದ್ರೆ ಕುರ್ಚಿ ಮೇಲೆ ಕೂತಿರ್ತಾರೆ, ಮನೆಗೆ ಬರ್ತಾರೆ ಸೋಫಾ ಮೇಲೆ ಕೂರ್ತಾರೆ, ಕೆಳಗೆ ಕೂರುವಂತಹ ಅಭ್ಯಾಸನೇ ತಪ್ಪಿ ಹೋಗಿದೆ. ಇವಾಗ ಪದ್ಮಾಸನ ಹಾಕೋದಕ್ಕೂ ಬರೋದಿಲ್ಲ, ಅಂತವ್ರಿಗೆ ಏನಾದ್ರೂ ಪರಿಹಾರ ಅನ್ನೋದು ಏನಾದ್ರೂ ಇದೆಯಾ ಈ ಯೋಗದಲ್ಲಿ?
1: ಈಗ ಏನಾಗಿದೆ ಮೇಡಮ್, ಈಗ ನೋಡಿ ಆಫೀಸ್ ಅಲ್ಲಿ ಎಸಿಯಲ್ಲೇ ಕುಂತ್ಕೋತಾರೆ, ಅಲ್ಲಿ ಕುಂತು ಕುಂತು ವಿಟಾಮಿನ್ D3 ವಿಟಾಮಿನ್ B12 ಇವೆಲ್ಲ ಒಂದಿಷ್ಟು ಡೆಫಿಷಿಯನ್ಸಿ ಬರ್ತಾ ಇದೆ ಮನುಷ್ಯನ ಶರೀರದಲ್ಲಿ. ಸ್ಪೈನಲ್ ಕಾರ್ಡ್ ಅನ್ನೋದು ಹಾಳಾಗ್ತಾ ಇದೆ, ಯಾಕಂದ್ರೆ ಕುಂಡ್ರೋ ಪೋಷನ್ ಸರಿಯಾಗಿಲ್ಲ, ಸರಿಯಾಗಿ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಆಗ್ತಾ ಇಲ್ಲ. ಈ ರೀತಿ ಸಮಸ್ಯೆಗಳು ಆಗಿ ಮನುಷ್ಯನಿಗೆ ಏನಾಗ್ತಾ ಇದೆ ಅಂದ್ರೆ ಕುಂತುಗಳು, ನೀವು ಪದ್ಮಾಸನ ಹೇಳಿದ್ರಿ ಅರ್ಧ ಪದ್ಮಾಸನ ಕೂಡ ಬರಲ್ಲ, ಯಾಕಂದ್ರೆ ಕಾಲು ಮಡಚೋದೇ ಮರ್ತ್ಬಿಟ್ಟಿದ್ದಾರೆ. ಈಗ ನೀವು ಊಟ ಮಾಡ್ಬೇಕಂದ್ರೆ ಚಪ್ಪಾಳೆ ಹಾಕೊಂಡ್ಬಿಟ್ಟು ಕುಂತ್ಕೋಬೇಕು, ಹೌದಾ? ಅವಾಗ ಏನಾಗುತ್ತೆ, ಅಗ್ನಿ ತತ್ವ ಆಕ್ಟಿವ್ ಆಗುತ್ತೆ, ಡೈಜೆಷನ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ಕುಂಡ್ರೋದೆಲ್ಲ ಡೈನಿಂಗ್ ಟೇಬಲ್ ಮೇಲೆ. ಒಂದು, ಬೆಂಗಳೂರಲ್ಲಿ ನಿಂತು ತಿಂತಾರೆ, ನಿಂತು ತಿನ್ಲೇಬಾರ್ದು.
2: ಮತ್ತಿವಾಗ ಬಫೆ ಸಿಸ್ಟಮ್ ಎಲ್ಲ ಬಂದು,
1: ಬಫೆ ಸಿಸ್ಟಮ್ ಬಂದಿದೆ. ಮೊದಲು ಏನ್ ಮಾಡಿದ್ರೆ ಪಂಕ್ತಿ ಊಟ ಅಂತ ಕಸು, ಅಷ್ಟು ಜನ ಕುಂಡ್ತಾ ಇದ್ರು ಕುಂದು ಊಟ ಮಾಡ್ತಾ ಇದ್ರು. ಊಟ ಮಾಡಿದ ಹಂಗ ಅದು ಹೆಂಗ ಹಳೆ ಪದ್ಧತಿ ಇತ್ತಲ್ಲ, ಹಂಗ ಮನುಷ್ಯನ ಆಯುಷ್ಯ ಕೂಡ ಚೆನ್ನಾಗಿರ್ತಾ ಇತ್ತು, ಆರೋಗ್ಯ ಕೂಡ ಚೆನ್ನಾಗಿರ್ತಾ ಇತ್ತು. ಈಗೇನಾಗಿದೆ, ಎಷ್ಟು ಸಿಸ್ಟಮ್ ಬದಲಾವಣೆ ಆಗಿದೆಯಲ್ಲ, ಅಷ್ಟು ಆರೋಗ್ಯ ಹಾಳಾಗ್ತಾ ಇದೆ. ನಿಂತು ತಿನ್ನೋದ್ರಿಂದ ಮನುಷ್ಯನಿಗೆ ಡೈಜೆಷನ್ ಸಮಸ್ಯೆ ಆಗುತ್ತೆ, ಮನಕಾಲು ಸಮಸ್ಯೆ ಆಗುತ್ತೆ, ಹತ್ತು ಹಲವು ಬಹಳ ಸಮಸ್ಯೆಗಳಾಗುತ್ತೆ, ಒಂದು ಎರಡು ಅಂತಲ್ಲ ಬಹಳ ಸಮಸ್ಯೆಗಳಾಗುತ್ತೆ. ಆರೋಗ್ಯ ಹೇಗಿರಬೇಕು, ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದು ಬಹಳ ಮುಖ್ಯ ಇದೆ. ಆದ್ರೆ ನಾವೇನ್ ಮಾಡ್ತಾ ಇದ್ವಿ, ಡೈನಿಂಗ್ ಟೇಬಲ್ ಅಲ್ಲ, ಅದು ಡೈಯಿಂಗ್ ಟೇಬಲ್ ಅಂತ ಹೇಳ್ತೀವಿ, ಡೈಯಿಂಗ್ ಟೇಬಲ್. ಅದನ್ನ ನಾ ಏನ್ ಮಾಡ್ತಾ ಇದ್ವಿ, ಕುಂತ ತಕ್ಷಣ ಹೆಂಗ್ ಕುಂತ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಇವೆಲ್ಲ ತತ್ವಗಳಿದೆ, ಅಗ್ನಿ ತತ್ವ, ವಾಯು ತತ್ವ ಅಂತೆಲ್ಲ ಹೇಳ್ತೀವಿ, ನಾವು ಹೇಳ್ತೀವಿ ಕರೆ ಫಾಲೋ ಅಪ್ ಮಾಡಲ್ಲ. ಅದಕ್ಕೆ ಊಟ ಕುಂತ್ಕೋಬೇಕಾದ್ರೆ ಯಾವುದೇ ರೀತಿ, ಈಗ ನಾವೇನ್ ಮಾಡ್ತೀವಿ, ಮೊಬೈಲ್ ನೋಡ್ಕೊಂತ ಊಟ ಮಾಡ್ತೀವಿ, ಟಿವಿ ನೋಡ್ಕೊಂತ ಊಟ ಮಾಡ್ತೀವಿ, ಇವೆಲ್ಲ ನಾವು ಮಾಡ್ತಾ ಇದ್ದೀವಿ. ಆದರೆ ನೀವು ಊಟಕ್ಕೆ ಕುಂತ್ರೆ ಏನು ತಿಂದಿರೋ ಟೇಸ್ಟ್ ಗೊತ್ತಾಗಬೇಕು, ಅದರಲ್ಲಿ ಯಾವ ಆಹಾರ ಇದೆ, ಏನೇನಿದೆ ಅಂತೆಲ್ಲ ಗೊತ್ತಾಗಬೇಕು. ಟೇಸ್ಟಿಂಗ್ ಬಡ್ಸ್ ಅಂತಿರುತ್ತೆ, ಅದ್ರ ಮುಖಾಂತರ ಗೊತ್ತಾಗಬೇಕು. ಈಗ ಏನಾಗ್ತಾ ಇದೆ, ಆ ರುಚಿನೇ ಗೊತ್ತಿಲ್ಲ, ಏನು ತಿಂದಿದ್ದೀರಿ ಅಂತ ಕೇಳಿದ್ರೆ ಗೊತ್ತಿರಂಗಿಲ್ಲ, ಸುಮ್ಮನೆ ಊಟ ಮಾಡ್ತಾರೆ ಮತ್ತೆ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಆ ಮತ್ತೆ ಕೇಳಿ ಹೊಟ್ಟೆ ಪಾಡಿಗೆ ಮಾಡಲೇಬೇಕಲ್ಲ ಕೆಲಸ ಅಂತ ಹೇಳ್ತಾರೆ, ನಿಜನ ಸುಳ್ಳ? ಹಿಂಗಾಗಿ ನಾವೇನು ಮಾಡ್ಕೋಬೇಕು, ಕುಂತುಗೊಳ್ಳೋ ಶೈಲಿ, ನಿಂತುಕೊಳ್ಳೋ ಶೈಲಿ. ಯಾವಾಗ ನೀರು ನೋಡಿ, ನಿಂತು ನೀರು ಕುಡಿಯೋದ್ರಿಂದ, ನಿಂತು ಸ್ಟ್ಯಾಂಡಿಂಗ್ ನೀರು ಕುಡಿತೀವಲ್ಲ, ಅದರಿಂದ ಕರಳಿನ ಹೊಟ್ಟೆ ಸಮಸ್ಯೆ ಆಗುತ್ತೆ, ಲಿವರ್ ಸಮಸ್ಯೆ ಆಗುತ್ತೆ, ಮೊಣಕಾಲಿನ ಸಮಸ್ಯೆ ಆಗುತ್ತೆ. ಇವಿಷ್ಟೆಲ್ಲ ಸಣ್ಣ ಸಣ್ಣ ಕೆಲಸಗಳನ್ನ ಬದಲಾವಣೆ ಮಾಡಿದೀವಿ ಅಂದ್ರೆ ನಮ್ಮ ಜೀವನ ಸಂಪೂರ್ಣ ಬದಲಾವಣೆ ಆಗುತ್ತೆ.
2: ಖಂಡಿತ ಸರ್. ಸರ್, ಇವತ್ತಿನ ನಮ್ಮ ಚರ್ಚೆಯ ವಿಷಯ ಅಂದ್ರೆ ಯೋಗ ಮತ್ತು ಆಟ. ಇವಾಗ ಆಟದಲ್ಲಿ ಹಲವಾರು ಪ್ರಕಾರಗಳಿವೆ, ಅಂದ್ರೆ ಕಬಡ್ಡಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಖೋಖೋ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಈ ತರ ಬೇರೆ ಬೇರೆ ವಿಧಾನದಲ್ಲಿ ಆಟಗಳಿಗಿರ್ಬೇಕಾದ್ರೆ ಈ ಎಲ್ಲ ಆಟಗಳಿಗೂ ಒಂದೇ ರೀತಿಯ ಯೋಗ ಇದೆಯಾ? ಈ ಆಟಕ್ಕೆ ಇಂಥದ್ದೇ ಯೋಗ ಮಾಡಬೇಕು ಅಂತ ಏನಾದ್ರೂ ನಿರ್ಬಂಧಗಳೇನಾದ್ರೂ ಇದೆಯಾ?
1: ಇಲ್ಲ. ಈ ನೋಡಿ, ಯಾವುದೇ ಒಂದು ಆಟವನ್ನು ಆಡಬೇಕಾದ್ರೆ ಏನ್ ಮಾಡ್ತಾರೆ, ಕೋಚ್ ಇರೋರು ಒಂದ್ ಸ್ವಲ್ಪ ರನ್ನಿಂಗ್ ಮಾಡಿಸ್ತಾರೆ. ರನ್ನಿಂಗ್ ಯಾಕೆ ಮಾಡಿಸ್ತಾರೆ, ವಾರ್ಮ್ಅಪ್ ಆಗಲಿ ಅಂತ ಮಾಡಿಸ್ತಾರೆ. ಯಾವುದೇ ಒಂದು ಆಟ ನೀವು ಹೇಳಿದಂಗೆ, ಎಲ್ಲ ಯಾವುದೇ ಒಂದು ಆಟ, ಕ್ರಿಕೆಟ್ ತೊಗೊಳ್ಳಿ, ವಾಲಿಬಾಲ್ ತೊಗೊಳ್ಳಿ, ಸ್ವಲ್ಪ ರನ್ನಿಂಗ್ ಮಾಡಿ, ಸ್ವಲ್ಪ ಸ್ಟ್ರೆಚಿಂಗು, ಅವನ್ನೆಲ್ಲ ಮಾಡ್ತಿರ್ತಾರೆ. ಅದೇನಾಗುತ್ತೆ, ಬಾಡಿ. ಈಗ ನೋಡಿ, ವಾಲಿಬಾಲ್ ಆಡ್ಬೇಕಂದ್ರೆ ಕೈ ತುಂಬ ಬಳಕೆ ಮಾಡ್ತಿರ್ತಾರೆ, ಕೈ ಬಳಕೆ ಮಾಡ್ಕೋಬೇಕು. ಕಬಡ್ಡಿ ಆಡ್ಬೇಕಂತಂದ್ರೆ ಅವಾಗ ಏನಾಗುತ್ತೆ, ರೈಡಿಂಗ್ ಹೋಗ್ತಿರ್ತಾರೆ, ರೈಡಿಂಗ್ ಹೋಗಿ ಉಸಿರು ಹಿಡಿಬೇಕು, ಅವಾಗ ಉಸಿರಾಟಕ್ಕೆ ಸಂಬಂಧಪಟ್ಟ ಹಾಗೆ ಇರಬೇಕು. ಖೋಖೋ ಆಡ್ಬೇಕಂತಂದ್ರೆ ಅವಾಗ ಬೇರೆ ಆಗುತ್ತೆ, ಕ್ರಿಕೆಟ್ ಆಡ್ಬೇಕಂದ್ರೆ ಅವಾಗ ಬೇರೆ ಆಗುತ್ತೆ. ಪ್ರತಿಯೊಂದು ಕ್ರೀಡೆ ಹೇಗಿರುತ್ತೆ ಆ ರೀತಿ ಯೋಗ ಇರುತ್ತೆ, ಕ್ರೀಡೆಗೆ ತಕ್ಕ ಹಾಗೆ ಯೋಗ ಇರುತ್ತೆ. ವಾರ್ಮ್ಅಪ್ ಸೇಮ್ ಮಾಡ್ಕೋಬಹುದು, ವಾರ್ಮ್ಅಪ್ ಸೇಮ್ ಇರುತ್ತೆ, ಅದಕ್ಕೇನು ಸಂಬಂಧ ಇಲ್ಲ. ಆದ್ರೆ ಯೋಗ ಮಾತ್ರ ಬದಲಾವಣೆ ಆಗುತ್ತೆ. ಕಬಡ್ಡಿ ಆಡಬೇಕಂದ್ರೆ ಪ್ರಾಣಾಯಾಮ ಇರುತ್ತೆ, ಪ್ರಾಣಾಯಾಮ, ಉಸಿರಾಟ ಹೆಂಗ್ ಹಿಡಿಬೇಕು, ಎಷ್ಟು ತಿಳಿಬೇಕು, ಹಿಡಿಯುವಂತ ಕೆಪಾಸಿಟಿ ಪ್ರಾಣಾಯಾಮದಲ್ಲಿ ಇರುತ್ತೆ. ಆದ್ರೆ ಇದಕ್ಕೂ ಕೂಡ ಆಹಾರನೇ ಬಹಳ ಮುಖ್ಯ, ಇದಕ್ಕೂ ಕೂಡ ಆಹಾರನೇ ಮುಖ್ಯ. ಹೆಂಗ್ ಆಹಾರ ಇರುತ್ತೆ ಹಂಗ ಶರೀರ ಆಗುತ್ತೆ. ಅದಕ್ಕೆ ಆಹಾರ, ಯೋಗ, ಪ್ರಾಣಾಯಾಮ, ಇವಕ್ಕೆ ಯಾವ ಬೇಕು ಏನ್ ಬೇಕು ತಿಳ್ಕೊಂಡ್ಬಿಟ್ಟೆ ಮಾಡ್ಕೋಬೇಕು, ತಿಳಿಲಾರ್ದೆ ಏನು ಮಾಡಕ್ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಕ್ರೀಡೆಗೆ ಆಸನಗಳು ಬೇರೆ ಇರುತ್ತೆ, ಅದ್ರ ತಕ್ಕ ಹಾಗೆ ಆಹಾರ ಕೂಡ ಇರುತ್ತೆ, ಪ್ರಾಣಾಯಾಮ ಕೂಡ ಇರುತ್ತೆ. ಪ್ರಾಣಾಯಾಮ ಅಂತ ಎಲ್ಲದಕ್ಕೂ ಮುಖ್ಯ, ಕ್ರಿಕೆಟ್ ಆಡೋದಕ್ಕೂ ಆಗಲಿ, ಬ್ಯಾಡ್ಮಿಂಟನ್ ಅಂತ ಆಗಲಿ, ಯಾವುದೇ ಕ್ರೀಡೆ ಆಗಲಿ, ಅದಕ್ಕೆ ಉಸಿರು ಮಾತ್ರ ತುಂಬಾ ಮುಖ್ಯ.
2: ಸರ್, ಹಾಗಿದ್ರೆ ಈಗ ಯೋಗ ಅನ್ನುವಂಥದ್ದು ದೇಹ ಮತ್ತು ಮನಸ್ಸಿಗೆ ಮಾತ್ರ ಸಂಬಂಧಪಟ್ಟಿರದೆ ಇದು ಆಧ್ಯಾತ್ಮಕ್ಕೂ ಕೂಡ ಸಂಬಂಧ ಇದೆ ಅಂತ ಹೇಳ್ತಿದ್ದೀರಿ, ಅಂದ್ರೆ ಪ್ರಾಣಾಯಾಮನು ಕೂಡ ಮುಖ್ಯವಾಗುತ್ತೆ ಅಂತೀರ. ಯಾವ ರೀತಿ ಪ್ರಾಣಾಯಾಮ ಮುಖ್ಯವಾಗುತ್ತೆ ಸರ್?
1: ಪ್ರಾಣಾಯಾಮ ಮುಖ್ಯವಾಗುತ್ತೆ ಅಂತಂದ್ರೆ, ಈಗ ನೋಡಿ, ಪ್ರಾಣಾಯಾಮ ಅಂದ್ರೆ ಏನು, ನಮ್ಮ ಪ್ರಾಣಶಕ್ತಿಯನ್ನ ಹತೋಟಿಯಲ್ಲಿ ಇಡುವುದೇ ಪ್ರಾಣಾಯಾಮ. ಪ್ರಾಣಶಕ್ತಿಯನ್ನ ಹತೋಟಿಯಲ್ಲಿ ಇಡಬೇಕು. ಏನ್ ಆಗುತ್ತೆ ನೋಡಿ, ಒಮ್ಮೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಇತ್ತೀಚಿನ ದಿನದಲ್ಲಿ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಯಾವತ್ತೂ ಆಗೋಲ್ಲ ಮನುಷ್ಯನಿಗೆ, ಎರಡು ರೀತಿ ಆಗುತ್ತೆ. ಒಂದು ಆಯಿತು ಅಂದ್ರೆ ಮನುಷ್ಯ 3 to 4 hours ಬದುಕ್ತಾನೆ. ಒಂದು ತಿಂಗಳ ಮುಂಚೆನೆ ಅಡ್ವಾನ್ಸ್ ತಿಳಿಸಿರುತ್ತೆ ಮನುಷ್ಯನಿಗೆ ಇದು ಪ್ರಾಣ ಶಕ್ತಿ ಅಂತ ಇದೆ. ಪ್ರಾಣ ಎಲ್ಲಿದೆ? ಪ್ರಾಣ ಎಲ್ಲಿದೆ? ಇಡೀ ಶರೀರ ತುಂಬಾ ಪ್ರಾಣ ಇದೆ. ಕೈಯಲ್ಲಿದೆ, ಕಾಲಲ್ಲಿದೆ, ಹಾರ್ಟ್ ಅಲ್ಲಿದೆ, ಲಿವರ್ ಅಲ್ಲಿದೆ, ಎಲ್ಲ ಉಸಿರಾಟದಲ್ಲೇನೆ ಇದೆ ಪ್ರಾಣ. ಹೌದಾ? ಆದರೆ ಆ ಉಸಿರಾಟವನ್ನು ಶುದ್ಧಿಗೊಳಿಸುವುದು ಬಹಳ ಮುಖ್ಯ ಆಗುತ್ತೆ. ಉಸಿರಾಟವನ್ನು ಶುದ್ಧಿಗೊಳಿಸೋದು ಬಹಳ ಮುಖ್ಯ ಆಗುತ್ತೆ. ನಾವು ಏನ್ ಮಾಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ ಗಿಡಗಳನ್ನ ಕಡಿತಾ ಇದೀವಿ ಜಾಸ್ತಿ. ಗಿಡಗಳನ್ನ ನಾಶ ಮಾಡ್ತಾ ಇದೀವಿ. ಗಿಡಗಳನ್ನ ನಾಶ ಮಾಡಿ ಮಾಡಿ ಮಾಡಿ ಪ್ರತಿಯೊಂದು ಕಡೆ ಏನಾಗ್ತಾ ಇದೆ, ಒಳ್ಳೆ ಪ್ರಕೃತಿ ಉಳಿತಾ ಇಲ್ಲ. ನಾವು ರೋಡ್ ಮಾಡ್ಬೇಕಂತ ಹೇಳಿ ಗಿಡಗಳನ್ನ ಕಡಿತೀವಿ, ಸುಮ್ಮನೆ ಮನೆ ಮುಂದೆ ಒಂದಿಷ್ಟು ಗಿಡಗಳನ್ನ ಇಡ್ತೀವಿ ಅಷ್ಟೇ. ಆದ್ರೆ ಎಲ್ಲ ಕಡೆ ಕಡಿದು ಏನಾಗ್ತಾ ಇದೆ, ನಾಶ ಆಗ್ತದೆ. ಕಾಡು ಹೆಂಗ್ ನಾಶ ಆಗ್ತಾ ಇದೆ ಹಂಗೆ ಮನುಷ್ಯನಿಗೆ ಆರೋಗ್ಯ ಕೂಡ ಇಲ್ಲಿ ನಾಶ ಆಗ್ತಾ ಇದೆ. ಅದಕ್ಕೆ ಉಸಿರಾಟ ಬಹಳ ಮುಖ್ಯವಾಗುತ್ತೆ. ಉಸಿರಾಟ ಶುದ್ಧಿಗೊಳಿಸುವುದು ಪ್ರಾಣಾಯಾಮ. ಉಸಿರಾಟವನ್ನು ಯಾವ ರೀತಿ ಶುದ್ಧಿಗೊಳಿಸಬೇಕು? ದಿನದ ಒಂದು ಬೆಳಗ್ಗೆ ಆಗಲಿ ಅಥವಾ ಸಾಯಂಕಾಲ ಆಗಲಿ ಒಂದು 15-20 ನಿಮಿಷ ಪ್ರಾಣಾಯಾಮ ಮಾಡಿದ್ರೆ ಮಾನಸಿಕ ಶಕ್ತಿ, ದೈಹಿಕ ಶಕ್ತಿ ವೃದ್ಧಿ ಆಗುತ್ತೆ. ಮಾತಿನಲ್ಲಿ ಹತೋಟಿ ಬರುತ್ತೆ. ಯಾರ ಜೊತೆ ಹೇಗೆ ಮಾತನಾಡಬೇಕು, ಹೇಗೆ ಮಾತನಾಡಬಾರದು ಅನ್ನೋದು ಕೂಡ ಕಲಿಸಿಕೊಳ್ಳೋ ಶಕ್ತಿ ಯೋಗದಲ್ಲಿದೆ. ಈಗ ನೀವು ನೋಡ್ತಾ ಇದ್ದೀರಿ, ರಾಜಕಾರಣಿಗಳು ನಾಲ್ಗೆ ಮೇಲೆ ಕಂಟ್ರೋಲೇ ಇರೋದಿಲ್ಲ, ಹತೋಟಿನೇ ಇರೋದಿಲ್ಲ. ಆದರೆ ಯೋಗವನ್ನ ಮಾಡಿರುವಂತ ಯಾವುದೇ ಒಬ್ಬ ರಾಜಕಾರಣಿ ಇತ್ತು ಅಂದ್ರೆ ನಾಲ್ಗೆ ಮೇಲೆ ತುಂಬಾ ಹತೋಟಿ ಇರುತ್ತೆ. ನೀವು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯೋಗ ಮಾಡೋದ್ರಿಂದ ಎಷ್ಟೋ ಜನ ಬೈದ್ರು ಕೂಡ, ಅವ್ರ ಬಗ್ಗೆ ಅವಹೇಳನೆಗೆ ಮಾತಾಡಿದ್ರು ಕೂಡ ಅವ್ರು ಒಮ್ಮಿಗೆ ಸಡನ್ ಆಗಿ ಆಕ್ಷನ್ ತಗೊಳ್ಳೋದಿಲ್ಲ. ಅದೇ ಯೋಗದಲ್ಲಿರುವಂತ ಶಕ್ತಿ. ಪ್ರಾಣಾಯಾಮ ಮಾಡೋದ್ರಿಂದ ಆ ರೀತಿ ಶಕ್ತಿ ಬರುತ್ತೆ. ಅವರಂಗೆ ಎಲ್ಲ ನಮ್ಮ ಪ್ರತಿಯೊಬ್ಬರು ರಾಜಕಾರಣಿಗಳು ಆದ್ರೆ ಆಟೋಮೆಟಿಕ್ಲಿ ನಮ್ಮ ದೇಶ ತನ್ನಷ್ಟು ತಾನೇ ಬದಲಾವಣೆ ಆಗುತ್ತೆ. ರಾಜಕಾರಣಿಗಳು ಬದಲಾವಣೆ ಆದ ತಕ್ಷಣ ರಾಜಕಾರಣಿಗಳಿಂದ ಪ್ರಜೆಗಳು ಬದಲಾವಣೆ ಆಗ್ತಾರೆ. ಅದೇ ರೀತಿ ಇದು ಯೋಗದ ಬಗ್ಗೆ ಮಹತ್ವ ಕೊಟ್ಟಂಗೆ ಇಡೀ ದೇಶನೇ ಬದಲಾವಣೆ ಆಗುತ್ತೆ. ಅಂತ ಶಕ್ತಿ ಯೋಗದಲ್ಲಿದೆ.
2: ಸರಿ, ಇವಾಗ ಈ ಪ್ರಾಣಾಯಾಮವನ್ನು ಯಾವ ವಯಸ್ಸಿನವರು ಮಾಡಬಹುದು ಅಂತ ತಾವು ಹೇಳ್ತೀರಾ?
1: 8 ವರ್ಷ ಮೇಲ್ಪಟ್ಟವರು ಎಲ್ಲರೂ ಕೂಡ ಮಾಡ್ಕೋ. ಆದರೆ ಯಾವ ಪ್ರಾಣಾಯಾಮ ಮಾಡ್ಕೋಬೇಕು ಅನ್ನೋದು ತಿಳಿದ್ಬಿಟ್ಟು ಮಾಡ್ಕೋಬೇಕಷ್ಟೇ. ಒಂದೊಂದಿಷ್ಟು ಜನಕ್ಕೆ ಬೇರೆ ಬೇರೆ ಸಮಸ್ಯೆ ಇರುತ್ತೆ. ಹಾರ್ಟ್ ಸಮಸ್ಯೆ ಇರುತ್ತೆ, ಹೈ ಬಿ ಪಿ ಇರುತ್ತೆ. ಹೈ ಬಿ ಪಿ ಇರೋರು ಏನು ಮಾಡ್ಕೋಬೇಕು, ಲೋ ಬಿ ಪಿ ಇರೋರು ಏನು ಮಾಡ್ಕೋಬೇಕು, ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇರೋರು ಏನು ಮಾಡ್ಕೋಬೇಕು, ಎಲ್ಲರೂ ಒಂದೇ ರೀತಿ ಪ್ರಾಣಾಯಾಮ ಮಾಡೋಕ್ಕೆ ಬರೋದಿಲ್ಲ ಮೇಡಮ್. ಪ್ರತಿಯೊಬ್ಬರು ಕೂಡ ಒಂದೊಂದನ್ನು ಮಾಡ್ಕೋಬೇಕಂದ್ರೆ ತಿಳಿದ್ಬಿಟ್ಟು ಮಾಡ್ಕೋಬೇಕು. ಈಗ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಸ್ಪೆಸಿಫಿಕ್ ಆಗಿ ನಾವು ಉಸಿರಾಟ ಫಾಸ್ಟ್ ಮಾಡುವಂಥದ್ದು ಒಂದಿಷ್ಟು ಮಾಡೋಕ್ಕೆ ಹೋಗಬಾರ್ದು. ಹಾಗಾಗಿ ಒಂದಿಷ್ಟು ತಿಳಿದ್ಬಿಟ್ಟು ಮಾಡ್ಕೋಬೇಕು.
2: ಸರಿ, ಇವಾಗ ನಮಗೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂದರೆ ಮನಸ್ಸು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇವಾಗ ಆಟಗಾರರಿಗೆ ಮನಸ್ಸಿನ ಮೇಲೆ ಏಕಾಗ್ರತೆ ಅನ್ನುವುದು ಇನ್ನೂ ಮುಖ್ಯ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಿಕ್ಕೆ ಆಟಗಾರರಿಗೆ ಈ ಯೋಗ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಸಹಕಾರಿಯಾಗಿದೆ ಅಂತ ತಾವು ಹೇಳ್ತೀರಾ?
1: ಈಗ ಏಕಾಗ್ರತೆ ಅಂತ ನೀವು ಹೇಳಿದ್ರಲ್ಲ, ಈಗ ನೋಡಿ ಒಬ್ಬ ಬ್ಯಾಟ್ಸ್ಮನ್ಗೆ, ಕ್ರಿಕೆಟ್ ಆಡ್ಬೇಕಾದ ಬ್ಯಾಟ್ಸ್ಮನ್ಗೆ ಬಾಲರ್ ಏನಿರುತ್ತೆ, ಗುರಿ ಇರುತ್ತೆ. ಆ 3 ಸ್ಟಂಪ್ ಏನಿರುತ್ತಲ್ಲ, ಆ ಸ್ಟಂಪ್ ಮೇಲೇ ಅವ್ನು ಗುರಿ ಇರುತ್ತೆ. ಬ್ಯಾಟ್ಸ್ಮನ್ ಹೆಂಗಿರುತ್ತೆ, ಎಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಹಂಗ್ ಯಾವ ರೀತಿನ ಆಡ್ಬೇಕು ಅಂತ ಅವನಿಗೊಂದು ಗುರಿ ಇರುತ್ತೆ. ಆದ್ರೆ ಆಡ್ಬೇಕಂದ್ರೆ ನಮ್ಮ ಬುದ್ಧಿಮಟ್ಟ ಬಹಳ ಚೆನ್ನಾಗಿರ್ಬೇಕು. ಅದೇ ರೀತಿ ಯಾವ ರೀತಿ ಯಾವಾಗ ಬ್ಯಾಟ್ ಟರ್ನ್ ಮಾಡ್ಬೇಕಂತ ಬ್ಯಾಟ್ಸ್ಮನ್ ಗೊತ್ತಿರ್ಬೇಕು. ಬಾಲರ್ ಯಾವ ರೀತಿ ಇವನ್ಗೆ ನಾನು ಆಡಬಾರ್ದಂಗೆ ನಾನು ನೋಡ್ಕೋಬೇಕಂತ ಅವನ ಕಡೆ ಇರುತ್ತೆ ಗುರಿ. ಹೌದಾ? ಅದೇ ರೀತಿ ಈ ನಮ್ಮ ಗುರಿ ಹೆಂಗಿರ್ಬೇಕಂದ್ರೆ, ಏಕಾಗ್ರತೆ ಹೆಂಗಿರ್ಬೇಕಂತ ಕೇಳಿದಾಗ, ಆ ಗುರಿಯನ್ನು ಸೆಟ್ ಮಾಡ್ಬೇಕಂದ್ರೆ ಸರಿಯಾದ ಪ್ರಾಣಾಯಾಮ ಮಾಡಿದರೆ ಆ ಗುರಿ ಸೆಟ್ ಆಗುತ್ತೆ. ತ್ರಾಟಕ ಯೋಗ ಅಂತ ಹೇಳ್ತೀವಿ. ತ್ರಾಟಕ ಯೋಗನ ಮಾಡಿದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಡೆವಲಪ್ ಆಗುತ್ತೆ. ಆಟದ ಮೇಲೆ ಹತೋಟಿ ಇರುತ್ತೆ. ಪೇಷನ್ಸ್ ಕಳ್ಕೋತಿರ್ತಾರೆ. ಎಷ್ಟೋ ಜನ ನೀವು ಕ್ರೀಡೆಯಲ್ಲಿ ನೋಡಿದ್ದೀರಿ, ಪೇಷನ್ಸ್ ಕಳ್ಕೊಂಡು ಜಗಳಾಟ ಆಡ್ತಿರ್ತಾರೆ. ಹೌದಾ? ಎಷ್ಟೋ ಜನರು ಆಡ್ಬೇಕಂದ್ರೆ ಭಯ ಪಡ್ತಿರ್ತಾರೆ. ಈಗ ನನ್ನ ನೆಕ್ಸ್ಟ್ ಬೌಲಿಂಗ್ ಬಂತು, ಭಯ ಬರ್ತಾ ಇರುತ್ತೆ. ಬ್ಯಾಟ್ಸ್ಮನ್ಗೆ ಒಂದು ರೀತಿ ನನ್ನ ಬ್ಯಾಟಿಂಗ್ ಇದೆ, ಭಯ ಬರ್ತಾ ಇರುತ್ತೆ. ಮನುಷ್ಯನಿಗೆ ದೈಹಿಕ ಮಾನಸಿಕವಾಗಿ ಸದೃಢ ಆಗಿರ್ಬೇಕಂದ್ರೆ ಪ್ರಾಣಾಯಾಮ ಬಹಳ ಮುಖ್ಯವಾಗುತ್ತೆ, ಏಕಾಗ್ರತೆ ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಧೈರ್ಯ ಬರಬೇಕಂದ್ರೆ ಯೋಗ ಮಾಡಲೇಬೇಕು. ಆದರೆ ಯಾವ ಯೋಗ ಬೇಕು ಪ್ರತಿಯೊಬ್ಬರು ತಿಳಿದ್ಬಿಟ್ಟು ಮಾಡಿದ್ರೆ ಬಹಳ ಒಳ್ಳೆಯದು.
2: ಖಂಡಿತ ಸರ್. ಇವಾಗ ಆಟಗಾರರು ಇವಾಗ ಯೋಗವನ್ನು ಮಾಡಬೇಕಂದ್ರೆ ಅವರು ಎಷ್ಟು ಗಂಟೆಗಳ ಕಾಲ ಈ ಒಂದು ಯೋಗಾಭ್ಯಾಸವನ್ನು ಅಭ್ಯಾಸ ಮಾಡಬೇಕು ಅಂತ ತಾವು ಹೇಳ್ತೀರಾ?
1: ನೋಡಿ, ಯಾರೇ ಆಗಲಿ ಮಿನಿಮಮ್ ಅವರು ಒಂದು ಗಂಟೆ ಅದನ್ನು ಮಾಡಿದ್ರೆ ಬಹಳ ಒಳ್ಳೆಯದು. ಒನ್ ಅವರ್ ಮಾಡಿದ್ರೆ ತುಂಬ ಒಳ್ಳೇದು. ಅಕಸ್ಮಾತ್ ಅವ್ರು ಪ್ರಾಕ್ಟೀಸ್ ಹೆಂಗ್ ಮಾಡ್ತಿರ್ತಾರೆ, ಈಗ ನೋಡಿ 3 hours 4 hours ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಎಷ್ಟೋ ಜನ ಒಂದಿಷ್ಟು ಜನ ಅವನ್ನ 5-6 ಗಂಟೆ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಎಷ್ಟು ಪ್ರಾಕ್ಟೀಸ್ ಮಾಡ್ತಾರಲ್ಲ, ಅದಕ್ಕೆ ಮೂಲ ಬೇರೆ ಇರೋದೇ ಯೋಗ. ಮೂಲ ಬೇರೆ ಯೋಗ ಹೆಂಗೆ ಯೋಗ ಮಾಡಿರ್ತಲ್ಲ ಅಷ್ಟು ಅವ್ರ ಕಡೆ ಸ್ಟೆಮಿನಾ ಜಾಸ್ತಿ ಆಗುತ್ತೆ. ಅವ್ರ ಕಡೆ ಒಂದಿಷ್ಟು ಕೈಯಲ್ಲಿ ಕಾಲಲ್ಲಿ ಶಕ್ತಿ ಜಾಸ್ತಿ ಸಿಗುತ್ತೆ. ಹಾಗಾಗಿ ಅದು ಎಷ್ಟು ಚೆನ್ನಾಗಿ ಮಾಡಬೇಕು ಅಷ್ಟು ಚೆನ್ನಾಗಿ ಮಾಡಿದರೆ ಅವ್ರ ಪ್ರಾಕ್ಟೀಸಿನೂ ಜಾಸ್ತಿ ಆಗುತ್ತೆ. ಪ್ರಾಕ್ಟೀಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಷ್ಟು ಅವ್ರ ಕ್ರೀಡೆಯಲ್ಲಿ ಶೈನ್ ಆಗ್ತಾರೆ. ಅದಕ್ಕೆ ಯೋಗ ಬಹಳ ಮುಖ್ಯವಾಗುತ್ತೆ.
2: ಸರ್, ಇವಾಗ ಈ ಆಟಗಾರರಿಗೆ ಸಂಬಂಧಪಟ್ಟಂತೆ ಅವರ ಆಹಾರ ಪದ್ಧತಿನೂ ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗಿದ್ರೆ ಆಟಗಾರರು ಅವರ ಆಹಾರ ಪದ್ಧತಿ, ಆಟಗಾರರ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಅಂತ ತಾವು ಹೇಳ್ತೀರಾ?
1: ಈಗ ಆಟಗಾರರಂತಷ್ಟೇ ಅಲ್ಲ, ನಾವು ನೋಡಿ ನೀವು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಅಥವಾ ಯಾವುದೇ ಆಯಿಲಿ ಫುಡ್ ಆಗಲಿ, ಮಸಾಲ ಆಗಲಿ, ಏನೇ ತಿಂದ್ರೂ ಕೂಡ ಫಸ್ಟ್ ಹೋಗೋದು ಲಿವರ್ಗೆ. ಆಮೇಲೆ ನೆಕ್ಸ್ಟ್ ಗಾಲ್ ಬ್ಲಾಡರ್, ದೆನ್ ಅಲ್ಲಿಂದ ಕಿಡ್ನಿಗೆ ಹೋಗುತ್ತೆ. ಹೌದಾ? ಇದು ಏನಾಗತ್ತೆ ಅಂತ ಕೇಳಿದಾಗ ನಾವೇನ್ ಮಾಡ್ತಾ ಇರ್ತೀವಿ ಅಂತಂದ್ರೆ, ಸ್ಪೋರ್ಟ್ಸ್ ಮನ್ ಅಂತ ಇದ್ದಾಗ ಒಂದಿಷ್ಟು ಜನ ನಿಂತು ಬಿಟ್ಟು ನೀರು ಕುಡಿತಿರ್ತಾರೆ, ನಿಂತು ಬಿಟ್ಟು ಕೂಲ್ ಡ್ರಿಂಕ್ಸ್ ಕುಡಿತಿರ್ತಾರೆ, ಆಮೇಲೆ ಸ್ವಲ್ಪ ಫಾಸ್ಟ್ ಫುಡ್ ತಿಂತಿರ್ತಾರೆ. ಒಬ್ಬರೇ ಅಲ್ಲ, ಎಷ್ಟೋ ಜನ ಇರ್ತಾರೆ. ತಿನ್ನೋದ್ ಮುಂದೆ ಏನು ಅನ್ಸೋದಿಲ್ಲ, ನಾ ಸ್ಪೋರ್ಟ್ಸ್ ಮನ್ ಇದ್ದೀನಿ ಅಂತಿರ್ತಾರೆ. ಆದರೆ ಏನಾಗುತ್ತೆ ಅಂತ ಕೇಳಿದಾಗ, ಯಾವಾಗ ಲಿವರ್ಗೆ ಹೋಗುತ್ತೆ, ಲಿವರ್ಗೆ ಹೋದ ತಕ್ಷಣ ಈಗ ನೋಡಿ ಲಿವರ್ಗೆ ಹೋದ ತಕ್ಷಣ ಅದೇನು ಮಾಡುತ್ತೆ, ಒಂದು ರೀತಿ ಸೋಸುತ್ತೆ. ಸೋಸ್ಬಿಟ್ಟು ನೆಕ್ಸ್ಟ್ ಎಲ್ಲಿ ಕಳಿಸುತ್ತೆ, ಗಾಲ್ ಬ್ಲಾಡರ್ ಕಳಿಸುತ್ತೆ. ಗಾಲ್ ಬ್ಲಾಡರ್ ಕಳಿಸಿದಾಗ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಮಳೆ ಬಂದಿರುತ್ತೆ, ಚರಂಡಿ ತುಂಬಿರುತ್ತೆ, ಆಮೇಲೆ ಮಳೆ ಬಂದೆಲ್ಲ ಪೂರ್ತಿ ನೀರೆಲ್ಲ ಕೊಚ್ಕೊಂಡು ಹೋದ್ಮೇಲೆ ಅದು ಏನಾಗುತ್ತೆ, ಒಂದು ಸ್ವಲ್ಪ ನೆಕ್ಸ್ಟ್ ಡೇ ಬಿಸಿಲು ಬೀಳುತ್ತೆ. ಬಿಸಿಲು ಬಿಟ್ಟ ಮೇಲೆ ಒಂದು ರೀತಿ ಒಂದು ಲೇಯರ್ ಫಾರ್ಮೇಷನ್ ಆಗಿರುತ್ತೆ ನೋಡಿ, ಒಂದು ಲೇಯರ್ ಫಾರ್ಮೇಷನ್ ಆಗಿರುತ್ತೆ. ಆ ಲೇಯರ್ ಫಾರ್ಮೇಷನ್ ಒಣಗಿರುತ್ತೆ, ಒಳಗಿನ ಸ್ವಲ್ಪ ಹಳಕ್ ಹಳಕ್ ಟೈಪ್ ಒಂದು ರೀತಿ ನಿಂತಿರುತ್ತೆ. ಆ ಲೇಯರ್ ಫಾರ್ಮೇಷನ್ ಆಗಿದ್ದು ಏನಾಗುತ್ತೆ ಅಂತ ಕೇಳಿದಾಗ, ಅದೇ ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಹೇಳ್ತಿದ್ರು. ಅದೇ ಯಾವ ಮನುಷ್ಯನ ಕಲ್ ತಿಂದಿರಂಗಿಲ್ಲ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ಮನುಷ್ಯ ಕಲ್ ತಿಂದಿರಂಗಿಲ್ಲ. ಅದೇನಾಗಿದೆ, ವಿಷಗಳ ಕೂಡಿ ವಿಷ ಪದಾರ್ಥವನ್ನ ಒಳಗೆ ಹಾಕಿ ಹಾಕಿ ಹಾಕಿ ಆ ಕಿಡ್ನಿ ಸ್ಟೋನ್ ಆಗುತ್ತೆ. ಆಮೇಲೆ ಕಿಡ್ನಿ ಸ್ಟೋನ್ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ, ಕಿಡ್ನಿ ಮೇಲೆ ಎಫೆಕ್ಟ್ ಕೊಡ್ತಾ ಇರುತ್ತೆ. ಅದಕ್ಕೆ ಈ ಆಹಾರ ಶೈಲಿ ಅನ್ನೋದು ಎಷ್ಟು ಮುಖ್ಯ ಅಂತ ನೀವು ಕೇಳಿದ್ರಲ್ಲ, ಇದನ್ನೇ ತಿನ್ಬೇಕು ಇದನ್ನೇ ತಿನ್ಬೇಕು ಅಂತ ಅಲ್ಲ, ಆದರೆ ಯಾವ್ದನ್ನ ಬಿಡಬೇಕು ಅನ್ನೋದು ಬಹಳ ಮುಖ್ಯ ಇದೆ. ಯಾವುದನ್ನು ಅವಾಯ್ಡ್ ಮಾಡಬೇಕು ಅನ್ನೋದು ತುಂಬ ಮುಖ್ಯ ಇದೆ. ಜ್ಯೂಸ್ ಕುಡಿಲಿ ತುಂಬ ಒಳ್ಳೆಯದು, ಲೆಮನ್ ಯೂಸ್ ಮಾಡಲಿ ತುಂಬ ಒಳ್ಳೆಯದು, ಎಳ್ನೀರು ಕುಡಿಲಿ ತುಂಬ ಒಳ್ಳೆಯದು. ಸ್ಪೋರ್ಟ್ಸ್ ಮನ್ ಎಸ್ಪೆಷಲಿ ಈಗ ಆಕ್ಟ್ರೆಸ್ ನೋಡಿ, ಅವ್ರ ತೂಕವನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿ, ಅವ್ರ ಸ್ಟ್ರಕ್ಚರ್ ಸರಿಯಾಗಿತ್ತಂದರೆ, ಅವ್ರ ವಾಯ್ಸ್ ಚೆನ್ನಾಗಿತ್ತಂದರೆ, ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿರ್ಬೇಕಂತಂದರೆ ಅವ್ರಿಗೂ ಕೂಡ ಮುಖ್ಯ ಆಗುತ್ತೆ ಯೋಗ. ಹಾಗೆ ಅವ್ರ ಆಹಾರ ಕೂಡ ತೂಕಬದ್ಧವಾಗಿ ತಿಂತಾರೆ, ತೂಕಬದ್ಧವಾಗಿ ತಿಂತಾರೆ. ಅದಕ್ಕೆ ಫಾಸ್ಟ್ ಫುಡ್ ಆಗಲಿ, ಈಗ ಒಂದಿರುತ್ತೆ ಈ ಜ್ಯೂಸಸ್ ಆಗಲಿ, ಇಂಥವನ್ನೇನಿರುತ್ತಲ್ಲ ಕೂಲ್ ಡ್ರಿಂಕ್ಸು, ಅವನ್ನ ಇವನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ತಿಂದರೆ ಬಹಳ ಒಳ್ಳೆಯದು. ಇದನ್ನೇ ತಿನ್ನಬೇಕು ಅಂತ ಏನಿಲ್ಲ, ಆದರೆ ಟೈಮ್ ಪ್ರಕಾರ ಸರಿಯಾಗಿ ತಿಂದರೆ, ಕ್ರಮಬದ್ಧವಾಗಿ ತಿಂದರೆ ಬಹಳ ಒಳ್ಳೆಯದು. ಒಂದು ಟೈಮ್ ಊಟ ಮಾಡಲಿ, ಚೆನ್ನಾಗಿ ಊಟ ಮಾಡಲಿ, ಉಳಿಕೆ ಡ್ರೈ ಫ್ರೂಟ್ಸು ಫ್ರೂಟ್ಸು ಈ ರೀತಿ ಫಾಲೋಅಪ್ ಮಾಡಿಕೊಂಡ್ರೆ ಶರೀರ ತುಂಬ ಚೆನ್ನಾಗಿ ಉಳಿಯುತ್ತೆ. ಅದಕ್ಕೆ ಈಗ ಒಂದು ನಿಮ್ಗೆ ಸಣ್ಣ ಉದಾಹರಣೆ ಕೊಟ್ಟೆ, ಕಿಡ್ನಿ ಸ್ಟೋನ್ ಹೇಗಾಗುತ್ತೆ ಅಂತೇಳಿ. ಹಂಗಾಗಿ ಈಗ ಮನುಷ್ಯನಿಗೆ ಒಳಗಡೆ ವಿಷ ಉಳಿದು ಉಳಿದು ಉಳಿದು ಸಮಸ್ಯೆ ಆಗುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಔಷಧಿಗೆ ಮತ್ತೆ ಒಂದು ಗುಳಿಗೆ ನುಂಗೋದು, ಟ್ಯಾಬ್ಲೆಟ್ಸ್ ತೊಗೊಳ್ಳೋದು. ಮೈಕೆ ನೋಸ್ತಾ ಇದೆ ಅಂತ ಟ್ಯಾಬ್ಲೆಟ್ ತೊಗೋತಾರೆ, ಹೊಟ್ಟೆ ನೋಸ್ತಾ ಇದೆ ಅಂತ ಟ್ಯಾಬ್ಲೆಟ್ ತೊಗೋತಾರೆ, ಆಸಿಡಿಟಿ ಟ್ಯಾಬ್ಲೆಟ್ಸ್ ತೊಗೋತಾರೆ, ವಿಷಕ್ಕೆ ಮತ್ತೆ ವಿಷ ಹಾಕೋದು, ಇವೆಲ್ಲ ಆಗಬಾರ್ದು. ಅವಾಗ ಮಾತ್ರ ಸ್ಪೋರ್ಟ್ಸ್ಮನ್ ದೀರ್ಘಾಯುಷ್ಯವಾಗಿ ಚೆನ್ನಾಗಿ ಆಡ್ಕೊಂಡು ಹೋಗ್ತಾರೆ. ಈಗ ನೋಡಿ ಧೋನಿ ಅವರು ನೋಡಿ, ಧೋನಿ ಫಿಟ್ನೆಸ್ ಇನ್ನು 40 ಬಂದ್ರೂ ಕೂಡ ಇನ್ನೂ ಫಿಟ್ನೆಸ್ ಚೆನ್ನಾಗಿನೇ ಇದೆ. ಯಾಕೆಂದ್ರೆ ಆಹಾರ ಶೈಲಿ ಚೆನ್ನಾಗಿರುತ್ತೆ, ಅಂದಾಗ ಚೆನ್ನಾಗಿರ್ತಾರೆ. ಮೈಂಡ್ ನೋಡಿ ಎಷ್ಟು ಕೂಲ್, ಮಿಸ್ಟರ್ ಕೂಲ್ ಅಂತ ಹೇಳ್ತಾರೆ ಅವ್ರಿಗೆ. ಅದೆಲ್ಲ ಯೋಗದ ಶಕ್ತಿ, ಮಾಡಿದಾಗನೂ ಇರುತ್ತೆ ಅದು. ಹಾಗಾಗಿ ಆಹಾರ ತುಂಬ ಮುಖ್ಯವಾಗುತ್ತೆ.
2: ಸರ್, ಈಗ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಈ ಯೋಗ ಅನ್ನುವಂಥದ್ದು ಆಟಗಾರರಲ್ಲಿ ಯಾವ ರೀತಿ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ, ಅದರ ಕುರಿತು ಒಂದು ಸಂದೇಶ ನೀಡೋದಾದ್ರೆ.
1: ನೋಡಿ, ಯೋಗ ಹುಟ್ಟಿರೋ ದೇಶ ನನ್ನ ಭಾರತ, ನಮ್ಮ ಭಾರತ.
2: ಖಂಡಿತ.
1: ಅದರಿಂದ ಇದೆಲ್ಲ ಕ್ರೀಡೆಗೂ ಕೂಡ ಒಂದು ರೂಟ್ ಇದ್ದಾಗೆ. ಇದನ್ನು ಪ್ರತಿಯೊಬ್ಬರು ಕೂಡ ಇವತ್ತು ಯುವ ಪೀಳಿಗೆ ಮೊಬೈಲನ್ನು ಬಿಟ್ಟು ಗ್ರೌಂಡಿಗೆ ಜಾಸ್ತಿ ಬರೋದನ್ನು ಪ್ರಾಕ್ಟೀಸ್ ಮಾಡಲಿ. ಆಮೇಲೆ ಪ್ರತಿಯೊಂದು ತಾಲೂಕದಲ್ಲಿ ಕೂಡ ಯೋಗ ಕೇಂದ್ರಗಳು ಜಾಸ್ತಿ ಆಗಬೇಕು. ಯುವಕರು ಕೂಡ ಇದೊಂದು ಉದ್ಯಮ, ಈಗ ಹೊರದೇಶದಲ್ಲಿ ಉದ್ಯಮ ಆಗಿದೆ, ನಮ್ಮ ದೇಶದಲ್ಲಿ ಇದೇನಾಗ್ತಾ ಇದೆ ಅಂದರೆ ಒಂದು ಸ್ವಲ್ಪ ನೆಗ್ಲಿಜೆನ್ಸಿ ಆಗ್ತಾ ಇದೆ. ಯೋಗ, ರೋಗ ಬಂದ ಯೋಗ, ಡಾಕ್ಟರ್ ಹೇಳಿದ್ರೆ ಯೋಗ, ಅವ್ರು ಹೇಳಬೇಕು ನೀನು ವಾಕಿಂಗ್ ಮಾಡಂದ್ರೆ ಯೋಗ ಮಾಡ್ತಾರೆ, ಅವ್ರು ಹೇಳಿಲ್ಲ ಮಾಡೋದಿಲ್ಲ. ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಹೇಗೆ ಊಟ ಮಾಡ್ತೀರಿ, ಹೇಗೆ ನಿದ್ರೆ ಮಾಡ್ತೀರಿ, ಹೇಗೆ ನಿಮ್ಮ ದಿನಚರಿ ಇರುತ್ತೆ, ಅದರಲ್ಲಿ ಒಂದು ದಿನದ ಒಂದು ಅರ್ಧ ಗಂಟೆ 24 ನಿಮಿಷ ಆದರೂ ಯೋಗ ಮಾಡಬೇಕು. ಯುವಕರು, ಮಹಿಳೆಯರು, ವೃದ್ಧರು, ಯಾರೇ ಇರಲಿ, ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೋಬೇಕಂದ್ರೆ, ನಿಮ್ಮನ್ನು ನಿಮ್ಮ ಒಳಗಡೆ ಒಂದು ಶಕ್ತಿಯನ್ನು ಕಾಣ್ಕೋಬೇಕಂದ್ರೆ ಯೋಗ ಮಾಡಬೇಕು. ಹಾಗಾಗಿ ಪ್ರತಿಯೊಂದು ಗ್ರಾಮೀಣ ಮಟ್ಟದಿಂದ ಪ್ರತಿಯೊಂದು ಮನೆಯಲ್ಲಿ ಯೋಗಿಗಳಾದರೆ ನಮ್ಮ ದೇಶ ಅವಾಗ ಸದೃಢ ಆಗುತ್ತೆ. ಯೋಗ ನಾಟ್ ಓನ್ಲಿ ಆನ್ ಯೋಗ ಡೇ, ಯೋಗ ಮಸ್ಟ್ ಬಿ ಎವ್ರಿ ಡೇ. ಇದು ನಮ್ಮ ಸಂದೇಶ, ಯೋಗ ಮಸ್ಟ್ ಬಿ ಎವ್ರಿ ಡೇ. ಯೋಗ ದಿನದಿಂದ ಮಾತ್ರವಾಗಬಾರದು, ಪ್ರತಿದಿನವಾಗಬೇಕು. ಅವಾಗ ಮಾತ್ರ ನಮ್ಮ ದೇಶ ಸದೃಢ ಆಗುತ್ತೆ. ಇಲ್ಲ ಅಂತಂದರೆ ರೋಗ ರುಜಿನೆಗಳು ಜಾಸ್ತಿ ಆಗ್ತಾ ಇದೆ, ಹಾಸ್ಪಿಟಲ್ ಗಲ್ಲಿ ಗಲ್ಲಿ ಹುಟ್ಟುತ್ತಾ ಇದೆ. ಹಾಸ್ಪಿಟಲ್ ಬೇಕು ಎಮರ್ಜೆನ್ಸಿಗೆ, ಆದರೆ ಇದೆಲ್ಲ ದೂರ ಆಗಬೇಕಂದ್ರೆ ಯೋಗ ಮುಖ್ಯವಾಗುತ್ತೆ. ಹಾಗಾಗಿ ನಮ್ಮ ದೇಶ ಬಲಿಷ್ಠ, ಬಲಾಢ್ಯ, ಸುಸಂಸ್ಕೃತ ನವ ಭಾರತ ನಿರ್ಮಾಣ ಮಾಡಬೇಕಂದ್ರೆ ಪ್ರತಿಯೊಬ್ಬರೂ ಯೋಗವನ್ನು ಮಾಡ್ಕೋಬೇಕು. ಅವಾಗ ಮಾತ್ರ ನಮ್ಮ ದೇಶ ಸದೃಢವಾಗುತ್ತೆ, ಆರೋಗ್ಯ ಭಾರತ ಆಗುತ್ತೆ. ಸುಮ್ಮನೆ ನಾವು ಸ್ಪೀಚ್ ಮಾಡಿದರೆ, ಬರೀ ನಾವು ಭರವಸೆ ಕೊಟ್ಟರೆ, ಅದನ್ನು ಹೇಳ್ಕೊಂಡು ಹೋದ್ರೆ ಕೆಲಸ ಆಗೋದಿಲ್ಲ. ಬದಲಾವಣೆ ನಮ್ಮ ಕೈಯಲ್ಲಿರುತ್ತೆ. ಈ ರಾಜಕಾರಣಿಗಳು ಹೇಳಿ ಹೋಗ್ತಾರಷ್ಟೇ, ಸ್ವಾಮೀಜಿಗಳು ಹೇಳಿ ಹೋಗ್ತಾರಷ್ಟೇ, ಎಲ್ಲರೂ ಹೇಳ್ತಾರೆ, ಆದರೆ ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳ್ಳೋಕೆ ಯೋಗ ಮಾಡಿ. ಇದು ನಮ್ಮ ಸಂದೇಶ.
2: ಖಂಡಿತ ಸರ್. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯೋಗ ಅಂದ್ರೇನು, ಯೋಗದ ಮಹತ್ವವೇನು, ಯೋಗ ಅನ್ನುವಂಥದ್ದು ಆಟಗಾರರಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನ ಪಡೆಯುತ್ತೆ, ಎಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
1: ಧನ್ಯವಾದ.
2: ಸ್ನೇಹಿತರೆ, ಇದುವರೆಗೂ ಪ್ರಸಾರವಾಯಿತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಸರಣಿ ಜಾಗೃತಿ ಕಾರ್ಯಕ್ರಮ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಆರೋಗ್ಯ ಸಂಗಮ ಯೋಗ ಫೌಂಡೇಶನ್ ಟ್ರಸ್ಟ್ನ ಯೋಗ ಗುರುಗಳಾದ ಡಾಕ್ಟರ್ ಸಂಗಮೇಶ್ ಸೌದತ್ತಿಮಠ್ ಅವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019049904 ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.
3: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केल अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
4: KLE ವಿಶ್ವನಾಥ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ, ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ, ಬಾಯಿ, ಹಲ್ಲು, ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ. ಇದು 90.4 FM, ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ, ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಇವರ ಪ್ರಾಯೋಜಕತ್ವದಲ್ಲಿ ಸರಣಿ ಜಾಗೃತಿ ಕಾರ್ಯಕ್ರಮವಾಗಿದೆ. ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಂದಿನ ಪೀಳಿಗೆಗಾಗಿ ಜಲ ಸಂರಕ್ಷಣೆಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳುವುದಕ್ಕೆ ಫೌಂಡರ್, ಪ್ರೆಸಿಡೆಂಟ್ ಮತ್ತು ಎಮಿರೈಟಸ್ ಸೈಂಟಿಸ್ಟ್ ಆದಂತಹ ಪುರಂದರ್ ಬೇಕಲ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಇಲ್ಲಿ ನಾವು ಮುಂದಿನ ಪೀಳಿಗೆಗಾಗಿ ಜಲ ಸಂರಕ್ಷಣೆಯ ಕುರಿತು ಮಾತನಾಡ್ತಾ ಇದ್ದೀವಿ. ಹಾಗಿದ್ರೆ ಇಲ್ಲಿ ನೀರಿನ ಮಹತ್ವ, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್.
1: ನೀರಿನ ಮಹತ್ವ ಯಾವತ್ತು ಕೇಳ್ಕೊಂಡಾಗ ನಾನು ಸ್ಟಾರ್ಟ್ ಮಾಡೋದು ಹರಿಶ್ಚಂದ್ರ ಕಾವ್ಯದಿಂದ ಸ್ಟಾರ್ಟ್ ಮಾಡ್ತೇನೆ. ಸತ್ಯ ಹರಿಶ್ಚಂದ್ರನ ಕಥೆ ಅದಾಗಿದ್ರು ಅದರಲ್ಲಿ ಸ್ಟಾರ್ಟ್ ಆಗೋದು, ಬಡತನದ ಹೊತ್ತಾನೆ ದೊರಕಿ ಫಲವೇನು, ನೀರಡ ಸಿರ್ದ ಹೊತ್ತ ಅಜ್ಜ ದೊರಕಿ ಫಲವೇನು ಅಂತ. ಬಡತನ ಇದ್ದಾಗ ನಮ್ಗೆ ನೀರು, ನಮ್ಗೆ ತುಪ್ಪ, ಅಜ್ಜಿ ಅಂದ್ರೆ ತುಪ್ಪ ಅಂತ ಅರ್ಥ. ತುಪ್ಪ ಕೊಟ್ಟರೆ ಏನು ಉಪಯೋಗ ಆಗುವುದಿಲ್ಲ, ನೀರೇ ಸಿಗಬೇಕು. ಆ ನೀರನ್ನು ಕುಡಿದ್ರೆ ಮಾತ್ರ ನಮ್ಗೆ ಬಾಯಾರಿಕೆ ಅಥವಾ ಇದು ಬಳಲುವಿಕೆ ಕಡಿಮೆ ಆಗುತ್ತೆ. ಆದ್ರಿಂದ ನಾವು ಅದನ್ನು ಆ ಪದ್ಯದ ಮೂಲಕ ಆನೆ ಬಡವರಿಗೆ ಆನೆ ಕೊಟ್ಟು ಏನ್ ಮಾಡೋದು, ಅವನಿಗೆ ಹೊಟ್ಟೆ ಪಾಡಿಲ್ಲ, ಅವನ ಹತ್ರ ಆನೆ ಕೊಟ್ಟಿಲ್ಲಪ್ಪ, ನನ್ನ ಹತ್ರ ಆನೆ ಇದೆ ತಗೊಂಡ್ಬಿಡು ಅಂತ ಅಂದ್ರೆ ಏನು ಉಪಯೋಗ ಆಗುತ್ತೆ. ಇದು ನೀರಿಗೂ ಕೂಡ ಸಂಬಂಧವಾಗಿದೆ. ಅದರಿಂದ ನಾವು ನೀರಿನ ಮಹತ್ವವನ್ನು ಹೇಳುವಾಗ, ಮಳೆ ಬಂದು ಬೆಳೆ ಬೆಳೆದು ಧರೆ ತಣಿಯಲೆಂದು ಧರಣಿ ದೇವಿಗೆ ಶಿವೈರ ನಿಮಗಾಗಲೆಂದು ಅಂತ ಹೇಳ್ತೀವಿ. ಯಾಕಂದ್ರೆ ಮಳೆ ಬಂದು ಧರಣಿ ತಣದಾಗ ನಮಗೆ ಮನಸ್ಸಿಗೆ ಉಲ್ಲಾಸ ಬರಬೇಕಾದ್ರೆ ಫಸ್ಟ್ ಮಳೆ ಬಂದಾಗೆಲ್ಲ ನಮ್ಗೆ ಹೇಗೆ ಒಂದು ಖುಷಿ ಆಗುತ್ತೆ. ಈ ಬೇಸಿಗೆ ನಡೆದು ಬೇಸಿಗೆ ಬಹಳ ಜೋರು ಇರುವಾಗ ಒಂದು ದಿನ ಮಳೆ ಬಂತಂದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ, ಆನಂದ ಆಗುತ್ತೆ, ಮಕ್ಕಳೆಲ್ಲ ಆಟ ಇದೆಲ್ಲ, ಅದು ನೀರಿನ ಒಂದು ಸೌಭಾಗ್ಯ. ಅದರಿಂದಲೇ ನೀವು ಹ್ಯೂಮನ್ ಇದು ತಗೊಂಡಾಗ ಅಥವಾ ನಮ್ಮ ದಶಾವತಾರಗಳನ್ನು ಕೂಡ ತಗೊಂಡಾಗ ಮತ್ಸ್ಯಾವತಾರದಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಭೂಮಿ ಸ್ಟಾರ್ಟ್ ಆಗುದೇ ನೀರಿನಿಂದ ಎಂಬ ಆ ನೀರಿನ ವಿಶೇಷತೆ ನಾವು ತಿಳ್ಕೊಳ್ಬೇಕಾಗತ್ತೆ.
0: ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ ನೀರಿನ ಮಹತ್ವವನ್ನ. ಸರ್, ಹಾಗಿದ್ರೆ ಈಗ ನಾವ್ ಏನ್ ಮಾಡ್ತೀವಿ, ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ದುಡ್ಡನ್ನ ನೀರಿನ ಹಾಗೆ ಖರ್ಚು ಮಾಡಬೇಡ ಅಂತ. ಅಂದ್ರೆ ಆಗ ನೀರು ಯಥೇಚ್ಛವಾಗಿ ಸಿಗ್ತಾ ಇತ್ತು. ಆದ್ರೆ ಈಗ ಏನಾಗಿದೆ ಅಂದ್ರೆ, ಈಗ ಎರಡು ತಲೆಮಾರುಗಳಿಂದ ಈಚೆಗೆ ನೀರಿನ ಅಭಾವ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಿದ್ರೆ ಈ ನೀರಿನ ಅಭಾವ, ಈ ಸಮಸ್ಯೆಗೆ ಕಾರಣ ಏನು ಅಂತ ಹೇಳ್ತೀರಾ?
1: ಕರೆಕ್ಟ್, ಖಂಡಿತವಾಗಿ. ನೋಡಿ, ಹಿಂದಿನವರು ಬಹಳ ಬುದ್ಧಿವಂತಿಕೆಯಿಂದ ಆ ವಿಷಯವನ್ನ ಹೇಳ್ತಾ ಇದ್ರು. ಹಣ

0: ನೀವು ಕೆಲವು ಕಾರ್ಟೂನ್ಸ್ ನೋಡಿರ್ಬೇಕು, ಮನೆಗೆ ಬನ್ನಿ ನೀವು, ಬಟ್ ನೀರು ಮಾತ್ರ ಕೇಳಬೇಡಿ ಅಂತ ಕೆಲವು ಕಾರ್ಟೂನ್ಸ್ಗಳು ನೀವು ನೋಡಬಹುದು. ಯಾಕಂದ್ರೆ ನೀರಿನ ಮಹತ್ವ ಬೆಳೆದು ಬೆಳೆದು ಬೆಳೆದು ಇವತ್ತಿಗೆ ಏನಾಗಿದೆ ಅಂದ್ರೆ, ಹಣದಕ್ಕಿಂತ ಹಣ ಇರಬಹುದು, ಆದ್ರೆ ನೀರ್ ಇಲ್ಲದೆ ಇದ್ರೆ ನೀವು ಏನ್ ಮಾಡ್ತೀರಿ? ಹಣ ಕೊಟ್ಟರು ತೆಗಿಲಿಕ್ಕೆ ಆಗುದಿಲ್ಲ ಅದನ್ನು. ಸೊ ಕಾಲಕ್ರಮೇಣ ಹೇಗೆ ಕಾಲಚಕ್ರವು ಚೇಂಜ್ ಆಗತ್ತಾ, ಹಾಗೇನೆ ಇವತ್ತಿಗೂ ನಮ್ಗೆ ಈ ಕಾಲಚಕ್ರದ ಜೊತೆಯಲ್ಲಿ ನಮ್ಮ ನೀರಿನ ಪರಿಣಾಮಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಪಾಪ್ಯುಲೇಷನ್, ಇಂಡಸ್ಟ್ರೀಸ್, ನಮ್ಮ ಬೇಕು ಬೇಡಗಳು ಇವುಗಳೆಲ್ಲ ಹೆಚ್ಚಾದಾಗ, ನಾನು ಯಾವುದು ತಪ್ಪುಗಳಲ್ಲ, ಅದು ಕಾಲ ಬೆಳೆದಂತೆ, ಜನಗಳು ಬೆಳೆದಂತೆ, ಇಂಡಸ್ಟ್ರೀಸ್ ಬೆಳೆದಂತೆ ನಮ್ಗೆ ಜಾಬ್ಸ್ ಬೇಕು, ಇದಕ್ಕೆಲ್ಲ ನೀರ್ ಬೇಕು. ಅದರಿಂದ ನೀರು ನಾವು ಕ್ರಿಯೇಟ್ ಮಾಡ್ಲಿಕ್ಕೆ ಬರುವುದಿಲ್ಲ. H2+O2 ಮಾಡ್ತೀವಿ ನಾವು, ಬಟ್ ಅದನ್ನು ನಾವು ಒಂದು ಇದರಲ್ಲಿ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ನೀರಿನ ಸಂರಕ್ಷಣೆ ಮಾತ್ರ ನಮ್ಮಿಂದ ಮಾಡಿಕೊಳ್ಳಿಕ್ಕೆ ಆಗುದು. ಅದರಿಂದ ಬಿದ್ದ ಮಳೆಯನ್ನು ನಾವು ಹೇಗೆ ಬಳಸಿಕೊಳ್ಬೇಕು, ಯಾವ ಸಮಯದಲ್ಲಿ ಬಳಸಿಕೊಳ್ಬೇಕು, ಎಷ್ಟು ಬಳಸಿಕೊಳ್ಬೇಕು, ಯಾವುದಕ್ಕಾಗಿ ಬಳಸಿಕೊಳ್ಬೇಕು ಎಂಬುದು ಪ್ರಾಮುಖ್ಯತೆ ಪಡೀತದೆ ಅದರಲ್ಲಿ.
1: ಸರಿ, ಇವಾಗ ನೀರಿನ ಸಂರಕ್ಷಣೆಯ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ನೀರಿನ ಸಂರಕ್ಷಣೆ ಕೂಡ ಮುಖ್ಯ ಆಗುತ್ತೆ. ಈ ನೀರಿನ ಸಂರಕ್ಷಣೆಯನ್ನ ಯಾಕಾಗಿ ಮಾಡಬೇಕು ಅಂತ ತಾವ್ ಹೇಳ್ತೀರಾ?
0: ಈಗ ನೋಡಿ, ಮಳೆ ಈಗಿನ ನಮ್ಮ ಸಮಾಜವನ್ನು ನೋಡಿದ್ರೆ, ಅಥವಾ ನೀವು ಬೆಳಗಾಮಿಂದ, ನಾನು 30 ಇಯರ್ಸ್ ಹಿಂದೆ ಬಂದವ ಬೆಳಗಾಮಿಗೆ, ನಾನು ನಿಜವಾಗಿ ಅಂದ್ರೆ ಬೆಳಗಾಂನೂ ಅಲ್ಲ, ನಾವು ಕೇರಳದವರು. 30 ವರ್ಷಗಳ ಹಿಂದೆ ಮತ್ತು 30-33 ವರ್ಷಗಳ ಹಿಂದೆ ನಾನು ಇಲ್ಲಿಗೆ ಬಂದೆ. ಬಂದಾಗ ನೀರಿಗೆ ಬೆಳಗಾಂನಲ್ಲಿ ನೀರಿಗೆ ಕಡಿಮೆ ಇದೆ ಅಂತ ನಮ್ಗೆ ಅನ್ಸೇ ಇಲ್ಲ, ಬಟ್ ವಾಟರ್ ಸಪ್ಲೈಯಲ್ಲಿ ಮಿತವ್ಯಯಗಳು ಆಗ್ತಾ ಇತ್ತು, ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ, ಒಂದಿನ ಬಂದ್ರೆ 4 ದಿನ ಬರೋದಿಲ್ಲ. ಇವತ್ತು ನಾವು ಈ ಕನ್ಸೆಪ್ಟ್ ಗೆ ಬಂದಿದ್ದೇವೆ, 24x7 ಎಂಬ ಕನ್ಸೆಪ್ಟ್ ಗೆ ಬಂದಿದ್ದೇವೆ. ನೀರು ಸಾಕಷ್ಟು ನಮ್ಗೆ ಅಂದ್ರೆ ಅಗತ್ಯಕ್ಕೆ ಉಪಯೋಗಿಸ್ಲಿಕ್ಕೆ ಸಿಗತ್ತೆ. ಹಾಗಿದ್ರೆ ನಿಮ್ಗೆ ಸಂರಕ್ಷಣೆ ಯಾಕೆ ಅಂತ ನೀವು ಕೇಳಬಹುದು. ಕೆಲವರು ಹಾಗೆ ಕೇಳ್ತಾರೆ, ಇವತ್ತೇನು ನೀರಿಗೆ ಏನ್ ಪ್ರಾಬ್ಲಮ್ ಇದೆ, ಮಳೆನು ಧಾರಾಕಾರವಾಗಿ ಬರ್ತಾ ಇದೆ. ಮಳೆ ಎಂಬುದು, ಈ ಸಂರಕ್ಷಣೆ ಎಂಬುದು ಬರೇ ನಿಮ್ಮ ಕುಡಿಯುವ ನೀರಿಗೆ ಮಾತ್ರ ಸೀಮಿತವಾ? ಗೊತ್ತಾಯ್ತಲ್ಲ, ನಾವು ಸಂರಕ್ಷಣೆ ಅಂತ ಹೇಳಿದಾಗ ನಮ್ಗೆ ಕುಡಿಲಿಕ್ಕೆ ನಾವು ಜಲ ನಮ್ಗೆ 108 ಅಡಿಷನಲ್ ಕೆಲಸಗಳು ಹೆಚ್ಚಾಗ್ತಾ ಇದೆ, ಇಂಡಸ್ಟ್ರೀಸ್ ಹೆಚ್ಚಾಗ್ತಾ ಇದೆ, ನೀರಿನ ಅಗತ್ಯವು ಕೂಡ ಹೆಚ್ಚಾಗುತ್ತೆ. ಹೌದು, ಡ್ರಿಂಕಿಂಗ್ಗೆ ನೀವು 24x7 ಕೊಡಬಹುದು, ಬಟ್ ನಮ್ಮ ಬೆಳೆಗಳು ಅಗತ್ಯ ಬೇಕು, ಇಷ್ಟು ಜನಕ್ಕೆ ಫೀಡ್ ಮಾಡಬೇಕು, ನಮ್ಮ ಇಕಾನಮಿ ಡೆವಲಪ್ ಆಗಬೇಕು, ಇದಕ್ಕೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಸ್ಥಾನ ಯಾವುದು? ನೀರಷ್ಟೇ. ಪ್ರತಿಯೊಂದು ನಿಮ್ಮ ಸಿವಿಲೈಸೇಷನ್ ಇಂದ, ಇಂಡಸ್ ಸಿವಿಲೈಸೇಷನ್ ಅಥವಾ ಸಿಂಧು ಸಿವಿಲೈಸೇಷನ್ ನಾವು ಏನು ಹೇಳ್ತೀವಿ, ಅಲ್ಲಿಂದ ಹಿಡಿದು ಎಲ್ಲಾ ಡೆವಲಪ್ಮೆಂಟ್ಸ್ ನೀರು, ನದಿಗಳ ಇದರ ಆಜುಬಾಜುಗಳಲ್ಲೇ ಸ್ಟಾರ್ಟ್ ಆಗಿದೆ. ಎಲ್ಲಿಯೂ ದೂರದಿಂದ, ನದಿಗಳಿಂದ ದೂರ ಆಗಿಲ್ಲ, ಆಮೇಲೆ ದೂರ ದೂರ ದೂರ ಜನ ಬರ್ತಾರೆ. ಫಸ್ಟ್ ಸಿವಿಲೈಸೇಷನ್ ಎಲ್ಲಿ ಸ್ಟಾರ್ಟ್ ಆಗ್ತದೆ? ನದಿ. ಯಾಕಂದ್ರೆ ನೀರು ಮುಖ್ಯ ಅಲ್ಲಿ. ಅಂತ ನೀರನ್ನು ಬಳಸಿಕೊಳ್ಬೇಕಾದ್ರೆ ಅಥವಾ ಸಂರಕ್ಷಣೆ, ಬಟ್ ನಮ್ಮಲ್ಲಿ ಎಲ್ಲ ಭಾರತದಲ್ಲಿ ಅತ್ಯಂತ ದೊಡ್ಡ ಒಂದು ಇದೆ ಏನಂದ್ರೆ, ನೋಡಿ, ನಮಗೆ ಮಳೆ ಬರುವುದು ಬರೀ 3-4 ತಿಂಗಳು, 4 months, ಬಟ್ ನಮ್ಮ ಅಗತ್ಯಗಳು 12 ತಿಂಗಳು ಇರುತ್ತೆ. ಈ 4 ತಿಂಗಳು ಬಿದ್ದ ಮಳೆಯನ್ನು ನಾವು ವೇಸ್ಟ್ ಮಾಡಿದರೆ ಅರ್ಧಕ್ಕರ್ಧ ಜಾಗ ನಾವು ಯಾವ್ದ್ರಲ್ಲಿದ್ದೇವೆ, ಕೋಸ್ಟಲ್ ಏರಿಯಾದಲ್ಲಿ. 7,500 ಕಿಲೋಮೀಟರ್, ಹೆಚ್ಚು ಕಡಿಮೆ 7,000ಕ್ಕಿಂತ ಮೇಲೆ ಕಿಲೋಮೀಟರ್ ಬರೇ ಕೋಸ್ಟಲ್ ದಡಗಳಿವೆ ನಮ್ದು ಕೋಸ್ಟಲ್. ಅದರಿಂದ ಆ ಸೈಡ್ ನಲ್ಲಿ, ಅಲ್ಲಿ ವೆಸ್ಟರ್ನ್ ಗಾರ್ಡ್ಸ್ ಇದೆ, ಅಲ್ಲಿ ಹಿಮಾಲಯಸ್ ಇದೆ. ಹೆಚ್ಚಿನ ಮಳೆ ಎಲ್ಲಿ ಬೀಳುತ್ತದೆ? ಅಂತ ಕಡೆಯಲ್ಲಿ ಬೀಳುತ್ತೆ, ಎಕ್ಸಸ್ ಮಳೆ ಬರುತ್ತೆ. ಬಾಕಿ ನಮ್ಮ ರಾಜಸ್ಥಾನ ಇರಬಹುದು ಅಥವಾ ಈವನ್ ನಮ್ಮ ಕರ್ನಾಟಕದ 600-500-400 ಮಿಲಿಮೀಟರ್ ಮಳೆ ಬರುತ್ತೆ, ಅದು 4 ತಿಂಗಳಲ್ಲಿ ಬರುತ್ತಾ. ಆ 4 ತಿಂಗಳ ಮಳೆಯನ್ನು ನಾವು ಇವತ್ತು ಯಾಕಾಗಿ, ನಾವು ಹಣ ಸಿಕ್ಕಿದಾಗ ಯಾಕೆ ಹೇಳ್ತಾ ಇಲ್ಲ ನಾವು, ಇಲ್ಲಪ್ಪ ಜಾಸ್ತಿ ಆಯ್ತು ಸಿಕ್ಕಿದ್ದು ಖರ್ಚೆ ಮಾಡ್ಬಿಡ್ತೇವೆ ಅಂತ ಯಾರು ಹೇಳುವುದಿಲ್ಲ. ಸೀದಾ ನಾವು ತಗೊಂಡೋಗಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೇವೆ. ಅಲ್ಲಿ ಎಷ್ಟಾಯ್ತು ಅಂತ ನಾವು ನೋಡದೇ ಇದ್ರೂ ಕೂಡ ಹಣವನ್ನು ಇವತ್ತು ನಾವು ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನ್ ಬಳಸಲಿಕ್ಕೆ ಯೂಸ್ ಮಾಡ್ತೇವೆ ಅಂದ್ರೆ, ನಮ್ಮ ತಾಕತ್ತಿ ಹಾಗೆ ಹೇಳ್ತೇವೆ ಅಂದ್ರೆ, ಎಷ್ಟು ಡೆಪಾಸಿಟ್ ಮಾಡಿದೀವಿ ಮನಿ ಲೆಕ್ಕದಲ್ಲಿ ಹೇಳ್ತಾ ಇದ್ದೀವಿ. ನಾವು ನಮ್ಮ ಹಿರಿಯರು ಹಾಗೆ ಮಾಡ್ತಿರ್ಲಿಲ್ಲ. ನಮ್ಮ ಜಮೀನು ಎಷ್ಟಿದೆ, ನಮ್ಗೆ ನೀರೆಷ್ಟಿದೆ, ಇರಿಗೇಟೆಡ್ ಲ್ಯಾಂಡ್ ಎಷ್ಟಿದೆ, ಇರಿಗೇಟೆಡ್ ಮಾಡಬಹುದಾ, ಬೆಳೆ ಬೆಳೆಸಬಹುದಾ, ಯಾವ ಬೆಳೆ ಬೆಳೆಸಬಹುದು, ಈ ತರದಲ್ಲಿ ಜನರನ್ನು ಮೆಜರ್ ಮಾಡ್ತಾ ಇದ್ರು. ಇವತ್ತು ಹಾಗೆಲ್ಲ ನಾವು ಬ್ಯಾಂಕಿಗೆ ಮಾತ್ರ ಡೆಪಾಸಿಟ್ ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೇವೆ. ಆದ್ರಿಂದ ಒಂದು ಮಾನಸಿಕವಾದ ನಮ್ಮ ತಲೆಯಲ್ಲಿ ಇದು ಬೆಳಿಬೇಕು. ನಾವು ಬೆಳೆಸ್ತಾ ಇರೋದು ಬರೇ ಒಂದು ಬ್ಯಾಂಕಿನ ಡೆಪಾಸಿಟ್ ಅಲ್ಲ, ದ ಡೆಪಾಸಿಟ್ ಆಲ್ಸೋ ಶುಡ್ ಬಿ ಇನ್ ದ ಕೇಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಹಾಗೂ ಸಂರಕ್ಷಣೆ ಯಾಕಾಗಿ ನೀವು ಕೇಳಬಹುದು, ಬರೇ ಆಯ್ತು ಕುಡಿಯುವ ನೀರಿಗಾಯ್ತು, ಅಗ್ರಿಕಲ್ಚರಿಗೆ ಆಯ್ತು, ಅಲ್ಲ. ಇವತ್ತು ನೋಡಿ, ನಾವು ಕ್ಲೈಮೇಟ್ ಚೇಂಜ್ ನಂತ ದೊಡ್ಡ ದೊಡ್ಡ ವಿಷಯಗಳನ್ನು ಮಾತಾಡ್ತಾ ಇದ್ದೇವೆ. ಅದು ದೊಡ್ಡ ಟಾಪಿಕ್ ನ ಕ್ಲೈಮೇಟ್ ಚೇಂಜ್ ಅಂದ್ರೆ ದೊಡ್ಡ ಟಾಪಿಕ್. ಅದು ನಾವು ವಿಜ್ಞಾನಿಗಳಾಗಿ ನಾವು ಮಾತಾಡುವಾಗ 108 ವಿಷಯಗಳು ಅದರಲ್ಲಿ ಮಾತಾಡಿದ್ವಿ, ಬಟ್ ನಾನು ಸಣ್ಣದಾಗಿ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ನೋಡಿ, ಇವತ್ತು ನಿಮ್ಮ ಈ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಸಪೋಸ್ ನಾನು ನನ್ನ ಮನೆ ಸಾಮ್ರಕ್ಕೆ ಹೋಗೋ ದಾರಿಯಲ್ಲಿದೆ, ಸಾಮ್ರದಿಂದ ಇಲ್ಲಿಗೆ ಬರಬೇಕಾದ್ರೆ ಇವತ್ತಿಷ್ಟು ಬಿಸಿಲಿನಲ್ಲಿ ನಾವು ಬರಬೇಕಾಗುತ್ತೆ. ಇಷ್ಟು ಬಿಸಿಲಿನಲ್ಲಿ ಬರಬೇಕಾದ್ರೆ ನಮ್ಗಲ್ಲಿ ಯಾವುದೇ ಒಂದು ವಾಟರ್ ಬಾಡೀಸ್ ನಮ್ಮಲ್ಲಿ ಇದೆನಾ ನಿಜವಾಗಿ ಅಂದ್ರೆ? ಸಪೋಸ್ ನಾವು ಸಂರಕ್ಷಣೆ ಎಂದಾಗ ಬರೇ ಕುಡಿಯುವ ನೀರಿಗೆ ಮಾತ್ರ ನಾವು ಸಂರಕ್ಷಣೆ ಮಾಡ್ಬೇಕಾ, ಅಲ್ಲ ಬರೇ ಅಗ್ರಿಕಲ್ಚರ್ಗಾಗಿ ನಾವು ಸಂರಕ್ಷಣೆ ಮಾಡ್ಬೇಕಾ? ಅಗ್ರಿಕಲ್ಚರ್ಗೆ ಈಗ ಬೋರ್ಗಳಿವೆ, ಇದಿದೆ, ಎಲ್ಲ ಇದ್ದ ಬೋರ್ಗಳಿಗೆ ರೀಚಾರ್ಜ್ ಇಂದ ನಾನು ಆಮೇಲೆ ಬರ್ತೇನೆ ಇಷ್ಟು. ಅವಾಗ ಕ್ಲೈಮೇಟ್ ಚೇಂಜ್ ಅಂದ್ರೆ ನೀವು ಒಂದು 10 ನೀರಿನ ಬಾಡಿಗಳನ್ನು ಹಾಕಿದ್ರಂದ್ರೆ ನಿಮ್ಮ ಸುತ್ತುವರೆದ ವಾತಾವರಣ ಸಂಪೂರ್ಣ ನಿಮ್ಮ ಟೆಂಪರೇಚರ್ ನಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಹೌದಾ? ಅಷ್ಟು ನೀರಿರೋದ್ರಿಂದ ಏನಾಗಿರ್ತದೆ, ನಿಮ್ಮ ಮರಗಿಡಗಳು ಪ್ಲಾಂಟ್ಸ್ ಕೂಡ ಆ ಏರಿಯಾದಲ್ಲಿ ಬೆಳೀತವೆ. ಈ ರಾಜ ಇದು ಯಾವುದು ನಮ್ಮ ಹೈವೇಗಳಲ್ಲಿ ಹಾಕಿದ ಬೆಳೆ ಇದ್ರದಲ್ಲ, ಅದು ಅದ್ರ ಅವ್ರು ನೀರು ಉಣಿಸ್ತಾರೆ, ಆಮೇಲೆ ಆದ್ರೂ ಸಪ್ಲೈ ಮಾಡ್ತಾರೆ. ಬಾಕಿ ಕಡೆ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಅಲ್ಲಿ ಎಲ್ಲ ನೀವು ಸೇವ್ ಮಾಡೋ

0: ಅಲ್ಲಿ ಉಳಿಯುತ್ತದೆ. ಆವಾಗ ನಮ್ಗೆ ಏನಾಗುತ್ತೆ, ಆ ನೀರನ್ನು ಅದು ಬಳಸುವುದ್ರಿಂದ ಈ ಇದೆಲ್ಲ ಗಿಡಗಳೇನಾಗುತ್ತೆ, ನಿಮ್ಮ ಈ ರೋಡ್ ಗಳ ಸೈಡ್ ನಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ಅದರ ಪೋರ್ಸ್ ಎಲ್ಲ ಬಂದಾಗಿರುತ್ತೆ. ಅದಕ್ಕೆ ನೀರು ನಿಜವಾಗಿ ಅಂದ್ರೆ ಹೋಗುದಿಲ್ಲ, ಬಾಡಿ ಹೋಗುತ್ತೆ, ಮತ್ತೆ ನಿಮ್ಗೆ ಅದನ್ನು ಕಾರ್ಬನ್ ಡೈಆಕ್ಸೈಡ್ ಗಳನ್ನು ಅದಕ್ಕೆ ತೆಗೆದುಕೊಳ್ಳುವ ಶಕ್ತಿ ಕಡಿಮೆ ಆಗ್ತದೆ, ಇದೆಲ್ಲವೂ ಅದರಲ್ಲಿ ಅಡಕವಾಗಿರ್ತದೆ. ಆದ್ರೆ ನೀರನ್ನು ಕನ್ಸರ್ವ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಆ ಜಾಗದ ಟೆಂಪರೇಚರ್ ಅಷ್ಟು ಕಡಿಮೆ ಆಗುತ್ತೆ, ರಿಕ್ವೈರ್ಮೆಂಟ್ ಆಫ್ ವಾಟರ್ ಫಾರ್ ದ ಕ್ರಾಪ್ಸ್ ಆಲ್ಸೋ ಗೆಟ್ಸ್ ರೆಡ್ಯೂಸ್ಡ್. ಹೌದಾ, ಈ ಎರಡು ವಿಷಯಗಳನ್ನು ನಾವು ನೀರನ್ನು ಯಾವುದೇ ಸಮಯದಲ್ಲಿ ಬಳಸಬೇಕಾದ್ರೂ ಬರೀ ಕುಡಿಯುವ ನೀರಿನ ಬಗ್ಗೆ ಮಾತ್ರ ನಾವು ಚಿಂತನೆ ಮಾಡಿದ್ರೆ, ಅಂದ್ರೆ ನಮ್ಗೆ ಪಟ್ಟಣಗಳಲ್ಲಿ ಆ ತರದ ಒಂದು ಐಡಿಯಾ ಇದೆ, ಯಾಕಂದ್ರೆ ಡ್ರಿಂಕಿಂಗ್ ಸಪ್ಲೈ 24 ಗಂಟೆ ಬಂದ್ರೆ ಮತ್ತೆ ಅವ್ರಿಗೆ ಹೆಚ್ಚಿನ, ನಾನು ಅದು ತಪ್ಪು ಅಂತಲ್ಲ ಹೇಳುದು, ಯಾಕಂದ್ರೆ ಅವರ ಅಗತ್ಯ ಅಷ್ಟೇ ಇರೋದು. ಬಟ್ ಗ್ರಾಮೀಣ ಪ್ರದೇಶಗಳಿಗೆ ಹೋದಾಗ ಅವರಿಗೆ ಅಗ್ರಿಕಲ್ಚರ್ ನ 3 ಬೆಳೆ ಬರುತ್ತೆ ಅಂದ್ರೆ ಅವರು ಹ್ಯಾಪಿ ಆದ್ರು. ಬಟ್ ನೀರಿನ ಅವಶ್ಯಕತೆ ಅಲ್ಲಿಗೆ ಮುಗಿಯುವುದಿಲ್ಲ, ಇನ್ನೂ ಇಂಡಸ್ಟ್ರೀಸ್ ಬರಬೇಕು, ನಮ್ಮ ಮಕ್ಕಳು ಕಲ್ತಿದ್ದಾರೆ ಅವರಿಗೆ ಜಾಬ್ಸ್ ಬರಬೇಕು, ಇಂಥದ್ದೆಲ್ಲ ಬರುವಾಗ ಅತ್ಯಂತ ಫಸ್ಟ್ ಯಾವುದೇ ಇಂಡಸ್ಟ್ರಿ ಅವನು ಕೇಳ್ತಾನೆ, ಏನನ್ನು ಕೇಳ್ತಾನೆ ನೋಡಿ, ನೀರಿದೆನಾ, ನೀರಿಗೆ ಅವಕಾಶ ಇದೆಯಾ ಅಲ್ಲಿ. ನಿಮ್ಮ ಶುಗರ್ ಕೇನ್ ಇಂಡಸ್ಟ್ರಿಯಿಂದ ಹಿಡಿದು ಯಾವುದೇ ಇಂಡಸ್ಟ್ರೀಸ್ ತಗೊಳ್ಳಿ, ಫಸ್ಟ್ ರಿಕ್ವೈರ್ಮೆಂಟ್ ಅವರು ಫಸ್ಟ್ ನೋಡೋದು ಜಾಗ ನಿಮ್ಗೆ ಎಲ್ಲಿಯಾದ್ರೂ ತಗೊಳ್ಬಹುದು, ಬಟ್ ನೀರಿದೆನಾ ಅಂತ ಫಸ್ಟ್ ಕೇಳ್ತಾರೆ. ಯಾಕಂದ್ರೆ ವಾಟರ್ ರಿಕ್ವೈರ್ಮೆಂಟ್ ಕೂಡ ಅದರ ಪ್ರಕಾರ ಇನ್ಕ್ರೀಸ್ ಆಗುತ್ತೆ. ಆದ್ರಿಂದ ಕನ್ಸರ್ವೇಷನ್ ಮಾಡೋದು ಬಹಳ, ಕನ್ಸರ್ವೇಷನ್ ಅಂದ್ರೆ ನೀರಿನ ಸಂರಕ್ಷಣೆ ಮಾಡೋದು, ಅದು ಕುಡಿಯುವ ಕ್ವಾಲಿಟಿಯ ಬಗ್ಗೆ ಆಗಿರ್ಬಹುದು, ಗುಣಮಟ್ಟಗಳ ಬಗ್ಗೆ ಆಗಿರ್ಬಹುದು, ಅದೇ ತರ ಅದರ ಕ್ವಾಂಟಿಟಿಯ ಬಗ್ಗೆ ಆಗಿರ್ಬಹುದು. ಇದನ್ನು ನಾವು ಯಾಕೆ ಶೇಖರಣೆ ಮಾಡಬೇಕು, ಎಲ್ಲಿ ಶೇಖರಣೆ ಮಾಡಬೇಕು, ಅದರಿಂದ ಎಷ್ಟು ಉಪಯೋಗ ಗ್ರೌಂಡ್ ವಾಟರ್ ನಲ್ಲಿ ಆಗ್ಬಹುದು, ಅಂದ್ರೆ ಗ್ರೌಂಡ್ ವಾಟರ್ ಮಟ್ಟಗಳು ಮೇಲೆ ಮೇಲೆ ಮೇಲೆ ಬರಲಿಕ್ಕಿದ್ದ ಅವಕಾಶ. ಯಾಕಂದ್ರೆ ನಾವು ಬೆಳಗಾವಿ ಬಂದಾಗ 120-150 ಫೀಟ್ ನಲ್ಲಿ ಸಾಕಷ್ಟು ನೀರು ಸಿಕ್ತಿತ್ತು, ಇವತ್ತು ಬೆಳಗಾವಿನಲ್ಲಿ ನೀರು ಸಿಗ್ತದೆ 250-300. ನೋಡಿ 100 ಫೀಟ್, ಈಗ ನಿಮಗೆ 100 ಇಂದ 150 ಮೀಟರ್ ಎಲ್ಲಿ ಮೊದಲು ಸಿಕ್ತಿತ್ತು, 150 ಫೀಟ್ ನಾನು ಐ ಮೀನ್ ಅಷ್ಟು ಫೀಟ್ ಗಳಂದ್ರೆ 300 ಫೀಟ್ ಗಳಂದ್ರೆ ಎಷ್ಟಾಯ್ತು ಹೇಳಿ, ಅಷ್ಟು ಕೆಳಗೆ ಇವತ್ತು ಹೋಗ್ಬೇಕಾಗಿದೆ. ಮೊದಲು ನಮ್ಗೆ ಅದೇ ನೀರು ಅದೇ ಜಾಗದಲ್ಲಿ 150 ಸಿಕ್ತಿತ್ತು. ಬಟ್ ನಾವು ಈಗ ಏನು ಆಲೋಚನೆ ಮಾಡ್ತಾ ಇದ್ದೇವೆ, ನೀರು ಸಿಗ್ತೈತೆ, ನಾ ಬೋರ್ ಹಾಕಿದ್ದೆ, ಬೋರ್ ಸಿಗ್ತಾ, ಎಷ್ಟು ಸಿಗ್ತಾ, ಓಕೆ ಮೊದಲು 2.5 ಬರ್ತಿತ್ತು, ಈಗ 2 ಬರ್ತದೆ ಸಾಕಪ್ಪ, ನಮ್ಮ ಅಗತ್ಯಕ್ಕೆ ಸಾಕಾಗುತ್ತೆ ಎಂಬ ಒಂದು ವಿಷಯದಲ್ಲಿ ಹೇಳಿ. ಬಟ್ ಅದು ಹೀಗೆ ನಾವು ಅದು ಏನು ನಾವು ರೀಚಾರ್ಜ್ ಮಾಡದಿದ್ರೆ, ಈಗ ನೋಡಿ ಬ್ಯಾಂಕಿನಲ್ಲಿ ಒಂದು ತಿಂಗಳ ಸಂಬಳ ಬಂದಾಗ ನಾವು ಹಾಕಿರ್ತೀವಿ, ಆ ಸಂಬಳವನ್ನು ನಾವು ತೆಗಿತಾ ಹೋದ್ರೆ 15 ಆಗುವಾಗ ಮುಗ್ದಿರ್ತದೆ, ಅದನ್ನು ರೀಚಾರ್ಜ್ ಮಾಡಬೇಕು. ನಮ್ಮ ಮೊಬೈಲ್ ರೀಚಾರ್ಜ್ ಮಾಡ್ತೀವಿ ನಾವು, ಯಾಕೆ ಅದ್ರ ಹಣ ಮುಗೀತು ರೀಚಾರ್ಜ್ ಮಾಡ್ತೀವಿ. ಹಾಗೆ ನಾವು ಎಷ್ಟು ನೀರನ್ನು ಬಳಸ್ಕೊಳ್ತೇವೋ ಅದರಲ್ಲಿ ಒಂದು ಪೋರ್ಷನ್ ಆದ್ರೂ ನಾವು ಅದನ್ನು ರೀಚಾರ್ಜ್ ಮಾಡ್ಲಿಕ್ಕಿದ್ದ ಒಂದು ಅವಕಾಶ ನಾವು ಮಾಡಬೇಕು. 100 ಲೀಟರ್ ತೆಗಿತೇವಪ್ಪ, ಇಲ್ಲಿ 10 ಲೀಟರ್ ನನ್ನ ಬಾವಿಯಲ್ಲಿ ಒಂದು ಉಳಿಸ್ಕೊಂಡಾಗಬಹುದು, ಇಲ್ಲ ಅದನ್ನು ರೀಚಾರ್ಜ್ ಮಾಡಿ ಆಗಿ ಆದರೂ. ಈಗ 10 ಲೀಟರ್ ಉಪಯೋಗಿಸುವ, ನಾನು ಎವ್ರಿ ಡೇ 9 ಲೀಟರ್ ಉಪಯೋಗಿಸ್ತೇನೆ ಅಂತ ಒಂದು ತಗೊಳ್ಳಿ, ಅದು ಒಂದು ತರದಲ್ಲಿ ಸೇವ್ ಕನ್ಸರ್ವೇಷನ್. ಇನ್ನೊಂದು, ನೀರನ್ನು ಮಳೆ ಬಂದಾಗ ಹಿಡಿದಿಟ್ಟು ಅದನ್ನು ಗ್ರೌಂಡ್ ವಾಟರ್ಗೆ ಇಳಿಯುವ ಹಾಗೆ ಮಾಡೋದು, ಅದು ಇನ್ನೊಂದು ಮುಖ್ಯವಾದ ರೀಚಾರ್ಜ್ ಟೆಕ್ನಿಕ್ಸ್. ಅದಕ್ಕೆ ಬೇರೆ ಬೇರೆ ಟೆಕ್ನಿಕ್ಸ್ಗಳಿವೆ, ಬಟ್ ಇದು ಬಹಳ ಅಗತ್ಯ ಅಂತ ನನಗನ್ನಿಸುತ್ತೆ. ಜನರದನ್ನು ಈ ನೀರು ಬರುತ್ತೆ ನಮ್ಗೆ ಸಾಕಾಗುತ್ತೆ ಎಂಬ ಒಂದು ವಿಷಯದಲ್ಲಿ ಮಾತ್ರ ಅಡಗಿಸಿಕೊಳ್ಳಬಾರದು. ನೀರಿನ ಸಂರಕ್ಷಣೆ ನಮ್ಮ ಪ್ರಕೃತಿಗೆ ಸಂಪೂರ್ಣ ಕಾಲಕ್ಕೆ ಅದು ಇದಾಗಿರ್ತದೆ, ಅಂದ್ರೆ ಅದಕ್ಕೆ ಉಪಯೋಗವಾಗಿರ್ತದೆ. ಅದನ್ನು ಉಳಿಸಿಕೊಳ್ಬೇಕು ನಾವು, ಬರೇ ನಮ್ಮ ಕುಡಿಯುವ ನಮ್ಗೆ ಎಷ್ಟು ಅಗತ್ಯ ಇದೆಯೋ ಅದು ಸಿಗ್ತಾ ಇದೇನಾ ಅಂತ ಮಾತ್ರ ಬಳಸಿಕೊಂಡ್ರೆ ಸಾಲದು ಅಂತ ನನ್ನ ಅಭಿಪ್ರಾಯ.
1: ಸರ್, ಈಗ ನೀವು ಮಳೆ ನೀರನ್ನ ಸಂರಕ್ಷಿಸಬೇಕು ಅಂದಾಗ ನಂಗೊಂದು ಮಾತು ನೆನಪಂತು, ಓಡುವ ನೀರನ್ನು ನಡೆಯುವ ಹಾಗೆ ಮಾಡಿ, ನಡೆಯುವ ನೀರನ್ನು ತೆವಳುವ ಹಾಗೆ ಮಾಡಿ, ತೆವಳುವ ನೀರನ್ನು ಇಂಗಿಸುವ ಕಲೆಯನ್ನು ಕರಗತ ಮಾಡ್ಕೊಳ್ಳಿ ಅಂತ ಎಲ್ಲ ಓದಿದ್ದು. ಹಾಗಿದ್ರೆ ಈ ಮಳೆ ನೀರನ್ನ ಯಾವ ರೀತಿ ನಾವು ಸಂರಕ್ಷಣೆ ಮಾಡ್ತೀವಿ?
0: ಈಗ ನೋಡಿ, ಇದನ್ನೇ ಹೇಳಿದಾಗೆ ಬಹಳಷ್ಟು ನನ್ನ ನೀರು ಯಾವುದೇ ಒಂದು ನಾವು ಅದಕ್ಕೆ ಕ್ಯಾಚ್ಮೆಂಟ್ ನೀರು ಜಲಾನಯನ ಏನು ಇದು ಹೇಳ್ತೀವಲ್ಲ ಕನ್ನಡದಲ್ಲಿ, ಇದು ಆ ಮಳೆ ಬಿದ್ದಾಗ ಆ ಬಿದ್ದ ಮಳೆ ಏನಾಗುತ್ತೆ, ಹೆಚ್ಚು ಕಾಲ ನಿಲ್ಲುವುದಿಲ್ಲ ನೋಡಿ, ಅದಕ್ಕೆ ನಾವು ಡೈರೆಕ್ಟ್ ರನ್ ಆಫ್ ಅಥವಾ ಹರಿದು ಹೋಗ್ತದೆ ನೀರು. ಇಮಿಡಿಯೇಟ್ ಹರಿದೋದ್ರೆ ಏನಾಗುತ್ತೆ ಹೇಳಿ, ಅಲ್ಲಿ ರೆಸಿಡೆನ್ಸ್ ಟೈಮ್ ಅಂತ ಹೇಳ್ತೇವೆ, ಅಲ್ಲಿ ನಿಲ್ಲಿಕ್ಕಿದ್ದ ಸಮಯ ಇಲ್ಲ. ಈಗ ಒಂದು ಸ್ಲೋಪಿನಲ್ಲಿ ನೀರಿದೆ, ಕೂಡಲೇ ಬಂದ ಮಳೆ ಎಲ್ಲ ಹರಿದು ಸಮುದ್ರಕ್ಕೆ, ಈಗ ನೀವು ಗೋವಾದಲ್ಲಿ ಅಥವಾ ನಮ್ಮ ಕೇರಳದಲ್ಲಿ ಎಲ್ಲಿ ಬೇಕಾದ್ರೂ ನೀವು ನೋಡಿ, ನೀರು ಬಂದ ಮಳೆ ಎಲ್ಲ ಹರಿದು ಎಲ್ಲಿಗೆ ಹೋಗುತ್ತೆ, ಸಮುದ್ರಕ್ಕೆ ಹೋಗುತ್ತೆ. ನಮಗೆ ಇಷ್ಟೆಲ್ಲ ಮಳೆ 3,500 ಮಿಲಿಮೀಟರ್ ಮಳೆ ಬರುತ್ತದೆ ಕೋಸ್ಟಲ್ ಏರಿಯಾದಲ್ಲಿ. ನೀವು ಮಂಗಳೂರಿಂದ ಹಿಡಿದು ಕೇರಳದ ಯಾವುದೇ ಭಾಗಕ್ಕೆ ತಗೊಳ್ಳಿ, 3,500 ಮಿಲಿಮೀಟರ್ ಮಳೆ ಬರ್ತದೆ. ಬೆಳಗಾವಿ ನೀವು ಸವದತ್ತಿಗೆ ಹೋದ್ರೆ 600 ಮಿಲಿಮೀಟರ್ 500 ಮಿಲಿಮೀಟರ್ ಮಳೆ ಬರ್ತದೆ. ಈ 3,500 ಮಿಲಿಮೀಟರ್ ಬಂದರೂ ಮಾರ್ಚ್ ಏಪ್ರಿಲ್ ಆಗುವಾಗ ಅಲ್ಲಿ ನೀರಿಲ್ಲ,
1: ನೀರಿಲ್ಲ.
0: ಯಾಕಾಗಿ ಅಂದ್ರೆ ಅಲ್ಲಿನ ನೀರು ನಿಲ್ಲಿಕ್ಕಿದ್ದ ಅವಕಾಶ ನಾವು ಕೊಡ್ತಾ ಇಲ್ಲ. ಒಂದು ಸ್ಲೋಪ್ ಸಿಕ್ಕಾಬಟ್ಟೆ ಸ್ಲೋಪ್ ಇರುತ್ತೆ. ಅಂತ ಕಡೆಗಳಲ್ಲಿ ಕನ್ಸರ್ವೇಷನ್ ಸ್ಟ್ರಕ್ಚರ್ಸ್ ಅಂತಲೇ ಬರ್ತವೆ. ಫಾರ್ ಎಕ್ಸಾಂಪಲ್, ಈಗ ಸಣ್ಣ ಸಣ್ಣ ಸ್ಟ್ರಕ್ಚರ್ಸ್ ಇರ್ಬೋದು, ಇನ್ನು ನಾವು ಚೆಕ್ ಡ್ಯಾಮ್ಸ್ ಅಂತ ಹೇಳ್ತೇವೆ, ವಿಂಟರ್ ಡ್ಯಾಮ್ಸ್ ಅಂತ ಹೇಳ್ತೇವೆ. ಚೆಕ್ ಡ್ಯಾಮ್ಸ್ ಅಂದ್ರೆ ನೀರು ನಿಲ್ಲಿಕ್ಕೆ ಸ್ವಲ್ಪ ಹೊತ್ತಾದ್ರೆ ಅಲ್ಲಿ ನಿಂತು, ನಿಂತಾಗ ಏನಾಗುತ್ತೆ, ಆ ನೀರು ಅಷ್ಟು ಒಂದು ಮಾಯಿಶ್ಚರ್ ಆಗಿ ನಿಮ್ಗೆ ಅಗ್ರಿಕಲ್ಚರ್ಗೆ ಉಪಯೋಗಿಸಿಕೆ ಅಂದ್ರೆ ಕೃಷಿಗಳಿಗೆ ಇದು ಮಾಡ್ಲಿಕ್ಕೆ ಆಗುತ್ತೆ. ಇನ್ನು ಕೃಷಿ ಹೊಂಡಗಳು ಮಾಡ್ತಾರೆ ಅಗ್ರಿಕಲ್ಚರ್ ಲ್ಯಾಂಡಿನವರಾದ್ರೆ, ನಮ್ಗಿಂತ ಅವರಲ್ಲಿ ಜ್ಞಾನ ಇದೆ, ಅವರು ಕೃಷಿ ಹೊಂಡಗಳನ್ನು ಮಾಡ್ಕೊಳ್ತಾರೆ. ಕೃಷಿ ಹೊಂಡಗಳನ್ನು ಮಾಡಿ ಅದರಲ್ಲಿ ಉಳಿಸೋದ್ರಿಂದ ಏನಾಗುತ್ತೆ, ಆ ಜಾಗದಲ್ಲಿ ನೀರು ಕಟ್ಟೆ ಕಟ್ಟಿ ಅದು ಗ್ರೌಂಡ್ ವಾಟರ್ಗೆ ಹೋಗುವಾಗ ಅದೇ ನಾ ಹೇಳಿದ್ದು. ಇಂಥ ಸ್ಟ್ರಕ್ಚರ್ಸ್ ಗಳನ್ನು ನಾವು ಚೆಕ್ ಡ್ಯಾಮ್ಸ್ ಇರ್ಬೋದು, ಇನ್ನು ರೀಚಾರ್ಜ್ ಶಾಫ್ಟ್ ಅಂತ ಹೇಳ್ತೇವೆ, ಅಲ್ಲಿ ಒಂದು ಭೂಮಿಯ ಒಳಗೆ ಹೋಗಿ ಸ್ವಲ್ಪ ಬೋರ್ ಹಾಕಿ ಆ ಬೋರಿಂದ ಅದಕ್ಕೆ ಪುನಃ ರೀಚಾರ್ಜ್ ಮಾಡೋದು, ಒಂಥರ ಬೋರ್ ಹಾಕಿದಾಗೆ. ಇನ್ನು ಸಬ್ ಸರ್ಫಸ್ ಡೈಕ್ಸ್ ಅಂತ, ಕೋಸ್ಟಲ್ ಏರಿಯಾಕ್ಕೆ ಸಬ್ ಸರ್ಫಸ್ ಡೈಕ್ಸ್ ಅಂತ ಹೇಳ್ತೀವಿ. ಬಹಳ ಆಳಕ್ಕೆ ಎಷ್ಟು ಸಾಯಿಲ್ ಲೇಯರ್ ಇದೆಯೋ ಅಲ್ಲಿಯವರೆಗೆ ಅದು ಇದು ಮಾಡಿ ಅಲ್ಲಿಗೆ ನೀರು ಹರಿದು ಹೋಗುವಾಗ ಮಾಡಿ ಅಲ್ಲಿಂದ ಮತ್ತೆ ಡೀಪರ್ ಗ್ರೌಂಡ್ ವಾಟರ್ಗೆ ರೀಚಾರ್ಜ್ ಮಾಡುವಂತ ಮೆಥಡ್ಸ್ ಅನ್ನು ಮಾಡ್ತೇವೆ. ಈಗ ಮತ್ತೆ ಈಗ ನಾವು ಬಿಲ್ಡಿಂಗ್ ಗಳಿಗೆ ಈಗೆಲ್ಲ ಪಟ್ಟಣಗಳಲ್ಲಿ ಅದೊಂದು ಕಂಪಲ್ಸರಿ ಮಾಡಿದ್ದಾರೆ, ಯಾವುದು ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್. ಇಲ್ಲಿ ನನ್ನ ಒಂದು ಪ್ಲಾನ್ ಸ್ವಲ್ಪ ಡಿಫರೆಂಟ್ ಇದೆ, ಸಾಮಾನ್ಯವಾಗಿ ಮಾಡೋದಕ್ಕಿಂತ ಈಗ ಕಂಪಲ್ಸರಿ ಮಾಡಿದ್ರಿ, ಯಾವುದು ಮಳೆ ಬಿದ್ದದ್ದನ್ನು ನಾವು ಹಿಡಿದಿಡಬೇಕು ಅಂತ. ಬಟ್ ಇವತ್ತು ನಮ್ಮ ಕೊಯ್ಲು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಎಲ್ಲ ಕಾರ್ಪೊರೇಷನ್ಗಳು ಇದನ್ನು ಉಪಯೋಗಿಸ್ತಾ ಇದ್ದಾರೆ ಅಥವಾ ನಡೆಸ್ಕೊಡ್ತಾ ಇದ್ದಾರೆ. ಬಟ್ ನನ್ನ ಒಂದು ಕನ್ಸೆಪ್ಟ್ ಏನಿದೆ, ಪಟ್ಟಣಗಳಲ್ಲಿ ಏನಾಗುತ್ತೆ, ಯಾವುದೇ ಪಟ್ಟಣಗಳಿರಲಿ ಹಳ್ಳಿಗಳಲ್ಲಿ ಇರಲಿ, ಮಳೆ ನಮ್ಮಲ್ಲಿ ಏನಾಗುತ್ತೆ, ಮಳೆ ಬರುವುದೆಷ್ಟು 3 ತಿಂಗಳು ಹೌದಾ, ಮಳೆ ಬಿದ್ರೆ ಸಿಕ್ಕಾಬಟ್ಟೆ ಮಳೆ ಬರುತ್ತೆ. ನಾವು ಒಂದು ಗ್ರೌಂಡಿನಲ್ಲಿ ಮಳೆ ನೀರು ಹಾಕಿದಾಗ, ಮಳೆ ಇಂಗು ಗುಂಡಿ ಮಾಡಿದಾಗ, ಈ ಇಂಗು ಗುಂಡಿಗೆ ಒಂದು ಕೆಪಾಸಿಟಿ ಇರುತ್ತೆ. ನಮ್ಮ ಹತ್ರ ಇರೋದು 30x40 ಪ್ಲಾಟ್, 40x60 ಪ್ಲಾಟ್. ನಾವು ಪಟ್ಟಣದ ಬಗ್ಗೆ ಹೇಳೋದಾದ್ರೆ ವಿಲೇಜಸ್ ಗೆ ಸ್ವಲ್ಪ ಡಿಫ್ರೆಂಟ್ ಹೇಳಿ ಇಟ್ಕೊಳ್ಳಿ. ಈ 30x40 ಅಲ್ಲಿ ನಾವು ಹಿಡಿದ ಅಲ್ಲಿ ಕಟ್ಟಿದ ಬಿಲ್ಡಿಂಗ್ ನಲ್ಲಿ ಹಿಡಿದ ನೀರು ಒಂದೇ ದಿನದಲ್ಲಿ ನಿಮ್ಮ ನೀವು ಎಷ್ಟೇ ಇಂಗು ಗುಂಡಿ ತೆಗೆದ್ರು ಒಂದು ದಿನದಲ್ಲಿ 2 ದಿನದಲ್ಲಿ ತುಂಬಿಬಿಡ್ತದೆ. ಇದರಿಂದ ನಿಮ್ಗೆ ರಿಕ್ವೈರ್ಡ್ ಇಂಪ್ಯಾಕ್ಟ್ ಸಿಗೋದಿಲ್ಲ. ಆಮೇಲೆ ಈ ನೀರು ಯಾವತ್ತಿನವರೆಗೆ ಇರುತ್ತೆ ಹೇಳಿ, ಈ ನೀರು ಇರೋದು ನೀವು ಮಳೆ ಬರುವಾಗಲೇ ಇರ್ತವೆ. ಮಳೆ ಬಂದ ಒಂದೇ ದಿವಸದಲ್ಲಿ ನೀವು ಒಂದ್ ದಿವಸದಲ್ಲಿ ಹಿಡಿದ ನೀರು ಮ್ಯಾಕ್ಸಿಮಮ್ 10 ದಿವಸದಲ್ಲಿ ಬಳಸ್ತೀರಿ ಅಂತ ಇಟ್ಕೊಳ್ಳಿ, 10 ದಿನ ಅಷ್ಟೇ ಆ ನೀರು ಉಳಿತದೆ. ಆಗ ಎಲ್ಲ ನಿಮ್ಮ ಮಾಯಿಸ್ಚರ್ ಕಂಡೀಷನ್ಸ್, ನೀರಿನ ಅಪ್ಪ ಎಲ್ಲವೂ ಮಣ್ಣಿನಲ್ಲಿ ನೀರು ನೀರಿನ ತೇವಾಂಶ ಇದ್ದೇ ಇರ್ತದೆ. ಅವಾಗ ರೀಚಾರ್ಜ್ ಅಡಿಷನಲ್ ರೀಚಾರ್ಜ್ ಅಂತ ಅಲ್ಲಿ ಆಗ್ಲಿಕ್ಕೆ ಯಾವುದೇ ಅವಕಾಶ ಇಲ್ಲ. ಯಾವುದೇ ಸಾಯಿಲ್ ಅನ್ಸ್ಯಾಚುರೇಟೆಡ್ ಕಂಡೀಷನ್ ಹೇಳ್ತೇವೆ ನಾವು, ಅದರಲ್ಲಿ ಮಾಯಿಸ್ಚರ್ಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಮಾತ್ರ ಅಲ್ವಾ ಅದು ಕೆಳಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ, ಅದಾಗುವುದಿಲ್ಲ. ಅಂತ ಸಮಯದಲ್ಲಿ ನಾವು ಈ ಇಷ್ಟು ದೊಡ್ಡ ಗುಂಡಿ ತೆಗೆದು ಅಲ್ಲಿ ಒಂದು ನಿಮಗೆ ಇದು ಸೋಕ್ ಬಿಟ್ಟು ಒಂದು ಬೇರೆ, ಇಲ್ಲಿ ಮಳೆದೊಂದು ಬಿಟ್ಟು ಬೇರೆ, ಇದರಿಂದ ನಿಮಗೆ ಅತ್ಯಂತ ಏನು ಇದಾಗ, ಯಾಕಂದ್ರೆ ಅಷ್ಟರಲ್ಲಿ ನೀವು ನೀರು ತೆಗೆದು ಇರ್ತೀರಿ, ಮತ್ತೆ ರೀಚಾರ್ಜ್ ಎಲ್ಲಿಗೆ ಆಗುತ್ತೆ ಅದು. ಇದು ನನ್ನ ವೈಜ್ಞಾನಿಕ ಸಲಹೆ ಏನಂದ್ರೆ, ಅದರಿಂದ ಬಹಳಷ್ಟು ನಾನು ಅದು ಬೇಡ ಅಂತ ಅಲ್ಲ ಹೇಳೋದು, ಬಟ್ ಅದನ್ನು ಮಾಡಿ ಎಕ್ಸ್ಟ್ರಾ ಇದೀಗ 2 ದಿವಸದಲ್ಲಿ ತುಂಬಿತ್ತು ಅಂತ ಇಟ್ಕೊಳ್ಳಿ ನೀವು ಮಾಡಿದ ಪಿಟ್ಟಿ. ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಹಾರ್ಡ್ ರಾಕ್ ಏರಿಯಾ ಆಗಿರೋದ್ರಿಂದ ಸಾಯಿಲ್ ಥಿಕ್ನೆಸ್ ಬಹಳ ಕಡಿಮೆ ಇರ್ತವೆ. ಈ ಸಾಯಿಲ್ ಥಿಕ್ನೆಸ್ ಕಡಿಮೆ ಇದ್ದಾಗ ನಿಮ್ಗೆ ಮತ್ತೆ ಅದು ಇದೆಲ್ಲ ಹಾಕಿ ಡೈನಮೈಟ್ ಹಾಕಿ ಇದು ಮಾಡಿ ಎಷ್ಟೇ ನೀವು ಹೊಂಡ ಮಾಡಿಕೊಂಡ್ರು, ಒಂದು 4-5 ಫೀಟು 6 ಫೀಟು ಇಷ್ಟು ಫೀಟ್ಗಳಿಗಷ್ಟೇ ನಿಮ್ಗೆ ಇದು ಮಾಡ್ಲಿಕ್ಕೆ ಆಗೋದು. ಅದು ನಿಮ್ಮ ಈ ಬಿಲ್ಡಿಂಗಿನ ಇದೆಲ್ಲ ನೋಡುವಾಗ ನಮ್ಗೆ ಮಾಡ್ಲಿಕ್ಕೆ ಮನಸ್ಸು ಇದೊಂದು ಸ್ವಲ್ಪ ಹೆದರಿಕೆನೂ ಆಗ್ಬಹುದು. ಯಾಕಂದ್ರೆ ಡೈನಮೈಟ್ ಇಟ್ಟು ಮನೆ ಬಿಲ್ಡಿಂಗ್ ಕಟ್ತಾ ಇದ್ದೀರಿ, ಅದರೊಳಗೆ ಒಂದು ಪಿಟ್ ಮಾಡಬೇಕು, ಆ ಪಿಟ್ನಲ್ಲಿ ಕನ್ಸರ್ವೇಷನ್ ಮಾಡಬೇಕು. ಕನ್ಸರ್ವೇಷನ್ ಮಾಡಿದ್ರಿಂದ ಎಷ್ಟು ಉಪಯೋಗ ಆಗುತ್ತೆ ಎಂಬುದು ನಮಗಿನ್ನು ಅದ್ರ ಬಗ್ಗೆ ಇದಿಲ್ಲ. ಅದರ ಬದಲು ಈ ಪಿಟ್ಟನ್ನು ನಾವು ಹೇಗೆ ಕಂಪಲ್ಸರಿ ಆಗಿದ್ರಿಂದ ಮಾಡಿದ್ರು ಕೂಡ ಎಡಿಷನಲ್ ವಾಟರ್ ಅನ್ನು ನೀವು ಏನ್ ಮಾಡ್ತೀರಿ? ಅದಕ್ಕೆ ನಮ್ಮ ಒಂದು ಸಲಹೆ ಏನಂದ್ರೆ, ಇವತ್ತಿಗೆ ಎಲ್ಲಾ ಕಡೆಗಳಲ್ಲಿ ಅದೇ ರೂರಲ್ ಏರಿಯಾ ಇರಬಹುದು, 2 ಸೈಡ್ ಮನೆಗಳು ಬರ್ತವೆ ನೋಡಿ, ಹೇಗೆ ನಾವು ಡ್ರೈನೇಜ್ ವಾಟರ್ ಅನ್ನು ಕನೆಕ್ಟ್ ಮಾಡ್ತಾ ಇದ್ದೇವೆ. ಈ ಎಕ್ಸೆಸ್ ರೈನ್ ವಾಟರ್ ಅನ್ನು ಕೂಡ ನಾವು ಕನೆಕ್ಟ್ ಮಾಡುವ ಹಾಗಿರಬೇಕು. ಅದನ್ನು ಇವತ್ತಿಗೆ ನಾವು ಲೋಕಲ್ ಪಾರ್ಕ್ಸ್ ಏನು ನಾವು ಎವ್ರಿ ಏರಿಯಾಕ್ಕೆ ಅಥವಾ ಒಂದು ಸರಿಯಾದ ಒಂದು ಜಾಗವನ್ನು ಐಡೆಂಟಿಫೈ ಮಾಡಿ ಜಿಯಾಲಜಿಸ್ಟ್ಗಳ ಅಥವಾ ಇಂಜಿನಿಯರ್ಸ್ ಯಾರಿಗಾದ್ರೂ ಕರೆದು ಮಾಡಿ ಒಂದು ಜಾಗ ಒಂದು ಲೇಕ್ ಟೈಪ್ ಅಲ್ಲಿ ಮಾಡೋದ್ರಿಂದ ಒಂದೊಂದು ಏರಿಯಾದಲ್ಲಿ, ಈಗ ನೋಡಿ ನಮ್ದು ನಾನು ಶ್ರೀರಾಮ್ ಕಾಲೋನಿಯಲ್ಲಿ ಇರ್ತೇನೆ ಅಥವಾ ಸಾಯಿನಗರದಲ್ಲಿ ಇರ್ತವ ಅಥವಾ ಹನುಮಾನ್ ನಗರದಲ್ಲಿ ಇರ್ತೇವೆ ಸದಾಶಿವನಗರ, ಆಯಾ ಏರಿಯಾದಲ್ಲಿ ಎಷ್ಟು ನೀರು ಎಕ್ಸೆಸ್ ನಿಮ್ಗೆ ಒಂದು ಎಸ್ಟಿಮೇಟ್ ಮಾಡಿಕೊಂಡು ಕೆರೆಗಳು ಸಣ್ಣ, ನಾನು ಹೇಳೋದು ಇಲ್ಲಿ ಒಬ್ಬೊಬ್ರು ಮಾಡಿದಂತೂ ಇರುತ್ತೆ, ಆದ್ರೆ ಎಕ್ಸೆಸ್ ಬರುವಂತ ವಾಟರ್ ಅನ್ನು ಅಲ್ಲಿಗೆ ನಾವು ಡೈವರ್ಟ್ ಮಾಡೋದ್ರಿಂದ ನೀರು ಒಂದು ಸೋಷಿಯಲ್ ಇಶ್ಯೂ ನೋಡಿ, ಜನರನ್ನು ಹೊಂದಿಸುವ ಒಂದು ಕೆಲಸ ಮಾಡುತ್ತೆ ಅದು ನೀರಿಗಾಗಿ. ಆಮೇಲೆ ಇನ್ನೊಂದೇನು, ಗ್ರಾಮೀಣ ಭಾಗಗಳು ಎಸ್ಪೆಷಲಿ ನಾನು ಪೆರಿ ಅರ್ಬನ್ ಏರಿಯಾಕ್ಕೆ ಹೇಳ್ತಾ ಇದ್ದೇನೆ, ಇದು ಏನಾಗ್ತದೆ ಅಂದ್ರೆ ಸಿಟಿಗಳು ಬೆಳೀತಾ ಇದೆ ಈಗ, ಅಂತ ಕಡೆ ನೀವು ನೀರನ್ನು ಹಾಕೋದ್ರಿಂದ ವಿಲೇಜಸ್ ಇಂದ ಬರುವ ದನ ಕರುಗಳಿಗೂ ಈ ನೀರುಗಳು ಇದಾಗುತ್ತೆ, ಆ ಜಾಗದ ಟೆಂಪರೇಚರ್ ಕೂಡ ಸಿಕ್ಕಾಬಟ್ಟೆ ಟೆಂಪರೇಚರ್ ಮೇಲೆ ಎಫೆಕ್ಟ್ ಆಗುತ್ತೆ ಈ ನೀರಿನ. ಈಗ ನಮ್ದು ಒಂದೇ ಲೈನಿಗೆ ತಗೊಂಡ್ರೆ ಒಂದ್ 2-3 ಲೈನ್ ಕಳಿಯುವಾಗ ಒಂದು ನೀರಿನ ಹೊಂಡ, ಹಿಂಗು ಹೊಂಡ ಮಾಡಿ ಮತ್ತೊಂದ್ರಲ್ಲಿ ಇನ್ನೊಂದು, ಸಾಕಷ್ಟು ನೀರು ಆದ್ರಿಂದ ಏನಾಗುತ್ತೆ ಅಂದ್ರೆ ಸಾಕಷ್ಟು ನೀರು ನಿಮ್ಗೆ ಸಿಕ್ಕಿರ್ತದೆ. ಆಮೇಲೆ ಆ ನೀರು ನಿಮ್ದು 15 ದಿನದಲ್ಲಿ ಉಪಯೋಗ ಆಗುದಿಲ್ಲ, ಅದು ಅಟ್ ಲೀಸ್ಟ್ 5-6 ಮಂತ್ಸ್ ಅಲ್ಲೇ ನೀರು ಇರ್ತದೆ. ಅದರಿಂದ ಅಲ್ಲಿ ಇಷ್ಟು ನೀರು ಇರೋದ್ರಿಂದ ಆ ಎಂಟೈರ್ ರೀಜನ್ಗೆ ಅದರಿಂದ ಎಫೆಕ್ಟ್ ಆಗ್ಬಹುದು. ಇದು ನೀವು ಸಣ್ಣ ಸಣ್ಣ ಹೊಂಡ ಮಾಡಿ ಹಿಡಿದ್ರಿಂದ ನಿಮ್ಮ ಮನೆ ಬಾವಿಗೂ ಅದರಿಂದ ಬಹಳ ದೊಡ್ಡ ಉಪಯೋಗ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ಆಗುದೇ ಇಲ್ಲ ಅಂತಲೂ ಹೇಳೋದಿಲ್ಲ. ಬಟ್ ಅದಕ್ಕಾಗಿ ಏನು ಸಲಹೆ ಕೊಟ್ಟಿದ್ದಾರೆ ಸರ್ಕಾರ ಕೊಟ್ಟಿದ್ದಾರೆ ಅದನ್ನು ಬಳಸಿ, ಅದರ ಜೊತೆ ಜೊತೆಯಲ್ಲಿ ನಾವು ಇದರ ಬಗ್ಗೆ ಚಿಂತನೆ ಮಾಡಿದ್ರೆ ಬಹಳ ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ. ಅದರಿಂದ ಬಹಳಷ್ಟು ಜಾಗಕ್ಕೆ ನೀರಿನ ಒಂದು ಟೆಂಪರೇಚರ್, ಈಗ ನಾವು ಅತ್ಯಂತ ಹೆಚ್ಚು ಗಮನ ಕೊಡಬೇಕಾಗಿದ್ದು ಇನ್ಕ್ರೀಸಿಂಗ್ ಟೆಂಪರೇಚರ್ ಅನ್ನು ಹೇಗೆ ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು ಅಂತ. ಈಗ ನೀವು 1/2 ಕಿಲೋಮೀಟರ್ನಲ್ಲಿ ಒಂದು 4 ಪಾಂಡ್ಸ್ ಮಾಡಿದ್ರಿ, 4 ನೀರು ಇಂಗು ಗುಂಡಿಗಳನ್ನು ಮಾಡಿದ್ರೆ, ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರಂದ್ರೆ, ಖಂಡಿತವಾಗಿಯೂ ನಿಮ್ಮ ಪರಿಸರದಲ್ಲಿ ಬೆಳೆಗಾಗ್ಲಿ ಗಿಡಗಳಿಗಾಗ್ಲಿ ಗಿಡ ಮೂಲಿಕೆಗಳಿಗಾಗ್ಲಿ ಯಾವುದೇ ತೊಂದರೆ ಬರದೆ ನಿಮ್ಗೆ ನೀರನ್ನು, ಟೆಂಪರೇಚರ್ ಕಡಿಮೆ ಆಗುತ್ತೆ, ಬೆಳೆ ಬೆಳೀತದೆ, ಈ ಎಲ್ಲ ಇದು ಸಿಗುತ್ತೆ ಅಂತ. ಅಲ್ದಿದ್ರೆ ನಮ್ದು ಬರೀ 4 ತಿಂಗಳ ಮಳೆಯನ್ನು ಬರೀ 2 ದಿನದಲ್ಲಿ ಹಿಡಿಲಿಕ್ಕೆ ಆಗೋದು ನಮ್ಗೆ. ಯಾಕಂದ್ರೆ ಮಳೆ ಬಂದಾಗ ಪುನಃ ನಮ್ಗೆ ಬಳಸ್ಲಿಕ್ಕೆ ಆಗೋದಿಲ್ಲ, 3-4 ಮಂತ್ಸ್ ಬಳಸುವ ಅಗತ್ಯ ಬರುವುದಿಲ್ಲಲ್ಲ. ಅದರಿಂದ ನಾವು ಏನ್ ನಿಂಗು ಹೊಂಡ ಮನೆಗಳಲ್ಲಿ ಮಾಡ್ತೇವೆ ಅದನ್ನು ನಾವು ಕನ್ಸರ್ವ್ ಮಾಡ್ಲಿಕ್ಕೆ ಇಲ್ಲಿನ ಮಳೆಯ ಇಂಟೆನ್ಸಿಟಿ ತಕ್ಕೊಂಡಾಗ ಇಟ್ ರಿಕ್ವೈರ್ಸ್ ಓನ್ಲಿ 1 or 2 days ಟು ಫಿಲ್ ಅಪ್ ದಟ್ ಟ್ಯಾಂಕ್. ಹಾಗಿರೋದ್ರಿಂದ ನಾವು ಅದರ ಎಕ್ಸೆಸ್ ವಾಟರ್ ಅನ್ನು ಬಳಸಿ ಸರ್ಕಾರ ಮುಂದಿನ ಒಂದು ಕ್ರಮವಾಗಿ ಆಯಾ ರೀಜಿಯನ್ ಅಲ್ಲಿ ಒಂದು ನೀರಿನ ಕನ್ಸರ್ವೇಷನ್ ಸ್ಟ್ರಕ್ಚರ್ಸ್ ಗಾಗಿ ಸ್ವಲ್ಪ ಜಾಗವನ್ನು ಮೀಸಲಿಡಬೇಕು ಅಂತ ನನಗೆ ಅನಿಸ್ತಾ ಇದೆ ಮುಂದಿನ ಜನಾಂಗಕ್ಕಾಗಿ.
1: ಸರಿ, ಇವಾಗ ಇದೊಂದು ವಿಧಾನ ಆಯ್ತು. ಹಾಗಿದ್ರೆ ಈ ಜಲ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಇನ್ನುಳಿದ ವಿಧಾನಗಳು ಯಾವ್ಯಾವು ಅಂತ ಹೇಳ್ತೀವಿ?
0: ಅದೇ ನಾನು ಹೇಳಿದ ರೀಚಾರ್ಜ್ ಶಾಫ್ಟ್ ಗಳು ಅಂತ ಹೇಳಿದೆ, ಚೆಕ್ ಡ್ಯಾಮ್ಸ್ ಅಂತ ಹೇಳಿದೆ, ಸಬ್ ಸರ್ಫಸ್ ಡೈಕ್ಸ್ ಅಂತ ಹೇಳಿದೆ. ಇಂಥ ಎಲ್ಲಾ ಸ್ಟ್ರಕ್ಚರ್ಸ್ ಕೂಡ ನೀರಿನ ಬಳಸು. ಮತ್ತೆ ಈಗ ಸಣ್ಣ ಸಣ್ಣ ಸ್ಟ್ರಕ್ಚರ್ಸ್ ನ್ಯಾಚುರಲಿ ಅವೈಲೇಬಲ್, ಈಗ ಸಣ್ಣ ದೊಡ್ಡ ದೊಡ್ಡ ಸ್ಟೋನ್ಗಳಿರ್ತವೆ, ಆಮೇಲೆ ಬಂಡಿಗಳಿರ್ತವೆ, ಇಂಗು ಹೊಂಡಗಳಿರ್ತವೆ, ಇದು ಫಾರ್ಮ್ ಪಾಂಡ್ಸ್, ಅಗ್ರಿಕಲ್ಚರ್ ಲ್ಯಾಂಡ್ ನಲ್ಲಿ ಸ್ಲೋಪ್ ನೋಡಿ ಅಲ್ಲೇ ಒಂದು ಹೊಂಡ ಮಾಡಿಟ್ರು ಕೂಡ. ಅಂದ್ರೆ ನೀವು ಸುರಕ್ಷಣೆಗೆ ಜಾಗ್ರತೆ ಮಾಡ್ಕೊಳ್ಬೇಕು. ಯಾವುದು ಫಾರ್ಮ್ ಪಾಂಡ್ಸ್ ಎಲ್ಲ ಮಾಡುವುದಾಗ ಒಂದು ಇಷ್ಟೆಲ್ಲ ಈಗ ಆನೆ ತೆಗೆದು ಬಳ್ಳಿ ತೆಗಿಲಿಕ್ಕೆ ರೊಕ್ಕ ಇಲ್ಲ ಅಂತ ಹೇಳಿದಾಗೆ ಮಾಡಬಾರದು. ಈಗ ಬೋರ್, ಹಳೆ ಬೋರ್ಗಳಿರ್ತವೆ, ಸಾಕಷ್ಟು ಬೋರ್ಗಳು ತೆಗೆದು ಅದರಲ್ಲಿ ಇವತ್ತಿಗೆ ನೀರಿಲ್ಲ. ಒಂದು ದೊಡ್ಡ ವಿಧಾನ, ನಾನು ಜಲಗಾಂವ್ ನಲ್ಲೆಲ್ಲ ಪ್ರತಿಭಾ ಪಾಟೀಲ್ ಅವರ ಕಾನ್ಸ್ಟಿಟ್ಯುಯನ್ಸಿಯಲ್ಲಿ ಜಲಗಾಂವ್ ಮಹಾರಾಷ್ಟ್ರದಲ್ಲಿ ನಾನು ಸಾಕಷ್ಟು ಈ ರೀಚಾರ್ಜ್ ಬಗ್ಗೆ ವರ್ಕ್ ಮಾಡಿದ್ದೇನೆ. ಏ ನಾಸಿಕ್, ಜಲಗಾಂವ್, ನಮ್ಮ ಶರದ್ ಪವಾರ್ ಅವರ ಕಾನ್ಸ್ಟಿಟ್ಯುಯನ್ಸಿನಲ್ಲಿ ನಾವು ಸಾಕಷ್ಟು ಕೆರೆಗಳನ್ನು ಇದು ಮಾಡಲಿಕ್ಕೆ, ರಿಜುವಿನೇಷನ್ ಮಾಡಲಿಕ್ಕೆ ಬಾರಾಮತಿಯಲ್ಲಿ ಕೆಲಸ ಮಾಡಿದ್ದೀನಿ ನಾನು ಅವ್ರ ಜೊತೆ, ಅವರ ಟೀಮ್ ಜೊತೆ, ಅಣ್ಣಾ ಹಜಾರೆ ಅವ್ರ ಜೊತೆ ಅವರ ಇಲ್ಲಿ ಮಾಡಿದ್ದೇವೆ. ಹೀಗೆ ಅಲ್ಲಿ ಏನ್ ಮಾಡಬೇಕು ಅಂತ ಅಂದ್ರೆ, ನೀವು ಇಂಥ ನೀರಿನ ಕನ್ಸರ್ವೇಷನ್ ಮಾಡುವಾಗ ನಾವು ತೆಗಿಬೇಕಾಗಿದ್ದು ಸುರಕ್ಷಣೆ. ಅದೇ ತರ ನಾನು ಹೇಳಿದ್ದು ಬೋರ್ಗಳು. ಈಗ ನೋಡಿ 300-400 feet ತೆಗೆದು ನೀರು ಸಿಕ್ಕದೇ ಇರುವಾಗ ನಾವು ಸಡನ್ ಅದನ್ನು ಅಲ್ಲಿಗೆ, ಒಂದು ಅಲ್ಲಿನ ಅಸುರಕ್ಷತೆ ಆಗುತ್ತೆ ಅದು, ಎರಡನೇದು ನಿಮ್ಗೆ ಅದು ಮುಚ್ಚಲಿಕ್ಕೆ ಇದು ಮಾಡ್ಲಿಕ್ಕೆಲ್ಲ ಸಿಕ್ಕಾಬಟ್ಟೆ ಖರ್ಚಾಗುತ್ತೆ, ಏನ್ ನಿಮ್ಗೆ ಅದರಿಂದ ಉಳಿಯುವಂತದ್ದು ಏನೂ ಇಲ್ಲ. ಅದರ ಬದಲು ಆ ಬೋರ್ಗಳನ್ನು ಈಗ ಏನು ನೀವು ಉಪಯೋಗಿಸ್ತಾ ಇಲ್ವಾ ಆ ಬೋರ್ಗಳನ್ನು ರೀಚಾರ್ಜ್ ಮಾಡಿ, ನೀರ್ ತಂದು ಹಾಕಿ. ಈಗ ಹಾಗೆ ಕೆರೆಗಳಿಗೆಲ್ಲ ಸಾಕಷ್ಟು ಕೆರೆ ನೀರು ತುಂಬಿಸ್ತಾ ಇದ್ದಾರಲ್ವಾ, ಈಗ ಅದು ಡ್ರೈ ಆದ ಕೂಡಲೇ ಮಳೆ ನೀರಿದ್ದಾಗ ತಂದು ಮಾಡ್ತಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದೇ ತರ ಬೋರ್ಗಳಲ್ಲಿ ನೀವು ಆಯಾ ರೀಜಿಯನ್ ನಲ್ಲಿ ಯಾವ ಎಷ್ಟು ಬೋರ್ಗಳು ವರ್ಕಿಂಗ್ ಇಲ್ಲ, ಇವತ್ತು ಬೋರ್ಗಳಿವೆ ನೀರಿಲ್ಲ, ಆದ್ರೆ
1: ನೀರಿಲ್ಲ
0: ಅಂತ ಕಡೆ ನೀರನ್ನು ತುಂಬಿಸಿದ್ರೆ ಎಷ್ಟೋ ಟೈಮ್ ನಲ್ಲಿ ಅದು ಇವತ್ತಿಂದ ನಾಳೆಗೆ ನೀರು ಬರುತ್ತೆ ಅಂತಲ್ಲ, ಬಟ್ ಮುಂದಕ್ಕೆ ಅದು ರೀಚಾರ್ಜ್ ಆಗಿ ಆಗಿ ಆಗಿ ಆ ಏರಿಯಾದಲ್ಲಿ ನೀರು ತುಂಬುವಂತ ಅವಕಾಶಗಳಿರ್ತದೆ. ಅದರಿಂದ ಯಾವುದೇ ಉಪಯೋಗ ಇಲ್ಲ ಅಂತ ಬಿಸಾಡಿದ ಬೋರ್ಗಳನ್ನು, ಅಂದ್ರೆ ಬೇರ್ಪಡಿಸಿರುವ ಬೋರ್ಗಳನ್ನು ಕೂಡ ನೀವು ಅದನ್ನು ಪುನಃ ಉಪಯೋಗಿಸುವ ಹಾಗೆ ಮಾಡಬೇಕು,
1: ಮರುಜೀವನ
0: ಕೊಡಬೇಕು, ಪುನರ್ಜೀವನ ಏನಂತ ಹೇಳ್ತೀವಿ ನಾವು. ಅದಕ್ಕೆ ನೀವು ಅಲ್ಲಿಗೆ ನೀರು ಹಾಕ್ತಾ ಇರಿ, ವರ್ಷದಲ್ಲಿ ಒಂದ್ಸಲ 2 ಸಲ ಹಾಕಿದ್ರೆ ನೀರು. ಈಗ ನೋಡಿ ನಾವು ಇಲ್ಲಿಂದ ಎಕ್ಸಸ್ ವಾಟರ್ ಬಂತು, ಈಗ ಸಪೋಸ್ ನನ್ನ ಮನೆಯಿಂದ 2 ದಿವಸ ನಾನು ಇದಕ್ಕೆ ಇಂಗು ಹೊಂಡಕ್ಕೆ ಹಾಕಿದೆ, ಎಕ್ಸಸ್ ವಾಟರ್ ಇದೆ, ನನ್ನ ಮನೆ ಪರಿಸರದಲ್ಲಿ ಒಂದು ಬೋರ್ ಇದೆ, ಅದಕ್ಕೆ ಒಂದು ಅವಕಾಶ ಮಾಡಿಕೊಡಿ, ಅಥವಾ ಪಂಚಾಯತ್ಗಳಾಗ್ಲಿ ಇದಾಗ್ಲಿ ಅವರ ಒಂದು ಸಲಹೆ ಮೇರೆಗೆ. ಯಾಕಂದ್ರೆ ಬೇರೆಯವ್ರ ಮನೆಯಲ್ಲಿ ಹೋಗಿ ನಾವು ರೀಚಾರ್ಜ್ ಮಾಡ್ಲಿಕ್ಕೆ ಬರೋದೇ, ಆದ್ರಿಂದ ನಾವು ಪಂಚಾಯತಿನಿಂದ ಅಥವಾ ಇವರಿಂದ ಸಲಹೆಗಳನ್ನು ಅಥವಾ ಪಂಚಾಯತಿ ಅದಕ್ಕೆ ಒಂದು ಅವಕಾಶ ಕೊಟ್ಟು ವಾಟರ್, ಈಗ ಇದೆಲ್ಲ ಕಮಿಟಿಗಳೆಲ್ಲ ಇದೆ, ವಾಟರ್ ಯೂಸರ್ಸ್ ಕಮಿಟಿ, ಇದು ವಿಲೇಜ್ ಫಾರೆಸ್ಟ್ ಕಮಿಟಿ, ಈ ತರದಲ್ಲೆಲ್ಲ ಹಲವು ಕಮಿಟಿಗಳಿರ್ತವೆ. ಅವ್ರಿಗಿಂತ ಒಂದು ಅವಕಾಶ ಕೊಟ್ಟು ಎಲ್ಲಿ ಎಕ್ಸಸ್ ನೀರು ಬರುತ್ತೆ ಅದನ್ನೆಲ್ಲ ಅಂತ ಬೋರ್ಗಳಿಗೆ ಹಾಕಿ. ಆದ್ರಿಂದ ಏನಾಗುತ್ತೆ, ಒಂದು ಆ ಜಾಗದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತೆ, ಟೆಂಪರೇಚರ್ ಗಳ ಮೇಲೆ ಅದು ಇಫೆಕ್ಟ್ ಆಗುತ್ತೆ, ಜನರಿಗೆ ಮುಂದಕ್ಕೆ ಯಾವ್ದಾ ಒಂದು ಸಮಯದಲ್ಲಿ ಅದನ್ನು ಬಳಸಿಕೊಳ್ಳಿಕ್ಕೂ ಸಹ ಉಪಯೋಗ ಆಗುತ್ತೆ ಅಂತ ನನ್ನ.
1: ಸರ್, ಹಾಗಿದ್ರೆ ನಾವು ಈಗ ಮುಂದಿನ ಪೀಳಿಗೆಗಾಗಿ ಈ ನೀರನ್ನ ಸಂರಕ್ಷಿಸಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ತಾವ್ ಹೇಳ್ತೀರಾ?
0: ನಾವು ಒಂದು ಅದೇ ಈಗ ನೀವೇ ಅದರ ಇದು ಹೇಳಿದ್ರನ್ನು, ಬಿದ್ದ ನೀರನ್ನು ಓಡುವ ನೀರನ್ನು ನಡೆಯುವ ಹಾಗೆ ಮಾಡಿ, ನಡೆಯುವ ನೀರನ್ನು ನಿಲ್ಲುವ ಹಾಗೆ ಮಾಡಿ ಅಂತ. ಅದು ಅದೇ ಅದರ ಫಂಡಮೆಂಟಲ್ ಇದು ಯಾವುದು ಪ್ರಿನ್ಸಿಪಲ್. ಅದಲ್ಲದೆ ನಾನು ಹೇಳಿದೆ ಬಳಸುವುದರಲ್ಲಿ, ನೀರಿನ ಬಳಸುವಿಕೆಯಲ್ಲಿ ನಾವು ಸಾಕಷ್ಟು ಕೇರ್ಫುಲ್
1: ಆಗಿರೋ
0: ಮಿತ ಬಳಕೆ. ಈಗ ಇದೆಲ್ಲ ನಾವು ಇದೇ ಹೇಳಿದೆ ನೋಡಿ, ನಾನು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಒಂದು ಟೇಪ್ ಲೀಕ್ ಇದೆ ನನ್ನ ಮನೆಯಲ್ಲಿಯೂ ನಿಮ್ಮ ಮನೆಯಲ್ಲೂ ಇರಬಹುದು. ನಾವು ಇಷ್ಟು ಮಾತಾಡ್ತೇವೆ ಅಂದ್ರು ನಾವು ಅದ್ರ ಬಗ್ಗೆ ಜ್ಞಾನ ಕೊಡುದೇ ಇಲ್ಲ. ಆ ಕಡೆಗೆ ಇವತ್ತು ಲೀಕ್ ಎಷ್ಟೊಂದು 10 ಇಡೀ 24 hours ಅದ್ರ ಲೀಕೇಜ್, ಒಂದೊಂದು ಡ್ರಾಪ್ ಬಿದ್ರೂ ಕೂಡ ಎಷ್ಟು ಟೈಮಿನಿಂದ ಎಷ್ಟು, ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಯಾಕಂದ್ರೆ ಇದು ಫ್ರೀ ಬರ್ತಾ ಇದೆ ಅಂದಾಗ ನಾವು ಈಗ ಒಂದು ಕರೆಂಟ್ ಸ್ವಿಚ್ ನಾವು ಏನ್ ಮಾಡ್ತೇವೆ, ಈಗ ಫ್ರೀ ಬಂದ ಮೇಲೆ ಅಂತ ಗೊತ್ತಿಲ್ಲ ನನಗೆ, ಅಲ್ಲದೆ ನಾವೇನ್ ಮಾಡ್ತೇವೆ ಇಮ್ಮಿಡಿಯೇಟ್ ಹೋಗಿ ಅಯ್ಯೋ ನೀರು ನೀವು ಲೈಟ್ ಹಾಗೆ ಹಾಕಿಟ್ಟು ಬಂದ್ಬಿಟ್ಟಿದ್ರಿ. ಬಟ್ ನೀರಿನಲ್ಲಿ ಯಾರು ಹಾಗೆ ಹೇಳುವುದಿಲ್ಲ, ನಾವೇನ್ ಮಾಡ್ತಾ ಇದ್ದೇವೆ ಅದನ್ನು ತೊಂದರೆ ಇಲ್ಲ. ಇದನ್ನು ನಾವು ಎಳೆದು ಎಳೆದು ಎಳೆದು ಎಳೆದು ಎಳೆದು ಆಕ್ಚುಲಿ ಜಿ ಎಸ್ ಎಸ್ ಕಾಲೇಜ್ ಒಬ್ರು ಪ್ರೊಫೆಸರ್ ಇದ್ರು, ಅವರು ಒಂದ್ಸಲ ಲೆಕ್ಕ ಹಾಕಿ ಇದು ತಂದು ಕೊಟ್ರು ಪುರಂದ್ರೆ ಇಷ್ಟು ನೀರ್ ನಾವು ಪೋಲ್ ಮಾಡ್ತಾ ಇದ್ದೇವೆ, ಒಂದು ಟೇಪ್ ಲೀಕ್ ಆಗಿ ಅದನ್ನು ಕಾಲೇಜಿಗೆ ಬರೆದು ಕೊಟ್ಟು ಆ ಕಾಲೇಜಿಂದ ಪುನಃ ಅದರ ಆಕ್ಷನ್ ತೆಗೆಯುವಷ್ಟರಲ್ಲಿ ಸುಮಾರು ಎಷ್ಟು 10,000 to 50,000 ಲೀಟರ್ಸ್ ನೀರು ಅದರಿಂದ ಪೋಲ್ ಆಗಿ ಹೋಗಿ ಹನಿ ಬಿದ್ದು ಅಂದ್ರೆ ಸಣ್ಣ ನಾವು ಅದನ್ನು ಹೆಚ್ಚು ಗಮನ ಆಯ್ತು ನಾಳೆ ಮಾಡೋಣ ಕೆಲವೊಮ್ಮೆ ನೌಕರ್ ಸಿಗುದಿಲ್ಲ, ಇದೆಲ್ಲ ನಾನು ಬೇಕು ಅಂತ ಅಲ್ಲ, ಬಟ್ ನಮ್ಮ ಗಮನ ಅಷ್ಟೊಂದು ಅಲ್ಲಿಗೆ ಹರಿಸುವುದಿಲ್ಲ. ಇದು ನಾನಾದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ, ಎಲ್ಲರೂ ಮಾಡೋದು ಹಾಗೇನೆ. ಆದ್ರಿಂದ ನೀರಿನ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಅದರ ಬಳಸುವಿಕೆ ಬಗ್ಗೆ ನಿಮಗೆ ಜ್ಞಾನ ಇರಬೇಕು ಮುಖ್ಯವಾಗಿ. ಹೌದು, ನೀರಿನ ಬಳಸುವಿಕೆ ಬಹಳ ಇಂಪಾರ್ಟೆಂಟ್. ಇದಲ್ಲ ನನ್ನ ಮನೆಗೆ 24 ಗಂಟೆ ನೀರು ಬರ್ತದೆ ಅಂದ್ರೆ ನನ್ನ ಕೆಲಸ ಮುಗಿಯಿತು ಅಂತ ಅಲ್ಲ. ಈ 24 ಗಂಟೆ ಬಂದ ನೀರನ್ನು ನಾನು ಹೇಗೆ ಬಳಸಬೇಕು, ಎಷ್ಟು ಬಳಸಬೇಕು, ಆಮೇಲೆ ಎಕ್ಸಸ್ ಇದ್ದದನ್ನು ನಾನು ಹೇಗೆ ಅದನ್ನು ಉಪಯೋಗಿಸಿಕೊಳ್ಬಹುದು, ಗಾರ್ಡನ್ಗಳಿರ್ಬೋದು, ಗ್ರೀನ್ ಬೆಲ್ಟ್ಗಳಿರ್ಬೋದು, ಪಕ್ಕದ ಮನೆಗಿರ್ಬೋದು, ಯಾವುದೇ ತರದಲ್ಲಿ ಈಗ ನಿಮ್ಮ ರೋಡ್ ಸೈಡ್ ನಲ್ಲಿದ್ದ ಇದಕ್ಕಾಗಿರ್ಬೋದು, ಯಾವುದೇ ನೀರು ಪೋಲಾಗದಂತೆ ನಾವು ಅದರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ಈ ಸ್ಟ್ರಕ್ಚರ್ಸ್ ಎಲ್ಲ ಕಡೆಗೆ ಒಂದೇ ತರದಲ್ಲಿ ಆಗುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಬಟ್ ಬಳಸುವಿಕೆಯಲ್ಲಿ ನಾವು ಪ್ರಮಾಣಗಳಲ್ಲಿ. ಈಗ ಅದೇ ತರ ಕೃಷಿಕರು ಕೂಡ ಸಾಕಷ್ಟು ನೀರು ಬರ್ತದೆ. ಈಗ ನೋಡಿ ನಮ್ಮ ಭಾರತದಲ್ಲಿ 80%ಗಿಂತ ಜಾಸ್ತಿ ನಾವು ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ತಾ ಇದ್ದೇವೆ ನಮ್ಮ ನೀರನ್ನು. ಅದನ್ನೇ ನಾವು ಸಂರಕ್ಷಣೆ ಮಾಡಿ ಬಳಸಿದ್ರೆ ನನಗೆ ತೋರುತ್ತದೆ ಇರಿಗೇಷನ್ಗೆ ಒಂದು ಅವರ ಕರೆಂಟ್ ಪವರ್ ಚಾರ್ಜಸ್ ಕಡಿಮೆ ಆಗ್ಬಹುದು ಇಂಗು ಹೊಂಡ ಇದೆಲ್ಲ ಮಾಡೋದ್ರಿಂದ, ಎರಡನೇದಾಗಿ ಅವರಿಗೆ ಯಾವಾಗ ಏನ್ ಬೇಕು ಆ ನೀರನ್ನು ಬಳಸ್ಕೊಳ್ಳಿಕ್ಕೆ ಉಪಯೋಗ ಆಗುತ್ತೆ. ಆದ್ರಿಂದ ಅದನ್ನು ಕೂಡ ನಾವು ಬಳಸುವಿಕೆಯಲ್ಲಿ ಕ್ರಾಪಿಂಗ್ ಪ್ಯಾಟರ್ನ್ ಅಂತ ಹೇಳ್ತೇವೆ. ನೀರು ಎಷ್ಟು ಬರ್ತದೋ ಅಷ್ಟು ನೀರಿಗೆ ಅನುಸರಿಸಿ ನಮ್ಮ ಕ್ರಾಪಿಂಗ್ ಪ್ಯಾಟರ್ನ್ ಅನ್ನು ನಾವು ಡಿಸೈಡ್ ಮಾಡಬೇಕು. ಬೆಳೆಗಳು ಯಾವ ಬೆಳೆ ಹಾಕಬೇಕು, ಶುಗರ್ ಕೇನೆ ಹಾಕಬೇಕಾ, ಪ್ಯಾಡಿ ಹಾಕಬೇಕಾ, ನೀರಿನ ಪ್ರಮಾಣದ ಜೊತೆಯಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ ಅದನ್ನು ಬೆಳೆಗಳನ್ನು. ಈಗ ನಾಸಿಕ್ಕಲ್ಲೆಲ್ಲ ಸುಮಾರು ಕಮಿಟಿಗಳು ಈ ತರ ನಮ್ಮ NGOಗಳಿವೆ ಇಂಥದ್ದೆಲ್ಲ ಇರ್ತಾವೆ, ಅವ್ರ ಜೊತೆಯಲ್ಲಿ ಸೇರಿಕೊಂಡು ಎಷ್ಟು ನೀರು, ಯಾವ ಬೆಳೆ, ಎಷ್ಟು ಬೆಳೆ, ಎಷ್ಟು ಏರಿಯಾಕ್ಕೆ ಸಾಕಾಗುತ್ತೆ, ಈ ಸಲ ಎಷ್ಟು ಮಳೆ ಬರಬಹುದು, ಈ ಮಳೆಯ ಒಂದು ಪ್ರಿಡಿಕ್ಷನ್ ಬರ್ತದ ನೋಡಿ, ಆಗ್ಲೇ ನಾವು ಈ ಸಲ ಇಷ್ಟು ಮಳೆ ಬರುವುದಾದ್ರೆ ಇಷ್ಟು ನೀರು ಸಂರಕ್ಷಣೆ ಮಾಡಬಹುದು, ಎಷ್ಟು ಬೆಳೆಸಬಹುದು, ಈ ತರದ ಚಿಂತನೆ ನಾವು ಮಾಡ್ಕೊಳ್ಬೇಕು.
1: ಖಂಡಿತ ಸರ್. ಸರಿ, ಇವಾಗ ಈ ಜಲ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ನಾವು ಮುಂದಿನ ಪೀಳಿಗೆಗಾಗಿ ನೀರನ್ನ ರಕ್ಷಿಸಬೇಕು ಅಂತ ಹೇಳೋದಾದ್ರೆ ಜನರಲ್ಲಿ ನಾವು ಯಾವ ರೀತಿ ಜಾಗೃತಿಯನ್ನ ಮೂಡಿಸಬೇಕು ಅಂತ ತಾವು ಹೇಳ್ತೀರಾ?
0: ಜನರಲ್ಲಿ ಜಾಗೃತಿಗಿಂತ ಜವಾಬ್ದಾರಿಯನ್ನು ಬೆಳೆಸುವುದು ಬಹಳ ಇಂಪಾರ್ಟೆಂಟ್. ಪ್ರತಿಯೊಂದು ನಾವೀಗ ಹಣದ ಹೇಗೆ ಬೆಲೆಯನ್ನು ಹೇಳ್ತೇವೋ, ನಮ್ದು ಕೃಷಿ ಪ್ರಧಾನ ದೇಶ ನೋಡಿ, ನಮ್ಗೆ ಕೃಷಿಗೆ ಅತ್ಯಂತ ಹೆಚ್ಚು ಪ್ರಾಧಾನ್ಯತೆ ನಾವು ಕೊಡಬೇಕು ಕೃಷಿಕರ ಪ್ರಧಾನಿಯಾದ್ದರಿಂದ. ಅದರಿಂದ ನಾವು ಒಂದೊಂದು ಡ್ರಾಪ್ ನೀರನ್ನು ಬಳಸುವುದರಿಂದ ಒಂದು ನಮ್ಮ ಪರಿಸರವನ್ನು ಹೇಗೆ ನಾವು ಇಂಪ್ರೂವ್ ಮಾಡಬಹುದು ಎಂಬುದರ ಬಗ್ಗೆ ನಮ್ಮ ಜವಾಬ್ದಾರಿ. ಎಲ್ಲವೂ ಸರ್ಕಾರ ಮಾಡ್ಲಿಕ್ಕಾಗುತ್ತೆ ಅಂತ ಹೇಳಲಿಕ್ಕಾಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಫಂಡಮೆಂಟಲ್ ಒಂದು ಇದಿದೆ, ನನಗೊಂದು ಕೆಲಸ ನಾನು ಮಾಡಿದ್ರೆ ಇದು ಸಮಾಜಕ್ಕೆ. ಈ ತಿಮ್ಮಕ್ಕನ ಕಥೆಯನ್ನು ನೀವು ಕೇಳಿರ್ತೀರಿ ನೋಡಿ, ಸಣ್ಣ ಕೆಲಸ ಹೇಳಿ, ನಾವು ನೋಡಿದ್ರೆ ಸಣ್ಣ ಕೆಲಸ, ಬಟ್ ಅವ್ರು ಮಾಡಿರೋದು ಇಡೀ ವರ್ಲ್ಡ್ ನಲ್ಲಿ ಯಾರು ಅಂತ ಕೆಲಸ ಮಾಡಿಲ್ಲ ಅಂತ ಒಬ್ರು, ಏನು ವಿದ್ಯಾಭ್ಯಾಸ ಕೂಡ ಇಲ್ಲದೆ ಇದ್ರು ಹೇಗೆ. ಅದರಿಂದ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಅನ್ನು ನಾವು ತಿಳಬೇಕು ಸಮಾಜಕ್ಕೆ. ಎಲ್ಲವನ್ನು ನಾವು ಸರ್ಕಾರದಿಂದ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಾಗುತ್ತೆ? ಎಲ್ಲವೂ MLA ಬರ್ತಾರೆ, MP ಬರ್ತಾರೆ, ಚೀಫ್ ಮಿನಿಸ್ಟರ್ ಬರ್ತಾರೆ, ಪ್ರೈಮ್ ಮಿನಿಸ್ಟರ್ ಬರ್ತಾರಲ್ಲ. ನಮಗೊಂದು ಜವಾಬ್ದಾರಿ ಇದೆ, ಆ ಏರಿಯಾದಲ್ಲಿ ಒಂದು ಕಮಿಟಿ ಕಟ್ಟಿಕೊಂಡು ನಮ್ಮ ಊರಿನಲ್ಲಿ ಎಷ್ಟು ನೀರು ಬರುತ್ತಪ್ಪ, ಈ ಜಾಗದಲ್ಲಿ ಎಷ್ಟು ನೀರು ಬರ್ತದೆ, ಆ ಜಾಗದಲ್ಲಿ ಇದ್ದ ನೀರನ್ನು ನಾವು ಹೇಗೆ ಸಂರಕ್ಷಣೆ ಮಾಡಬಹುದು, ಯಾರಿಗೂ ತೊಂದರೆ ಇದ್ದ, ಈಗ ಸಪೋಸ್ 10 ಮನೆಗಳಿಗೆ ನೀರಿಗೆ ಏನು ತೊಂದರೆ ಇಲ್ಲ, ಒಂದು ಮನೆ ಬಂದವರಿಗೆ ನೀರಿಲ್ಲ ಅಂತ ಇಡ, ಆಗ ನಾವು ಅದಕ್ಕೆ ಹೇಳೋದು ಈ ನೀರು ಎಂಬುದೊಂದು ಸೋಷಿಯಲ್ ಕಾಸ್ಟ್ ನೋಡಿ, ಅವರಿಗೆ ಹೇಗೆ ನಾವು ಹೆಲ್ಪ್ ಮಾಡಬಹುದು. ಆದ್ರಿಂದ ಎಲ್ಲರೂ ತಿಳಿದು ಅರಿವನ್ನು ಮೂಡಿಸುವುದರ ಜೊತೆಗೆ ಜವಾಬ್ದಾರಿಯನ್ನು ಕೂಡ ತಿಳಿಸಿಕೊಟ್ಟು ಅನಗತ್ಯವಾಗಿ ನೀರು ಯಾರು ಪೋಲ್ ಮಾಡದೆ ನೀರಿನ ಗುಣಮಟ್ಟವನ್ನು ಕೂಡ, ಇನ್ನೊಂದು ಏನು ಗೊತ್ತುಂಟು, ಈ ವೇಸ್ಟ್ ವಾಟರ್ ಅದರ ಮ್ಯಾನೇಜ್ಮೆಂಟ್ ನಾವು ಸರಿ ಮಾಡದಿದ್ರೆ ಪುನಃ ಅದು ನೀರಿನ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗುತ್ತೆ. ಅದರಿಂದ ಇದೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ನಮ್ಮಲ್ಲೇ ಒಂದು ಸಮುದಾಯದಲ್ಲಿ ಒಂದು ಸಣ್ಣ ಸಣ್ಣ ಕಮಿಟಿಗಳನ್ನು ಮಾಡಿಕೊಂಡು ಅದರ ಅರಿವನ್ನು ತಿಳ್ಕೊಂಡು ಜನರಿಗೆ ತಪ್ಪಿದಾಗ, ಇಲ್ಲಪ್ಪ ನೋಡಿ ಇದು ಎಕ್ಸೆಸ್ ವಾಟರ್ ಹೋಗ್ತಾ ಇದೆ, ನಾವು ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ. ಈಗ ಏನಾಗಿದೆ, ಜನರಲ್ಲಿ ಅವರವರವರು ಒಂದು ಸೆಕ್ಲೂಡೆಡ್ ಎನ್ವಿರಾನ್ಮೆಂಟ್ ನಲ್ಲಿ ಇರೋದ್ರಿಂದ ಅಲ್ಲಿ ಲೀಕ್ ಆಗ್ತಾ ಇದ್ರೆ ಅವರು ಲೀಕ್ ಆಗ್ತದೆ, ಅಥವಾ ನಾವು ಹೋಗಿ ಹೇಳಿದ್ರು ಅವ್ರಿಗೆ ಇಷ್ಟ ಆಗುದಿಲ್ಲ, ಅದು ಅಲ್ಲಿ ಹಾಗೆ ಆಗ್ತದೆ ಹಾಗೇನೋ, ನಾವು ಮತ್ತೆ ಯಾಕಪ್ಪ ನಮ್ಗೆ ಯಾಕೆ ಇದು ಅಂತ. ಆದ್ರಿಂದ ನಮ್ಮ ಜವಾಬ್ದಾರಿಯನ್ನು ನಾವೇ ಅರ್ಥಕೊಂಡು ಅದಕ್ಕೆ ಕಮಿಟಿ ಅಂತ ಹೇಳುದು. ಈಗ ನಾನೇ ಒಬ್ಬರೇ ಹೋಗಿ ನಿಮ್ಮ ಮನೇಲಿ ನೀರು ಬರ್ತಾ ಇದ್ದೆ ಮೇಡಮ್ ವೇಸ್ಟ್ ಆಗ್ತದೆ, ಇವ ಯಾರು ಹೇಳಲಿಕ್ಕೆ, ಅದು ಸಾಮಾನ್ಯವಾಗಿ ಒಂದು ಇದು ಅದು ಯಾಕೆ ಪಾಪ ಯಾರು ಇಂಟರ್ಫಿಯರ್ ಆಗ್ಲಿಕ್ಕೆ ಇಷ್ಟಪಡೋದು, ಬಟ್ ನಮ್ಮ ಜವಾಬ್ದಾರಿ ಅಂತ ಪ್ರತಿಯೊಬ್ಬನು ತಿಳ್ಕೊಂಡಾಗ ನಾವು ಅದನ್ನು ಹೇಳಿದ್ರೆ ಅವರಿಗೂ ಸಹ ಅರ್ಥ ಆಗುತ್ತೆ, ಹೌದಪ್ಪ ನಮ್ಮ ಕಮಿಟಿ ಇದೆ ಅವ್ರು ಬಂದು ಹೇಳಿದ್ರೆ ಹೀಗೆ ಇದಾಗುತ್ತೆ ಅಂತ. ಆಮೇಲೆ ನೋಡಿ, ಒಳ್ಳೆ ನೀರನ್ನು ಸಂರಕ್ಷಣೆ ಮಾಡಿದಾಗ ನಿಮ್ಮ ವೇಸ್ಟ್ ವಾಟರ್ಗೆ ಅದು ಮಿಕ್ಸ್ ಮಾಡೋದ್ರಿಂದ ಇದರ ಗುಣಮಟ್ಟಗಳು ಕೂಡ ಇಂಪ್ರೂವ್ ಆಗುತ್ತೆ, ಅದು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಈಗ ನಮ್ಮ ಡೊಮೆಸ್ಟಿಕ್ ವೇಸ್ಟ್ ಇಂದ ಸಾಕಷ್ಟು ನೀರು ಹೊರಗೆ ಹೋಗ್ತಿದೆ, ಈ ಮಳೆ ನೀರನ್ನು ಅದರೊಟ್ಟಿಗೆ ನೀವು ಮಿಕ್ಸ್ ಮಾಡೋದ್ರಿಂದ ಅದರ ಗುಣಮಟ್ಟ ಕೂಡ ವ್ಯತ್ಯಾಸ ಆಗಿ ನಿಮ್ಗೆ ರೀಚಾರ್ಜ್ ಆಗುವ ವಾಟರ್ ನಲ್ಲಿ ಕೂಡ ಅದು ಇದಾಗುತ್ತದೆ. ಈಗ ಸಾಯಿಲ್ನ ಮೂಲಕ ನೀರು ಹರಿಯುವಾಗ ಏನಾಗುತ್ತದೆ ಅಂದ್ರೆ, ಹೆಚ್ಚಿನ ಬೇಕಾದ ಅದರಲ್ಲಿದ್ದ ಅಯನ್ ಆಗಿರ್ಬೋದು, ಯಾವುದೇ ಎಲಿಮೆಂಟ್ಸ್, ಕೆಮಿಕಲ್ ಕಂಟಾಮಿನೆಂಟ್ಸ್ ವಿಲ್ ಬಿ ಅಬ್ಸಾರ್ಬ್ಡ್ ಬೈ ದ ಸಾಯಿಲ್. ಆದ್ರಿಂದ ರೀಚಾರ್ಜ್ ಆಗುವ ವಾಟರ್ ಶುದ್ಧ ವಾಟರ್ ಆಗಿರ್ತದೆ. ಅದರಿಂದ ವೇಸ್ಟ್ ವಾಟರ್ ಆಗಿರಲಿ ಅದು ಇದಾಗಲಿ, ಬಟ್ ಎರಡು ಡಿಫರೆಂಟ್ ವಿಧಾನಗಳಲ್ಲಿ ಅದನ್ನು ಬೇರೆ ಬೇರೆ ವ್ಯತ್ಯಾಸ ಇದರಲ್ಲಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಮುಂದಕ್ಕೆ ಮುಂದಿನ ಪೀಳಿಗೆಗೂ ಕೂಡ ಇದು ಇದು ಎಷ್ಟು ನಾವು ರೊಕ್ಕವನ್ನು ಸೇವ್ ರೊಕ್ಕ ಬೇಡ ಅಂತಲ್ಲ ನಾನು ಹೇಳೋದು, ಎಷ್ಟು ಡೆಪಾಸಿಟ್ ಮಾಡ್ತೇವೋ ಅಷ್ಟೇ ಡೆಪಾಸಿಟ್ ಅನ್ನು ನಾವು ನೀರಿನಲ್ಲಿ ಕೂಡ. ಇನ್ನೊಂದು, ಪ್ರತಿಯೊಬ್ಬರು ನಿಮ್ಮ ಮನೆಗೊಂದು ಮಾಪಕ ಇಟ್ಟುಕೊಳ್ಳಿ, ಬಾವಿ ಯೂಸ್ ಮಾಡುವವರು ಅಥವಾ ಬೋರ್ ಯೂಸ್ ಮಾಡುವವರು, ಮೆಷರ್ ಮಾಡಲಿಕ್ಕೆ ನಾವು ಎಷ್ಟು ಬಳಸ್ತೇವಪ್ಪ ಒಂದು ದಿನಕ್ಕೆ ಎಷ್ಟು ಸಲ, ಈಗ ಹಾಫ್ ಆನ್ ಅವರ್ ನಾವು ಪಂಪ್ ಮಾಡ್ತೇವೆ ಅಂತ ಇಟ್ಕೊಳ್ಳಿ ಡೈಲಿ ಪರ್ಪಸ್. ಈಗ ನಾಳೆ ಅದನ್ನೇ ನೀವು ಮೆಷರ್ ಮಾಡ್ತಾ ಹೋದ್ರೆ ನಿಮ್ಮ ವಾಟರ್ ಟೇಬಲ್ ಯಾವ ತರ ಕೆಳಗೆ ಹೋಗ್ತದೆ ಅಂದ್ರೆ ಒಂದು ವರ್ಷದಲ್ಲಿ ಅಲ್ದಿದ್ರೆ ಎರಡು ವರ್ಷದಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದನ್ನೇ ಪ್ಲಾನ್ ಮಾಡ್ಕೊಂಡ್ರೆ ನೀವು, ಇಲ್ಲ ಇವತ್ತು ನಾನು 45 ಮಾಡೋದು, 40 ಮಿನಿಟ್ಸ್ ನಾನು ಪಂಪ್ ಮಾಡ್ತೇನೆ, ಸಾಕಾಗುತ್ತೆ ನಮ್ಗೆ ಸಾಕಾಗುತ್ತೆ. ಹೌದು, ಹೀಗೆ ನಾವು ಒಂದು ಲೆಕ್ಕಾಚಾರ ಹಾಕಿದ್ರೆ, ಆ ಇಲ್ಲ ಈ ಸಲ ಮಳೆ ಕಡಿಮೆ ಆಗಿದೆ ಅದರಿಂದ ನಾನು ಎವ್ರಿ ಡೇ 5 ಮಿನಿಟ್ಸ್ ಕಡಿಮೆ ಮಾಡಬೇಕು ಮೋಟರ್ ಹಾಕೋದು, ಈ ಸಲ 600 ಮಿಲಿಮೀಟರ್ ಮಳೆ ಬರೋದು 500 ಮಿಲಿಮೀಟರ್ ಬಂದಿದೆ, ಎಸ್ ಸೊ ವಿ ಕ್ಯಾನ್ ರೆಡ್ಯೂಸ್ ದ ಕ್ವಾಂಟಿಟಿ. ಈ ಎಲ್ಲ ಪ್ಲಾನ್ಗಳಿದ್ದಾಗ ಒಂಥರ ಒಂದು ಜವಾಬ್ದಾರಿಯುತ ನಾವು, ಈಗ ನಮಗೆ ಐ ಎಮ್ ಎ ಪೆನ್ಷನರ್ ಅಂದ್ರೆ ನಾವು ಸರ್ವಿಸ್ ನಲ್ಲಿ ಇದ್ದಾಗ ಬರುವ ದುಡ್ಡಿನ ಅರ್ಧ ಬರುತ್ತದೆ, ಈಗ ಅವು ನಮ್ಮ ಪ್ಲಾನಿಂಗ್ ಕೂಡ ಅರ್ಧಕ್ಕೆ ನಾವು ಹೇಗೆ ಮಾಡ್ಕೊಳ್ತೇವೋ, ನೀರಿನ ಪ್ರಮಾಣವನ್ನು ಅರಿತುಕೊಂಡು ನಾವು ಅದರ ಬಳಸುವಿಕೆಯನ್ನು ಸರಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನಗೆ ಅನಿಸ.
1: ಖಂಡಿತ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಜಲ ಸಂರಕ್ಷಣೆಯ ಬಗ್ಗೆ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು.
0: ನಿಮಗೂ ಧನ್ಯವಾದಗಳು.
1: ನಿಸರ್ಗದತ್ತವಾಗಿ ಸಿಗುತ್ತಿರುವಂತಹ ನೀರನ್ನ ಎಷ್ಟು ಬೇಕೋ ಅಷ್ಟು ಬಳಸಿ ಮುಂದಿನ ಪೀಳಿಗೆಯ ಸಮೃದ್ಧಿಗೆ ಕಾರಣರಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇದು ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಜಾಗೃತಿ ಕಾರ್ಯಕ್ರಮವಾಗಿತ್ತು. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಂದಿನ ಪೀಳಿಗೆಗಾಗಿ ಜಲ ಸಂರಕ್ಷಣೆಯ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಫೌಂಡರ್ ಪ್ರೆಸಿಡೆಂಟ್ ಅಂಡ್ ಎಮಿರಿಟಸ್ ಸೈಂಟಿಸ್ಟ್ ಆದಂತಹ ಡಾಕ್ಟರ್ ಪುರಂದರ್ ಬೇಕಲ್ ಅವರು. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.
2: KLE टेक्नोलॉजिकल युनिव्हर्सिटी बेळगाव 2026 आणि 27 साठी प्रवेश प्रक्रिया सुरू झाली आहे. डॉक्टर एम एस शेषगिरी कॅम्पस बेळगाव, KCET कोड E036 आणि कॉमेड के कोड E065. 2025 आणि 26 मध्ये 500 पेक्षा अधिक प्लेसमेंट ऑफर्स प्राप्त. विद्यार्थ्यांना वार्षिक 16 LPA पर्यंत उच्चतम पॅकेज. 150 पेक्षा अधिक अनुभवी प्राध्यापक, तसेच 50 अधिक PhD धारक शिक्षक. अत्याधुनिक लर्निंग फॅक्टरी, टिंकरिंग लॅब आणि Wi-Fi सुविधेसह हॉस्टेल व्यवस्था. उपलब्ध अभ्यासक्रम बायोमेडिकल इंजिनिअरिंग, केमिकल इंजिनिअरिंग, सिव्हिल इंजिनिअरिंग, कम्प्युटर सायन्स अँड इंजिनिअरिंग, UG कोर्सेस कम्प्युटर सायन्स अँड इंजिनिअरिंग, AI, इलेक्ट्रॉनिक्स अँड कम्युनिकेशन इंजिनिअरिंग, इलेक्ट्रिकल अँड इलेक्ट्रॉनिक्स इंजिनिअरिंग, मेकॅनिकल इंजिनिअरिंग, BCA, PG कोर्सेस, MCA, MBA, MTech इन स्ट्रक्चर इंजिनिअरिंग, सिव्हिल. इन्फोसिस, ज्युनिपर, HPE, फेडरल बँक आणि बोश यासारख्या 60 अधिक नामांकित कंपन्यांची कॅम्पस व्हिजिट. अधिक माहितीसाठी संपर्क करा 08312440322 आणि www.kletech.ac.in या वेबसाईटला व्हिजिट करा.
3: ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.
1: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026-27 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರೂ ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ BPharm, PharmD, MPharm, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚೇ ಪ್ರಮುಖ ವೈಶಿಷ್ಟ್ಯ 100 ಅಧಿಕ ವರ್ಷಾಚೀ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ, ಜಗಭರತೀ 3,000 ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನದ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್, ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಳಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹ ಆಣಿ ಕ್ರೀಡಾ ಸುವಿಧಾ ಸುದ್ಧಾ, NAC A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣಮಟ್ಟಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರಾ 08 3124713999 ಆಣಿ 9740 6397 02. ವೆಬ್ಸೈಟ್ ಆಹೆ

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

શુભોદય પ્રિય દિવસ નેહિન્દ્ર, નમસ્કાર નમસ્કાર નમસ્કાર રા કેલતા ઇદ્રા વેનુ તો નીર 9.4 FM કે એલ ઈ કનસુ બેળગાવ્ય મટ મતલબ રેડિયો કેન્દ્ર નિમ્મોંદિગે નાનો મંજુનાથ પઈ એ યલ્લી દી મંજુનાથ ઇલ્લેદેનરી ಎಲ್ಲೂ ಹೋಗಿಲ್ಲ ಎಲ್ಲೂ ಹೋಗಲ್ಲ. ಆತ್ಮೀಯ ಸ್ನೇಹಿತರೆ, ಒಂದೊಳ್ಳೆ ಗೀತೆಗಳನ್ನು ನೀವು ತಾವು ಕೇಳ್ತಾ ಇದ್ದೀರಾ ಆರಾಮ್ಸೆ. ಈಗ ಒಳ್ಳೊಳ್ಳೆ ಗೀತೆಗಳನ್ನು ಇನ್ನೊಂದು ಸ್ವಲ್ಪ ರೆಡಿ ಮಾಡಿ ಹಳೆ ಹೊಸ ಕಾಂಬಿನೇಷನ್ನಲ್ಲಿ ತೊಗೊಂಡು ಬರುತ್ತೇನೆ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ ವೇನು ಧ್ವನಿ 89.4 FM KLE ಕನಸು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ ಪ್ರಾರಂಭ ಮಾಡುತ್ತೇನೆ ನಾನು. ಎಸ್ ಆತ್ಮೀಯ ಸ್ನೇಹಿತರೆ, ಯೋಗ ಯೋಗ ಎಲ್ಲ ಕಡೆಯಿಂದ ಬರುತ್ತೆ ಯೋಗದ ಹೆಸರು, ಏಕೆಂದರೆ 21 June ಆಗುತ್ತೆ ಅಂತಾರಾಷ್ಟ್ರೀಯ ಯೋಗ ದಿನ. ಸೊ ಸ್ನೇಹಿತರ, ಒಂದೇ ದಿನ ಯೋಗ ಮಾಡ್ಲಿಕ್ಕೆ ಹೋಗಬೇಡಿ. ಪ್ರಾರಂಭ ಮಾಡಿ ತಮ್ಮ ಜೀವನವನ್ನು ಒಂದು ಒಳ್ಳೆ ಮಾರ್ಗಕ್ಕೆ ತಗೊಂಡು ಬನ್ನಿ. ಅದಕ್ಕೆ ಉತ್ತಮವಾದ ಮಾರ್ಗ ಯೋಗನೇಯ. ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆ ಹಳೆ ಹೊಸ ಕಾಂಬಿನೇಷನ್ ಫ್ಯಾಷನ್ನಲ್ಲಿ ತೊಗೊಂಡು ಬರ್ತಾ ಇದ್ದೇನೆ, ಅದನ್ನು ತಾವು ಕೇಳಿ ಮಜಾ ಮಾಡಿ. ಸೊ ಸ್ನೇಹಿತರೆ, ಇದು ಈಗ ಒಂದು ಹಳೆ ಗೀತೆಯೊಂದಿಗೆ ಆರಂಭ ಮಾಡ್ತಾ ಇದ್ದೇನೆ ನಾನು, ವಿಚ್ ಇಸ್ ಒಂದು ನಿಮಿಷ. ಎಸ್, ಚಲೋ, ಹಳೆ ಗೀತೆಗಳು ಲೈನ್ಡ್ ಅಪ್ ಆಗಿದೆ, ಈಗ ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮದಲ್ಲಿ ಒಂದಿನ ಗೀತೆ ರೆಡಿಯಾಗಿದೆ, ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಹಳೆಯ ಹೊಸ ಕಾಂಬಿನೇಷನ್ ಕಾರ್ಯಕ್ರಮದ ಮುಂದಿನ ಗೀತೆ ರೆಡಿಯಾಗಿದೆ. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಮುಗಿಲ ಮಲ್ಲಿಗೆ ಚಿತ್ರದ್ದು ಮುತ್ತಿಗೆ ಹೋರಾಟ ಹೋರಾಟ. ಗೀತೆ ಕೇಳಿ ಎಂಜಾಯ್ ಮಾಡಿ. ಇದು ವರ್ಷದ 6ನೇ ತಿಂಗಳು, ತಿಂಗಳಿನ 16ನೇ ದಿನ, ಜೂನ್ 16, ಶುಭ ಮಂಗಳವಾರದ ಸ್ಪೆಷಲ್ ಹಳೆಯ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ.

ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: மியூக்கு ஹைதராபாத் வணக்கம் அவ்யா மட்டும் அல்ல ரேடியோ கேந்திரா வேணு துணை ஈது நாடி பாஞ்சு எஃப்எம் கேஎல் இ கலசு கார்யக்ரமதோ முந்தின கீதை ரெடியாகிதே ಹಳೆ ಹೊಸ ಕಾಂಬಿನೇಷನ್ ಗೀತೆಗಳು ಕೇಳ್ತಾ ಇದೀರಾ. ಇದರ ಅರ್ಥ ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳು ನೀವು ಕೇಳ್ತಾ ಇದ್ದೀರಾ. ಬರ್ತಾ ಇದೆ ಮುಂದಿನ ಗೀತೆ. ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಕುಂಕುಮ ಸೌಭಾಗ್ಯ ಕಾರ್ಯಕ್ರಮದ ಈ ಗೀತೆ ಪ್ರಸಾರ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಜಾಹೀರಾತು.
1: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿಯೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲೆ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್, ಪಿಎಚ್ಡಿ. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚೆ ಪ್ರಮುಖ ವೈಶಿಷ್ಟ್ಯ 100 ಹುನ್ ಅಧಿಕ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತಿಲ್ 3000 ಹುನ್ ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನದ ರಸ್ತೆಯವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್. ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹೆ ಆಣಿ ಕ್ರೀಡಾ ಸುವಿಧಾ ಸುದ್ಧಾ. ನ್ಯಾಕ್ ಎ ಪ್ಲಸ್ ಗ್ರೇಡ್ ಆಣಿ ಎನ್ಐಆರ್ಎಫ್ ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣಮಟ್ಟ ಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಾಠಿ ಸಂಪರ್ಕ ಕರ 0831-2471-399 ಆಣಿ 9740639702. ವೆಬ್ಸೈಟ್ ಆಹೆ www.kle.farm.edu.

0: KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
1: ನೀವು ಕೇಳ್ತಾ ಇದ್ರೆ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಅದೇನು ಧ್ವನಿ, ಇದು ನಾನಿಫ್ಎಂ ಕೆಎಲ್ಇ ಕನಸು. ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ ನಡೆದಿದೆ, ಆರಾಮ್ಸೆ ನೀವು ಕೇಳಿ ಎಂಜಾಯ್ ಮಾಡಿ. ಕಾರ್ಯಕ್ರಮದ ಮುಂದಿನ ಗೀತೆ ಅರುಣ ರಾಗ ಚಿತ್ರದ್ದು, ರೆಡಿ ಆಗಿದೆ ಆತ್ಮೀಯ ಸ್ನೇಹಿತರೆ. ಹೂವಂತ ಹೃದಯವನ್ನು ಸ್ನೇಹಿತರೆ, ಈ ಗೀತೆಯನ್ನ ಈಗ ಪ್ರಸಾರ ಮಾಡುವೆ. ಇದಾದ ತಕ್ಷಣ ಪರಮಾತ್ಮ ಚಿತ್ರದ್ದು ಪರವಶನಾದೇನು ಸೋನು ನಿಗಮ ಅವರ ಧ್ವನಿಯಲ್ಲಿ. ಸೊ ಸ್ನೇಹಿತರೆ, ಕರೆ ಮುಖಾಂತರ ನನಗೆ ವಿಜಯಲಕ್ಷ್ಮಿ ಅವರು ಒಳ್ಳೆಯದಾದಂಥ ಗೀತೆ ಪ್ರಸಾರ ಮಾಡ್ತಾ ಇದ್ದೀರಾ, ಆ್ಯಂಡ್ ನೇತ್ರ ಅವ್ರಿಗೋಸ್ಕರ ದೇವ್ರ ಕಡೆ ಬೇಡ್ಕೊಂಡಿದ್ದಕ್ಕೆ ಧನ್ಯವಾದ. ಎಸ್, ನೇತ್ರ ಅವರು ಅಡ್ಮಿಟ್ ಆಗಿದ್ದರು, ಡೆಲಿವರಿ ಇದೆ ಅಂತ ಹೇಳಿದ್ನಲ್ಲ, ಅವರಿಗೆ ಮಹಾಲಕ್ಷ್ಮಿ ಹುಟ್ಟಿದ್ದಾರೆ. ಸೊ ಸ್ನೇಹಿತರೆ ಒಳ್ಳೆಯದಾಗಲಿ. ನಾ ಕೇಳಿದೆ ತಾಯಿ ಮಗಳು ಹೇಗಿದ್ದಾರೆ, ಎಲ್ಲ ಆರೋಗ್ಯವಾಗಿದ್ದಾರೆ. ಯಾರ್ಯಾರು ವೇಣು ದುನಿಯ ಕುಟುಂಬದವರು ಬೇಡ್ಕೊಂಡ್ರು ಅವರೆಲ್ಲರಿಗೂ ಧನ್ಯವಾದ ತಿಳಿಸಿ ಅಂತ ಹೇಳಿದ್ದಾರೆ. ಗೀತೆಗಳು ಸೂಪರ್ ಆಗಿದೆ ಅಂತ ನನಗೆ ತಿಳಿಸಿದ್ದಾರೆ ರಾಜಶ್ರೀ ಅವರು. ಹಾಗೆ ಮೆಸೇಜನ್ನು ಮಾಡಿದ್ದಾರೆ, ಜೈ ಶ್ರೀರಾಮ್, ಜೈ ಜಿನೇಂದ್ರ ಅಂತ. ನಮ್ಮ ಶೋಭಾ ಅವರು, ನನಗೆ ಗೊತ್ತಿತ್ತು ನೀನು ಬಂದ ಮೇಲೆ ತಾನೇ ಎಷ್ಟು ಚಂದ ಈ ಬಾನು. ಈ ಗೀತೆಯನ್ನು ಅವರು ಕೇಳಿದ ತಕ್ಷಣ 100% ಮೆಸೇಜ್ ಮಾಡೇ ಮಾಡ್ತಾರೆ. ಹಾಗೆ ತುಂಬ ಧನ್ಯವಾದಗಳು ಮಂಜು, ನನಗೆ ತುಂಬ ಇಷ್ಟವಾದ ಈ ಗೀತೆ ಅಂತ ಹೇಳಿದರೆ. ನನಗೂ ಗೊತ್ತು ಶೋಭಾ ಅವರೇ, ಆ ಗೀತೆ ಪ್ರಸಾರ ಮಾಡಿದ ತಕ್ಷಣ ನಿಮ್ಮ ನೆನಪು 100%, ನೀವು ಮೆಸೇಜ್ ಮಾಡೇ ಮಾಡ್ತೀರಾ ಅಂತ. ಸೊ ಆತ್ಮೀಯ ಸ್ನೇಹಿತರೆ, ಯೋಗ ದಿನ ಬರ್ತಾ ಇದೆ. ಯೋಗ ದಿನದಂದು ಮಾತ್ರ ಯೋಗ ಮಾಡಲಿಕ್ಕೆ ಹೋಗಬೇಡಿ. ಯೋಗ ಮಾಡಲಿಕ್ಕೆ ಸಮಯ ಮುಂಜಾನೆ ಉತ್ತಮ. ಯೋಗ ಮಾಡೋಕ್ಕಿಂತ ಮುಂಚೆ ನಾನು ಮತ್ತೆ ಹೇಳ್ತಾ ಇದ್ದೇನೆ, ಈ ಒಂದು ಅವಕಾಶವನ್ನು ಹುಡುಕಾಡಿ ಇತ್ತೀಚಿನ ದಿನಗಳಲ್ಲಿ ಯೋಗ ಗುರುಗಳಿಂದನೇ ಕಲಿರಿ ಅಂತ ನಾನು ಹೇಳ್ತಾ ಇದ್ದೆ. ಸೊ ಸ್ನೇಹಿತರೆ, ಖಂಡಿತ ನಿಮಗೆ ನಿಮ್ಮ ಓಣೆ ಆಗಿರ್ಬೋದು, ಪರಿಚಯದಲ್ಲಿರ್ಬೋದು, ಅಥವಾ ಎಲ್ಲಾದರೂ ಹೋಗಿ ಯೋಗ ಗುರು ಕಡೆಯಿಂದ ಯೋಗ ಕಲಿಯಿರಿ. ಯೋಗ ಕಲಿತದ ತಕ್ಷಣ ಅದರ ಒಂದು ಪದ್ಧತಿ ಹೆಂಗಿದೆ, ಕ್ರಮಬದ್ಧವಾಗಿ ಅದನ್ನು ಫಾಲೋ ಮಾಡಿ ನೀವು. ಎಸ್, ಆ್ಯಂಡ್ ಯೋಗ ಮಾಡಿ ನಿಮ್ಮ ಜೀವನ ಸಾರ್ಥಕಗೊಳಿಸಿ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ, ಈ ಗೀತೆಯನ್ನು ಕೇಳೋಣ, ಎಂಜಾಯ್ ಮಾಡೋಣ. ದಸ್ ಇಸ್ ನಿಮ್ಮೊಂದಿಗೆ ನಾವು, ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ರೆ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ, ವೇಣು ಧ್ವನಿ, ಇದು 90.4 FM KLE ಕನಸು.

वेनुधुनी इधर नानी पंफर फैम के एल ई कनेसु बालगांव या मंटमंडला रेडियो केंद्र ऐडो नेमों दिन आवो हले हसा कॉम्बिनेशन कार्यक्रम आसने हिंद्रे कार्यक्रम दली पवित्र औरो वंसम मैसेज मारी दरे मंजनाता औरे योग तो बगे खंडिता सत्यवाद मातु वंदे दिन योग मारी अदर फोटो वन्ना अपलोड मारो कितातु नाम प्रतिनिधित्व मार बे को योग योग तो पद्धति बगे ताऊ तेल सिद्री गुरु बगे ताऊ तेल से यस नानो संदर्शन गलो तो गुताई देने ननगु गुतु आत्मीय स्ने हिंद्रे गुरु शिष्य पद्धति गुरु इंदने कलीरी ಗುರುವಿಗೆ ಕಲ್ತ ತಕ್ಷಣ ದಕ್ಷಿಣ ಖಂಡಿತ ಕೊಡದೆ ಅದನ್ನೂ ತಪ್ಪಿಸ್ಲಿಕ್ಕೆ ಹೋಗಬೇಡಿ. ಒಂದು ಯೋಗ ಕಲೀಲಿಕ್ಕೆ ಯಾಕಪ್ಪ ರೊಕ್ಕ ಕೊಡೋದು, ಗುರು ಕಡೆ ಯಾಕೆ ಹೋಗೋದು, ಎಲ್ಲ ಮಾಹಿತಿ ಇಂಟರ್ನೆಟ್ನಲ್ಲಿದೆ ಅನ್ನೋ ವ್ಯಕ್ತಿಗಳಿಗೆ ನೀವು ಟ್ರೈ ಮಾಡಿರಪ್ಪ. ವೈಯಕ್ತಿಕವಾಗಿ ಮಂಜುನಾಥ 8 ವರ್ಷ ಹಿಂದೆ ಮಾಡಿರುವ ಒಂದು ತಪ್ಪು, ಆ ತಪ್ಪಿನಿಂದ ನನಗೆ ಆಗಿರುವ ಪೆಟ್ಟು, ಆ ಪೆಟ್ಟಿನಿಂದ ಆಗಿರೋದ್ರಿಂದ ನನಗೆ ಕಲ್ತಿರೋ ಒಂದು ಉತ್ತಮ ಪಾಠ, ಆ ತಪ್ಪು ತಪ್ಪುದಿಂದ ಆಗಿರೋ ನೋವು, ನೋವಿಂದ ಕಲ್ತಿರೋ ಪಾಠ, ಆ ಪಾಠನೇ ನಿಮ್ಮೆಲ್ಲರಿಗೂ ಮುಂದಿಡ್ತಾ ಇದ್ದೇನೆ. ಸ್ನೇಹಿತರೆ, ಇಂಟರ್ನೆಟ್ ಮುಖಾಂತರನೇ ನಾನು ಸೂರ್ಯ ನಮಸ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಶೂಸ್ ಹಾಕ್ಕೊಂಡು ಮ್ಯೂಸಿಕ್ ಹಚ್ಚಿ ಶಿಕ್ಷಿಕಾಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಜೋರ್ ಜೋರಾಂಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸಮಸ್ಯೆ ಆಯಿತು ಆತ್ಮೀಯ ಸ್ನೇಹಿತರೆ, 1 ವರ್ಷ ನನಗೆ ಬಹಳ ಕಠಿಣವಾದ ಒಂದು ಬೆನ್ನು ನೋವು ಬಂತು. ಸೊ ಅದಕ್ಕೆ ಹೇಳ್ತಾ ಇದ್ದೇನೆ, ಯೋಗ ನೀಡ್ಸ್ ಅ ಲಾಡ್ ಆಫ್ ಡಿವೋಷನ್. ಯೋಗಕ್ಕೆ ಭಕ್ತಿ ಬೇಕು, ಯೋಗಕ್ಕೆ ಗುರು ಬೇಕು. ಸೊ ಸ್ನೇಹಿತರೆ, ಕಲಿರಿ ಯೋಗ, ಅದಾದ ತಕ್ಷಣ ಮಾಡಿ ಯೋಗ. ಪ್ರಾಣಾಯಾಮ ಯಾರು ಬೇಕಾದರೂ ಮಾಡ್ಬೋದು, ಉತ್ತಮವಾದ ಒಂದು ಮಾರ್ಗ. ಈಗ ಯೋಗದಲ್ಲಿ ಆಸನ ಇದೆ, ಪ್ರಾಣಾಯಾಮ ಇದೆ. ಪ್ರಾಣಾಯಾಮ ಅಂತೂ ನೀವು ಮಾಡತ್ತೀರಿ, ಮಾಡಬೇಕು. 5 ನಿಮಿಷ, 2 ನಿಮಿಷ, 3 ನಿಮಿಷ ಕಣ್ಣು ಮುಚ್ಚಿ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಟ್ಟು ಟ್ರೈ ಮಾಡಿ ಆತ್ಮೀಯ ಸ್ನೇಹಿತರೆ. ನನ್ನ ವೇಣುಧ್ವನಿಯ ಕುಟುಂಬದಲ್ಲಿರೋ ಎಷ್ಟೋ ಹೆಣ್ಮಕ್ಕಳು ತಮ್ಮ ಮನೆ ಕೆಲಸ ಮಾಡ್ತಾ, ಆ ಮನೆ ಕೆಲಸದಲ್ಲಿ ಒಂದು ರಿಕ್ವೆಸ್ಟ್, ಎಲ್ಲ ಮಹಿಳೆಯರೇ ಕೇಳಿ ಕೇಳಿ ಕೇಳಿ, ಈ ಮಂಜುನಾಥ ಏನು ಹೇಳ್ತಾ ಇದ್ದಾನೆ ಕೇಳಿ. ನೀವು ಮನೆ ಕೆಲಸ ಮಾಡ್ತೀರಾ, ಮನೆ ಅಡುಗೆ ಮಾಡ್ತೀರಾ, ಅದೇ ಯೋಗ ನಿಮಗೆ. ಹಂಗಂತ ಹೇಳಿ ಕಸ ಪರಿಶಿ ಮಾಡುವಾಗ, ಆದರೆ ವಾರದಲ್ಲಿ ಒಮ್ಮೆ ದಯವಿಟ್ಟು ಕೇಳಿ, ವಾರದಲ್ಲಿ ಒಮ್ಮೆ ರಪ್ಪ ಅಂತ ಬೈಯಾಕೆ ಹೋಗ್ಬಿಡ್ರಿ, ಒಗ್ಗೋ ಮಂಜು ಅಂತ. ನೀವು ಪರಿಶಿ ಒರೆಸುವಾಗ ಆ ಪರಿಶಿ ಒರೆಸೋ ಏನು ಕೋಲ್ ಇರುತ್ತೆ ನೋಡ್ರಿ ಕಟ್ಟಿಗೆ, ಅದನ್ನು ಬಳಸಬೇಡಿ. ಒಂದೊಳ್ಳೆ ಬಟ್ಟೆ ತೊಗೊಂಡು, ಹಳೇ ಒಂದು ಸಂಪ್ರದಾಯ ಇತ್ತು ಗೊತ್ತಲ್ರಿ, ಕೂತ್ಕೊಂಡು ಸ್ಕ್ವಾಟಿಂಗ್ ಪೊಸಿಷನ್ನಲ್ಲಿ ಹೋಗಿ ಒಂದರ್ ರೂಮ ಇಡೀ ಮನೆ ಮಾಡಾಕೋಗ್ಬಿಟ್ರೆ ಮತ್ತೆ ಬೆನ್ನು ಆದ್ರೆ ಮಂಜು ಬೈಕೋತ್ ಕೊಂಡ್ರಬೇಡ್ರಿ ನೀವು. ಸೊ ಸ್ನೇಹಿತರೆ, ನನ್ನ ವೇಣುಧ್ವನಿಯ ಕುಟುಂಬದ ಎಲ್ಲ ಮಹಿಳೆಯರಿಗೆ, ಏಕೆಂದರೆ ವೇಣುಧ್ವನಿಯ ಕುಟುಂಬದ ಎಷ್ಟೋ ಮಹಿಳೆಯರು ತಮ್ಮ ಮನೆ ಕೆಲಸ ಮಾಡ್ತಿರ್ತಾರೆ, ಅದರಲ್ಲಿ ಒಂದಿನ ವಾರಕ್ಕೆ ಒಮ್ಮೆ ಒಂದು ರೂಮು ನೀವು ನಿಮ್ಮ ಪರ್ಶಿ ಏನಿರುತ್ತೆ ನೋಡ್ರಿ ಅದನ್ನು ಆ ಕಟ್ಟಿಗೆಯಿಂದ ಒರೆಸ್ಲಿಕ್ಕೆ ಹೋಗಬೇಡಿ, ಒಂದು ರೂಮ್ ಓನ್ಲಿ. ತದನಂತರ 2ನೇ ದಿನ 2 ರೂಮ್ ಹಿಂಗೆ ಮಾಡ್ರಿ. ಒಮ್ಮೆ ಇಡೀ ಮನೆ ಒರೆಸಿ ಬೆನ್ನು ನೋವು ಬಂದರೆ ನಿಮ್ಮ ಗಂಡಂದಿರು ನನ್ನ ಕಡೆ ಬಂದು, ಏಯ್ ನೀ ನಮ್ಮ ಮನೆ ಒರೆಸ್ಬಾ ಅಂತ ಹೇಳಬಾರ್ದ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದಾನೆ, ನಮ್ಮ ಹಳೆ ಪದ್ಧತಿ. ಆ್ಯಂಡ್ ನಿಮ್ಮ ಮನೆಯಲ್ಲಿ ರುಬ್ಬೋ ಕಲ್ಲು ಇದ್ದರೆ, ಮತ್ತೊಮ್ಮೆ ಎಲ್ಲ ನನ್ನ ಮಹಿಳೆಯರು ಕೇಳ್ತಿದ್ರಲ್ಲ, ಹಾಂ, ರುಬ್ಬೋ ಕಲ್ಲು ಇದ್ದರೆ ಒಂದೇ ಒಂದು ವಾರದಲ್ಲಿ ಯಾವತ್ತಾದರೂ ಅದ್ರಾಗ ಒಂದು ಚಟ್ನಿನು ಹಿಟ್ಟು ಒಟ್ಟು ರುಬ್ಬೋ ಕಲ್ಲನ್ನು ಬಳಸಿ ಹಳೆ ಪದ್ಧತಿಯನ್ನು ವಾಪಸ್ ತೊಗೊಂಡು ಬನ್ನಿ. ವಾಷಿಂಗ್ ಮಿಷಿನ್ ಇದೆ, ಓಕೆ, ವಾಷಿಂಗ್ ಮಿಷಿನನ್ನು ವಾರದಲ್ಲಿ ಒಮ್ಮೆ ಬಿಟ್ಟು ನಿಮ್ಮ ಬಟ್ಟೆಯನ್ನು ನೀವೇ ತೊಳಿರಿ, ನೀವೇ ಹಿಂಡ್ರಿ. ಆ ಹಳೆ ಪದ್ಧತಿ ನೆನಪಿರ್ಬೋದಲ್ವಾ? ಸೊ ಸ್ನೇಹಿತರೆ, ತಮ್ಮ ಮನೆಯ ಕೆಲಸ ಮಾಡಿದ್ರೂ ಅದು ಉತ್ತಮವಾದ ವ್ಯಾಯಾಮ, ಯೋಗ ಅದರಲ್ಲಿಯೂ ಇರುತ್ತೆ. ಸೊ ಅದರೊಂದಿಗೆ ಒಂದು 2 ನಿಮಿಷ 120 ಸೆಕೆಂಡ್ ಕಣ್ಣು ಮುಚ್ಚಿ ಇಷ್ಟು ಮಾಡಿರಿ, ಪ್ರಯತ್ನ ಮಾಡಿರಿ ಆತ್ಮೀಯ ಸ್ನೇಹಿತರೆ. ಇದು ನಮ್ಮ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೇನೆ, ಏಕೆಂದರೆ ಅವ್ರು ಎಷ್ಟೋ ಜನ ಕೆಲಸ ಮಾಡ್ತಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಬಂದಿದೆ, ಕಸ ಪರಿಶಿ. ನಿಮಗೂ ಗೊತ್ತಾ ಸ್ನೇಹಿತರೆ, ನೀವು ರಾತ್ರಿ ಒಂದು ಮಷೀನ್ ಆನ್ ಮಾಡು ಅಂದರೆ ಕಸ ಪರಿಶಿಗೆ ಒಂದು ಮಷೀನ್ ಬಂದಾದರೆ 25-30 ಸಾವಿರ ಒಂದು ಯವ್ವ ಅದ. ಇಡೀ ಮನೆ ಗೂಗಲ್ ಮ್ಯಾಪ್ ಥರ ಅದನ್ನು ಹುಡುಕ್ಯಾಡಿ ಎಲ್ಲ ಕಡೆಯಿಂದ ಕಸ ಪರಿಶಿ ಇವೆಲ್ಲ ಮಷೀನ್ಗಳು ಬಂದಾವ. ಅಂಥದ್ದಲ್ಲೂ ಇಲ್ಲ, ನನಗನ್ಸೋ ಮಟ್ಟ ವೇಣುಧ್ವನಿಯ ಕುಟುಂಬದಲ್ಲಿ ಎಷ್ಟೋ ಜನರ ಕಡೆ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಕಸ ನಾವು ಬಾಲ್ಯದಲ್ಲಿ, ನಾನು ನಿಮ್ಗೆ ಮತ್ತೆ ಹೇಳ್ತೇನೆ, ಸಣ್ಣ ಕಸಬರಿಗೆ ಬರ್ತಿತ್ತು ನೋಡ್ರಿ, ಇಷ್ಟ ಸಾಣದಿತ್ತು, ಕೂತ್ಕೊಂಡು ಕಸ ನಾವು ಗುಡಿಸ್ತಿದ್ರಿಪ್ಪ. ನನಗೆ ಇವತ್ತಿಗೂ ನೆನಪಿದೆ, ನಮ್ಮ ತಾಯಿ ಟ್ಯೂಷನ್ ಎಲ್ಲ ತಗೋತಿದ್ರು, ಕೆಲಸದವ್ರು ಯಾರು ಬರ್ತಿದ್ರಲ್ಲ ಲಿಂಗವ್ವ ಮಾಮಿ, ಅವರು ಕೆಳಗಡೆ ಕೂತ್ಕೊಂಡು ಕಸ ಗುಡಿಸ್ತಿದ್ರಿಪ್ಪ. ಆಮೇಲೆ ತದನಂತರ ಉದ್ದು ಕಸಬರಿಗೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅದನ್ನು ನಾವು ತೊಗೊಂಡು ಕೆಳಗಡೆ ಕೂತ್ಕೊಂಡು ಕಸ ಇದು ಮಾಡಿದ್ರೆ, ಆತ್ಮೀಯ ಸ್ನೇಹಿತರೆ, ಈಗ ಫಾರಿನ್ನಿಂದ ಭಾಳಷ್ಟು ಜನ ಸ್ಟಡೀಸ್ ತೊಗೊಂಡು ಬಂದಾರ. ಸ್ಕ್ವಾಟ್ ಅನ್ನೋದು ಬಹಳ ಉತ್ತಮವಾದ ವ್ಯಾಯಾಮ, ಆದ್ರೆ ನಾವು ಮುಂಚಿಂದ ಮಾಡ್ಕೋತ ಬಂದೇವ್ರಿ. ನಮ್ಮ ಮಹಿಳೆಯರು ಮನೆಯಲ್ಲಿ ಅಡುಗೆವನ್ನು ಕೂತ್ಕೊಂಡೇ ಮಾಡ್ತಿದ್ರು, ಏನದು ತರಕಾರಿ ಕಟ್ ಮಾಡೋದಿರಲಿ,
ಆಚೆ ನಮ್ಮ ಪರ್ಶಿ, ಕಸ, ಭಾಂಡಿ, ಬಟ್ಟೆ ಎಲ್ಲ ಆ ಒಂದು ಪೊಸಿಷನ್ನೇ. ಮತ್ತೆ ನಾವು ಮಲವಿಸರ್ಜನೆಕ್ಕೂ ನಾವು ಅದನ್ನೇ ಬಳಸಿದ್ವಿ. ಈಗ ಎಲ್ಲ ಕಡೆ ಇಂಗ್ಲೀಷ್ ಟಾಯ್ಲೆಟ್ ಆಗೈತೆ. ಇಂಗ್ಲೀಷ್ ಟಾಯ್ಲೆಟ್ ಯಾರಿಗೆ ಮನಕಾಲು ನೋವು ಐತೆ ಅದನ್ನು ಬಳಸಿರಿ, ಇಲ್ಲ ಅನ್ನೋದಿಲ್ಲ. ಆದರೆ ನಿಮ್ಮ ಮನೆಯಲ್ಲಿ ಇಂಗ್ಲೀಷ್ ಟಾಯ್ಲೆಟ್ ಜೊತೆಗೆ ಇಂಡಿಯನ್ ಟಾಯ್ಲೆಟ್, ನಮ್ಮ ಭಾರತದ ನಾರ್ಮಲ್ ಟಾಯ್ಲೆಟ್ ಇದ್ದರೆ ಅದನ್ನೇ ನೀವು ಪ್ಲೀಸ್ ದಯವಿಟ್ಟು ಬಳಸಿ. ನಿಮ್ಗೆ ಮನಕಾಲು ನೋವು ಬೆನ್ನು ಇಲ್ಲಂದರೆ ದಯವಿಟ್ಟು ಈ ಒಂದು ವಿಷಯವನ್ನು ಇಮ್ಮಿಡಿಯೇಟ್ಲಿ ಈಗ ಮಂಜು ಹೇಳ್ಯಾ ನೆಡ್ರಿ ರಪ್ಪ ಅಂತ ಹೋಗಿ ಇಡೀ ಮನೆ ಕೈಲೆ ವರ್ಷಿ. ನೆಕ್ಸ್ಟ್ ಡೇ ಬೆನ್ನು ತೊಗೊಂಡ್ರೆ ನಿಮ್ಗೆ ಗಂಡಂದಿರು ನನ್ನ ಕಡೆ ಬಂದು ನೀ ವರ್ಸುವ ನಮ್ಮ ಮನೆ ಅನ್ಬಾರ್ದು. ದಯವಿಟ್ಟು ಆರಾಮ್ಸೆ ಸ್ಲೋಲಿ ಟೇಕ್ ಇಟ್ ಒನ್ ಸ್ಟೆಪ್ ಅಟ್ ಅ ಟೈಮ್. ಏಕೆಂದರೆ ನಮ್ಮ ಜೀವನದಲ್ಲಿರೋ ನಮ್ಮ ಮಹಿಳೆಯರು, ನಮ್ಮ ತಾಯಂದಿರು, ಅಕ್ಕಂದಿರು, ತಂಗಿಯರು ತಮ್ಮ ಆರೋಗ್ಯದ ಬಗ್ಗೆ ಲಾಸ್ಟಲ್ಲಿ ಕಾಳಜಿ ಮಾಡ್ತಾರೆ. ಇನ್ನೊಬ್ಬರು ಹೊಟ್ಟೆ ತುಂಬಿಸ್ತಾರೆ ಅಂದರೆ ಮನೆಯಲ್ಲಿರೋ ಗಂಡ, ಅಣ್ಣ, ತಂಗಿ, ಅಕ್ಕ ಎಲ್ಲರಿಗೂ ಆಹಾರ. ಆಹಾರ ಅಂದರೆ ಅಡುಗೆ ಮಾಡಿಕೊಡೋದು, ಅವರು ತಿಂದಾದ ಕೂಡಲೇ ಒಂದು ಅರ್ಧ ಚಪಾತಿ ಅಲ್ಲೇ ನಿಂತಿದ್ದ ಜಗನ್ನಾಗ ತಿನ್ನೋದು, ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ತಮ್ಮ ಆರೋಗ್ಯದ ಪ್ರತಿ ಸ್ವಲ್ಪ ಗಮನ ಕೊಟ್ಟರೆ ಮನೆ ಫಸ್ಟ್ ಕ್ಲಾಸ್ ಆಗಿರುತ್ತೆ, ಮನೆಯಲ್ಲಿರೋ ಎಲ್ಲ ಗಂಡಸರ ಮುಖದ ಮೇಲೆ ನಗುನೂ ಇರುತ್ತೆ ಅಷ್ಟೇ. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಲ ಇಷ್ಟ ಜೊತೆಯಲ್ಲಿ ಹಾಡನ್ನು ಕೇಳಿ ಮಜಾ ಮಾಡಿ ಜೊತೆ.

ಹೊಸ ಕಾಂಬಿನೇಷನ್ ಕಾರ್ಯಕ್ರಮದ ಮುಂದಿನಾಗಿದೆ ರೆಡಿಯಾಗಿದೆ ಸ್ನೇಹಿತರೆ ನನ್ನ ಚಂಚಲಿ ಸ್ನೇಹನ ಪ್ರೀತಿನ ಅನ್ನೋ ಚಿತ್ರದ ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಅದೇನು ಧ್ವನಿ ಇದು ನಾನು ಇವಾಂಜೂರ್ ಎಫ್ ಎಂ ಕೆ ಎಲ್ ಈ ಕನಸು ಶೋಭಾ ಡೌಲಿ ಅವರು ಯಪ್ಪ ರುಬೋ ಕಲ್ಲಿನಿಂದ ಮಾಡಿರುವ ಚಟ್ನಿ ಸುಧಾ ಕಳಿಸಿದ್ದಾರೆ ನೋಡಿ ಸ್ನೇಹಿತರೆ ಹಸಿ ಮೆಣಸಿನಕಾಯಿ ಚಟ್ನಿ ಪರಿಸಿ ಇವತ್ತಿಗೂ ಇವರು ಕೈಯಿಂದನೇ ಬರೆಸ್ತಾರೆ ಅಂತ ಹೇಳ್ತಾರೆ ಅದರೊಂದಿಗೆ ಇವರು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದಕ್ಕೂ ಆ ಪರಿಸಿ ಒರೆಸೋ ಕಟ್ಟಿಗೆಯನ್ನು ಇಟ್ಟಿಲ್ಲ ಅಂತ ಹೇಳ್ತಾರೆ ಬಹಳ ಉತ್ತಮವಾದ ವಿಷಯ ಅದಕ್ಕೆ ನೀವು ಫಿಟ್ ಆಗಿದ್ದೀರಾ ಆ್ಯಂಡ್ ಅವರ ಮನೆಯಲ್ಲಿ ಆಲ್ವೇಸ್ ಇಂಡಿಯನ್ ಟಾಯ್ಲೆಟೇ ಇದೆ ಅದು ಬಿಟ್ಟು ನಮ್ಮ ಶೋಭಾ ಅವರೇ ಹಿಂಗೆ ನನಗೆ ಖುಷಿ ಕೊಡುತ್ತೆ ನೀವು ಅದಕ್ಕೆ ಫಿಟ್ ಆಗಿದ್ದೀರ ಹಿಂಗೆ ಫಿಟ್ ಆಗಿರಿ ಇನ್ನೊಂದು ರಿಕ್ವೆಸ್ಟ್ ಏನಂದರೆ ತಮ್ಮ ಉಸಿರಾಟದ ಮೇಲೆ 120 ಸೆಕೆಂಡ್ ಗಮನ ಕೊಟ್ಟು ಒಂದು ಮಾಲ ನಾಮ ಜಪ ಮಾಡಿ ಎಲ್ಲ ಫಸ್ಟ್ ಕ್ಲಾಸ್ ಆಗುತ್ತೆ ನೋಡಿ ನೀವು ವ್ಯಾಯಾಮ ನಿಮ್ಗೆ ಗೊತ್ತಿಲ್ಲದೆ ನೀವು ಮಾಡ್ತಾ ಇದ್ದೀರಾ ಯೋಗದ ಆಸನಗಳು ಈಗ ರುಬ್ಬೋ ಕಲ್ಲದಿಂದ ಹಸಿ ಮೆಣಸಿನಕಾಯಿ ಚಟ್ನಿ ಕಳಿಸಿದ್ದಾರೆ ಬಾಯಾಗಿ ನೀರು ಬರತ್ತದೆಯವ್ವ ಅದರೊಂದಿಗೆ ನೀವು ಮನೆ ಪರಿಸಿ ಕೈಯಿಂದ ಬರೆಸ್ತೀರಾ ನಾನು ಮತ್ತೆ ಹೇಳ್ತಾ ಇದ್ದೇನೆ ಇದಕ್ಕಿಂತ ಉತ್ತಮ ವ್ಯಾಯಾಮ ಅದೇ ಒಂದು ಆಸನ ನೋಡಲಿಕ್ಕೆ ಹೋದರೆ ಸೊ ಇದ್ರ ಜೊತೆಗೆ ಒಂದು ಮಾಲ ನಾಮ ಜಪ ನೀವು ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ನೋಡಿ ಇದ್ರಾಗ ಹೇಳ್ತೇನೆ ನಾನು ಆಲ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಫೋಟೋ ಕಳಿಸಿದ್ದಕ್ಕೆ ಹಸಿ ಮೆಣಸಿನಕಾಯಿ ಚಟ್ನಿ ನೋಡಿ ಬ್ಯಾಗ್ ನೀರು ಬಂತು ನಮ್ಮ ರಾಜೇಶ್ವರಿ ಅವರು ಏನು ಹೇಳ್ತಾ ಇದ್ದಾರೆ ನೋಡೋಣ ನಮಸ್ಕಾರ ಮಂಜುನಾಥನ ಹಾಗಿದ್ದರೆ ಯೋಗ ಕ್ಲಾಸ್ ಆನ್ಲೈನ್ ಮುಖಾಂತರ ನಾವು ಮಾಡ್ಬೋದಾ ಮಾಡ್ಬೋದು 100% ಮಾಡ್ಬೋದು ಏನೇ ಇರಲಿ ಯೋಗ ರೊಕ್ಕ ಕೊಟ್ಟು ಅಂದರೆ ಗುರು ದಕ್ಷಿಣ ಕೊಟ್ಟು ಗುರು ಕಡೆಯಿಂದನೇ ನೀವು ತಗೊಳ್ಳಿ ಅವರ ಮಾರ್ಗದರ್ಶನದಲ್ಲಿ ಅವರು ಹೇಳಿಕೊಟ್ಟಿರುವ ಆಸನಗಳು ಅದು ಏನೇನಿದೆ ಅದನ್ನು ಅದಕ್ಕೆ ತಕ್ಕಂತೆ ಮಾಡಿ ಇದು ನಿಮಗೆ ಲಾಭ ಕೊಡುತ್ತೆ ನಾನು ಅನುಭವಿಸಿರುವ ನೋವು ನೀವು ಅನುಭವಿಸ್ಲಿಕ್ಕೆ ಹೋಗ್ಬೇಡ ನಾನು ಏನು ಮಾಡಿದೆ ಸೂರ್ಯ ನಮಸ್ಕಾರ ಒಂದು ಬಿಟ್ಟು 100 ವಿಡಿಯೋ ನೋಡಿದ್ನಿ ನಾನು ಏನೋ ಟ್ರೈ ಮಾಡಲಿಕ್ಕೆ ಹೋಗಿ ಯಾಕಂದರೆ ಯಾರೂ ಗುರು ಕಡೆಯಿಂದ ಕಲ್ತಿಲ್ಲ ಈಗ ಒಂದು ವಿಷಯವನ್ನು ನಾವು ರೊಕ್ಕ ಕೊಟ್ಟು ಇನ್ನೊಂದು ಗುರು ಕಡೆಯಿಂದ ಕಲ್ತ್ರೆ ನಾವು ಕಂಪ್ಲೀಟ್ ಡಿವೋಟೆಡ್ ಅಂದರೆ ಅದಕ್ಕೊಂದು ಭಕ್ತಿಯಿಂದ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ನಿಮ್ಗೆ ಗೊತ್ತಾ ಆತ್ಮೀಯ ಸ್ನೇಹಿತರೆ ನಾನು ಕಲ್ತಿದ್ದೇನೆ ಶಾಂಭವಿ ಮಹಾಮುದ್ರ ಕ್ರಿಯೆ ಅದು ಒಂದು ಅದರ ರೊಕ್ಕ ಹೇಳೋದು ಬೇಡ ರೊಕ್ಕ ಕೊಟ್ಟ ಕಲ್ತಿದ್ದೇನೆ ಅದಕ್ಕೆ ಮಿನಿಮಮ್ 2-3 ತಿಂಗಳಾಯಿತು ಕಲೀಲಿಕ್ಕೆ ಗುರು ಶಿಷ್ಯ ಪದ್ಧತಿ ಹೋಗಿ ಅದನ್ನು ಕಲಿತೆ ಆದರೆ ನಿಮ್ಗೆ ಹೇಳ್ತೇನೆ ಯಾವತ್ತು ನಾನು ಆ ಗುರು ಕಡೆ ಹೋಗಿ ಕಲಿತಾಗ ಅವ್ರು ಏನು ಹೇಳಿದ್ರು ಗೊತ್ತಾ ಒಂದು ಕ್ರಿಯಾ ಇದೆ ಅದಕ್ಕೆ ಹೇಳ್ತಾರೆ ಈಶಾ ಕ್ರಿಯಾ ಅದು ಉಚಿತವಾಗಿ ಲಭ್ಯ ಇಂಟರ್ನೆಟ್ನಲ್ಲಿ ಅದನ್ನು ಯಾರು ಮಾಡೋದಿಲ್ಲ ಯಾಕೆ ಹೇಳ್ರಿ ಅದು ಫ್ರೀ ಐತಿ ಆದರೆ ನಾನು ಇಲ್ಲಿ ರೊಕ್ಕ ಕೊಟ್ಟು ಮಾಡಿದ್ದೇನೆ ಅವರು ನಂಗೆ 3 ತಿಂಗಳಾದ ಕೂಡಲೇ ಇವತ್ತು ಇನಿಷಿಯೇಷನ್ ಎಲ್ಲ ಆಯಿತು ಅವರು ನನಗೆ ಅದೇ ಹೇಳಿದ್ರು ಇದ್ರಗಿಂತನೂ ಉತ್ತಮವಾಗಿ ಬಹಳ ಪವರ್ ಇರುವ ಒಂದು ಕ್ರಿಯೆ ಈಶಾ ಕ್ರಿಯಾ ನಾನಂದೆ ಹೌದಾ ಶೇ ಅವ್ರು ನಗಾಕತ್ರು ಈಗ ರೊಕ್ಕ ಕೊಟ್ಟು ಮಾಡಿರುವ ವಿಷಯವನ್ನು ನಾವು ಭಾಳ ಭಕ್ತಿಯಿಂದ ಅಯ್ಯೋ ರೊಕ್ಕ ಕೊಟ್ಟೇವಲ್ಲ ಅಂತ ಹೇಳ್ತಿ ನಾವು ಮಾಡ್ತೇವೆ ಫ್ರೀಯಲ್ಲಿದ್ದಿರುವ ವಿಷಯ ನಾವು ಅದ್ರ ಬಗ್ಗೆ ಗಮನನೇ ಕೊಡುವುದಿಲ್ಲ ತದನಂತರ ನಾನೇನು ಮಾಡಿದೆ ದಿನದಲ್ಲಿ ಒಮ್ಮೆ ಮುಂಜಾನೆ ಶಾಂಭವಿ ಮಹಾಮುದ್ರ ಕ್ರಿಯೆ ಮಾಡ್ತೇನೆ ಆಮೇಲೆ ಸಾಯಂಕಾಲ ಈಶಾ ಕ್ರಿಯೆ ಮಾಡಿದೆ ವೈಯಕ್ತಿಕವಾದ ಅನುಭವವನ್ನು ನಿಮ್ಮ ಮುಂದೆ ಇಡ್ತೇನೆ ಉಚಿತವಾಗಿರುವ ಆ ಈಶಾ ಕ್ರಿಯೆ ಇಷ್ಟು ಸೂಪರ್ ಆಗಿತ್ತು ಶೇ ನಾನು ವಿಚಾರ ಮಾಡಿದೆ ಹೆಂಗಲ್ಲ ಮನುಷ್ಯನ ಜೀವನ ನಮ್ಮ ಗುರುಗಳು ಅದೇ ಹೇಳಿದರು ನೀವು ರೊಕ್ಕ ಕೊಟ್ಟು ಕಲ್ತಿರುವ ಆ ವಿದ್ಯೆಗೆ ನೀವು ಬೆಲೆ ಕೊಡ್ತೀರಾ ಉಚಿತವಾಗಿ ನಾನು ಒಂದು ಆಲ್ರೆಡಿ ಕೊಟ್ಟಿದ್ದೇನೆ ಅದ್ರ ಮೇಲೆ ನಮಗೆ ಒಟ್ಟಕ್ಕಿ

ಇರುವುದಿಲ್ಲ. ಎಷ್ಟೋ ಸಾಧಕರು ಅದನ್ನ ಇಗ್ನೋರ್ ಮಾಡ್ತಾರೆ. ಈಗೀಗ ಅದರ ಬಗ್ಗೆ ಅಂದ್ರೆ ಯಾರು ಅದನ್ನ ಕಲ್ತಿದ್ದಾರೆ ಅದನ್ನ ಮಾಡ್ತಾರೆ. ಸೊ ಬಹಳ ಉತ್ತಮವಾದ ಒಂದು ಇಯರ್ ಆಯಿತು, ಜಾಯ್ನ್ ಆಗಿದ್ದೇನೆ ಅಂತ ಹೇಳ್ತಾರೆ. ಆ್ಯಂಡ್ ಇವರು ಪರಿಚಯ ಬರ್ಸ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ರಾಜೇಶ್ವರಿ ಅವರೇ ಥ್ಯಾಂಕ್ ಯು ಈ ಮಾತನ್ನು ಹೇಳಿದ್ರಿ. ಮನೆಯಲ್ಲಿ ಆದರೆ ಒಂದು ಕಾರ್ನರ್ ಅಷ್ಟೇ ನೀವು ಕೆಳಗಡೆ ಕೂತ್ಕೊಂಡು ಒರೆಸೋ ಪ್ರಯತ್ನ ಮಾಡಿ, ಏಕೆಂದರೆ ಅದು ಒಂದು ಉತ್ತಮವಾದ ದೇಹಕ್ಕೆ ಸಿಗೋ ವ್ಯಾಯಾಮ. ಇಡೀ ಮನೆ ಆಗಿಲ್ಲ ಅಂದರೆ, ಇಡೀ ಒಂದು ಖೋಲಿ ಆಗಿಲ್ಲ ಅಂದರೆ ಒಂದು ಕಾರ್ನರ್ ಅಷ್ಟೇ, ಏಕೆಂದರೆ ಅದು ಅಭ್ಯಾಸ ಹೋಗೈತ್ರಿ. ನಿಮ್ಗೆ ಸುಳ್ಳು ಹೇಳೋದಿಲ್ಲ, ನಾನು ವೈಯಕ್ತಿಕವಾಗಿ ನಾನು ರವಿವಾರ ಏನಾದರೂ ಇಂಥ ಸಂದರ್ಭ ಬಂತು ಅಥವಾ ನಾವು ಊಟ ಆದಮೇಲೆ ನಾವು ಅದು ಉಷ್ಟಿಪು ಸೂಚೆ ಅಂತ ಹೇಳ್ತಾರೆ ನಮ್ಮ ಮಿತ್ರಾಗ ಕೊಂಕಣಿನಲ್ಲಿ, ಅದನ್ನು ನಾನು ಒರೆಸುವಾಗ ನಾನು ಅದು ಕಟ್ಟಿಗೆ ತರೋದು ಬೇಡವ, ಕೂತ್ಕೊಳ್ಳೋಣ, ಒಂದು ಫಸ್ಟ್ ಕ್ಲಾಸ್ ಎರಡು ಕೈ ಇಡೋಣ, ತಿಕ್ಕಾಡೋಣ, ಸ್ವಲ್ಪ ಮಸ್ತ್ ಅನ್ಸ್ತದ್ರೆ ಆತ್ಮೀಯ ಸ್ನೇಹಿತರೆ, ಜಸ್ಟ್ ಒಂದು ಕಾರ್ನರ್ ನೀವು ಮಾಡ್ಬೋದು ರಾಜೇಶ್ವರಿ ಅವರೇ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ನೀವು ಯಾವುದೋ ಒಂದು ಜಾಯ್ನ್ ಆಗಿದ್ದೀರಿ ಅಂತ ಹೇಳಿದಿರಿ, ಬಹಳ ಉತ್ತಮ, 100% ಇದರಿಂದ ನಿಮಗೆ ಲಾಭ. ನಾನೇ ನನ್ನ ವೈಯಕ್ತಿಕ ಅನುಭವ ಹೇಳಿದ್ನಲ್ಲ, ಒಂದು ಉತ್ತಮವಾದ ಕ್ರಿಯಾ ಶಾಂಭವಿ ಮಹಾಮುದ್ರ ಕ್ರಿಯಾವನ್ನು ರೊಕ್ಕ ಕೊಟ್ಟು 3 ತಿಂಗಳು ನಾನು ಆ ಗುರು ಕಡೆ ಹೋಗಿ ಕಲಿತೆ. ಕಲಿತಾದ ತಕ್ಷಣ ನನಗೆ ಅವರು ಅದರಲ್ಲಿ ಲಾಸ್ಟ್ ಸತ್ಸಂಗದಲ್ಲಿ ಹೇಳ್ತಾರೆ, ನೀವೆಲ್ಲರೂ ಇದನ್ನು ಕಲ್ತೀರಾ, ಓಕೆ, ಈಗ ನೀವು ಮರ್ಯಾದೆ ಕೊಟ್ಟು ಮಾಡ್ತೀರಾ. ಇದರಿಗಿಂತ ಇನ್ನೂ ಬಹಳ ಶಕ್ತಿಯುತ ಒಂದು ಕ್ರಿಯೆ ಉತ್ತಮವಾಗಿ ಉಚಿತವಾಗಿ ಯೂಟ್ಯೂಬ್ನಲ್ಲಿ ಬಿಟ್ಟಿದ್ದೇನೆ, ಈಶಾ ಕ್ರಿಯಾ. ಹಾಂ, ನಾವು ನಗಾಕತ್ತು ಎಲ್ಲ. ಸೊ ರೊಕ್ಕ ಕೊಟ್ಟು ನಾವು ಒಂದು ವಿದ್ಯೆ ಕಲಿತ್ರೆ ಅದಕ್ಕೆ ಬೆಲೆ ಇರುತ್ತೆ. ಫ್ರೀನಲ್ಲಿ ನಿಮಗೆ ಇವತ್ತಿಗೂ ಇದೆ, ಯೂಟ್ಯೂಬ್ನಲ್ಲಿ ಹೋಗಿ ಎಲ್ಲ ಭಾಷೆಯಲ್ಲಿ ಲಭ್ಯ. ನಾನು ಹೇಳ್ತೇನೆ, ನನ್ನ ವೇಣುಧ್ವನಿಯ ಕುಟುಂಬದ ಮಹಿಳೆಯರಿರಲಿ ಪುರುಷರಿರಲಿ, ಯಾರ್ಯಾರು ಈ ವಿಷಯವನ್ನು ಕೇಳ್ತಿದ್ರೆ, ಒಂದೇ ಒಂದು ಕ್ರಿಯಾ ಇದೆ, ಈಶಾ ಕ್ರಿಯಾ, ISH ಈಶಾ ಕ್ರಿಯಾ ಯೂಟ್ಯೂಬ್ನಲ್ಲಿ ಉಚಿತವಾಗಿ ಲಭ್ಯ. 18-17 ನಿಮಿಷ ಆಗುತ್ತೆ. ಅದನ್ನು ನೀವು ನಿಮ್ಮ ಭಾಷೆಯಲ್ಲಿ ಈಶಾ ಕ್ರಿಯಾ ಕನ್ನಡ, ಈಶಾ ಕ್ರಿಯಾ ಮರಾಠಿ, ಈಶಾ ಕ್ರಿಯಾ ಹಿಂದಿ, ಈಶಾ ಕ್ರಿಯಾ ಇಂಗ್ಲೀಷ್, ಯಾವುದು ಹಾಕ್ತೀರ ಹಾಕಿ, ನೀವು ಅದನ್ನು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅದರ ಲಾಭ. ಮತ್ತೆ ಹೇಳ್ತಾ ಇದ್ದೇನೆ, ಇದು ಯಾವುದೇ ಒಂದು ಸಂಸ್ಥೆಯನ್ನು ಪ್ರಮೋಟ್ ಮಾಡಲಿಕ್ಕೆ ಈ ಗುರುವನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲ. ಯೋಗ ನಂದು ನಿಂದು ಅಂತ ಇರುವುದಿಲ್ಲ, ಯೋಗ ಎಲ್ಲರದೇ. ನನ್ನ ಉಸಿರು, ನನ್ನ ನೀರು, ಗಾಳಿ ಎಲ್ಲರಿಗೂ ಇದ್ದೇ ಇದೆ, ಹೌದಲ್ವಾ? ಸೊ ಸ್ನೇಹಿತರೆ, ಈ ಸಕ್ರಿಯ ನಿಮ್ಮ ಭಾಷೆಯಲ್ಲಿ ಲಭ್ಯ, ನೀವು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅದು ಒಂದ್ಸಲ ನೀವು ಮಾಡಿದಂಗೆ ನೆಕ್ಸ್ಟ್ ಡೇ ಅರ್ಥ ಹೇಳ್ತೀರ. ಆದರೆ ಹೆಚ್ಚು ಜನ ಈಗ ಕೇಳಿರ್ತೀರಿ ನೀವು, ಹೆಚ್ಚು ಜನ ಮಾಡೋದಿಲ್ಲ. ಏಕೆಂದರೆ ಸ್ನೇಹಿತರೆ, ಯೋಗ ಮಾಡಲಿಕ್ಕೂ ಯೋಗ ಬೇಕು. ಕರೆಕ್ಟಾಗಿ ಕೇಳಿ, ಯೋಗ ಮಾಡಲಿಕ್ಕೂ ಯೋಗ ಬೇಕು. ಎಲ್ಲ ವಿಷಯ ಗೊತ್ತಿದ್ದು ಮಾಡದೇ ಇರ್ತೀರಿ ನೋಡ್ರಿ, ಅದು ನಮ್ಮ ಹಣೆ ಬರ. ನನಗೂ ಬಹಳಷ್ಟು ವಿಷಯ ಗೊತ್ತಿದೆ. ಹಾಂ ಅಪ್ಪ, ಬಜ್ಜಿ ತಿನ್ನಬಾರ್ದ, ಗೋಬಿ ಮಂಚೂರಿಯನ್ ತಿನ್ನಬಾರ್ದ, ಆದರೆ ವಾರಕ್ಕೆ ಒಮ್ಮೆ 2 ಸಲ ಆದರೂ ನನಗೆ ಆಸೆ ಬಂದೇ ಬರುತ್ತೆ, ತಿಂದುಬಿಡ್ತೇವೆ ನಾವು. ನಮ್ಗೆ ಎಷ್ಟೋ ಜನ, ಈಗ ನಮ್ಮ ವೈಯಕ್ತಿಕವಾಗಿ ನಾನು ಹೇಳಲಿಕ್ಕೆ ಹೋದರೆ, ನಮ್ಮ ಪ್ರೀತಿಯ ತಂದೆ ಈಗ ನನ್ನೊಂದಿಗೆ ಇಲ್ಲ, ಅವರು ಅಂದರೆ ತೀರ್ಹೋಗಿ 5 ವರ್ಷ ಆಯಿತು. ಆದರೆ ಅವ್ರಿಗೂ ಗೊತ್ತಿತ್ತು, ಸಿಗರೇಟನ್ನು ಸೇವಿಸುವಾಗ, ಸಿಗರೇಟ್ ಸೇರ್ತಿದ್ರು ರೀ, ಸಿಗರೇಟ್ ಸೇರುವಾಗ ಅವ್ರಿಗೂ ಗೊತ್ತಿತ್ತು ಇದು ಭಾಳ ಸಮಸ್ಯೆ ಕೊಡುತ್ತೆ ಅಂತ. ಎಷ್ಟೋ ಜನರಿಗೆ ಅದು ಗೊತ್ತಿರುತ್ತೆ, ಆದ್ರೂ ಮಾಡ್ತಾರೆ, ಅದು ಅವರ ಹಣೆ ಬೇರೆ. ನಮ್ಗೆ ಗೊತ್ತಿದೆ ಯೋಗ ಲಾಭ ಕೊಡುತ್ತೆ, ಆದ್ರೂ ನಾವು ಮಾಡೋದಿಲ್ಲ. ನಮಗೆ ಗೊತ್ತು ಚಿಂತಿ ಚಿತ್ತಕ್ಕೆ ಸಮಾನ, ಆದ್ರೂ ನಾವು ಚಿಂತಿ ಮಾಡ್ತಿರ್ತೇವೆ. ನಮಗೆ ಗೊತ್ತು, ಈ ಎಲ್ಲ ಗೊತ್ತ್ರಿ ನಮಗೆ, ಆದ್ರೆ ನಾವು ಮಾಡೋದಿಲ್ಲ. ನಾನು ಪರ್ಸಿ ಬಟ್ಟೆಯಿಂದನೇ ಒರೆಸಿದ್ದು ನೋಡ್ರಿ, ನಮ್ಮ ಪದ್ಮ ಅವರು ಪಿಟ್ಟಿದ್ದಾರೆ. ಸೊ ನನ್ನ ವೇಣುಧ್ವನಿಯ ಕುಟುಂಬದಲ್ಲಿ ಇಬ್ಬರು ನನಗೆ ಭಾಳ ಸಂತೋಷ ಕೊಡ್ತು. ಆ್ಯಂಡ್ ಆಲ್ರೇಸ್ ಅವರು ಹಿಂಗೆ ಫಿಟ್ ಆಗಿರಬೇಕು. ಒಂದೇ ರಿಕ್ವೆಸ್ಟು, ನೀವು ನಿಮ್ಮ ಮನೆ ಪರಿಶೀಲನೆ ಕೈಲೇ ಒರೆಸ್ತೀರಂತ ಹೇಳಿದ್ರಲ್ಲ, ಶೋಭಾ ಅವರೇ, ಪದ್ಮ ಅವರೇ, ಮತ್ತೊಬ್ರು ಯಾರು ಮೆಸೇಜ್, ಲಕ್ಷ್ಮಿ ಅವರು ಮಾಡ್ತಾ ಇದ್ದಾರೆ. ಸರ್, ನಾನು ಪರಿಶಿ ಕೈಯಿಂದನೇ ಒರೆಸ್ತೇನೆ, ಇವತ್ತು ನನಗೆ ಭಾಳ ಸಂತೋಷ ಕೊಡ್ತು. ನೀವು ಅದರೊಂದಿಗೆ ಧ್ಯಾನ ಮಾಡಿ ಅಂತ ಹೇಳಿದ್ರೆ ಅದನ್ನ ನಾವು 100% ಮಾಡ್ತೇವೆ. ಐ ಗೆಸ್ ನಮಗೆ ಎಲ್ಲ ಪ್ರಾಬ್ಲಮಿಗೆ ಸೊಲ್ಯೂಷನ್ ಕೊಟ್ಟರೆ. ಥ್ಯಾಂಕ್ ಯು ಲಕ್ಷ್ಮಿ ಅವರೇ, ಅದೇ ಹೇಳ್ತಾ ಇದ್ದೆ ನಾನು. ವೇಣುಧ್ವನಿಯ ಕುಟುಂಬದ ನನ್ನ ಮಹಿಳೆಯರಿಗೆ ಒಂದು ರಿಕ್ವೆಸ್ಟು, ನೀವು ನಿಮ್ಮ ಮನೆ ಪರಿಶಿಯನ್ನು ಕೈಲೇ ಒರೆಸ್ತೀರಾ ಅಥವಾ ಇದ್ರೆ ಜಸ್ಟ್ ಒಂದು ಮಾಲ ನಿಮಗೆ ಇಷ್ಟವಾದ ದೇವರ ನಾಮಜಪ ಮಾಡಿ 120 ಸೆಕೆಂಡ್ ಕಣ್ಣು ಮುಚ್ಚಿ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ. ಇದಾಗಿಲ್ಲ ಅಂದರೆ ಅದೇ ಹೇಳಿದ್ನಲ್ಲ, ಯೂಟ್ಯೂಬ್ನಲ್ಲಿ ಲಭ್ಯ, ನಿಮ್ಮ ಭಾಷೆಯಲ್ಲಿ ಸಿಗುತ್ತೆ. ಈಶಾ ಕ್ರಿಯಾ, ISH ಈಶಾ ಕ್ರಿಯಾ ಅಂತ ಹಾಕಿ, ನಿಮ್ಮ ಭಾಷೆಯಲ್ಲಿ ಲಭ್ಯ. ಮತ್ತೆ ಹೇಳ್ತಾ ಇದ್ದಾನೆ, ಎಲ್ಲ ಗೊತ್ತಿದ್ದು ನೀವು ಮಾಡಿಲ್ಲ ಅಂದರೆ ಮುಗೀತು. ಯೋಗ ಮಾಡಲಿಕ್ಕೆ ಯೋಗ ಬೇಕು ಆತ್ಮೀಯ ಸ್ನೇಹಿತರೆ. ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು, ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮದ ಮುಂದಿನ ಹೊಸ ಗೀತೆ ಕೇಳಿ ಮಜಾ ಮಾಡಿ.

ಧ್ರುವತಾರೆ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಆತ್ಮೀಯ ಸ್ನೇಹಿತರೆ, ತಾವೆಲ್ಲರೂ ತಮ್ಮ ಬಹುಮೌಲ್ಯ ಸಮಯ ಕೊಟ್ಟು ಇಲ್ಲಿಯವರೆಗೆ ಕೇಳಿದ್ರಿ. ವೇಣುಧ್ವನಿಯ ಮಹಿಳೆಯರು ಎಲ್ಲರೂ ಮೆಸೇಜ್ ಅನ್ನ ಮಾಡಿದ್ರಿ. ಮತ್ತೆ ಯಾರ್ಯಾರೇ ನಿನ್ನ ಮೆಸೇಜ್, ಪೂಜಾ ಅವರು ಮೆಸೇಜ್ ಮಾಡಿದ್ರು, ಸರ್ ಅಣ್ಣ ನೀವು ಇಷ್ಟು ಚೆನ್ನಾಗಿ ನೀವು ಮಾತನಾಡ್ತೀರಾ ನಮ್ಮ ಬಗ್ಗೆ, ನಮ್ಮ ತಾಯಿ ಬಹಳ ಖುಷಿಯಾಗಿ ಕಣ್ಣಲ್ಲಿ ನೀರು ಕಣ್ಣಾಗಿ ನೀರು ಬಂತ, ಆನಂದದ ಕಣ್ಣೀರು ಬಂತ ನಿಮ್ಮ ತಾಯಿಗೆ, ಒಳ್ಳೇದಾಯ್ತು ನಡ್ರಿಪ್ಪ. ಸ್ನೇಹಿತರೆ, ಈ ಗುರಿಯೊಂದಿಗೆ ಮುಂದೆ ಹೋಗೋಣ. ವಿಚ್ ಈಸ್ ಜೀವನ 2026 ಆರನೇ ತಿಂಗಳಿನ 16 ದಿನಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೇವೆ. ಇದುವರೆಗೂ ನಿಮ್ಮ ಜೀವನದಲ್ಲಿ ಆನಂದ ಕಣ್ಣೀರು ಎಷ್ಟು ಬಂದಿದೆ ಅದರ ಲೆಕ್ಕ ಹಚ್ಚಿ. ಬಂದಿಲ್ಲ ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಆನಂದದ ಕಣ್ಣೀರು ಕಣ್ಮುಂದೆ ಕಣ್ಣಲ್ಲಿ ಆನಂದದ ಕಣ್ಣೀರು ಬರಲಿಕ್ಕೆ ಹೆಜ್ಜೆ ಇಡಿ. ಮಂಜು ಹೆಂಗೆ ಮಾಡೋದು ಅಂದರೆ ನಿಮಗೆ ಗೊತ್ತಾತ್ಮೀಯ ಸ್ನೇಹಿತರೆ, ನಿಮ್ಮ ಇಷ್ಟದ ದೇವರ ಹೆಸರನ್ನು ಮನಸ್ಸಿನಿಂದ ಒಮ್ಮೆ ತೊಗೊಂಡ್ರೂ ಕಣ್ಣಲ್ಲಿ ನೀರು ಬರುತ್ತೆ. ಆನಂದದ ಕಣ್ಣೀರು ಉಸಿರಾಡಲಿಕ್ಕೆ ಶಕ್ತಿ ಕೊಟ್ಟಿದ್ದಾರೆ, ಕೈ ಎಬ್ಬಿಸ್ಲಿಕ್ಕೆ ಬೆರಳೆಬ್ಬಿಸ್ಲಿಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ಇವತ್ತಿನ ಸೂರ್ಯೋದಯ ನೋಡಿದ್ದೀರಾ? ಈ ಎಲ್ಲ ಚಿಕ್ಕ ಚಿಕ್ಕ ಚಿಕ್ಕ ವಿಷಯ ಚಿಕ್ಕ ಅನ್ಸ್ತದಲ್ರೆ, ನೀವು ಯಾವತ್ತಾದರೂ ಹೋಗಿ ಅವರಿಗೆ ನೋಡಿ ಯಾರ ಬೆರಳು ಎಬ್ಬಿಸ್ಲಿಕ್ಕೆ ಆಗ್ತಾ ಇಲ್ಲ. ನಾನು ನೋಡೇನೆ ವೈಯಕ್ತಿಕವಾಗಿ, ನಮ್ಮ ಮಾಮನ ಇದ್ದಾರೆ, 16 ಆಯಿತು ಆತ್ಮೀಯ ಸ್ನೇಹಿತರೆ, ಭಾಳ ಸಮಸ್ಯೆಯಲ್ಲಿದ್ದಾರೆ. ಆ ಒಂದು ಬೇಡ ವಿಷಯ ನೋಡಿದ್ರೆ ಒಂಥರ ನೋಡಿ ನನಗೆ ಭಾವುಕನಾಗ್ತಾನೆ, ಏಕೆಂದರೆ ಹೆಂಗಿದ್ರು ಅವ್ರು ಹೆಂಗಾದರು ನನಗೂ ಗೊತ್ತು. ಸೊ ಅಂಥ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ, ನಾನು ಯಾಕೆ ಹೇಳ್ತೇನೆ, ನೀವು ಬದುಕೋ ಬದುಕು ಇನ್ನೊಬ್ಬರಿಗೆ ಕನಸು, ಇರೋ ನಿಮ್ಮ ಆರೋಗ್ಯ ಹೊಟ್ಟೆಯಾಗಿ ನೀವು ತಿಂದಿರ್ಬೋದಲ್ರಿ. ಈಗ ತಿಂಡಿ ತಿಂದಿರೋ ಇಲ್ಲೋ? ಹಾಂ, ಹೊಟ್ಟೆ ತುಂಬ ತಿಂಡಿ ತಿಂದಿರಿ, ಧನ್ಯವಾದ ತಿಳಿಸಿ. ಮನೆ ಐತಿ, ಧನ್ಯವಾದ ತಿಳಿಸಿ. ಬಟ್ಟೆ ಹಾಕ್ಕೊಂಡಿರ, ಧನ್ಯವಾದ ತಿಳಿಸಿ. ಇಂಥ ಚಿಕ್ಕ ಚಿಕ್ಕ ವಿಷಯಕ್ಕೂ ಕಣ್ಣಲ್ಲಿ ಆನಂದದ ಕಣ್ಣೀರು ಬರುತ್ತೆ. ಇವತ್ತಿನ ಈ ಶುಭ ಮಂಗಳವಾರ ಎಷ್ಟೋ ಜನ ಈ ಸೂರ್ಯೋದಯ ನೋಡಿರುವುದಿಲ್ಲ. ವೈಯಕ್ತಿಕವಾಗಿ ನಿಮಗೆ ಹೇಳ್ತೇನೆ, ನನ್ನ ಪರಿಚಯದಲ್ಲಿ ಒಬ್ಬರು, ಈಗ ನೀವು ನ್ಯೂಸ್ನಲ್ಲಿ ನೋಡ್ಬೋದು, ನಮ್ಮ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರು ಹಾಗೂ ರಾಘವೇಂದ್ರ ನಮ್ಮ ವಿಜಯ ರಾಘವೇಂದ್ರ ಅವರ ಪ್ರೀತಿಯ ತಾಯಿ ಈಗ ಈ ದುನಿಯಾನಲ್ಲಿ ಇಲ್ಲ. ಈ ವಿಷಯ ಜಸ್ಟ್ ನನಗೆ ಗೊತ್ತಾಯಿತು. ಸೊ ಸ್ನೇಹಿತರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡಿಕೊಳ್ಳಿ. ಅಂಥ ಸಂದರ್ಭದಲ್ಲಿ ಎಷ್ಟೋ ಜನ ಇವತ್ತಿನ ಈ ಸೂರ್ಯೋದಯ ನೋಡಿರುವುದಿಲ್ಲ. ಇವತ್ತು ನೀವು ಎದ್ದಿದ್ದೀರಾ, ಈ ಸೂರ್ಯೋದಯ ನೋಡ್ತಿದ್ದೀರಾ ಅಂದ್ರೇನು, ಅದಕ್ಕೆ ಧನ್ಯವಾದ ತಿಳಿಸುವಾಗ ಕಣ್ಣಲ್ಲಿ ಆನಂದದ ಕಣ್ಣೀರು ನಿಮಗೆ ಸಿಗುತ್ತೆ. ಸೊ ಸ್ನೇಹಿತರೆ, ಆನಂದದ ಕಣ್ಣೀರು ತಮ್ಮ ತಂದೆ ತಾಯಿಯ ಮುಖದ ಮೇಲೆ ನಗು ತರಿಸೋದ್ರಲ್ಲಿಯೂ ಬರುತ್ತೆ, ಪ್ರಾಣಿ ಪಕ್ಷಿಗಳ ಮೇಲೆ ಕರುಣೆ ತೋರಿಸೋದ್ರಿಂದನೂ ಬರುತ್ತೆ, ಭಕ್ತಿ ಮಾಡೋದ್ರಿಂದ ಬರುತ್ತೆ, ಒಳ್ಳೆ ನಾಮವನ್ನು ಅಂದರೆ ಒಳ್ಳೆ ವಿಚಾರ ಇನ್ನೊಬ್ಬರಿಗೆ ನೀವು ವಿಚಾರವನ್ನು ಇಟ್ಕೊಂಡ್ರೂ ಬರುತ್ತೆ. ಸೊ ಬಹಳಷ್ಟು ಮಾರ್ಗಗಳಿದ್ದಾವೆ. ಒಳ್ಳೆ ಆನಂದದ ಕಣ್ಣೀರು ಬರಲಿಕ್ಕೆ ದಾರು ಕುಡಿತಾರ ಅಂತ ಏನು ಮಾಡೋದು ಪ್ರಸಾದ್ ಅವರೇ, ಅವ್ರದೇ ಆದಂಥ ತಮ್ಮ ತಮ್ಮ ಮಾರ್ಗಗಳು. ನಾನಂತರೂ ಅದು ಹೇಳಲಿಕ್ಕೆ ಹೋಗೋದಿಲ್ಲ, ನನಗಿಷ್ಟ ಆಗೋದಿಲ್ಲ, ನನಗೆ ಇಲ್ಲ, ದ್ಯಾಟ್ ಈಸ್ ನಾಟ್ ಮೈ ಟೇಕ್. ಯಾಕಪ್ಪ ಜೀವನದ ನಶ? ಜೀವನನೇ ಒಂದು ಉತ್ತಮವಾದ ನಶೆ ಕೊಡುತ್ತೆ, ಅದು ನೀವು ಒಂದು ಬಾಟ್ಲಿನೇಗೆ ಯಾಕೆ ಕುಡ್ಕೇಳ್ತೀರಿ? ಬೇಡ. ಅದು ಕಾರ್ಯಕ್ರಮ ಮುಗಿಸೋ ಸಮಯ ಬಂದಿದೆ. ಇದಾಗಿತ್ತು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದಿಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಸಿಗುವುದು ಅದೇ ಪೈಲಾಯ್ನಾರ್ ಆಯಿ ಬಾಬಾ. ನಂತರ ಕಾಯಿ ಬಾಜಿ ತಿನ್ನ ಅಕ್ಕಿ ಗಾವ್ತೇರೆ ಬಾಬಾ, ಜೋ ಭೀ ದೇಗಾ ಮಾ ಬಾಪ್ ಕೋ ತ್ರಾಸ್ ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು. 4 ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ 4 ದಿನದ ಜೀವನದಲ್ಲಿ 4 ಗಾಸು ಸಂಪಾದಿಸಿ, 4 ಜನರನ್ನ ಸಹಾಯ ಮಾಡಿ, 4 ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆ ಇರಲಿ 4 ಬುಧದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದೇ ಇಷ್ಟೇ ಇರುವುದು ಜೀವನ. ಇಷ್ಟರಿ ಮತ್ತಿನ್ಯಾಕೆ ಮಾಡ್ತೀರಾ ಗೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ 2 ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ, ತುತ್ತುವನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ, ಅಂಗೈ ಅಗ್ಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಅದವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳೋದು ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಕೆಲಸ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು, ಅಂಥ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ಮಾಡಿರಿ, ಕೆಟ್ಟ ಕೆಲಸ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯ ಸ್ನೇಹಿತರೆ, ಆದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದರಾಡವ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರೆತಿರ್ತಾರು, ಕೇಳೋ ನೆನಪಿಟ್ಕೊಂಡು ಕೊರಗ್ತಿರ್ತಾನು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಗಳು ಖ್ಯಾತ ರಂಗಭೂಮಿ ಕಲಾವಿದರಾಗಿದ್ದಂತಹ ನಾಟ್ಯಭೂಷಣ ನಾಡೋಜ ಏಣಗಿ ಬಾಳಪ್ಪನವರ ಪುತ್ರರು. ತಂದೆಯ ಪ್ರಭಾವಳಿಯಲ್ಲಿ ಬೆಳೆದರೂ ಸಹ ಉನ್ನತ ಶಿಕ್ಷಣವನ್ನ ಪಡೆದು ಲೋಕೋಪಯೋಗಿ ಇಲಾಖೆಯಲ್ಲಿ ಕಾರ್ಯಕಾರಿ ಅಭಿಯಂತರರಾದವರು. ತಂದೆಯವರ ರಂಗ ಪ್ರೀತಿಯನ್ನ ಉಳಿಸಿ ಬೆಳೆಸಿಕೊಂಡು ಬಂದವರು, ಸಾಹಿತ್ಯ ಪ್ರೀತಿಗೆ ಸಾಕ್ಷಿಯಾದವರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಕೋಶಾಧ್ಯಕ್ಷರಾಗಿ, ಇಂಚಲ ಸ್ಮಾರಕ ಸಮಿತಿಯ ಕೋಶಾಧ್ಯಕ್ಷರಾಗಿ, ನೂತನ ಕನ್ನಡ ಭವನ ಕಟ್ಟಡ ಸಮಿತಿಯ ಉಸ್ತುವಾರಿ ನಿರ್ವಹಿಸಿ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಮಾರ್ಗದರ್ಶನದಲ್ಲಿ ಬೆಳಗಾವಿಗೆ ಸುಸಜ್ಜಿತ ಅತ್ಯಾಧುನಿಕ ಸಾಂಸ್ಕೃತಿಕ ಭವನ ಬರಲು ಹಗಲಿರುಳು ಶ್ರಮಿಸಿದವರು. ಜೊತೆಗೆ 20 ವರ್ಷಗಳ ಕಾಲ ಕರ್ನಾಟಕ ರಂಗಭೂಮಿ ಸಹಕಾರಿ ಸಂಘದ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದಂತಹ ಸುಭಾಷ್ ಏಣಿಗೆಯವರು. ಹಿಂದಿನ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ.
1: ನಮಸ್ಕಾರ
0: ಸರ್. ಇವಾಗ ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ನಿಮ್ಗೆ ಅಂದ್ರೆ ಕಾರ್ಯಕ್ರಮದಲ್ಲಿ, ನಾ ಕೇಳ್ತಾ ಇರ್ತೀನಿ ನಮ್ಮ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಯಾರಿಗಾದ್ರೂ ಒಂದು ಸಾಧನೆಯನ್ನ ಮಾಡಿದವರಿಗೆ ನಿಮ್ಗೆ ಸ್ಫೂರ್ತಿ ಯಾರು ಅಂತ ಕೇಳ್ತಾ ಇರ್ತೀನಿ. ನಿಮ್ಗೆ ಆ ಒಂದು ಪ್ರಶ್ನೆ ಕೇಳುವ ಅಗತ್ಯವೇ ಇಲ್ಲ, ಯಾಕಂದ್ರೆ ನಿಮ್ಗೆ ಸ್ಫೂರ್ತಿ ಅಂದ್ರೆ ನಿಮ್ಮ ತಂದೆಯವರು, ಹಾಗೇನೆ ನಿಮ್ಮ ವೃತ್ತಿಗೆ ಕಲೆಗೆ ಸಂಬಂಧಪಟ್ಟಂತೆ ತಂದೆಯವರಾದ್ರೆ ವೃತ್ತಿಗೆ ಸಂಬಂಧ
1: ಆದರ್ಶ, ಅವರೇ ನನಗೆ ದಾರಿದೀಪ.
0: ವೃತ್ತಿಗೆ ಸಂಬಂಧಪಟ್ಟಂತೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತಾನೆ ಹೇಳ್ಬಹುದು ಅನ್ಕೊಳ್ತೀನಿ. ಸರ್, ತಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದು.
1: ವೃತ್ತಿ ಜೀವನ ಅಂದ್ರೆ, ನಾನು ನನ್ನ ಇಂಜಿನಿಯರಿಂಗ್ ಅಂದ್ರೆ ಬಿ ಪಾಸ್ ಆದ್ಮೇಲೆ ನಾನು ಮೊಟ್ಟ ಮೊದಲಿಗೆ, ಆವಾಗ ಇಂಜಿನಿಯರಿಂಗ್ ಪಾಸ್ ಆದವರಿಗೆ ಅಷ್ಟು ನೌಕರಿ ಆಗಲಿ ಇವು ಸಿಗ್ತಿರ್ಲಿಲ್ಲ. ಆವಾಗಿನ್ನು ಈ ಕಾಂಪ್ಲೆಕ್ಸ್ ಮಾಡೋದು, ಸ್ವಂತ ಉದ್ಯೋಗ ಮಾಡುವ ಇದು ಇದ್ದಿದ್ದಿಲ್ಲ ಆವಾಗ ಯಾರು. ಹಿಂಗಾಗಿ ನಾವು ಒಂದು ರೀತಿ ಅಣಕದ ಇದನ್ನೇ ಮಾತಾಡ್ತಿದ್ವಿ, ಏನಪ್ಪ ಏನು ಮಾಡೋದು ಅಂತಂದಾಗ, ಏನ ಹಿಂಗಾರು ನಾವು ಇನ್ನು ಇಲಿ ಗುದ್ದು ಮುಚ್ಚಾಕೆ ಹೋಗ್ಬೇಕಾಗ್ತೈತಿ, ಸಿವಿಲ್ ಆದವರು ಮೆಕ್ಯಾನಿಕಲ್ ಆದವರು ಸ್ಟೋರ್ ರಿಪೇರಿ ಮಾಡೋಕೆ ಹೋಗ್ಬೇಕಾಗತ್ತೆ ಅಂಥೇಳಿ ಹಿಂಗೆ ನಾವು ಅಣಕ ಮಾಡ್ತಿದ್ವಿ. ಹಿಂಗಾಗಿ 2 ವರ್ಷದವರೆಗೆ ನನಗೆ ಯಾವುದೂ ಉದ್ಯೋಗ ಸಿಗಲಿಲ್ಲ. ಆದರೆ ನಾನು ಉದ್ಯೋಗ ಸಿಗಲಿಲ್ಲ ಅಂತ ನಾನು ಸುಮ್ಮನೆ ಕೂಡಿರಲಿಲ್ಲ. ಒಂದು ನನಗೆ ಇದು ಬಂತು, ಟ್ರೈನಿಂಗ್ ಪ್ರೋಗ್ರಾಮ್ ಬಂತು. ಅಲ್ಲಿ ನಾನು ದಿಲ್ಲಿಯೊಳಗೆ ಫರೀದಾಬಾದ್ನಲ್ಲಿ ಎಸ್ಕಾರ್ಟ್ನವರು ಒಂದು ಫ್ಯಾಕ್ಟ್ರಿ ಮಾಡ್ತಾಯಿದ್ರು. ಅಲ್ಲಿ ಫ್ಯಾಕ್ಟ್ರಿ ಮಾಡುವಾಗ ಅವರು ಶೆಡ್ ನಿರ್ಮಾಣ ಮಾಡಬೇಕಲ್ಲ, ಆ ಶೆಡ್ ನಿರ್ಮಾಣಕ್ಕಾಗಿ ನಾನು ಒಂದು ಆಯ್ಕೆ ಮಾಡಿದರು. ಅಲ್ಲೇ ಅವರು ನನಗೆ ಮತ್ತೆ ಹೆಚ್ಚಿನ ಟ್ರೈನಿಂಗನ್ನು ಕೊಟ್ಟರು. ಅಲ್ಲಿ ಶೆಡ್ ನಿರ್ಮಾಣ ಮಾಡಿ, ಅದು ಎಸ್ಕಾರ್ಟ್ಸ್ ಕಂಪನಿದು, ಅದು ರಾಜ್ ಕಪೂರ್ ಅವರ ತಂಗಿಯ ಗಂಡನ ಅಪ್ಪನದು ಅದು ಫ್ಯಾಕ್ಟ್ರಿ. ಅಲ್ಲಿ ನನಗೆ ಸೇವೆ ಮಾಡೋ ಅವಕಾಶ 1 ವರ್ಷದವರೆಗೆ ಸಿಕ್ತು. ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದೆ. ಇಲ್ಲಿ ಕೂಡ ಒಂದು 6 ತಿಂಗಳು ನನಗೆ ಒಳ್ಳೆಯ ಟ್ರೈನಿಂಗ್ ಸಿಕ್ತು. ಅದಾದಮೇಲೆ ನನಗೆ ಒಂದು ಕರೆ ಬಂತು ಸರ್ಕಾರದಿಂದ. ನನಗಂದರೆ ಬಹಳಷ್ಟು ಜನರಿಗೆ, ಯಾರ್ಯಾರು ಇಂಜಿನಿಯರಿಂಗ್ ಪಾಸ್ ಆಗಿ ಈ ವಯಸ್ಸಿನೊಳಗಿದ್ದೀರಿ, ಇದು ಬಂದಾಗ ನನಗೆ, ನಾನು ಅದಕ್ಕೆ ಅಪ್ಲೈ ಮಾಡಿದೆ. ಅದರಲ್ಲಿ ನಾನು ಸೆಲೆಕ್ಟೂ ಆದೆ, ಫಸ್ಟ್ ಕ್ಲಾಸ್ ಪಾಸ್ ಆಗಿ. ಇಂಜಿನಿಯರಿಂಗ್ನಲ್ಲೂ ನಾನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೆ. ಹಂಗಾಗಿ ನನಗೆ ಅವಕಾಶ ಬಂತು. ಆದರೆ ಏನಿತ್ತು ಅಂದರೆ, 2 ವರ್ಷದ ಹೊರಗೆ ಅದು ಸ್ಥಳೀಯ ಕೆಲಸ ಅಂತ, ಲೋಕಲ್ ಕ್ಯಾಂಡಿಡೇಟ್ ಅಂತ, ಸ್ಥಳೀಯ ಅಭ್ಯರ್ಥಿ ಅಂತ, ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ಆದಮೇಲೆ 2 ವರ್ಷದೊಳಗೆ ನಾನು ಮೊಟ್ಟ ಮೊದಲಿಗೆ ಹುಬ್ಬಳ್ಳಿಯ ಕ್ವಾಲಿಟಿ ಕಂಟ್ರೋಲ್ ಸಬ್ ಡಿವಿಷನ್ ಅನ್ನುವ ಇದರಲ್ಲಿ ಕೆಲಸ ಮಾಡಿದೆ. 1 ವರ್ಷ ಅಲ್ಲಿ ಮಾಡಿದೆ. ಮರು ವರ್ಷ ಆ ಕ್ವಾಲಿಟಿ ಕಂಟ್ರೋಲ್ ಸಬ್ ಡಿವಿಷನ್ ಮುಚ್ಚಿತ್ತು. ನನ್ನ ಇಲ್ಲಿ ಮತ್ತೊಂದು, ಅವ್ರದ್ದು ನ್ಯಾಷನಲ್ ಹೈವೇ ಸಬ್ ಡಿವಿಷನ್ ಅಂದರೆ ಉಪವಿಭಾಗ. ಈ ಲೋಕೋಪಯೋಗಿ ವಿಭಾಗಕ್ಕೆ ಅಂದರೆ ಚಿಕ್ಕೋಡಿ ಉಪವಿಭಾಗಕ್ಕೆ ನನ್ನ ಟ್ರಾನ್ಸ್ಫರ್ ಮಾಡಿದರು. ಅಲ್ಲಿ ಅವರು ಏನು ಮಾಡಿದರು ಅಂದರೆ, ರಾಯಬಾಗ್ ಉಪವಿಭಾಗದ ಒಂದು ಕೆಲಸಕ್ಕೆ ನನ್ನ ನಿಯೋಜನೆ ಮಾಡಿದರು. ಅಲ್ಲಿ ನಾನು ಮೊಟ್ಟ ಮೊದಲಿಗೆ ಕೆರೆ ಸರ್ವೆ ಮಾಡೋದು, ರಸ್ತೆಗಳ ಸರ್ವೆ ಮಾಡೋದು ಈ ಕೆಲಸ ಮಾಡ್ತಿದ್ದೆ ಮೊಟ್ಟ ಮೊದಲಿಗೆ. ಇನ್ನೂ ನಿರ್ಮಾಣ ನನಗಷ್ಟು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಅಂಥೇಳಿ, ನಿರ್ಮಾಣ ಮಾಡ್ತಿರಲಿಲ್ಲ, ಬರೀ ಸರ್ವೆ ಕೆಲಸ ಮಾಡ್ತಿದ್ದೆ. ಹೀಗಾಗಿ ಅದು ಸರ್ವೆ ಮಾಡಿದ್ಮೇಲೆ ಅದು ಮುಗಿದ ಮೇಲೆ ನಾನು ಇಲ್ಲಿ ಬೆಳಗಾವಿಗೇನೆ ಟ್ರಾನ್ಸ್ಫರ್ ಆಗಿ ಬಂದೆ. ಬೆಳಗಾವಿಯಲ್ಲಿ ಮತ್ತು ಖಾನಾಪುರದಲ್ಲಿ ಇಲ್ಲಿನೂ ಕೆರೆ ನಿರ್ಮಾಣ ಮತ್ತು ರಸ್ತೆ ನಿರ್ಮಾಣ ಕೆಲಸ ಮಾಡಿದೆ. ಅದು ಚಿಕ್ಕ ನೀರಾವರಿಗೆ ಸಂಬಂಧಪಟ್ಟದ ರಸ್ತೆಗಳು ಮತ್ತು ಕೆರೆಗಳು. ಇದಾದಮೇಲೆ ನನಗೆ ಸವದತ್ತಿಯಲ್ಲಿ ಒಂದು ಪ್ರಮೋಷನ್ ಬಂತು, ಸಹಾಯಕ ಕಾರ್ಯಕಾರಿ ಅಭಿಯಂತರು ಅಂತೇಳಿ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ. ಸವದತ್ತಿಯಲ್ಲಿ ನಾನು ಮೊಟ್ಟ ಮೊದಲಿಗೆ ಒಬ್ಬ ಸಹಾಯಕ ಕಾರ್ಯಕಾರಿ ಅಭಿಯಂತ ಆಗಿ ಅಲ್ಲಿ ಚಾರ್ಜ್ ತಗೊಂಡೆ. ಅಲ್ಲಿ 5 ವರ್ಷದವರೆಗೆ ಅಂದರೆ 95 ರಿಂದ 2000 ವರೆಗೆ ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿ ನನ್ನ ಅಂದರೆ ಅವಧಿ ಮುಗೀತು, ಹಿಂಗಾಗಿ ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ನಾನು ಇದಕ್ಕೆ ಬಂದೆ. ಬೈಲೊಂಗಲ ನೀರಾವರಿ ಅಂದರೆ ಮೇಜರ್ ಇರಿಗೇಷನ್, ಅದು ಬೃಹತ್ ನೀರಾವರಿ, ಇದಕ್ಕೆ ಬಂದೆ. ಅಲ್ಲಿಂದ ಅಲ್ಲಿ 3 ವರ್ಷ ಇದ್ದ ಮೇಲೆ ಬ್ಯಾಹಟ್ಟಿಗೆ ಬಂದೆ. ಅಷ್ಟರೊಳಗೆ ನನಗೆ ಮತ್ತೆ ಇನ್ನೊಂದು ಇದು ಬಂತು, ಪದೋನ್ನತಿ ಪ್ರಮೋಷನ್ ಬಂತು. ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಪ್ರಮೋಷನ್ ಆಗಿ ಇದಕ್ಕೆ ಬಂದೆ. ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಪೋಸ್ಟ್ ಹುಡುಕಾಡ್ತಾ ಇದ್ದೆ. ಉಳಿದ ಎಂಜಿನಿಯರಂತೆ ನನ್ನ ವೈಯಕ್ತಿಕ ಶ್ರಮನೇ ನನಗೆ ಅದು ನನಗೆ ಇದನ್ನು ಕೊಡ್ತಿತ್ತೆ ಹೊರತು ಬೇರೆ ರೀತಿಯಿಂದ ಯಾವುದೇ ಆಮಿಷ ಇದನ್ನು ಒಡ್ಡಿ ನಾನು ಪೋಸ್ಟಿಂಗ್ ನಾನು ತಗೊಳ್ತಾ ಇರಲಿಲ್ಲ. ಹೀಗಾಗಿ ನನಗೆ ಸಮೀಪ ಇಲ್ಲೆಲ್ಲೂ ಸಿಗ್ತಾ ಇಲ್ಲ. ಬಹಳ ಜನ ಹೇಳಿದರು ಏನು ಇಷ್ಟು ರೊಕ್ಕ ಕೊಟ್ಟುಬಿಡು ಸಿಗ್ತಾವೆ ಇಲ್ಲೇ ಬೆಳಗಾವನೇ ತಗೋಬೋದು ಅಂತ. ಅಷ್ಟು ನನಗೆ ಅದು ಬೇಡ್ರಪ್ಪ, ಅಷ್ಟು ನನ್ನಲ್ಲಿ ಇಲ್ಲೂ ಇಲ್ಲ, ನಾನು ಅದನ್ನ ಮಾಡಲಾರೆ, ಅದು ನನ್ನ ವೃತ್ತಿ, ಇದಕ್ಕೆ ಅದು ಇದು ಇದಾಗುವುದಿಲ್ಲ ಅಂತ ಹೇಳಿದಾಗ ನನ್ನ ಅದೇನೋ ಅಂತಾರಲ್ಲ ಫುಟ್ಬಾಲ್ ಒದ್ದಂಗೆ ಒದ್ದು ದೂರ ನನ್ನ ಮುನಿರಾಬಾದ್ ಅಂದರೆ ಹೊಸಪೇಟೆ ಹತ್ರ ಡ್ಯಾಮ್ ಇದೆ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಉಪವಿಭಾಗ ಹೂವಿನ ಹಡಗಲಿಯ ಒಂದು ಅಲ್ಲೊಂದು ಅರ್ಧ ಆಗಿ ಒಂದು ಡ್ಯಾಮ್ ನಿಂತಿತ್ತು, ತುಂಗಭದ್ರಾ ನದಿ ಸಿಂಗ್ಟಾಲೂರ್ ಡ್ಯಾಮು, ಅದು ಅರ್ಧಕ್ಕೆ ನಿಂತುಬಿಟ್ಟಿತ್ತು. ಅದನ್ನು ಪೂರ್ಣ ಮಾಡುವ ಜವಾಬ್ದಾರಿ ನನಗೆ ಬಿತ್ತು, ನಾನು ಅದನ್ನು ಪೂರ್ಣ ಮಾಡಿದೆ. ಜೊತೆ ಜೊತೆಗೆ ನನಗೆ ಇನ್ನೊಂದು ಅವಕಾಶ ಒಳ್ಳೆಯದು ಅಂದರೆ ಅಲ್ಲಿ ಎಂ ಪಿ ಪ್ರಕಾಶ್ ಅಂತ ಒಬ್ಬ ಒಳ್ಳೆಯ ರಾಜಕಾರಣಿ, ಅವರು ಒಬ್ಬ ಒಳ್ಳೆಯ ರಂಗಕರ್ಮಿನೂ ಹೌದು, ನೀವು ಕೇಳಿರ್ಬೇಕು ಅವ್ರ ಬಗ್ಗೆ. ಅವರು ನಾಟಕನೂ ಮಾಡ್ತಿದ್ರು, ಅವರದೇ ಆದ ಒಂದು ಹವ್ಯಾಸಿ ನಾಟಕ ತಂಡ ಅಲ್ಲೇ ಮಾಡಿದ್ರು ಅವರು. ಅವರು ಅಲ್ಲಿ ಅದನ್ನು ನೋಡುವ ಸೌಭಾಗ್ಯ, ಅದನ್ನು ಅವ್ರ ಕಡೆಯಿಂದ ಕೇಳುವ ಸೌಭಾಗ್ಯನೂ ಸಿಕ್ತು. ಆಮೇಲೆ ಅಲ್ಲಿಂದನೇ ನಾನು ನಿವೃತ್ತಿಯಾಗಿ ನನ್ನ ನಿವೃತ್ತಿ ಜೀವನ ಪ್ರಾರಂಭ ಆಯಿತು.
0: ಅಂದ್ರೆ ಒಬ್ಬ ಆದರ್ಶ ತಂದೆಯ ಆದರ್ಶ ಮಗನಾಗಿಯೇ ಬೆಳೆದ್ರೆ ಹೊರತು ಬೇರೆ ಯಾವುದೇ ಆಮಿಷಕ್ಕೆ ಒಳಗಾಗಿಲ್ಲ.
1: ಇಲ್ಲ ಇಲ್ಲ ಇಲ್ಲ,
0: ಖಂಡಿತ ಸರ್. ಸರ್, ನಿಮಗೆ ವೃತ್ತಿ ಜೀವನ ಅನ್ನುವಂಥದ್ದು ಎಷ್ಟು ತೃಪ್ತಿ ತಂದು ಕೊಟ್ಟಿದೆ ಅಂತ?
1: ನನಗೆ ಬಹಳಷ್ಟು ತೃಪ್ತಿ ಕೊಟ್ಟದೆ, ಯಾಕಂದ್ರೆ ನಾನು ನನ್ನದಾದೇ ಆದ ರೀತಿಯೊಳಗೆ ನಾನು ಕೆಲಸ ಮಾಡಿದವ, ಅದು ನನಗೆ ಬಹಳಷ್ಟು ತೃಪ್ತಿ ಕೊಟ್ಟಿದೆ. ಯಾಕಂದ್ರೆ ನನ್ನ ಮೇಲಿನ ಆಫೀಸರ್ಗಳು ನನ್ನ ಇದನ್ನು ನೋಡಿ ನನಗೆ ಒಳ್ಳೆಯ ಕೆಲಸನೇ ಕೊಡ್ತಿದ್ರು. ಅಂದರೆ ಒಳ್ಳೆಯ ಕೆಲಸ, ಅದರ ಅರ್ಥ ಬಹಳಷ್ಟು ದುಡ್ಡು ಬರುವುದಲ್ಲ, ಇವನಿಗೆ ಬಹಳಷ್ಟು ಹಗುರಾಗಲಪ್ಪ ಅನ್ನೋ ಕೆಲಸನೇ ನನಗೆ ಕೊಡ್ತಾ ಇದ್ರು. ಇವನಿಗೆ ಬಹಳ ಬಿಸಿಲಾಗಿರುವುದು ಇರಬಾರ್ದು ಅಂತ ಕೆಲಸ ನನಗೆ ಕೊಡ್ತಿದ್ರು. ಹಿಂಗಾಗಿ ನಾನು ಎಲ್ಲರ ಅಚ್ಚುಮೆಚ್ಚಿನ ಮೇಲಾಧಿಕಾರಿಗಳ ಅಚ್ಚುಮೆಚ್ಚಿನ ನಾನು ಒಬ್ಬ ಅಧಿಕಾರಿ ಆಗಿದ್ದೆ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಅತಿಥಿ ಏಣಗಿ ಸುಭಾಷ್ ಅವರು. ಸರ್, ಇವಾಗ ನಟನೆ ಅನ್ನುವಂಥದ್ದು ಸಹಜವಾಗಿ ತಮ್ಮ ತಂದೆಯ ಬಳುವಳಿ ಅಂತ ಆಯ್ತು, ಇನ್ನು ಈ ಸಾಹಿತ್ಯ ಆಸಕ್ತಿ ಅನ್ನುವಂಥದ್ದು, ಈ ಕವನಗಳನ್ನ ಬರೆಯುವಂತಹ ಗೀಳು ಯಾವಾಗ್ನಿಂದ ಪ್ರಾರಂಭವಾಯಿತು? ಏಣಗಿ ಸುಭಾಷ್ ಇದ್ದಂತಹ ಹೆಸರು ಏಸು ಆಗಿದ್ದು ಯಾವಾಗ?
1: ಅದು ಹಂಗೆ ನೋಡಿದ್ರೆ ನನಗೆ ರಂಗದ ಜೊತೆಗೆ ನನಗೆ ರಂಗಾಸಕ್ತಿಯ ಜೊತೆಗೆ ಸಾಹಿತ್ಯಾಸಕ್ತಿಯೂ ಬೆಳೀತು ಸಣ್ಣವನಿದ್ದಾಗಿಂದ. ಯಾಕಂದರೆ ಅಲ್ಲಿ ನಾಟಕಕಾರರು ಏನು ನಾಟಕ ಬರ್ಕೊಂಡು ಬರ್ತಿದ್ರಲ್ಲ, ಅವರ ಆ ಸಾಹಿತ್ಯ ಇಷ್ಟು ಒಳ್ಳೆಯದಿರ್ತಿತ್ತಲ್ಲ, ಹಿಂಗಾಗಿ ಏನು ಶಬ್ದಗಳನ್ನು ಉಪಯೋಗ ಮಾಡ್ತಿದ್ರು, ಒಬ್ಬ ಗಂಡ ಅದಾವ ಹೆಂಡತಿಗೆ ಯಾವ ರೀತಿ ಶಬ್ದಗಳನ್ನು ಉಪಯೋಗ ಮಾಡಿ ಬೈಯುವುದಾಗಲಿ ಪ್ರೀತಿ ಮಾಡೋದಾಗಲಿ ಇವನು ಹೇಳ್ತಿದ್ದ, ಮಗನಿಗೆ ಯಾವ ರೀತಿ ಶಬ್ದಗಳನ್ನು ಉಪಯೋಗ ಮಾಡ್ತಿದ್ದ, ಈ ರೀತಿಯ ಆ ಶಬ್ದಗಳು ನನಗೆ ಬಹಳಷ್ಟು ಹಿಡಿಸ್ತಾ ಇದ್ದವು. ಹಿಂಗಾಗಿ ಎಂಥೆಂಥ ಶಬ್ದಗಳನ್ನು ಉಪಯೋಗ ಮಾಡಿ ಒಳ್ಳೆ ಒಳ್ಳೆ, ಮತ್ತು ಏನಾಗ್ತಿತ್ತು, ನಮ್ಮ ತಂದೆಯವ್ರ ಜೊತೆಗೆ ನಾನು ಆವಾಗ ಇರ್ತಿದ್ದರಿಂದ ನನಗೆ ಅನಕೃಷ್ಣರಾಯರು, ಆದ್ಯರಂಗಾಚಾರ್ಯರು ಅಂದರೆ ಶ್ರೀರಂಗರು, ಆಮೇಲೆ ನಮ್ಮ ಗುಬ್ಬಿ ವೀರಣ್ಣನವರು, ಆಮೇಲೆ ಹಿಂಗೆ ಬಹಳಷ್ಟು ಸಾಹಿತಿಗಳು, ಬಹಳಷ್ಟು ರಂಗಕರ್ಮಿಗಳು ಇವ್ರ ಜೊತೆ ನನಗೆ ಸಂಬಂಧ ಬರ್ತಿತ್ತು. ಅವರು ಆಡುವ ಮಾತುಗಳು, ಆಮೇಲೆ ಅವರ ನಡವಳಿಕೆ, ಅವು ಇವೆಲ್ಲ ನನಗೆ ಬಹಳಷ್ಟು ಸೇರಿ ನನಗೆ ಸಾಹಿತ್ಯ ಆಸಕ್ತಿ ಒಂದೊಮ್ಮೆ ನನ್ನದಾಗಿ ನನ್ನ ಮೈ ಇದರೊಳಗನೆ ಬೆಳೆದು ಬಂತು. ಜೊತೆಗೆ ನಮ್ಮ ತಂದೆಯವರು ಎಂಥ ದೊಡ್ಡ ಓದುಗರು ಅಂದರೆ ಅವರು ಒಳ್ಳೆಯ ಇವನ್ನ ಕಾದಂಬರಿಗಳನ್ನು ಓದ್ತಾ ಇದ್ರು, ಜೊತೆಗೆ ನಾಟಕಗಳ ಜೊತೆಗೆ ಅನಕೃಷ್ಣರಾಯರು ಒಂದು ನಟಸೌರ ಮೊಹಮ್ಮ ಅನ್ನೋ ಒಂದು ನಾಟಕ ಬರ್ತಿದ್ರು ಅವರು, ಇದನ್ನ ಅವ್ರಿಗೆ ಕೊಟ್ಟರು, ಇದನ್ನ ಆಡ್ಲಿಕ್ಕೆ ಬರ್ತದ ನೋಡ್ರಿ ಅಂತ ಹೇಳಿ ಅಂತ ಅದನ್ನು ನಾನು ಓದಿದಾಗ ಏನು ಶಬ್ದ ಏನು ಆ ಉಚ್ಚಾರಣೆ, ಇದು ಆ ಶಬ್ದೋಪಚಾರ, ಅದಕ್ಕೆ ಯಾವ ರೀತಿಯ ಒಕ್ಕಣಿಕೆ ಕೊಟ್ಟು ಅದನ್ನು ಆ ಶಬ್ದದ ಇದನ್ನು ಬೆಳೆಸ್ತಾ ಇದ್ರು, ಇವೆಲ್ಲ ನನಗೆ ಒಂದು ರೀತಿಯ ಸಾಹಿತ್ಯಕ್ಕೆ ಅದು ಹುಲುಸಾಗಿ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ತು. ಹೀಗಾಗಿ ನನ್ನಲ್ಲಿ ಸಾಹಿತ್ಯ ಆಸಕ್ತಿ ಹುಟ್ಟಿತು. ಅಷ್ಟೇ ಅಲ್ಲ, ನಾನು ನಿವೃತ್ತಾಗಿ ಬಂದ ಮೇಲೆ ನನಗೆ ಎಂಥ ಇವರು ಸಿಕ್ಕರು ಅಂದರೆ ಎಲ್ಲ ಪ್ರಾಚಾರ್ಯರೇ, ಅಧ್ಯಾಪಕರು, ಆಮೇಲೆ ಹೈಸ್ಕೂಲ್ ಮಾಸ್ತರು, ಪ್ರೈಮರಿ ಟೀಚರ್ಸು ಎಲ್ಲ ನನ್ನ ಜೊತೆಗೆ ಸೇರಿದ್ರು. ಅವರು ನನಗೆ ಹಿಂಗೆ ನನಗೆ ಒತ್ತಾಯ ಮಾಡಿದ್ರಲ್ಲ, ನೀವು ಸಾಹಿತ್ಯ ಪರಿಷತ್ತಿನ ಒಬ್ಬ ಸದಸ್ಯತ್ವ ಸ್ವೀಕಾರ ಮಾಡಿರಿ, ನಿಮಗೂ ಒಂದು ಸಾಹಿತ್ಯದ ಸೇವೆ ಮಾಡುವ ಅವಕಾಶ ಸಿಗ್ತದೆ ಅಂತ. ಹಿಂಗಾಗಿ ನಾನು ನಮ್ಮ ಗವಿಮಠರು ಜಗಜಂಪಿಯವರು, ಏರು ಪಾಟೀಲ್, ಬಸವರಾಜ್ ಗಾರ್ಗಿ, ಆಮೇಲೆ ಭಾಳ ದೊಡ್ಡ ದೊಡ್ಡ ಸಾಹಿತಿಗಳು, ಬೆಳಗಾವಿ ಜಿಂದ ದೇಸಾಯಿಯವರು, ಸರ್ಜು ಕಾಟ್ಕರ್, ಯಾರ ಹೆಸರು ಹೇಳಿ, ನೀಲಗಂಗಾ ಚರಂತಿ ಮಠ, ಇಂಥವರೆಲ್ಲ ಅವರ ಒಡನಾಟ ಇದು ಬೆಳೆದು ಬಂದು ನನಗೂ ಸಾಹಿತ್ಯ ಆಸಕ್ತಿ ಬೆಳೆದು ನಾನು ಅದರಲ್ಲಿ ಕೆಲವು ಸಾಹಿತ್ಯ ರಚನೆ ಮಾಡಬೇಕನ್ನುವ ಅಭಿಲಾಷೆ ಹುಟ್ಟಿತು. ನಾನು ಕೆಲವು ರಚನೆಗಳನ್ನು ಮಾಡಿದೆ. ಆದರೆ ಯೂಶ್ವಲಿ ನನಗೆ ನೋಡ್ರಿ, ನಾನು ಗದ್ಯದಕ್ಕಿಂತ ಪದ್ಯಕ್ಕಿಂತ ಹೆಚ್ಚು ನಾನು ನನ್ನ ಆಸಕ್ತಿ. ಹಿಂಗಾಗಿ ನಾನು ಕೆಲವು ಕವನಗಳನ್ನು ಬರೆದೆ, ಆದರೆ ಅವನ್ನ ಪ್ರಸಿದ್ಧಿ ಮಾಡಲಿಲ್ಲ. ಅದು ಯಾಕೋ ನನಗದು ಇದು ಇಲ್ಲ. ಯಾಕಂದರೆ ನಂದು ಒಂದು ವಿಚಾರ ಅಂದರೆ ನಮಗೆ ಬಾಯಿ ಒಂದೇ, ಕಿವಿ ಎರಡು. ಅದಕ್ಕಾಗಿ ನಾವು ಓದೋಣ, ಹೇಳೋದಕ್ಕಿಂತ ಮತ್ತೊಬ್ಬರನ್ನ ಕೇಳೋಣ ಅನ್ನೋ ಇದು ಬಂತು. ಹೀಗಾಗಿ ನಾನು ಪುಸ್ತಕ ಪ್ರಿಂಟ್ ಮಾಡಬಾರ್ದು, ಮತ್ತೊಬ್ಬರದ್ದು ಓದಬೇಕು ಅಂತ ಬಂತು. ಹಿಂಗಾಗಿ ನಾನು ಪುಸ್ತಕ ಅದನ್ನು ಪ್ರಕಟಣೆಗೆ ನಾನು ಹೋಗಲಿಲ್ಲ. ನಾನು ಅಷ್ಟೇ ನಾನು ಅವನ್ನಲ್ಲೇ ಮಾಡಿ ಮಾಡಿ ಇಟ್ಬಿಟ್ಟೆ. ಆವಾಗವಾಗ ಯಾವಾಗಾದ್ರೆ ಅದು ನಮ್ಮ ಸ್ಫೂರ್ತಿ ಬಂದಾಗ ನಮ್ಮ ಗೆಳೆಯರ ಮುಂದೆ ನಾನು ಅದನ್ನ ಹೇಳ್ಕೊತ ಇರ್ತೇನೆ ಯಾವುದಾದ್ರೂ ಒಂದಷ್ಟು.
0: ಈಗ ನಮಗಾಗಿ ಯಾವುದಾದ್ರೂ ಒಂದು ಕವನ ವಾಚನ ಮಾಡಬಹುದಾ ಸರ್?
1: ನಾನೊಂದು ಕನಸು ಕಂಡೆ, ಕನಸಿನಲ್ಲಿ ನನ್ನ ಪ್ರೇಯಸಿ ಜೊತೆ ಒಡನಾಟದ ಹೆಚ್ಚಾಗಿ ಅವಳ ಮೈ ಮುಟ್ಟುತ್ತ ಅವಳನ್ನು ಚುಂಬಿಸಿದೆ. ಅಷ್ಟರೊಳಗೆ ನನ್ನ ಹೆಂಡತಿ ಬಂದು ನನ್ನ ಎಬ್ಬಿಸಿದಾಗ ತತ್ತಿ ಒಡೆದು ಆಮ್ಲೇಟ್ ಆದ ಅನುಭವ ನನಗಾಯಿತು.
0: ಹಾಸ್ಯ ಪ್ರಜ್ಞೆನೂ ಇರುತ್ತೆ ಸರ್ ನಿಮ್ಮ ಕವನಗಳಲ್ಲಿ, ಹೆಚ್ಚಾಗಿ ನಾವು ಹಾಸ್ಯ ಪ್ರಜ್ಞೆಗಳನ್ನೇ. ಸರ್, ಇವಾಗ ಅದೇ ನಾನು ಯೋಚನೆ ಮಾಡ್ತಾ ಇದ್ದೆ, ಎತ್ತಣ ಮಾವರ ಎತ್ತಣಕ್ಕೋಗಿಲ್ಲ, ಎತ್ತಣದಿಂದ ಎತ್ತಣ ವಯ್ಯ ಸಂಬಂಧ ಅಂತ. ತಾವು ಒಬ್ಬ ಅಭಿಯಂತರರು, ಇಂಜಿನಿಯರು, ಹೇಗೆ ಇವರಿಗೆ ಈ ಒಂದು ಸಾಹಿತ್ಯಕ್ಕೆ ಸಕ್ತಿ ಅಂತ ನೋಡ್ಬೇಕಾದ್ರೆ ತಾವು ಹೇಳಿದ್ರಿ ಗೆಳೆಯರ ಬಳಗ ಅಂತ ಹೇಳಿದ್ರಿ. ತಮ್ಮ ಗೆಳೆಯರ ಬಳಗದಲ್ಲಿ ಎಲ್ಲರೂ ಅಷ್ಟೇ ಒಂದು ಸಾಹಿತ್ಯ ದಿಗ್ಗಜರೇ ಇದ್ದಾರೆ ಎಲ್ಲರೂ. ಅದು ಒಂದು ಈಗ ತಮ್ಮ ಒಂದು ದೋಸ್ತಂಕಿ ಬರಾತ್ ಬಗ್ಗೆ ಹೇಳೋದಾದ್ರೆ.
1: ದೋಸ್ತಂಕಿ ಬರಾತ್ ಅಂದ್ರೆ ನನಗೆ ಅವ್ರನ್ನ ಕಂಡ್ರೆ ಆ ಅನುಭವ ಬಂದ್ಬಿಡ್ತದ. ಆ ಬಾರಾತ್ ಅಂದ್ರೆ ನಿಮ್ಗೆ ಗೊತ್ತು, ಮದುವೆ ಆ ಸಂಭ್ರಮ ನನಗೆ ಆ ಗೆಳೆಯರ ಜೊತೆಗಿದ್ದಾಗ, ಅದು ಸ್ನೇಹಿತರ ಜೊತೆಗಿದ್ದಾಗ ಬಂದ್ಬಿಡ್ತದೆ ನನಗೆ. ನೋಡ್ರಿ, ಯಾವಾಗ ಕಾಲೇಜ್ನಲ್ಲಿದ್ದಾಗ ಕಲಿಯುವಾಗ ಅದೊಂದು ರೀತಿಯ ದೋಸ್ತರು ಅಂದರೆ ಗೆಳೆಯರು. ಇನ್ನೂ ನನಗೆ ಕೆಲವರು ಇನ್ನೂ ದೋಸ್ತರಿದ್ದಾರೆ. ಆಮೇಲೆ ಉದ್ಯೋಗದಲ್ಲಿ ಕೆಲವು ಗೆಳೆಯರು, ಅವರ ಕೆಲವು ಹಾಸ್ಯ ಪ್ರಜ್ಞೆ, ಅವು ಕೆಲವು ಇವು ನನಗೆ ಅವು ನಡಿಗೆ ತರಿಸ್ತಿತ್ತು. ಅವರ ಅವನ್ನ ನಾನು ಇವನ್ನ ಯಾಕೆ ಹಿಡಿದಿಟ್ಟು ನಾನು ನನ್ನ ಕೆಲವು ಇವನ್ನ ರಚನೆ ಮಾಡಬಾರ್ದು ಅಂತ ಅನಿಸ್ತಿತ್ತು. ಹಿಂಗಾಗಿ ನನಗೆ ದೋಸ್ತ್ ಅಂದರೆ ಅದೊಂದು ನಮನೆ ಸ್ವೀಟ್ ಇದ್ದಂಗೆ ನನಗೆ ದೋಸ್ತರು. ಹಿಂಗಾಗಿ ಆವಾಗಿನ ದೋಸ್ತರು, ಈಗಿನ ದೋಸ್ತರು, ಆಮೇಲೆ ನಿವೃತ್ತರಾದ ಮೇಲೆ, ಆಮೇಲೆ ಸಾಹಿತ್ಯದ ದೋಸ್ತರು, ಆಮೇಲೆ ದೋಸ್ತಿಣಿಯರು. ಅಂದರೆ ದೋಸ್ತಿಣಿಯರು ಅಂದರೆ ಅದು ಕೆಟ್ಟ ಅರ್ಥದಲ್ಲಿ ಅಲ್ಲ. ಈಗ ನೋಡ್ರಿ, ಜ್ಯೋತಿ ಬದಾಮಿ ಇರ್ಬೋದು, ನಿರ್ಮಲಾ ಭಟ್ಟಲ್ ಇರ್ಬೋದು, ಆಮೇಲೆ ಏರು ಪಾಟೀಲ್ ಇರ್ಬೋದು, ನೀಲಗಂಗಾ ಚರಂತಿ ಮಠ, ಸುನಂದಾ ಎಮ್ಮಿ, ಎಷ್ಟು ಜನರ ಹೆಸರು ಹೇಳ್ರಿ. ಇವರೆಲ್ಲರೂ ನನ್ನ ಅಂದರೆ ಒಂದು ರೀತಿಯಿಂದ ಅವರ ಸಾಹಿತ್ಯವನ್ನು ನಾನು ಮೆಚ್ಕೊಂಡವ. ಹಿಂಗಾಗಿ ಅವ್ರ ಬಗ್ಗೆ ನನಗೆ ಅಭಿಮಾನನೂ ಅಷ್ಟೇ, ಅವ್ರ ಬಗ್ಗೆ ಗೌರವನೂ ಅಷ್ಟೇ ಇರ್ತದೆ. ಹಿಂಗಾಗಿ ನನಗೆ ಬಹಳಷ್ಟು. ಅದಾದಮೇಲೆ ನಾನು ಮುಂಜಾನೆ ಎದ್ದ ಕೂಡಲೇ ವಾಯುವಿಹಾರಕ್ಕೆ ಹೋಗ್ತೇನೆ. ವಾಯುವಿಹಾರಕ್ಕೆ ಹೋದಾಗಂತೂ ನನ್ನ ಇಷ್ಟು ಜನ 25 ಜನ ಗೆಳೆಯರು ಬೆಳಗ್ಗೆ ಎದ್ದ ಕೂಡಲೇ ಅವ್ರ ಜೊತೆಗೆ ನನಗೆ ಹರಟೆ ಹೊಡೆಯೋದು, ಅವ್ರ ಜೊತೆ ಕಾಫಿ ತೊಗೊಳ್ಳೋದು. ಇಲ್ಲೇ JNMC ಕ್ಯಾಂಟೀನ್ನಲ್ಲೇ ನಾವು ಯಾವಾಗಲೂ ಕಾಫಿ ಟೀ ತೊಗೊಳ್ಳೋದು. ಹಿಂಗಾಗಿ ಆ ಹರಟೆ, ಆ ಕಾಫಿ, ಆ ಇದು ನನ್ನ ಇನ್ನಷ್ಟು ಜೀವನದ ಇದನ್ನು ವಯಸ್ಸನ್ನು ಇನ್ನೂ ಹೆಚ್ಚಿಗೆ ಮಾಡ್ತಾ ಇದೆ. ಇದೇ ನನಗೆ ಒಂದು ವಯಸ್ಸಿನ ಇದು ಗುಟ್ಟು ಅಂತ ಹೇಳ್ಬೋದು. ಅಂದ್ರೆ ನಾನು ಈ ವಯಸ್ಸಿನ ಈಗ ನೋಡ್ರಿ ನನಗೆ 78 ಸಮೀಪ, ಈಗ ಇನ್ನೂ ನನ್ನಲ್ಲಿ ಒಳ್ಳೆ ಹುರುಪಿದೆ, ಇನ್ನೂ
0: 78ರ ಹರಿಯೇ ಇದೆ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಗೆಳೆಯರು.
1: ಹೌದೌದೌದು, ಅದಕ್ಕಾಗಿ ನನ್ನ ಅಮೃತ ಮಹೋತ್ಸವದಾಗ ನನ್ನ ಗೆಳೆಯರೆಲ್ಲರೂ ನನಗೆ ಅಭಿನಂದನಾ ಗ್ರಂಥ ಕೊಟ್ಟದ್ದ, ಅದರ ಹೆಸರೇ ಸ್ನೇಹ ಭೂಷಣ ಅಂತ, ಯಾಕಂದ್ರೆ ಆ ರೀತಿ ನನ್ನ ಸ್ನೇಹಿತರಿದ್ದಾರೆ.
0: ಮತ್ತೆ ಸ್ನೇಹಿತರೆಲ್ಲ ನಿಮ್ಗೆ ತೆನಾಲಿ ರಾಮಕೃಷ್ಣ ಅನ್ನುವಂತ ಒಂದು ಬಿರುದನ್ನು ಸಹ ನೀಡಿದ್ರು.
1: ಹೌದು, ಅದು ನನ್ನ ಹಾಸ್ಯ ಪ್ರಜ್ಞೆಯಿಂದ ನಾನು ಅವಾಗ ಅವಾಗ ಅವ್ರ ಜೊತೆ ಮಾತಾಡುವಾಗ ಯಾವುದೋ ಒಂದು ಅವರೊಂದು ಮಾತು ಹೇಳಿದಾಗ ನಾನು ಒಂದು ಹಾಸ್ಯದ ಇದನ್ನು ಹೇಳೇ ಬಿಡ್ತೇನೆ. ಅದಕ್ಕಾಗಿ ನಾನು ತೆನಾಲಿ ರಾಮಕೃಷ್ಣ, ಅದನ್ನ ನನಗೆ ಈ ಬಿರುದು ಕೊಟ್ಟವರು ನನಗೆ ಗೆಳೆಯರಿಗಿಂತ ನಮ್ಮ ಮಾವನವರು, ಅಂದ್ರೆ ನಮ್ಮ ತಂಗಿಯ ಯಜಮಾನರು ತಿಪ್ಪನಿಗೌಡರು ಅಂತೇಳಿ, ಅವರು ಬೆಂಗಳೂರಿನಲ್ಲಿದ್ದಾರೆ. ಅವರು ನನ್ನ ಈ ಹಾಸ್ಯ ಪ್ರಜ್ಞೆ ಕಂಡು ತೆನಾಲಿ ರಾಮ ನೀವು ಅಂತೇಳಿ ನನಗೆ ಅವಾಗವಾಗ ಹೇಳ್ತಿರ್ತಾರೆ.
0: ಸರ್, ಇನ್ನು ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲಿ ಯಶಸ್ವಿಗೆ ಕಾರಣರಾದಂತಹ ತಮ್ಮ ಧರ್ಮ ಪತ್ನಿ ಶಕುಂತಲಾ ಅವರ ಬಗ್ಗೆ, ಮನೆಯವರ ಸಹಕಾರದ ಬಗ್ಗೆ ಮಾತಾಡೋದಾದ್ರೆ,
1: ಎಲ್ಲರಂತೆ ನನಗೂ ನನ್ನ ಧರ್ಮ ಪತ್ನಿ ನನಗೆ ಒಳ್ಳೆಯ ಸಹಧರ್ಮಿಣಿ. ನನ್ನ ಎಲ್ಲ ಕಷ್ಟ ಸುಖ ಇದು ಎಲ್ಲದರಲ್ಲೂ ಅವಳು ಭಾಗಿಯಾಗ್ಯಾಳೆ. ನನಗೆ ಕೆಲವೊಂದು ಸಲ ಮನೆ ಕಟ್ಟುವಾಗ ತೊಂದರೆ ಬಂತು, ಮನೆ ಜಾಗ ಹಿಡಿಯುವಾಗ ತೊಂದರೆ ಬಂತು. ಆವಾಗಿನ್ನೂ ನನ್ನ ಪಗಾರ ಅಷ್ಟಿರಲಿಲ್ಲ, ನನಗಷ್ಟು ಕೊಟ್ಟು ದುಡ್ಡು ಕೊಟ್ಟು ನನಗೆ ಜಾಗ ಹಿಡಿಯುವಷ್ಟು ನನ್ನಲ್ಲಿ ಸಾಮರ್ಥ್ಯ ಇರಲಿಲ್ಲ. ಆವಾಗ ಏನು ಮಾಡ್ತಿದ್ದು, ನೀವೇನೂ ಹೆದರಬೇಡ್ರಿ, ನಾನು ನಿಮಗೆ ಯಾರ್ದಾರ ಕಡೆಯಿಂದ ನಿಮಗೆ ಸಾಲ ಕೊಡಿಸ್ತೇನೆ, ಬ್ಯಾಂಕಿಗೆ ಮಾತ್ರ ಹೋಗಬೇಡ್ರಿ ಅವ್ರು ಹೇಳ್ತಿದ್ಲು. ಆ ಬಡ್ಡಿ ಕಟ್ಟೋಕ್ಕಾಗೋದಿಲ್ಲ, ಅದಕ್ಕೆ ಬ್ಯಾಂಕಿಗೆ ಹೋಗ್ಬೇಡ್ರಿ, ನಾನು ನಿಮಗೆ ಸಾಲ ಇಸೋದು ಕೊಡ್ತೇನೆ, ಅದು ಯಾವುದೇ ಬಡ್ಡಿಯ ಆಸೆ ಇಲ್ಲದೆ ಅವ್ರು ನಿಮಗೆ ಕೊಡ್ತಾರೆ. ಹಿಂಗಾಗಿ ತನ್ನ ಸಂಬಂಧಿಕರ ಎಲ್ಲರ ಕಡೆಯಿಂದ ನನಗೆ ಜಾಗ ಹಿಡಿಲಿಕ್ಕೆ ಮನೆ ಕಟ್ಟಲಿಕ್ಕೆ ನನಗೆ ಸಹಾಯ ಒಂದು ರೀತಿಯಿಂದ ಮಾಡಿಲ್ಲ. ಇದು ಆರ್ಥಿಕ ಸಹಾಯದ ಪ್ರಶ್ನೆ. ಇನ್ನು ನನ್ನ ಆರೋಗ್ಯ ನನ್ನ ಈ ರೀತಿಯ ಆರೋಗ್ಯ ಇಟ್ಕೊಳ್ಳೋಕ್ಕೆ ಅವಳು ಬಹಳಷ್ಟು ಇದನ್ನು ಮಾಡ್ತಾಳೆ. ನನ್ನ ಎದ್ದು ಕೂಡಲೇ ನೋಡ್ರಿ, ನನಗೆ ನಾನು ಪ್ರಾಣಾಯಾಮ ಮಾಡುವ ಸಲುವಾಗಿ ನನಗೆ ಎದ್ದು ಕೂಡಲೇ ನಿಮಗೆ ಬಿಸಿನೀರು ಕಾಸಿ ಕೊಟ್ಟು ನೀವು ಇದನ್ನು ತೊಗೊಂಡು ಆಮೇಲೆ ನೀವು ಪ್ರಾಣಾಯಾಮ ಶುರು ಮಾಡಿರಿ, ನಿಮ್ಮ ವ್ಯಾಯಾಮಗಳನ್ನು ಶುರು ಮಾಡಿರಿ ಅಂತ ಆಕೆ ಹೇಳ್ತಾಳೆ. ಆಮೇಲೆ ನನ್ನ ವಾಯುವಿಹಾರ ಅಥವಾ ವಾಕಿಂಗ್ ಮುಗಿಸಿ ಬಂದ ಮೇಲೆ ಕಾಫಿನೋ ಟೀನೋ ನಿಮಗೇನು ಬೇಕು ಅದನ್ನು, ಆಮೇಲೆ ನೀವು ಉಳಿದದ್ದು ಏನೂ ತಿನ್ನುವಂಗಿಲ್ಲ, ಬಿಸ್ಕತ್ ಅಷ್ಟೇ, ಅದು ನೀವು ಮೈದಾ ಹಿಟ್ಟಿನ ಬಿಸ್ಕತ್ ಕೊಡ್ತಿದ್ದಿಲ್ಲಕ್ಕೆ, ಗೋಧಿ ಹಿಟ್ಟಿನ ತೌಡು ಗೋಧಿ ತೌಡಿನ ಬಿಸ್ಕಿಟ್ಟು ತರ್ತಿದ್ಲಾಕೆ, ಅವನ್ನು ತಂದು ನನಗೆ ಬಿಸ್ಕಿ ಅದು ಒಂದು ಇಲ್ಲ ಎರಡು ಅದಕ್ಕಿಂತ ಹೆಚ್ಚು ಕೊಡ್ತಿದ್ದಿಲ್ಲ. ಈ ರೀತಿ ನನಗೆ ಆರೋಗ್ಯದ ಕಾಳಜಿ ನನಗೆ ಮಾಡ್ತಿದ್ಲು. ಊಟದೊಳಗು ಅಷ್ಟೇ, ಒಳ್ಳೆಯ ಸಾತ್ವಿಕ ಆಹಾರ, ಸತ್ವಯುತ ಆಹಾರ, ಸಾಲಡ್ ಅಂತ ನಾವೇನು ಹೇಳ್ತೇವೆ, ಅವನ್ನ ನಮಗೆ ವೆಜಿಟೇಬಲ್ಸನ್ನು ಬಾಯ್ಲ್ ಮಾಡಿ ದಿವಸ ಕೊಡ್ತಾಳ್ರಿ ನನಗೆ ನನ್ನ ಇದರ ಜೊತೆಗೆ. ಆಮೇಲೆ ಮೂಲಂಗಿ ತಪ್ಪಲ, ಮೆಂತೆ ತಪ್ಪಲು, ಆಮೇಲೆ ಮೂಲಂಗಿ, ಆಮೇಲೆ ಉರುಳೆಗಡ್ಡಿ, ಸೌತೆಕಾಯಿ, ಇವನ್ನೆಲ್ಲ ಊಟದ ಜೊತೆಗೆ ನನಗೆ ಇದನ್ನು ನೀವು ಒಂದು ಅರ್ಧ ರೊಟ್ಟಿ ಕಡಿಮೆ ಮಾಡಿರಿ, ಇವನ್ನ ಮೊದಲು ತಿನ್ನಿರಿ ಅಂತೇಳಿ ಅವನ್ನ ನಾನು ತಿನ್ನಿಸ್ತಾಳೆ. ಇನ್ನೂ ಕೂಡ ಈ ರೀತಿ ನನ್ನ ಆರೋಗ್ಯನ ಚೆನ್ನಾಗಿಡ್ತಾಳೆ. ಇನ್ನು ನನಗೇನಾದರೂ ಸ್ವಲ್ಪ ಅನಾರೋಗ್ಯ ಬಂದಾಗ ನನ್ನ ಇಷ್ಟು ಕಾಳಜಿ ಮಾಡ್ತಾಳೆ. ಇತ್ತೀಚೆಗೆ ನನಗೊಂದು ಕಾಲು ಮುರಿದಿತ್ತು, ಕಾಲು ಮುರಿದ ಸಮಯದಲ್ಲಿ ನಾನು ಪ್ಲಾಸ್ಟರ್ ಹಾಕ್ಕೊಂಡಿದ್ದಾಗ ನಾನು ಗಾಲಿ ಕುರ್ಚಿ ಮೇಲೆ ಓಡಾಡಬೇಕಾದಂಥ ಪ್ರಸಂಗ ಇತ್ತು. ಆ ಗಾಲಿ ಕುರ್ಚಿ ಮೇಲೆ ಓಡಾಡೋ ಪ್ರಸಂಗ ಬಂದಾಗ ನನ್ನ ಎಲ್ಲ ಅಡುಗೆ ಮನೆಗೆ, ದೇವರ ಕೋಣೆಗೆ, ಆಮೇಲೆ ಸ್ನಾನದ ರೂಮಿಗೆ, ಈಗ ನನ್ನ ಎಲ್ಲ ಕಡೆ ತೊಗೊಂಡೋಗಿ ಊಟದಕ್ಕೆ ಟೇಬಲ್ಗೆ ಎಲ್ಲ ಅವಳೇ ನನ್ನ ಕರ್ಕೊಂಡೋಗಿ ನನ್ನ ಸೇವೆ ಮಾಡಿದ್ಲು. ಆಮೇಲೆ ನನಗೆ ಔಷಧಗಳನ್ನು ಅವಳೇ ನನ್ನ ಕೈಯಾರೆ ಕೊಡ್ತಾ ಇದ್ಲು. ಇಷ್ಟು ಗುಳಿಗೆ, ಈಗ ಬೆಳಗಿನ ಗುಳಿಗೆ ನಿಮ್ಮದು, ಸಂಜೆ ಗುಳಿಗೆದು, ಮಧ್ಯಾಹ್ನದ ಗುಳಿಗೆ ಇದು ಅಂತ ನನಗೆ ಗುಳಿಗೆ ಅಥವಾ ಔಷಧ ಕೊಡ್ತಾ ಇದ್ಲು. ಈಗೂ ಕೊಡ್ತಾಳೆ ಹಂಗೇನಾದರೂ ಅಂದರೆ.
0: ಸರ್, ಧರ್ಮ ಪತ್ನಿಯ ಬಗ್ಗೆ ಇಷ್ಟೊಂದು ಗೌರವವನ್ನು ಇಟ್ಕೊಂಡಂತಹ ತಾವು ತಾವು ಒಂದು ಚುಟುಕನ್ನ ಬರೀತೀರಾ, ಅದು ಇವಾಗ ನನಗೆ ನೆನಪಾಗುತ್ತೆ. ಏನಂದ್ರೆ, ನನ್ನ ಮನೆಯಲ್ಲಿ ಕಲ್ಪವೃಕ್ಷವಿಲ್ಲ, ಕಾಮಧೇನುವೂ ಇಲ್ಲ, ರಂಭ ಊರ್ವಶಿಯರಂತೆ ಇಲ್ಲವೇ ಇಲ್ಲ.
1: ಇದಕ್ಕೂ ಒಂದು ಕಾರಣ ಆಯ್ತು. ಏನು ಅಂದ್ರೆ, ನಾನು ಮನೆ ಕಟ್ಟುವಾಗ ಅವಳ ಕಡೆಯಿಂದ ಸಹಾಯನ ತಗೊಂಡೆ, ಅವಳನ್ನ ಯಾವಾಗಲೂ ಆ ಸೈಟ್ ಮೇಲೆ ಕರ್ಕೊಂಡು ಬರ್ತಿರ್ಲಿಲ್ಲ. ಏನು ಅಡಿಗೆ ಮಾಡ್ಕೊಂತ ಇರ್ತಾಳೆ ಮತ್ತು ಮಕ್ಕಳನ್ನ ಅವಳೇ ಸ್ಕೂಲಿಗೆ ಕಳಿಸೋದು ಕರ್ಕೊಂಡು ಬರ್ತಾಳೆ, ಅವಳಿಗೆ ಆ ತೊಂದರೆ ಕೊಡೋದು ಬೇಡ ಅಂತ ನಾನೇ ಬಂದು ಮನೆ ಕಟ್ಟುವಾಗ ಕಾಂಟ್ರಾಕ್ಟರ್ಸ್ಗೆ ಆ ಕೂಲಿ ಕೆಲಸಗಾರರಿಗೆ ಏನು ಹೇಳಬೇಕು ಅದನ್ನು ನಾನೇ ಹೇಳ್ತಿದ್ದೆ. ಅದರಾಗಿ ನಾನು ಕೆಲವು ಅಚಾತುರ್ಯ, ನಾನು ಸ್ವತಃ ಇಂಜಿನಿಯರ್ ಆದರೂ ನಾನು ಕೆಲವು ಮಾಡಿದೆ. ಅದು ಅದು ಬುದ್ಧಿಪೂರ್ವಕವೂ ಅಲ್ಲ, ಅದು ಏನೋ ಯಾವುದೋ ಇದರಿಂದ ಅದು ಆಯಿತು. ಅದು ಏನಾಯಿತು ಅಂದರೆ ರೂಮ್ಗಳು ಒಂದು ಬೆಡ್ರೂಮು ಸಣ್ಣದಾಯಿತು, ಇನ್ನೊಂದು ದೊಡ್ಡದಾಯಿತು. ಅವಳಿಗೆ ಅದು ಬೆಳಗಿಲ್ಲ, ಎರಡೂ ಒಂದೇ ಮಟ್ಟದ ಇದು ಬೇಕಾಗಿತ್ತು, ಒಂದೇ ಅಷ್ಟೇ ಅಳತೆ ರೂಮ್ ಬೇಕಾಗಿತ್ತು. ಆಮೇಲೆ ರೂಮ್ನೊಳಗೆ ಕಬೋರ್ಡ್ಗೆ ನಾನು ವ್ಯವಸ್ಥೆ ಸರಿಯಾಗಿ ಮಾಡಿರಲಿಲ್ಲ. ಅದಕ್ಕಾಗಿ ನಾವು ಏನು ಮಾಡಬೇಕಾಯ್ತು, ಗೋದ್ರೇಜ್ ಕಪಾಟು ಇಂಥ ಕಬ್ಬಿಣದ ಕಪಾಟುಗಳನ್ನು ತಂದಿಟ್ಟುಕೊಳ್ಬೇಕಾಯ್ತು. ಅವಳಿಗೆ ಅದು ಸೇರಲಿಲ್ಲ. ಆಮೇಲೆ ನಾವು ನಮ್ಮ ಮನೆಯೊಳಗೆ ಎಂಟರ್ ಆದಮೇಲೆ ನಮ್ಮ ಹಜಾರ್ ಕೋಣೆಗೆ ಹೋಗ್ಬೇಕಾದ್ರೆ ಒಂದೆರಡು ಮೆಟ್ಲು ನಾನು ಮಾಡಿಸಿದೆ. ಅದು ಆವಾಗಿನ ಒಂದು ಇಂಜಿನಿಯರಿಂಗ್ ಸ್ಕಿಲ್ ಅಂತ ನಾನು ತಿಳ್ಕೊಂಡೆ. ಅದು ಅವಳಿಗೆ ಅದು ಸ್ವಲ್ಪ ತೊಂದರೆ ಕೊಡ್ತು, ಇತ್ತೀಚೆಗಂತೂ ಬಹಳ ತೊಂದರೆ ಕೊಡಕತ್ತು. ಆವಾಗ ಅವಳು ನನ್ನ ಆವಾಗ ಬೈಕೋತಾ ಇದ್ಲು, ಆವಾಗ ಬೈಕೋತಾ ಇದ್ಲು ಅಂದ್ಕೊಳ್ಳೆ. ಹಾಗಾದ್ರೆ ಇವಳು ಬೈಗೆ ನಾನು ಬೈಗಳಿಗೆ ನಾನು ಏನಾದರೂ ಒಂದು ಯಾವ ರೀತಿ ಸಂಬಂಧ ಮಾಡಬೇಕು ಅಂತೇಳಿ ನಾನೊಂದು ಕವನ ರಚನೆ ಮಾಡಿದೆ. ಇವಳನ್ನ ಸ್ವಲ್ಪ ಹೊಗಳಬೇಕು ಅನ್ನೋ ದೃಷ್ಟಿಯಿಂದ ನಾನು ಅದು ಕವನ ರಚನೆ ಮಾಡಿದೆ. ಆದರೆ ಅದರೊಳಗೆ ಸ್ವಲ್ಪ ದ್ವಂದ್ವ ಅರ್ಥ ಇರುವಂತಹ ಕವನ, ಅದನ್ನು ಈಗ ತಾವು ಹೇಳಿದ್ರಿ, ಇನ್ನೂ ಬೇಕಾದ್ರೆ ನೀವು ಹೇಳ್ರಿ ಇಲ್ಲ ನಾನು
0: ಹೇಳ್ತೇನೆ.
1: ಆಯ್ತು, ನಾನು ಏನು ಅದು ಬೇಡ, ನಾನೇ ಹೇಳ್ತೇನೆ. ನನ್ನ ಮನೆಯಲ್ಲಿ ಕಲ್ಪವೃಕ್ಷವಿಲ್ಲ, ಕಾಮಧೇನುವೂ ಇಲ್ಲ, ರಂಭೆ ಊರವಸೆರಂತೂ ಇಲ್ಲವೇ ಇಲ್ಲ, ಕೆಣಕಿ ಕಾಡುವ ಶತ್ರುವಿಲ್ಲ, ದೆವ್ವವಿಲ್ಲ ಪೀಡೆ ಇಲ್ಲ. ಆದರೆ ಇವೆಲ್ಲ ಇಲ್ಲವೆಂದು ನನಗೆ ಅನಿಸೆಯೇ ಇಲ್ಲ, ಯಾಕೆಂದರೆ ನನ್ನ ಹೆಂಡತಿ ಇದ್ದಾಳೆ. ಇದು ಅವಳಿಗೆ ಮೊದಲಿಗೆ ಅದು ಚಲೋ ಅನ್ನಿಸ್ತು. ಯಾವಾಗ ಆಕೆ ತವರ್ ಮನೆಯವರು ಬಂದು ನಿನಗೆ ದೆವ್ವ ಪೀಡೆ ಅಂದಾರ ನಿಮ್ಮ
0: ಯಜಮಾನರು ಯಾವಾಗ ತಿಳಿಸಿ ಹೇಳಿದ್ರು
1: ಅವಳಿಗೆ ಯಾವಾಗ ಸಿಟ್ಟು ಬಂತು, ಆವಾಗ ತವರ ಮನೆಯವರೆಲ್ಲ ಕೂಡಿ ಅದನ್ನು ನಾನು ಮೊದಲಿಗೆ ಬಂದಾಗ ಅದನ್ನು ಭಾಳ ಹುರುಪಿನಿಂದ ನಮ್ಮ ಗೆಳೆಯರಿಗೆಲ್ಲ ಅದನ್ನು ತೋರಿಸ್ಕೊಂತ ನೋಡು ನಾನು ಯಾವ ರೀತಿ ಕವಿ ಅಂತ ನಾನು ಹೇಳ್ಕೊಳ್ತಾ ಇದ್ದೆ. ಅದನ್ನು ತೆಗೆದು ಹಾಕುವಟ್ರ ಮಟ್ಟಿಗೆ ಅದನ್ನು ಅವರೆಲ್ಲ ನಾನು ಬೈದು ಬಿಟ್ರು. ಹಿಂಗಾಗಿ ಅದನ್ನು ತೆಗೆದು ಹೋಗೋದು ಬಿಟ್ಟೆ, ಅದನ್ನು ತೂಗು ಹಾಕಿದ್ದೆ. ಮೊದಲು ಒಳಗೆ ಬಂದ ಕೂಡಲೇ ಎಲ್ಲರಿಗೂ ಅದು ಕಾಣಬೇಕು, ಆ ರೀತಿ ಇತ್ತು.
0: ಸರ್, ಇನ್ನು ತಮ್ಮ ಸೇವೆಗಳ ಬಗ್ಗೆ ಮಾತಾಡೋದಾದ್ರೆ, ತಾವು ಹಾಗೇನೆ ಏಣಿಗಿ ಕುಟುಂಬದವರೆಲ್ಲ ಸೇರಿ ಒಂದು ಕಟ್ಟಿದಂತಹ ನಾಟ್ಯಭೂಷಣ ಏಣಿಗಿ ಬಾಳಪ್ಪನವರ ಪ್ರತಿಷ್ಠಾಪನದ ಬಗ್ಗೆ ಮಾತಾಡೋದಾದ್ರೆ, ಪ್ರತಿಷ್ಠಾನದ ಬಗ್ಗೆ ಮಾತಾಡೋದಾದ್ರೆ ಸರ್.
1: ಪ್ರತಿಷ್ಠಾನಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಮೊದಲು ಒಂದೆರಡು ಮಾತು ಹೇಳಬೇಕಂತೇನೆ. ಎಲ್ಲರಿಗೂ ಇರುವಂತೆ ನಮ್ಮ ಮಕ್ಕಳಿಗೆ, ಅಂದರೆ ನಮ್ಮ ಸಹೋದರ ಸಹೋದರಿಗೂ ತಂದೆಯ ಬಗ್ಗೆ ಬಹಳಷ್ಟು ಗೌರವ, ಯಾಕಂದರೆ ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತರು, ರಾಜ್ಯ ಪ್ರಶಸ್ತಿ ವಿಜೇತರು, ಜನಮನ್ನಣೆ ರಾಜಮನ್ನಣೆ ಗಳಿಸಿದವರು. ಅಂಥವ್ರ ಬಗ್ಗೆ ನಮಗೂ ಬಹಳಷ್ಟು ಹೆಮ್ಮೆ. ಅವ್ರ ಬಗ್ಗೆ ಒಂದು ಏನಾದರೂ ಶಾಶ್ವತವಾಗಿ ಅವರ ಹೆಸರಿನಿಂದ ನಾಳೆ ಅವ್ರು ಜೀವಂತ ಇರುವವರಿಗಂತೂ ಜನ ಮೆಚ್ಚೆ ಮೆಚ್ತಾರೆ. ಅವರು ಇಲ್ಲದ ಕಾಲಕ್ಕೆ ಏನಾದರೂ ಒಂದು ಶಾಶ್ವತವಾದ ಒಂದು ಅವರ ಹೆಸರಿಂದ ಇದು ಉಳಿಬೇಕು ಅನ್ನೋ ದೃಷ್ಟಿಯಿಂದ ನಾವು ಬಹಳಷ್ಟು ಸರ್ಕಾರದ ಇವನ್ನ ಕೇಳಿಕೊಂಡ್ವಿ. ಯಾವಾಗ ಬೇರೆ ಬೇರೆ ಸರ್ಕಾರಗಳು ಬಂದವು ಆವಾಗ ಇಲ್ಲಿಯ ಜನಪ್ರತಿನಿಧಿಗಳ ಮುಖಾಂತರ ನಾವು ಅರ್ಜಿಗಳನ್ನು ಕೊಟ್ಟಿವಿ. ಬೆಳಗಾವಿಯ ಸಾಹಿತಿಗಳು ಗವಿಮಠ್, ಜಗಜಂಪಿ, ಯವರು ಪಾಟೀಲ್, ಸರ್ಜು ಕಾಟ್ಕರ್, ಆಮೇಲೆ ಸಿರೀಸ್ ಜೋಶಿ, ಎಲ್ಲ ಮಹಿಳಾ, ಆಮೇಲೆ ಗುರುದೇವಿ ಹುಲೆಪ್ಪನವರ ಮಠ, ಇವರೆಲ್ಲರೂ, ಆಮೇಲೆ ಅಶೋಕ್ ಚಂದ್ರಿಗೆಯವರು, ಅವರೂ ಸಹಿತ ಏಣಿಗೆ ಬಾಳಪ್ಪನವರು ರಾಷ್ಟ್ರ ಮತ್ತು ರಾಜ್ಯ ಪ್ರಸಿದ್ಧರು, ರಂಗಕ್ಕೆ ಬಹಳಷ್ಟು ಪ್ರಸಿದ್ಧರು. ಅವ್ರಿಗಾಗಿ ಏನಾದರೂ ಸರ್ಕಾರ ಮಾಡಬೇಕು ಅಂಥೇಳಿ ಅವರು ಬಹಳಷ್ಟು ಒತ್ತಾಯಪೂರ್ವಕ ಮಾಡಿ ಅವು ಬಹಳಷ್ಟು ಅರ್ಜಿಗಳನ್ನು ಅಪ್ಲಿಕೇಶನ್ಗಳನ್ನು ಸರ್ಕಾರಕ್ಕೆ ಮುಟ್ಟಿಸಿದ್ವಿ. ಆದರೆ ನಿಮಗೆ ಗೊತ್ತಿದೆ, ಸರ್ಕಾರ ಸ್ವಲ್ಪ ಕಿವುಡು. ಸಾಂಸ್ಕೃತಿಕವಾಗಿ ಅವ್ರು ಕಿವುಡು ಅಂದರೆ ಬಹುತೇಕ ಉತ್ತರ ಕರ್ನಾಟಕದ ಒಂದು ಭಾಗಕ್ಕಷ್ಟೇ ಕಿವುಡು ಅಂತ ನನಗನ್ನಿಸ್ತದೆ. ಯಾಕಂದರೆ ನೋಡ್ರಿ, ದಕ್ಷಿಣ ಕರ್ನಾಟಕದ ಜನಪ್ರತಿನಿಧಿಗಳು ಹೇಳಿದರೆ ತಟ್ಟನೆ ಅವ್ರು ಕೆಲಸ ಮಾಡ್ತಾರೆ. ಸಾಂಸ್ಕೃತಿಕ ಕಾಳಜಿ ಅವರಲ್ಲಿ, ಸರ್ಕಾರ ಯಾವುದೇ ಸರ್ಕಾರ ಬರಲಿ, ಅವರಲ್ಲಿ ಇಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ ಇವನ್ನೆಲ್ಲ ನೋಡಿದ ಮೇಲೆ ನನಗನ್ಸೋದು. ಗುಬ್ಬಿ ವೀರಣ್ಣನವ್ರ ಬಗ್ಗೆ, ಅವ್ರ ಬಗ್ಗೆ ಒಂದು ನಾಟಕ ಥಿಯೇಟರ್ ಆಯಿತು, ರಂಗ ಪ್ರತಿಷ್ಠಾನ ಒಂದು ಪ್ರತಿಷ್ಠಾನ ಆಯಿತು. ಅವರಿಗೆ ಅವ್ರ ಹೆಸರಿನಿಂದ ಒಂದು ಪ್ರಶಸ್ತಿನೇ ಇದೆ. ಹಾಗೆ ಉತ್ತರ ಕರ್ನಾಟಕದ ಗುಬ್ಬಿ ವೀರಣ್ಣ ಅಂತ ಅನ್ನಿಸಿಕೊಳ್ಳುವಂತಹ, ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ದಕ್ಷಿಣ ಮಹಾರಾಷ್ಟ್ರದಲ್ಲಿ ಸಾಂಗ್ಲಿ, ಕೊಲ್ಹಾಪುರ್, ಆಮೇಲೆ ಇಚಲಕರಂಜಿ ಇಲ್ಲೆಲ್ಲ ಪ್ರಸಿದ್ಧಿ ಆದಂಥ ಎಣಗಿ ಬಾಳಪ್ಪನವ್ರ ಬಗ್ಗೆ ಒಂದು ಏನಾದರೂ ನೀವು ಸ್ಮಾರಕ ಮಾಡಲಿಲ್ಲ ಅಂದರೆ ಹೆಂಗೆ ಅಂಥೇಳಿ ನಾವು ಭಾಳಷ್ಟು ದುಂಬಾಲು ಬಿದ್ದರೂ ಯಾವುದೇ ರೀತಿಯ ಸರ್ಕಾರ ಇದನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ, ನಾವು ಏನು ಮಾಡಲಿಲ್ಲ. ಆದರೆ ನಾವು ಹಂಗಾದ್ರು ಮಕ್ಕಳೆಲ್ಲ ಒಂದು ವಿಚಾರ ಮಾಡಿದ್ವಿ, ಸರ್ಕಾರ ಮಾಡಲಿಲ್ಲ ಅಂದರೆ ನಾವಾದರೂ ಮಾಡೋಣ, ಹಂಗಾರೆ ಯಾವ ರೀತಿ ಮಾಡೋದು. ಅದಕ್ಕೆ ನಾವು ಮೊಟ್ಟ ಮೊದಲಿಗೆ ಒಂದು ವಿಚಾರ ಮಾಡಿದ್ದು, ಒಂದು ಅವರ ಹೆಸರಿನಿಂದ ಒಂದು ಸ್ಮಾರಕ, ಊರಲ್ಲಿ ಒಂದು ಅವರ ಹೆಸರಿನ ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಮಾಡಬೇಕು ಅಂತ. ಅಲ್ಲಿ ನಾವು ಈಗಾಗಲೇ ಮಾಡಿದ್ದೇವೆ, ಅವರ ಹಿಂದಿನ ಫೋಟೋಗ್ರಾಫ್ಸ್, ಛಾಯಾಚಿತ್ರಗಳು, ಇವರ ಪ್ರಶಸ್ತಿಗಳು ತಗೊಳ್ಳುವಾಗ ಇವರು ಯಾರ್ಯಾರ ಜೊತೆ, ಯಾವ ಸ್ವಾಮಿಗಳ ಜೊತೆ, ಯಾವ ರಾಜಕಾರಣಿಗಳ ಜೊತೆ, ಯಾವ ರಂಗಕರ್ಮಿಗಳ ಜೊತೆ ಇದ್ದರು, ಅವೆಲ್ಲದರ ಫೋಟೋಗ್ರಾಫ್ಸು ಅಲ್ಲಿ ನಾವು ತೂಗು ಹಾಕಿದ್ದೇವೆ. ಆಮೇಲೆ ಏನೇನು ಪ್ರಶಸ್ತಿಗಳು ಬಂದವು ಅವನ್ನೆಲ್ಲ ಇಟ್ಟಿದ್ದೇವೆ. ಆಮೇಲೆ ರಂಗ ಪರಿಕರಗಳು, ಇವರ ಸಂಗೀತ ಬಹಳಷ್ಟು, ರಂಗ ಸಂಗೀತದೊಳಗೆ ಇವರು ಬಹಳಷ್ಟು ಪ್ರಸಿದ್ಧ. ರಂಗಗೀತೆಗಳ ಇವರ ಹೆಸರಿನ ರಂಗಗೀತೆಗಳೇ, ಇವರು 300 ಹಾಡುಗಳು ಇವ್ರ ನೆನಪಿನಲ್ಲಿದ್ದು, ಅವನ್ನ ಅದು ಒಂದು ಕೆಲಸ ಮಾತ್ರ ಸರ್ಕಾರ ಅಕಾಡೆಮಿಯವರು ಮಾಡಿದರು, ಏನು ಅಂದರೆ ಅದನ್ನ ನೆನಪಿಡುವಂಗೆ ಮಾಡಿದ್ದಾರೆ, ಅವನ್ನ ರೆಕಾರ್ಡ್ ಮಾಡಿಸಿ ರಂಗಗೀತೆಗಳನ್ನು ಈಗ ಜೋಪಾನವಾಗಿ ಇಟ್ಟಿದ್ದಾರೆ. ಅವನು ಕೂಡ ನಾವು ಇಲ್ಲಿ ಇಟ್ಟಿದ್ದೇವೆ, ಅವನ್ನ ರಂಗ ಗೀತೆಗಳ ಸಿಡಿಗಳನ್ನು ಈಗ ಅಲ್ಲಿ ಇಟ್ಟಿದ್ದೇವೆ. ಆಮೇಲೆ ಇನ್ನೂ ಒಂದು ಕೆಲಸ ಮಾಡಿದರು ಸರ್ಕಾರದವರು ಅಂದರೆ, ಒಂದು ಇವ್ರ ಬಗ್ಗೆ ಒಂದು ಸಿಡಿ ಮಾಡಿದರು, ಅದನ್ನು ಒಬ್ಬ ಇವನು ಕಳಿಸಿಕೊಟ್ಟು ಅಕಾಡೆಮಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಅದನ್ನ ಮಾಡಿದರು. ಈ ರೀತಿ ಅದನ್ನು ಅಲ್ಲಿ ಇಟ್ಟಿದ್ದೇವೆ. ಆಮೇಲೆ ಬಂದವರಿಗೆ ಅದನ್ನು ಪ್ರದರ್ಶನ ಮಾಡುವಾಗ ಅಲ್ಲಿ ಒಂದು ಪ್ರೊಜೆಕ್ಟರ್, ಒಂದು ಸ್ಕ್ರೀನು ಇಟ್ಟಿದ್ದೇವೆ. ಆಮೇಲೆ ಇವರು ಹಾಡ್ತಿದ್ದ ಹಾಡುಗಳಿಗೆ ಸಾಥಿ ಅಂದರೆ ಪೆಟಿಗಿ ಅಂದರೆ ಪಿಯಾನ್ ಪೆಟಿಗೆ, ಪಿಯಾನೋ ಅಂತ ಏನು ಹೇಳ್ತೇವೆ ಅದು, ತಬಲಾ, ಆಮೇಲೆ ತಂಬೂರಿ, ಆಮೇಲೆ ಮೃದಂಗ, ಢೋಲಕ್, ತುಕಾರಾಮ, ಸಂತ ತುಕಾರಾಮ್ ಮತ್ತು ಗೋರಾ ಕುಂಬಾರ ನಾಟಕಕ್ಕೆ ಉಪಯೋಗ ಮಾಡುತ್ತಿರುವಂತಹ ಇವು, ಆಮೇಲೆ ತಾಳ, ಇವೆಲ್ಲ ಅಲ್ಲಿ ಇಟ್ಟಿದ್ದೇವೆ. ಆಮೇಲೆ ಇವರು ಬಸವೇಶ್ವರ ನಾಟಕದಿಂದ ಪ್ರಸಿದ್ಧ ಆಗಿದ್ದರು, ಅದಕ್ಕಾಗಿ ಬಸವೇಶ್ವರರ ವೇಷಭೂಷಣಗಳು ಅವೆಲ್ಲದಾವೆ. ಎಲ್ಲ ನಾಟಕದ ಪುಸ್ತಕಗಳದಾವೆ. ಅಷ್ಟೇ ಅಲ್ಲ, ನಾ ಬೇರೆ ಬೇರೆ ರಂಗಕರ್ಮಿಗಳ ಬಗ್ಗೆ, ಸಂಗೀತಗಾರರ ಬಗ್ಗೆ, ಆಮೇಲೆ ಇವರ ಬಗ್ಗೆ ಎಲ್ಲೆಲ್ಲಿ ಯಾವಾಗ ಯಾವಾಗ ಪತ್ರಕರ್ತರು ತಮ್ಮ ಪತ್ರಿಕೆಗಳಲ್ಲಿ ಬರೆದರು ಅವನ್ನೆಲ್ಲ ಪತ್ರಿಕೆಗಳನ್ನು ಕಟ್ಟಿಂಗ್ ಮಾಡಿಸಿ ಅವನ್ನ ಲ್ಯಾಮಿನೇಟ್ ಮಾಡಿಸಿ ಅವನ್ನಲ್ಲಿ ನಾವು ಸಂಗ್ರಹ ಮಾಡಿಟ್ಟೇವೆ. ಹಿಂಗಾಗಿ ಬಂದವರಿಗೆ ಒಂದು PhD ಮಾಡುವಷ್ಟು ಅಲ್ಲಿ ವಸ್ತು ಸಂಗ್ರಹ ಸಿಗ್ತದೆ, ಆ ಸಂಗ್ರಹದಲ್ಲಿ ಇರ್ತದೆ, ಸಿಗ್ತದೆ.
0: ಸರ್, ಈಗ ಬಾಳಪ್ಪನವರ ಸವಿ ನೆನಪಿಗಾಗಿ ತಾವೊಂದು ರಂಗಕರ್ಮಿಗಳಿಗಾಗಿ,
1: ಇದಾದ್ಮೇಲೆ ಇನ್ನೊಂದು ಹೇಳೋದು ಮಾರ್ತೇನೆ ನಾನು, ಇದಾದ್ಮೇಲೆ ನಾವು ಹಂಗಾರೆ ಸರ್ಕಾರ ಮಾಡಲಿಲ್ಲ ಅಂದ ಕೂಡಲೇ ನಾವೇ ಎಲ್ಲ ಮನೆಯವರೆಲ್ಲ ಸೇರಿ ಒಂದು ದತ್ತಿ ನಿಧಿ ನಾವೇ ಸ್ಥಾಪನೆ ಮಾಡಿಕೊಂಡು ಒಂದು ಪ್ರತಿಷ್ಠಾನ ನಾವು ಮಾಡಿಕೊಂಡು, ದತ್ತಿ ನಿಧಿ ಮುಖಾಂತರ ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಉಪನ್ಯಾಸ ಇವರ ಬಗ್ಗೆ, ಹಾಗೂ ಪ್ರತಿ ವರ್ಷ March 27 ಅದು ವಿಶ್ವ ರಂಗಭೂಮಿ ದಿವಸ ಒಬ್ಬ ರಂಗಕರ್ಮಿಗೆ ಅಂದರೆ ಒಂದು ನಾಟಕದ ಕಂಪನಿಗೆ ಅಲ್ಲಿಯ ಅವರ್ಗಕ್ಕೆ ಸಂಬಂಧಪಟ್ಟ ರಂಗಕರ್ಮಿಗೆ ನಾವು ರಂಗ ಗೌರವ ಮಾಡ್ತೇವೆ. 10,000 ರೂಪಾಯಿ ಕ್ಯಾಶ್ ಅವಾರ್ಡ್ ಇರ್ತದೆ. ಆಮೇಲೆ ಶಾಲು ಅವೆಲ್ಲ ಇದ್ದಾ ಇರ್ತವೆ, ಅದೇನು ಇದಲ್ಲ. ಆಮೇಲೆ ರಂಗ ಇದರ ಮುಖಾಂತರ, ಪ್ರತಿಷ್ಠಾನದ ಮುಖಾಂತರ ನಾವು ರಂಗಗೀತೆಗಳನ್ನು ಬೇರೆ ಬೇರೆ ಊರೊಳಗೆ ಇವನ್ನೆಲ್ಲ ಮಾಡಿಸ್ತಾ ಇದ್ದೇವೆ, ಇನ್ನೂ ಮಾಡ್ತಾ ಇದ್ದೇವೆ.
0: ಸರ್, ಇನ್ನೊಂದು ತಮ್ಮ ಹೆಗ್ಗಳಿಕೆ ಅಂದ್ರೆ, ನಾವು ಬಲಗೈಯಿಂದ ಕೊಟ್ಟಿದ್ದ ಎಡಗೈ ಗೊತ್ತಾಗಬಾರದು ಅಂತ ಒಂದಿದೆ ಗಾದೆ ಮತ್ತು ಒಂದು ಮಾತಿದೆ. ತಾವು ಅಷ್ಟೇ ಕೊರೋನಾ ಸಮಯದಲ್ಲಿ ಸಾಕಷ್ಟು ರಂಗಕರ್ಮಿಗಳಿಗೆ, ಸಾಕಷ್ಟು ರಂಗ ಕಲಾವಿದರಿಗೆ ಸಹಾಯವನ್ನ ಮಾಡಿದ್ದೀರಾ ಅಂತ ಕೇಳಲ್ಪಟ್ಟೆ ಸರ್.
1: ಹೌದೌದು, ನನಗೆ ಎಲ್ಲರೂ ಏನೇನೋ ಮಾಡಿದರು ಇಲ್ಲಿ ಬೆಳಗಾವಿಯಲ್ಲಾಗಲಿ ಅಥವಾ ಬೇರೆ ಬೇರೆ ಕಡೆ ಬಹಳಷ್ಟು ಜನರಿಗೆ, ಮನೆ ಕೆಲಸದವರಿಗೆ, ಇವರಿಗೆ ಎಲ್ಲ ಮಾಡಿದರು. ನಾನು ಮನೆ ಕೆಲಸದವ್ರಿಗೆ ಮಾಡಿದೆ. ಜೊತೆಗೆ ನನಗೇನು ಅನಿಸ್ತಿತ್ತು ಅಂದರೆ, ಆವಾಗ ನಾಟಕಗಳ ಕಂಪನಿಗಳೆಲ್ಲ ಬಂದ್ ಆಗಿಬಿಟ್ಟು, ಕರೋನಾ ಸಲುವಾಗಿ ಎಲ್ಲ ಬಂದ್ ಮಾಡಿಬಿಟ್ರು. ಹೀಗಾಗಿ ಆ ರಂಗಕರ್ಮಿಗಳೆಲ್ಲ ಉಪವಾಸ ಇರೋ ಪ್ರಸಂಗ ಬಂತು. ಉಪವಾಸ ಇದ್ದಾಗ ನನ್ನ ಕಡೆಯಿಂದ ಏನಾದರೂ ಸಹಾಯ ಮಾಡಬೇಕು ಅಂಥೇಳಿ ನಾನು ಒಬ್ಬ ರಂಗಕರ್ಮಿ ಕಡೆಯಿಂದ ಅಲ್ಲಿಯ ಎಲ್ಲ ರಂಗಕರ್ಮಿಗಳ ಫೋನ್ ನಂಬರ್ ಮುಖಾಂತರ ಅವ್ರನ್ನ ನಾನು ಸಂಪರ್ಕಿಸಿ ಅವರಿಗೆ ನಾನು ಪ್ರತಿಯೊಬ್ಬರಿಗೂ 2,000 ರೂಪಾಯಿ ನನಗೆ, ಯಾಕಂದರೆ ನನ್ನ ಕೊಡುವಷ್ಟು ಅಷ್ಟೇ ಇತ್ತು, 2,000 ರೂಪಾಯಿ. ಹೀಗಾಗಿ ಒಂದು 50 ಜನರಿಗೆ ನಾನು 2,000 ರೂಪಾಯಿದಂತೆ ನಾನು ಅವರಿಗೆ ಪ್ರೋತ್ಸಾಹಧನ ಅಥವಾ ಸಹಾಯಧನ ನಾನು ಅವರಿಗೆ ಮಾಡಿದೆ. ಅವರಿಗೆ ವಾಟ್ಸಪ್ನಲ್ಲಿ ಹಾಕಿದೆ, ಅವ್ರಿಗೆ ಅದರ ಮುಖಾಂತರ ಅವರಿಗೆ ಯಾರು ನನಗೆ ಪ್ರತ್ಯಕ್ಷ ಭೇಟಿಯಾದರೂ ಅವ್ರಿಗೆ ಇಲ್ಲೇ ನಾವು ಅವ್ರಿಗೆ ಮನೆ ಸಾಮಾನು ಆಮೇಲೆ ಕಿರಾಣಿ ಸಾಮಾನು ಇವನ್ನೆಲ್ಲ ಕೊಡಿಸಿ ಮತ್ತೆ ಮೇಲೆ ಒಂದಷ್ಟು ಕ್ಯಾಶನ್ನು ಕೊಟ್ಟು ಅವ್ರನ್ನ ನಾವು ಕಳಿಸಿದ್ದೇವೆ.
0: ಅದೇ ಸರ್, ಅದೇ ನಿಮ್ಮ ಹೆಗ್ಗಳಿಕೆ ಅಂತಾನೆ ಹೇಳ್ಬೋದು ಸರ್. ಈಗ ಏನು ಅಂದ್ರೆ, ಈಗ ನಮ್ಮ ಕಲೆ ಸಂಸ್ಕೃತಿ ಉಳಿಬೇಕು ಬೆಳಿಬೇಕು ಅಂತ ಅನ್ನೋದಾದ್ರೆ ನಮ್ಮ ಈಗಿನ ಯುವ ಜನತೆಯ ಪಾತ್ರ ಎಷ್ಟು ಮುಖ್ಯವಾಗುತ್ತೆ?
1: ಇಲ್ಲ, ಇತ್ತೀಚೆಗೆ ಯುವಜನರು ಇಂಥದ್ರೊಳಗೆ ಭಾಗವಹಿಸಬೇಕು, ಇದು ನನ್ನ ಆಸ್ತೆ. ಯುವಜನರು ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಮೊಬೈಲು, ಸಿನಿಮಾ ಅಥವಾ ದೂರದರ್ಶನ, ಇವಕ್ಕೆಲ್ಲ ಹೆಚ್ಚು ಅದಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ. ಅದಕ್ಕಿಂತ ಈ ನಮ್ಮ ಮೂಲ ಸಿನಿಮಾ ಅಥವಾ ಇದಕ್ಕೆ ಮೂಲ ಯಾವುದು ಒಂದು ದ್ರವ್ಯ, ನಮ್ಮ ರಂಗಭೂಮಿ. ಆ ರಂಗಭೂಮಿ ಕಡೆ ಅವರ ಒಲವು ಹೆಚ್ಚಾಗಬೇಕು. ಆಗ್ತಾ ಇದೆ, ಇತ್ತೀಚೆಗೆ ನಾನು ನೋಡ್ತಾ ಇದ್ದೇನಲ್ಲ, ಬಹಳಷ್ಟು ಚಿಕ್ಕ ವಯಸ್ಸಿನ ಇವರು ರಂಗ ಅಲ್ಲಲ್ಲೇ ರಂಗ ತರಬೇತಿ ಶಿಬಿರಗಳು ನಡೀತಾ ಇದೆ. ಬೆಳಗಾವಿನಲ್ಲೂ ಈಗ ನಡೀತಾ ಇದೆ ಒಂದು ಇದರಿಂದ, ಒಂದು ಸಂಸ್ಥೆಯಿಂದ, ಅರವಿಂದ್ ಕುಲಕರ್ಣಿಯವರ ಒಂದು ಸಂಸ್ಥೆಯಿಂದ ರಂಗ ಶಿಬಿರ ನಡೀತಾ ಇದೆ. ಹೀಗಾಗಿ ಇತ್ತೀಚೆಗೆ ಬಹಳಷ್ಟು ಯಂಗ್ ಜನ ಅಥವಾ ಯುವ ರಂಗಕರ್ಮಿಗಳು ಆಗಾಕೆ ಇಚ್ಛೆ ಪಡ್ತಾ ಇದ್ದಾರೆ, ಭಾಗವಹಿಸ್ತಾ ಇದ್ದಾರೆ, ನಾಟಕನೂ ಮಾಡ್ತಾ ಇದ್ದಾರೆ. ಅದು ನನಗೂ ಒಂದು ರೀತಿಯಿಂದ ಹೆಮ್ಮೆ ನನಗೆ, ಯಾಕಂದರೆ ನಾನು ಅದೇ ಇದರಿಂದ ಬಂದವನಾದ್ದರಿಂದ ನನಗದೊಂದು ಒಳ್ಳೆಯ ಸಮಾಧಾನ ತಂದಿದೆ.
0: ಖಂಡಿತ ಸರ್, ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನುಭವದ ಮಾತುಗಳನ್ನು ಹಾಗೇನೆ ಬಾಳಪ್ಪಜ್ಜನವರ ಜೀವನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು ಸರ್.
1: ನಮಸ್ಕಾರ, ತಮಗೂ ಧನ್ಯವಾದಗಳು.
0: ನಮ್ಮ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ ಅಂದ್ರೇನೆ ನಮ್ಮ ಕೇಳುಗರಲ್ಲಿ ಒಂದು ನಿರೀಕ್ಷೆ ಇರುತ್ತೆ, ಇಂದಿನ ಅತಿಥಿ ಯಾವ ಒಂದು ಅವರ ಬದುಕು ನಮ್ಮ ಜೀವನಕ್ಕೆ ಮಾದರಿಯಾಗಬಹುದು, ಸ್ಫೂರ್ತಿಯಾಗಬಹುದು ಅಂತ. ಖಂಡಿತ ಇಂದಿನ ಅತಿಥಿಯ ಬದುಕು ನಮ್ಮ ಕೇಳುಗರಿಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ, ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಯಲ್ಲಿ ಮೇಣು ಧ್ವನಿ 90.4 FM. ನಮಸ್ಕಾರ.
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದೀರಾ ವೇಣುಧ್ವನಿ, ಇದು 90.4 FM KLE ಕನಸು. ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇವತ್ತಿನ ಈ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ಶಬರಿ ಗಿರೀಶನ್ ಅವರು. ಮೂರ್ಛೆ ರೋಗ ಮತ್ತು ಕ್ರಿಯಾತ್ಮಕ ನರರೋಗ ಚಿಕಿತ್ಸಕರು, ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಡಾಕ್ಟರ್ ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಅಂಡ್ ನಮಸ್ಕಾರ.
1: ನಮಸ್ಕಾರ.
0: ಕಾರ್ಯಕ್ರಮದಲ್ಲಿ ನಾನು ಇವತ್ತು ಎಪಿಲೆಪ್ಸಿ, ಮೂರ್ಛೆ ರೋಗ, ಇದರ ಬಗ್ಗೆ ಮಾತನಾಡೋಣ. ಸೊ ಮೂರ್ಛೆ ರೋಗ ಎಂದರೇನು, ಅದರ ಬಗ್ಗೆ?
1: ಇದೊಂದು ಒಳ್ಳೆಯ ಒಂದು ಕಾರ್ಯಕ್ರಮ, ಯಾಕಂದರೆ ಈ ಒಂದು ರೋಗದ ಮೇಲೆ ಸಾಕಷ್ಟು ತಪ್ಪಾಡ್ತ ಅಂದರೆ ಮಿತ್ಸ್ ಆ್ಯಂಡ್ ಯುನೋ ಸಾಕಷ್ಟು ಡಿಸ್ಬಿಲೀವ್ಸ್ ಆ್ಯಂಡ್ ರಾಂಗ್ ಬಿಲೀವ್ಸ್ ಆರ್ ಸರೌಂಡಿಂಗ್ ಆ್ಯಂಡ್ ಈ ಥರ ಒಂದು ಕಾರ್ಯಕ್ರಮ ಜನಗಳಿಗೆ ತುಂಬ ಅಗತ್ಯ. ಯಾಕಂದರೆ ಅದ್ರ ಬಗ್ಗೆ ತಿಳುವಳಿಕೆ ಎಲ್ರಿಗೂ ಅಗತ್ಯ, ತುಂಬ ಅಗತ್ಯ. ಸೊ ಆಮೇಲೆ ಇದ್ರ ಸುತ್ತಮುತ್ತ ಇರೋ ಒಂದು ಸ್ಟಿಗ್ಮಾ ಸೊಸೈಟಿಯಲ್ಲಿ, ಹೇಗೆ ಪೇಷಂಟ್ಸ್ ಐಸೋಲೇಟ್ ಆಗ್ತಾರೆ. ಸೊ ಆ ಥರ ಪೇಷಂಟ್ಸ್ ಐಸೋಲೇಟ್ ಆಗದಿರೋದಕ್ಕೆ ಜನಗಳು ತುಂಬ ಬೇಕಾದ ಈ ಥರ ಕಾರ್ಯಕ್ರಮ ತಿಳುವಳಿಕೆ ನಾವು ಸ್ಪ್ರೆಡ್ ಮಾಡಬೇಕು. ಸೊ ನನ್ನ ಒಂದು ವಿನಂತಿ, ಇದು ಯಾರು ಕೇಳಿಸ್ಕೊಳ್ತಾರೋ ಇದನ್ನು ನೀವು ಸ್ಪ್ರೆಡ್ ಮಾಡಬೇಕು. ಆದಷ್ಟು ಈ ತಿಳುವಳಿಕೆನ ಈ ಪ್ರೋಗ್ರಾಮ್ ಮಿಸ್ ಮಾಡಿಕೊಂಡವ್ರಿಗೆ ನೀವು ತಲುಪಿಸ್ಬೇಕು. ಸೊ ಆ ಒಂದು ಇಂಟ್ರೊಡಕ್ಷನಿಂದ ಐ ಕ್ಯಾನ್ ಸೇ ಮೂರ್ಛೆ ರೋಗ ಅನ್ನೋದು ಒಂದು ಸಿಂಪ್ಟಮ್, ಸೀಜರ್ ಈಸ್ ಅ ಸಿಂಪ್ಟಮ್. ಅದು ರೋಗ ಅನ್ನೋದಾದರೆ ಅದಕ್ಕೆ ಒಂದು ಪದ ಬೇರೆಯೇ ಇದೆ, ಎಪಿಲೆಪ್ಸಿ. ಸೊ ಇವೆರಡನ್ನ ನಾವು ವಿಂಗಡಿಸೋದು ತುಂಬ ಮುಖ್ಯ. ಯಾಕಂತಂದರೆ ಮೂರ್ಛೆ ರೋಗ, ಈಗ ಮೂರ್ಛೆ ಬೀಳೋದು ಅಂತ ಹೇಳ್ತೀವಿ, ಅದು ಕೈ ಕಾಲು ಅದ್ರಬಿಟ್ಟು ಜ್ಞಾನ ತಪ್ಪಿ ಬೀಳ್ತಾರೆ ಕೆಳಗಡೆಗೆ. ಅದು ಬಿದ್ದಿದ್ದ ಕೂಡಲೇ ಅವರಿಗೆ ಆ ರೋಗ ಇದೆ ಅನ್ನೋ ಒಂದು ನಾವು ಮುದ್ರೆಯನ್ನು ಹಾಕಬಾರ್ದು. ಅದು ತುಂಬ ಅಗತ್ಯ, ಯಾಕಂದರೆ ಅದಕ್ಕಾದಂಥ ಒಂದು ಕಾರಣಗಳಿರುತ್ತೆ. ಈಗ ಕೆಲವರು ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ತುಂಬ ಸ್ಟ್ರೆಸ್ಡ್ ಔಟ್ ಆಗಿರ್ತಾರೆ, ಗ್ಲೂಕೋಸ್ ಲೆವೆಲ್ ನಮ್ಮ ಬಾಡೀಲಿ ಸಡನ್ ಆಗಿ ಡಿಪ್ ಆಗುತ್ತೆ. ಆ ಥರ ಒಂದು ಸಿಚುವೇಷನ್ಸಲ್ಲಿ ಸಾಧಾರಣವಾಗಿ ಯಾರಿಗೆ ಬೇಕಾದರೂ ಆ ಒಂದು ಮೂರ್ಛೆ ಹೋಗೋ ಒಂದು ಅವಕಾಶ ಇದೆ. ಆದರೆ ಇದೊಂದು ಹೈಪೋಗ್ಲೈಸೀಮಿಯಾ, ಇಟ್ ಇಸ್ ಜಸ್ಟ್ ಒನ್ ಆಫ್ ದಿ ರೀಸನ್. ಆ ಥರ ಸಾಕಷ್ಟು ಕಾರಣಗಳಿದೆ. ಸೊ ನಾವು ನಮ್ಮ ದೇಹದಲ್ಲಿ ಉಪ್ಪಿನ ಅಂಶ ಏರ್ಪೇರಾದರೆ ಅದು ಒಂದು ಕಾರಣ ಆಗಿರುತ್ತೆ. ಸೊ ಈ ಥರ ಹಲವಾರು ಕಾರಣಗಳಿಂದ ಒಬ್ಬರು ಮೂರ್ಛೆ ಹೋಗ್ಬೋದು. ಆದರೆ ಮೂರ್ಛೆ ಹೋಗಿದ ಕೂಡಲೇ ಅವರಿಗೆ ಮೂರ್ಛೆ ರೋಗ ಇದೆ ಅನ್ನೋ ಒಂದು ಮುದ್ರೆ ನಾವು ಹಾಕೋದಕ್ಕೆ ಬದಲು ಒಬ್ಬ ವೈದ್ಯರನ್ನ ನಾವು ಕನ್ಸಲ್ಟ್ ಮಾಡಿ ಅದ್ರ ಬೇಕಾಗಿರೋ ಡೀಟೇಲ್ ಎವ್ಯಾಲ್ಯೂಯೇಷನ್ ಮಾಡೋದು ತುಂಬ ಅಗತ್ಯ. ಯಾಕಂದರೆ ಅದು ಮೂರ್ಛೆ ರೋಗನೂ ಆಗಿರಬಹುದು, ಆಗಿದ್ದರೆ ಅದರ ಟ್ರೀಟ್ಮೆಂಟ್ ವಿಧಾನವೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ನಿಮಗೆ ಒಂದು ಮೂರ್ಛೆ ತಪ್ಪೋದಾದರೆ ಅದು ನಿಮ್ಮ ಹತ್ರದಲ್ಲಿರೋ ಫ್ಯಾಮಿಲಿ ಫಿಸಿಷಿಯನ್ನೇ ಆಗಲಿ, ಫಿಸಿಷಿಯನ್ಸ್ಗೆ ಆಗಲಿ, ನೀವು ಕನ್ಸಲ್ಟ್ ಮಾಡಲೇಬೇಕು. ಅದನ್ನು ನಾವು ಇಗ್ನೋರ್ ಅಂತೂ ಮಾಡಲೇಬಾರ್ದು, ನಿರ್ಲಕ್ಷ್ಯ ಮಾಡಿ ಅದು ಬಹುಶಃ ಮೂರ್ಛೆ ರೋಗ ಆಗಿದ್ದರೆ ಮತ್ತೆ ಪದೇ ಪದೇ ಕಾಣಿಸ್ಕೊಳ್ಳೋ ಒಂದು ಚಾನ್ಸಸ್ ಇರುತ್ತೆ, ಅದನ್ನು ನೀವು ಸರಿಪಡಿಸ್ಕೊಬೇಕಾಗುತ್ತೆ. ಸೊ ಅದು ಮೂರ್ಛೆ ಹೋಗೋದ್ರ ಬಗ್ಗೆ ಇರೋ ವಿಷಯ. ಈಗ ಮೂರ್ಛೆ ರೋಗ ಅನ್ನೋ ಒಂದು ವಿಷಯ ಹೇಳಬೇಕಾದ್ರೆ ಯಾವುದೇ ಕಾರಣ ಇಲ್ಲದೇನೆ ಯಾವಾಗಲಾದರೂ ಒಂದು ಆಕಸ್ಮಿಕವಾಗಿ ಒಂದು ಮೂರ್ಛೆ ಹೋಗೋದಾದರೆ ಅದು ಮೂರ್ಛೆ ರೋಗ ಅಂತ ಹೇಳ್ತೀವಿ. ಬೈ ಡೆಫಿನೇಷನ್

0: ಕೊನೆ ಮೂರ್ಛೆ ರೋಗವೇ ಇದೆ ಅನ್ನೋದು ಅದು ನಿಮ್ಮ ಕಡೆಯಿಂದಾನೇ ಸಾಧ್ಯ. ಅಂದರೆ ನಿಮ್ಮ ಪರೀಕ್ಷೆ, ನಿಮ್ಮ ಚಿಕಿತ್ಸೆ, ನೀವು ಕಂಪ್ಲೀಟಾಗಿ ಅದನ್ನ ಎಕ್ಸಾಮಿನ್ ಮಾಡಿದಾಗನೇ ಅಂತ. ಸೊ ಬನ್ನಿ, ನನ್ನ ಮುಂದಿನ ಪ್ರಶ್ನೆ, ಈ ರೋಗದ ಲಕ್ಷಣ ಆ್ಯಂಡ್ ಕಾರಣಗಳು ಅದ್ರ ಬಗ್ಗೆ ಹೇಳಿ.
1: ಸೊ ಇದರಲ್ಲಿ ಲಕ್ಷಣಗಳು ಹೇಳಬೇಕಾದ್ರೆ ಬಹಳ ಮುಖ್ಯವಾದದ್ದು ಮೂರ್ಛೆ ಹೋಗ್ತಾರೆ, ಮೂರ್ಛೆ ರೋಗ ಅಂತ ಹೇಳಿ ಮೂರ್ಛೆ ಹೋಗೋದು ಅಂತ ಹೇಳ್ತಾರೆ, ಅಂದರೆ ಲಾಸ್ ಆಫ್ ಕಾನ್ಷಿಯಸ್ನೆಸ್. ಸೊ ಅದೇ ರೀತಿ ಈಗ ಲಾಸ್ ಆಫ್ ಕಾನ್ಷಿಯಸ್ನೆಸ್ ಇಲ್ಲದೇನು ಸಹ ಮೂರ್ಛೆ ರೋಗ ಕಾಣಿಸ್ಕೊಳ್ಳುತ್ತೆ, ಅದನ್ನು ಗುರುತಿಡಿಯೋದು ಬಹಳ ಮುಖ್ಯ. ಆದರೆ ಈಗ ಕೈಕಾಲು ಅದರಿದ್ರೆ ಅದೆಲ್ರಿಗೂ ಗೊತ್ತು, ಅದು ಫಿಟ್ಸ್ ಅನ್ನೋದು, ಅದು ಕ್ಲಾಸಿಕಲ್ಲಿ ಯಾರಿಗೆ ಆದರೂ ನೋಡಿದ್ರೆ ಒಂದು ಭಯಾನಕವಾಗಿರೋ ಒಂದು ಒಂದು ಚಿತ್ರ, ಅದು ದೃಶ್ಯ, ಅದು ಯಾರಿಗೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗದಿರೋ ಒಂದು ದೃಶ್ಯ. ಸೊ ಮೂರ್ಛೆ ಹೋಗುವಾಗ ಅವ್ರ ಜೊತೆ ಕೈಕಾಲು ಅದಿರುತ್ತೆ, ಬಾಯಿಂದ ಜೊಲ್ಲು ಸುರಿಯುತ್ತೆ, ಅವ್ರನ್ನ ತುಟಿ ಕಚ್ಕೊಳ್ತಾರೆ, ನಾಲ್ಗೆ ಕಚ್ಕೋಬಹುದು. ಈ ಥರ ಹಲವಾರು ಲಕ್ಷಣಗಳಿದ್ರೆ ನಿಮಗೆ ತುಂಬ ಸುಲಭವಾಗಿ ಹೇಳ್ಬೋದು ಇದು ಮೂರ್ಛೆ ರೋಗದ ಒಂದು ಲಕ್ಷಣ ಇರ್ಬೋದು ಅಂತ. ಬಟ್ ನಾನೀಗ ಹೇಳಬೇಕಾಗಿರೋದು ಏನಂತ ಹೇಳಿದ್ರೆ, ಅದಲ್ಲದೇ ಸಾಕಷ್ಟು ರೀತಿ ಲಕ್ಷಣಗಳು ಮೂರ್ಛೆ ರೋಗದಿಂದ ಬರಬಹುದು, ಅದನ್ನು ನಾವು ಗುರುತಿಡಿದು ಅದನ್ನು ನಾವು ರೆಫರ್ ಮಾಡೋದು ತುಂಬ ಅಗತ್ಯ. ಸೊ ಫಾರ್ ಎಕ್ಸಾಂಪಲ್, ಈಗ ಒಬ್ಬರು ಏನೂ ಕಾರಣವಿಲ್ಲದೇ ನೋಡ್ತಿರ್ತಾರೆ, ಅಂದರೆ ಒಂದು ಕಡೆ ಸುಮ್ಮನೆ ಗಮನ ಹರಿಸ್ತಿರ್ತಾರೆ, ಕಣ್ಣು ಓಪನ್ ಆಗಿರುತ್ತೆ, ಇಟ್ಸ್ ಲೈಕ್ ಕಾಲ್ಡ್ ಸ್ಟೇರಿಂಗ್ ಸ್ಪೆಲ್ಸ್, ಬ್ಲ್ಯಾಂಕ್ ಸ್ಟೇರಿಂಗ್. ಸೊ ಒಂದು ಕಡೆ ಸುಮ್ಮನೆ ಗಮನ ಅಂದರೆ ನಾವು ಏನು ಅವ್ರನ್ನ ಮಾತಾಡ್ಸಕ್ಕೆ ಟ್ರೈ ಮಾಡಿದ್ರು ಅವ್ರು ಏನು ರೆಸ್ಪಾಂಡ್ ಮಾಡೋದಿಲ್ಲ. ಸೊ ದಿಸ್ ಅನ್ರೆಸ್ಪಾನ್ಸಿವ್ನೆಸ್ ಆರ್ ಬ್ಲ್ಯಾಂಕ್ ಸ್ಟೇರಿಂಗ್ ಆ್ಯಂಡ್ ಯುನೋ ಬಿಹೇವಿಯರಲ್ ಅರೆಸ್ಟ್, ದ್ಯಾಟ್ ಈಸ್ ದಿ ಕರೆಕ್ಟ್ ಟರ್ಮ್ ಐ ವುಡ್ ವಾಂಟ್ ಟು ಯೂಸ್. ಅಂದರೆ ಏನೋ ಒಂದು ಮಾಡ್ತಿರ್ತಾರೆ, ಸಡನ್ನಾಗಿ ನಿಲ್ಲಿಸ್ತಾರೆ, ಅವ್ರೇನು ಮಾತಾಡೋದಿಲ್ಲ, ಅದು ಸಹ ಇದು ಈ ಒಂದು ಮೂರ್ಛೆ ರೋಗದ ಲಕ್ಷಣ. ಮತ್ತೊಂದು ರೀತಿಯ ಲಕ್ಷಣ ಅಂದರೆ ಕೈಕಾಲಲ್ಲಿ ಒಂದು ಅಸಾಧಾರಣವಾಗಿ ಒಂದು ಸೆನ್ಸೇಷನ್ ಫೀಲ್ ಆಗುತ್ತೆ, ಒಂದು ಕೈಯಲ್ಲಿ ಶುರುವಾಗುತ್ತೆ, ಅದು ಸ್ಪ್ರೆಡ್ ಆಗುತ್ತೆ ಕಾಲಿಗೆ, ಆ ಥರ ಎಪಿಸೋಡ್ಸ್ ರಿಪೀಟೆಡ್ ಆಗಿ ಕಾಣಿಸ್ಕೊಳ್ಳುತ್ತೆ, ಅದು ಸಹ ಮೂರ್ಛೆ ರೋಗ ಲಕ್ಷಣ. ಸೊ ಈಗ ಮೂರ್ಛೆ ರೋಗ ಅಂದಿದ ಕೂಡಲೇ ಮೂರ್ಛೆ ಹೋಗಲೇಬೇಕು ಅನ್ನೋದೊಂದು ಗ್ಯಾರಂಟಿ ಅಲ್ಲ. ಸೊ ಈವನ್ ವಿತೌಟ್ ಲೂಸಿಂಗ್ ಕಾನ್ಷಿಯಸ್ನೆಸ್ ದೇರ್ ಆರ್ ಸಚ್ ಸಿಂಪಲ್ ಪಾರ್ಷಿಯಲ್ ಎಪಿಸೋಡ್ಸ್. ಆದರೆ ಒಂದು ಕಡೆ ಕೈಕಾಲು ವೀಕ್ ಆಗ್ಬೋದಾಗಲಿ, ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ, ಇಲ್ಲ ಸೆನ್ಸರಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ, ಹೋಟೆಲ್ ಏನೋ ತೊಳಸ್ತಾ ಥರ ಆಗುತ್ತೆ, ಆ ಬಿಹೇವಿಯರ್ ಅರೆಸ್ಟ್ ಆಗುತ್ತೆ, ದೆನ್ ದೇ ವಿಲ್ ಬಿ ಫೈನ್, ಟೋಟ್ಲಿ ಫೈನ್. ಸ್ಪೀಚ್ ಕರೆಕ್ಟ್ ಮಾತಾಡ್ತಿರ್ತಾನೆ, ಕರೆಕ್ಟ್ ಸ್ಪೀಚ್ ಅರೆಸ್ಟ್ ಆಗುತ್ತೆ. ಸೊ ಆಲ್ ದೀಸ್ ಆರ್ ಕನ್ಸಿಡರ್ಡ್ ಆಸ್ ಸಿಂಪ್ಟಮ್ಸ್ ಫಾರ್ ಎಪಿಲೆಪ್ಸಿ. ಸೊ ಮೂರ್ಛೆ ರೋಗ ನಾವು ಇಂಗ್ಲೀಷಲ್ಲಿ ಹೇಳೋದು ಎಪಿಲೆಪ್ಸಿ ಅನ್ನೋ ಒಂದು ಪದ ಬರುತ್ತೆ, ನಾನು ಅದನ್ನೇ ಹೇಳಿದ್ದು, ಮೂರ್ಛೆ ಹೋಗೋದು ಒಂದು ಸಿಂಪ್ಟಮ್ ಆಗಿರ್ಬೋದು, ಬಟ್ ಅದೇನೋ ಕಾರಣದಿಲ್ಲದೇ ಪದೇ ಪದೇ ಕಾಣಿಸ್ಕೊಳ್ಳೋಂಗಿದ್ರೆ ದ್ಯಾಟ್ ಕುಡ್ ಬಿ ಎಪಿಲೆಪ್ಸಿ. ಆ್ಯಂಡ್ ಎಪಿಲೆಪ್ಸಿಗೆ ಈ ಥರ ಹಲವಾರು ಒಂದು ರೀತಿಯ ಮ್ಯಾನಿಫೆಸ್ಟೇಷನ್ ಬರುತ್ತೆ, ಹಲವಾರು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇದು ನಾವು ರೋಗ ಲಕ್ಷಣದ ಬಗ್ಗೆ ಇರೋ ಚರ್ಚೆ. ಅದೇ ರೀತಿ ಮತ್ತೊಂದು ಪ್ರಶ್ನೆಯ ಭಾಗ ಅಂದರೆ ಅದರ ಕಾರಣಗಳು. ಸೊ ಕಾರಣಗಳು ಸಹ ಹಲವಾರು ಕಾರಣಗಳಿದೆ. ಮೋರ್ ಕಾಮನ್ಲಿ ಬ್ರೈನ್ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್. ಸೊ ಬ್ರೈನ್ ಗ್ರೋತ್ ಆಗ್ತಿದ್ದಾಗೇನೆ ಎಲ್ಲೋ ಒಂದು ಕಡೆ ಫೋಕಲ್ ವೈರಿಂಗ್ ಅಬ್ನಾರ್ಮ್ಯಾಲಿಟೀಸ್. ಸೊ ದಟ್ ವಿಲ್ ಬಿ ಡೆವಲಪ್ಮೆಂಟಲ್ ಅನಾಮಲೀಸ್. ಕ್ಲಾಸಿಕಲ್ ಎಕ್ಸಾಂಪಲ್ ವಿಲ್ ಬಿ ಕಾರ್ಟಿಕಲ್ ಡಿಸ್ಪ್ಲೇಸಿಯಾಸ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜೀಸಲ್ಲಿ. ಅದು ಚಿಕ್ಕಂದಲ್ಲೇ ಕಾಣಿಸ್ಕೊಳ್ಳುತ್ತೆ, ವಿತಿನ್ ಲೈಕ್ ಚೈಲ್ಡ್ ವಿಲ್ ಬಿ 10 ಇಯರ್ ಓಲ್ಡ್ 11 ಇಯರ್ ಓಲ್ಡ್, ಯೂಶ್ವಲಿ ಸೆಕೆಂಡ್ ಡೆಕೇಡ್ ಆಫ್ ಲೈಫ್ ಆ ಥರ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಇಲ್ಲ ಕೆಲವರಿಗೆ ಹುಟ್ಟಿದಾಗ ಡೆಲಿವರಿ ಟೈಮಲ್ಲಿ ಆಸ್ಫಿಕ್ಸಿಯೇಷನ್, ಅಂದರೆ ಕರಳು ಸುತ್ತಕೊಂಡು ಅವ್ರಿಗೆ ಹಳೋದ್ರಲ್ಲಿ ಲೇಟ್ ಆಗಿರುತ್ತೆ, ಅವ್ರ ಡೆಲಿವರಿಲಿ ಪ್ರಾಬ್ಲಮ್ಸ್ ಆಗಿರುತ್ತೆ, ಆ ಥರ ಮಕ್ಕಳಿಗೆ ಸ್ಟ್ರೋಕ್ ಆಗಿರುತ್ತೆ ಬ್ರೈನಲ್ಲಿ, ಪೆರಿನೇಟಲ್ ಇನ್ಫಾರ್ಕ್ಟ್ ಅಂತ ಹೇಳ್ತೀವಿ. ಸೊ ಆ ಡೆಲಿವರಿ ರಿಲೇಟೆಡ್ ಪ್ರಾಬ್ಲಮ್ಸಲ್ಲಿ ಚಿಕ್ಕಂದಲ್ಲಿ ಅವರಿಗೆ ಕೆಲವರಿಗೆ ಸೀಜರ್ ಸ್ಟಾರ್ಟ್ ಆಗಿರುತ್ತೆ, ಅದೊಂದು ಕಾರಣ ಆಗಿರುತ್ತೆ. ಮತ್ತೊಂದು ರೀತಿಯ ಕಾರಣ ಅಂದರೆ ಕಾಮನ್ಲಿ ಹೆಡ್ ಇಂಜುರೀಸ್ ಆಗಿರುತ್ತೆ, ತಲೆಗೆ ಪೆಟ್ಟು ಬಿದ್ದು ಮೆದುಳಲ್ಲಿ ಒಂದು ಗಾಯ ಸ್ಕಾರಿಂಗ್ ಉಂಟಾಗಿರುತ್ತೆ. ಅದು ಹೆಡ್ ಇಂಜುರಿ ಆಗಿ ಕೆಲವು ವರ್ಷಗಳಲ್ಲಿ ಆವಾಗ ಸ್ವಲ್ಪ ಕಾಣಿಸ್ಕೊಂಡಿರುತ್ತೆ, ಬಟ್ ಅದು ಲೇಟರ್ ಇಟ್ ಕ್ಯಾನ್ ಗೆಟ್ ಕನ್ವರ್ಟ್ ಟು ಎಪಿಲೆಪ್ಸಿ, ಅ ಫುಲ್ ಬ್ಲೋನ್ ಎಪಿಲೆಪ್ಸಿ. ಸೊ ದ್ಯಾಟ್ ಈಸ್ ಅಗೇನ್ ಅ ವೆರಿ ಕಾಮನ್ ಕಾಸ್. ಅದರ್ ದೆನ್ ದಿಸ್ ದೇರ್ ಆರ್ ಮೆನಿ ಜೆನೆಟಿಕ್ ಕಾಸಸ್. ನಮ್ಮ ತಂದೆ ತಾಯಿ ಫ್ಯಾಮಿಲಿಯಲ್ಲಿ ರನ್ ಆಗುವಂಥ ಕೆಲವು ಎಪಿಲೆಪ್ಸಿ ಜೆನೆಟಿಕಲಿ, ಆಲ್ಸೋ ದೇರ್ ಆರ್ ಮೆನಿ ಟೈಪ್ ಆಫ್ ಎಪಿಲೆಪ್ಸೀಸ್. ದೆನ್ ದೇರ್ ಆರ್ ಮೆಟಬಾಲಿಕ್ ಕಾಸಸ್, ಅಂದರೆ ನಮ್ಮ ಒಂದು ದೇಹದ ಮೆಟಬಾಲಿಸಮ್, ಅಂದರೆ ಸ್ಟ್ರಕ್ಚರಲಿ, ಬ್ರೈನ್ ಸ್ಟ್ರಕ್ಚರಲಿ ಏನೂ ತೊಂದರೆ ಇರೋದಿಲ್ಲ, ಬಟ್ ಮೆಟಬಾಲಿಕ್ ಕಾಸಸ್ ಅದರಿಂದನೂ ಬರಬಹುದು ಎಪಿಲೆಪ್ಸಿ. ಸೊ ಈ ರೀತಿ ಹಲವಾರು ಕಾರಣಗಳಿದೆ. ಇದರಲ್ಲಿ ಮೆಡಿಕಲಿ ಟ್ರೀಟಬಲ್ ಎಪಿಲೆಪ್ಸಿ ಆ್ಯಂಡ್ ಸರ್ಜಿಕಲಿ ಟ್ರೀಟಬಲ್ ಎಪಿಲೆಪ್ಸಿ ಅಂತ ಬೇಕಾದ್ರೆ ನಾವು ವಿಂಗಡಣೆ ಮಾಡ್ಬೋದು, ಅದು ತುಂಬ ಅಗತ್ಯ. ಈಗ ಸರ್ಜಿಕಲಿ ಲೀಷನ್ಸ್ ಇದ್ದರೆ, ಲೈಕ್ ಫಾರ್ ಎಕ್ಸಾಂಪಲ್ ನಾನು ಹೇಳಿದಂಗೆ ಕಾರ್ಟಿಕಲ್ ಡಿಸ್ಪ್ಲೇಸಿಯಾಸ್, ಹೀಗೆಲ್ಲ ಇದ್ರೆ ಔಷಧಿ ನಾವು ಎಷ್ಟೇ ಕೊಟ್ಟರು ಎಷ್ಟೇ ಶ್ರಮ ಮಾಡಿದ್ರು ಸಹ ಅದು ಟ್ರೀಟ್ಮೆಂಟ್ ಅಂದರೆ ಕ್ಯೂರ್ ಆಗೋದಿಲ್ಲ. ಆ ಥರ ಒಂದು ಸಿಚುವೇಶನಲ್ಲಿ ಯುನೋ ಪೀಪಲ್ ಲೈಕ್ ಅಸ್ ಹೂ ಆರ್ ಸ್ಪೆಷಲೈಸ್ಡ್ ಇನ್ ಎಪಿಲೆಪ್ಸಿ ಸರ್ಜರಿ ವಿಲ್ ಕಮ್ ಇನ್ ಟು ಪಿಕ್ಚರ್.
0: ಬಹಳಷ್ಟು

0: ಕಟ್ಟುಕತೆಗಳು ಮಿತ್ಸ್ ಅಂತ ಏನು ಹೇಳ್ತಾರೆ ಇದರಲ್ಲಿ ಇದೆ. ಈಗ ನೀವು ಹೇಳಿದ್ರಿ ಆ ಒಂದು ದೃಶ್ಯದ ಬಗ್ಗೆ, ಶಬ್ದದ ಮುಖಾಂತರ ವರ್ಣನೆ ಮಾಡಿ ಹೇಳಿದ್ರಿ ಈ ಒಂದು ಮೂರ್ಛೆ ರೋಗದ ಬಗ್ಗೆ. ಯಾವ ಒಂದು ಭಯಾನಕ ದೃಶ್ಯ ಇರುತ್ತೆ, ಅದನ್ನ ಬಹಳಷ್ಟು ಚಿತ್ರ ಸೀರಿಯಲ್ಗಳಲ್ಲಿಯೂ ತೋರಿಸಿದ್ದಾರೆ. ಅಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕೈಯಲ್ಲಿ ಚಾವಿ ಅಥವಾ ಯಾವ್ದಾದ್ರು ಕಬ್ಣ ಅನ್ನ ಕೊಟ್ಬಿಡ್ತಾರೆ, ತಿಕ್ಕೋತರಕ್ಕೆ ಅದು ನಾರ್ಮಲ್ ಆಗುತ್ತೆ. ಇದು ಒಂಥರದ ಮಿತ್ತು ಕಟ್ಟುಕತೆ.
1: ಸೊ ಇದು ಬಹಳ ಮುಖ್ಯವಾದ ಒಂದು ಚರ್ಚೆ. ಇದು ಬರೀ ಈಗ ರೋಗಿಗೆ ಮಾತ್ರ ಅಲ್ಲ, ರೋಗಿಯನ್ನು ಶುಶ್ರೂಷೆ ಮಾಡೋ ಅವರ ಗಾರ್ಡಿಯನ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಬಹಳ ಮುಖ್ಯವಾಗಿ ತಿಳ್ಕೋಬೇಕಾಗಿರೋ ಒಂದು ವಿಷಯ. ಈಗ ಸಾಮಾನ್ಯವಾಗಿ ಒಬ್ರು ಟ್ರಾವೆಲ್ ಮಾಡ್ತಿರ್ತಾರೆ, ಬಸ್ಸಲ್ಲಿ ಯಾರೋ ಇರ್ತಾರೆ, ಒಂದು ಫಿಟ್ಸ್ ಬರುತ್ತೆ. ಸೊ ಆ ಒಂದು ದೃಶ್ಯ ಎಲ್ರಿಗೂ ಭಯಾನಕ ಉಂಟಾಗುತ್ತೆ. ಸೊ ಆ ಒಂದು ಸಮಯದಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಎಲ್ಲರೂ ಹೋಗಿ ಹಿಡ್ಕೋತಾರೆ. ಹಿಡ್ಕೊಳ್ಳೋದ್ರ ಜೊತೆಗೆ ಕೈಯಲ್ಲಿ ಏನಾದರೂ ಒಂದು ಕೊಡ್ತಾರೆ. ಸಾಮಾನ್ಯವಾಗಿ ಚಾವಿ ಕಬ್ಬಿಣ ಕೊಟ್ಟರೆ ಇದು ನಿಲ್ಲುತ್ತೆ ಅನ್ನೋ ಒಂದು ಕಟ್ಟುಕತೆ ಭಾಳ ಅಗತ್ಯವಾಗಿ ತಿಳ್ಕೊಬೇಕು. ಅದರಲ್ಲಿ ಏನೂ ಗುಣ ಇಲ್ಲ ಅಂತ. ಅದು ಗುಣ ಇಲ್ಲದೆ ಮಾತ್ರ ಅಲ್ಲ, ಅದು ಹಾನಿಕರ ಕೂಡ. ಯಾಕಂದರೆ ಈಗ ಫಿಟ್ಸ್ ಬರೋ ಟೈಮಲ್ಲಿ ಅದು ಕೈಯು ಕಾಲು ಅದರೂ ಒಂದು ಆ ಒಂದು ಶಕ್ತಿ ಇದೆಯಲ್ಲ, ಅದು ಭಾಳಷ್ಟು ಭಯಾನಕವಾಗಿರುತ್ತೆ. ಅಂದರೆ ತುಂಬ ಫೋರ್ಸ್ ಇರೋ ಒಂದು ಮೂಮೆಂಟ್ಸ್ ಅದು. ಆ ಮೂಮೆಂಟಿಗೆ ನಾವು ಅಗೇನ್ಸ್ಟಾಗಿ ಅದು ಎದುರಾಗಿ ನಾವು ಏನಾದರೂ ಕೈಯಿಂದ ಬಲವಾಗಿ ಇಟ್ಕೊಳ್ಳೋದಾಗಲಿ, ಅದು ಚಾವಿ ಕೊಡೋದಾಗಲಿ, ಅವರ ಮೂಳೆಗೆ ಫ್ರ್ಯಾಕ್ಚರ್ ಆಗೋ ಒಂದು ಸಿಚುವೇಶನ್ ಕೂಡ ಉಂಟಾಗುತ್ತೆ. ಸೊ ಜಾಯಿಂಟ್ಸ್ ಡಿಸ್ಲೊಕೇಟ್ ಆಗ್ಬೋದು, ಜಾಯಿಂಟ್ಸ್ ಬ್ರೇಕ್ ಆಗ್ಬೋದು. ಸೊ ಅದು ಭಾಳ ಮುಖ್ಯ. ನಾವು ಅದನ್ನು ಫ್ರೀಡಮ್ ಆಗಿ ಫ್ರೀ ಮಾಡ್ಕೊ ಅವ್ರಿಗೆ ಜಾಗ ಮಾಡಿಕೊಡೋ ಬದಲು ಅವ್ರಿಗೆ ಸುತ್ತಮುತ್ತ ನಿಂತ್ಕೊಂಡು ಕೈಕಾಲು ಹಿಡ್ಕೊಳ್ಳೋದು ಮಾತ್ರ ತುಂಬ ಒಂದು ಹಾನಿಕರವಾದ ಒಂದು ಸ್ಟೆಪ್ ಅದು. ಅದು ಎಂದಿಗೂ ಮಾಡಬಾರ್ದು. ಸಾಮಾನ್ಯವಾಗಿ ಫಿಟ್ಸ್ ಸ್ಟಾರ್ಟ್ ಆಯಿತು ಅಂದರೆ ಮ್ಯಾಕ್ಸಿಮಮ್ ವಿತಿನ್ ಅ ಮಿನಿಟ್ ಆರ್ ಟೂ ಮಿನಿಟ್ಸ್ ಇಟ್ ವಿಲ್ ಸ್ಟಾಪ್ ಆನ್ ಇಟ್ಸ್ ಓನ್. ಅದು ತನ್ನಗೆ ತನ್ನಷ್ಟು ತಾನೇ ನಿಂತೋಗುತ್ತೆ. ಅದು ಭಾಳ ಮುಖ್ಯ ತಿಳ್ಕೊಳ್ಳೋದು. ಸೊ ಸಪೋಸ್ ಈಗ ಅದು ನಿಲ್ಲಲಿಲ್ಲ, ಅದನ್ನ ಆತನ ನಿಲ್ದೇನೆ ಪದೇ ಪದೇ ಬರ್ತಿದೆ ಅಂತ ಹೇಳಿದ್ರೆ ಅದು ನಿಮ್ಗೆ ಯಾರ ಕೈಗೂ ಅದು ಏನೂ ಮಾಡೋಕ್ಕೆ ಬರೋದಿಲ್ಲ. ಅದು ನೆಕ್ಸ್ಟ್ ವಿತಿನ್ 10 ಮಿನಿಟ್ಸ್ ಪೇಷಂಟ್ ಹಾಸ್ಪಿಟಲಲ್ಲಿ ಇರಬೇಕು. ದಟ್ ಈಸ್ ಕಾಲ್ಡ್ ಎನ್ ಎಮರ್ಜೆನ್ಸಿ ಸಿಚುವೇಶನ್. ಅದು ಇಟ್ಸ್ ಅ ಕಂಡೀಷನ್ ಕಾಲ್ಡ್ ಸ್ಟೇಟಸ್ ಎಪಿಲೆಪ್ಟಿಕಸ್. ಅಂದರೆ ಒಂದ್ಸತಿ ಫಿಟ್ಸ್ ಬರುತ್ತೆ, ಅವ್ನು ನಿಲ್ತಾರೆ, ಬಟ್ ಅವ್ರ ಮೂರ್ಛೆಯಿಂದ ಹೊರಗೆ ಬರೋದಿಲ್ಲ. ಮತ್ತೆ ಇನ್ನೊಂದ್ಸತಿ ಫಿಟ್ಸ್ ಬರುತ್ತೆ. ಆದರೆ 2-3 ಸತಿ ಬರ್ತಾನೆ ಇದ್ದರೆ ನಿಮ್ಮ ಕೈಯಲ್ಲಿ ಏನೂ ಮಾಡೋದಕ್ಕಿಲ್ಲ. ಒಂದ್ಸತಿ ಬಂದು ನಿಂತೋಯ್ತು ಅಂದರೆ ಅವರು ಸಾಮಾನ್ಯವಾಗಿ ಅವರು ಕಳೆದಿರೋ ಒಂದು ಪ್ರಜ್ಞೆ ಏನಿದೆಯಲ್ಲ ಅದು ಮತ್ತೆ ವಾಪಸ್ ಬರ್ತಾರೆ, ಚೆನ್ನಾಗಿ ಹಾಕ್ತಾರೆ. ಅದು ಒಂದು ಎಪಿಸೋಡ್. ಸಪೋಸ್ ಅದು ರಿಪೀಟೆಡ್ಲಿ ಬರ್ತಿದೆ ಅಂತ ಹೇಳಿದ್ರೆ ಅದು ದಟ್ ಬಿಕಮ್ಸ್ ಅನ್ ಎಮರ್ಜೆನ್ಸಿ ಸಿಚುವೇಶನ್. ಆಗ ಇಮಿಡಿಯೇಟ್ಲಿ ನಾವು ಪೇಷಂಟ್ನ ಹಾಸ್ಪಿಟಲ್ ತಲುಪಿಸ್ಬೇಕಾಗುತ್ತೆ. ಅದು ತಿಳ್ಕೊಬೇಕಾಗಿರೋ ಒಂದು ವಿಷಯ. ಮತ್ತೊಂದು ವಿಷಯದ ಏನಂತ ಹೇಳಿದ್ರೆ ಈಗ ಫಿಟ್ಸ್ ಬರೋ ಟೈಮಲ್ಲಿ ನಾವು ಪೇಷಂಟ್ಗೆ ತುಂಬ ಮುಖ್ಯವಾದದ್ದು ಗಾಳಿ, ಆಕ್ಸಿಜನ್ ಅನ್ನೋ ಒಂದು ಇದು ಪದ ನಾನು ಯೂಸ್ ಮಾಡ್ತಿದ್ದೀನಿ. ಅಂದರೆ ರೂಮ್ ಏರ್ ಸಾಕು, ಅವ್ರ ಗಾಳಿ ಓಡಾಡಬೇಕು ಅವರಿರೋ ಜಾಗದಲ್ಲಿ. ಸೊ ಕಿಟಕಿ ಆಗಲಿ ಬಾಕಿಲಾಗಲಿ ಅವ್ರ ಸುತ್ತಮುತ್ತ ನಿಂತ್ಕೊಳ್ಳೋ ಬದಲು ಅವರಿಗೆ ಗಾಳಿ ಓಡಾಟ ತುಂಬ ಅಗತ್ಯ. ಅವರು ಈಗ ಅಂಗಿ ವಸ್ತ್ರಗಳನ್ನು ಹಾಕಿ ಹಿಡಿದು ಟೈಟಾಗೆಲ್ಲರೂ ಇದ್ದರೆ ಅದನ್ನು ನಾವು ರಿಲೀಸ್ ಮಾಡಬೇಕಾಗುತ್ತೆ. ಈಗ ಶರ್ಟ್ ಆಗಲಿ ಟೀ ಶರ್ಟ್ ಆಗಲಿ ಏನೇ ಧರಿಸಿದ್ರೆ ಅದನ್ನು ನಾವು ಬಿಚ್ಚಿ ಅವರ ಗಾಳಿ ಒಂದು ಓಡಾಟಕ್ಕೆ ನಾವು ಸಾವಕಾಶ ಮಾಡಿಕೊಡ್ಬೇಕಾಗುತ್ತೆ. ಮತ್ತು ಮತ್ತೊಂದು ಮುಖ್ಯವಾದ ಒಂದು ವಿಷಯ ಅಂದರೆ ಅವರೀಗ ಮಲಗಿರ್ತಾರೆ, ನೇರವಾಗಿ ಮಲಗಿದರೆ ಒಂದು ಸೈಡ್ಗೆ ಟರ್ನ್ ಮಾಡೋದು ತುಂಬ ಮುಖ್ಯ. ಅದು ಕಾಮನ್ಲಿ ಟು ದ ರೈಟ್ ಸೈಡ್, ಅವರ ಕಂಫರ್ಟಬಲ್ ಪೊಸಿಷನ್ ರೈಟ್ ಸೈಡ್ ತಿರುಗಿದ್ರೆ ಏನಾಗುತ್ತೆ, ಅವ್ರ ಬಾಯಲ್ಲಿರೋ ಏನು ಜೊಲ್ಲು ಇದೆ ಅದು ಹೊರಗೆ ಬರಬೇಕು, ಅದು ಒಳಗೆ ಹೋಗದಂಗೆ ನಾವು ನೋಡ್ಕೊಬೇಕಾಗುತ್ತೆ. ಸಪೋಸ್ ಈಗ ಊಟ ಮಾಡ್ತಿರುವಾಗ ಅವ್ರು ನಮ್ಮ ಜೊತೆ ಲಂಚ್ ಮಾಡ್ತಿರ್ತಾರೆ, ಮೀಲ್ಸ್ ತಗೋತಿರ್ತಾರೆ, ಆ ಟೈಮಲ್ಲಿ ಏನೋ ಫಿಟ್ಸ್ ಬಂತು ಅಂದರೆ ಸಾಮಾನ್ಯವಾಗಿ ಚೌಕ್ ಆಗೋ ಒಂದು ಸಿಚುವೇಷನ್ಸ್ ಇರುತ್ತೆ. ಅದು ಭಾಳ ಮುಖ್ಯ. ಸೊ ಈ ರೀತಿಯ ಒಂದು ಸಿಚುವೇಷನ್ಸಲ್ಲಿ ಈ ಫಿಟ್ಸ್ ಅನ್ನೋದು ಅವರಿಗೆ ಲೈಫ್ ಥ್ರೆಟ್ನಿಂಗ್ ಆಗುತ್ತೆ. ಸೊ ನಾವು ಜೊತೆಯಲ್ಲಿರೋರು ಇದನ್ನು ತಿಳ್ಕೊಂಡು ಅದು ಮಾಡಬೇಕಾಗಿರೋದು ಮಾಡಿದ್ರೆ ದೇ ಕ್ಯಾನ್ ಬಿ ಆ್ಯಸ್ ನಾರ್ಮಲ್ ಆ್ಯಸ್ ಪಾಸಿಬಲ್. ಸೊ ಅವ್ರನ್ನ ತಿರುಗಿಸಿ ಬಾಯಲ್ಲಿ ಏನಾದ್ರು ಸಪೋಸ್ ಇದ್ದರೆ ಅದನ್ನು ನಾವು ಕ್ಲಿಯರ್ ಮಾಡಿ ಅವ್ರನ್ನ ಮಲಗಿಸೋದು, ಅಂಗಿ ವಸ್ತ್ರಗಳನ್ನ ಲೂಸ್ ಮಾಡೋದು, ಒಂದು ಕಂಫರ್ಟಬಲ್ ಪೊಸಿಷನ್ಗೆ ತಿರುಗಿಸ್ಬೇಕು, ಸೈಡ್ಗೆ ತಿರುಗಿಸ್ಬೇಕು ಅನ್ನೋದು ತುಂಬ ಅಗತ್ಯ. ಆಮೇಲೆ ಅವ್ರ ಕೈ ಕಾಲು ಹಿಡಿದೇನೆ ಫಿಟ್ಸ್ನ ಪೂರ್ತಿಯಾಗಿ ಮುಗಿಸೋದು ತುಂಬ ಅಗತ್ಯ.
0: ಇಷ್ಟು ವಿವರವಾಗಿ ಹೇಳಿದ್ರೆ ಈ ವಿವರಣೆಯಲ್ಲಿ ಬಹಳ ಮುಖ್ಯವಾದ ಪಾಯಿಂಟ್ ಏನಂದ್ರೆ ನೀವು ಹೇಳ್ತಾ ಇದ್ದೀರಾ ಖಂಡಿತ, ಆದ್ರೆ ಯಾವತ್ತೂ ಯಾರಿಗಾದ್ರೂ ಫಿಟ್ಸ್ ಅನ್ನೋದು ಬಂದ್ರೆ ಅದು ಮಾಡೋದು ಕಂಪ್ಲೀಟ್ಲಿ ಅಪೋಸಿಟ್. ಎಲ್ಲರೂ ಹಿಡಿತಾರೆ, ಕಬ್ಬಿಣ ಕೊಡ್ತಾರೆ, ಅಂಡ್ ನೀವು ಹೇಳಿರುವ ಪ್ರಕಾರ ರೈಟ್ ಸೈಡ್ ಇಂದ ಮಾಡೋದು ಬಿಟ್ಟು ಅವರನ್ನ ಕೈ ಕಾಲು ಹಿಡಿದು ಕಂಪ್ಲೀಟ್ ನೀವು ಹೇಳಿದ್ರೆ ಅವರಿಗೆ ಕಂಪ್ಲೀಟ್ ಒಂದು ಸ್ವಲ್ಪ ಬಿಟ್ಟು ಬಿಡಬೇಕು, ಈಸ್ ಆಗಬೇಕು. ಅಂಡ್ ಬಹಳ ಮುಖ್ಯವಾದ ಪಾಯಿಂಟ್ ಏನಂದ್ರೆ ಅದು 2 ನಿಮಿಷದಲ್ಲಿ ನಿಂತೇ ಹೋಗುತ್ತೆ ಅಂತ ಹೇಳಿದ್ರಿ. ಅದು ನಿಲ್ಲಿಲ್ಲ ಅಂದ್ರೆ ಸಮಸ್ಯೆ ಇದೆ, ಅದಕ್ಕೆ ನೀವು ಬರಬೇಕು. ಬಹಳ ಒಳ್ಳೆಯದಾಗಿ ಹೇಳಿದ್ರಿ.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಕಾರ್ಯಕ್ರಮದಲ್ಲಿ ಮುರ್ಷೆ ರೋಗದ ಬಗ್ಗೆ ಸ್ನೇಹಿತರೆ ನಾವು ಮಾತನಾಡ್ತಿದ್ದೇವೆ. ಡಾಕ್ಟರ್ ಶಬರಿ ಗಿರೀಶನ್ ಅವರು ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಕೊಡ್ತಿದ್ದಾರೆ. ಸೊ ಈ ಒಂದು ಕಟ್ಟುಕತೆ ಬಗ್ಗೆ ಮಾತನಾಡಿದ್ವಿ, ಅಂಡ್ ಐ ಥಿಂಕ್ ಇದು ಬಹಳ ಮುಖ್ಯವಾದ ಪಾಯಿಂಟ್ ನೀವು ಡಿಸ್ಕಸ್ ಮಾಡಿದ್ರೆ. ಸೊ ನನ್ನ ಮುಂದಿನ ಪ್ರಶ್ನೆ ಡ್ರಗ್ ಫೇಲಿಯರ್ ಬಗ್ಗೆ ಇರುತ್ತೆ. ಡ್ರಗ್ ಫೇಲಿಯರ್ ಅಂದರೆ ಔಷಧಿಗಳು ವರ್ಕ್ ಆಗಿಲ್ಲ ಅಂದರೆ ಅದರ ನೆಕ್ಸ್ಟ್ ಸ್ಟೆಪ್ ಏನು, ಅದ್ರ ಬಗ್ಗೆ ಹೇಳಿ.
2: ಸೊ ಅದೊಂದು 30-40% ಒಂದು 30-40% ಪೇಷಂಟ್ಸಿಗೆ ನಾವು ಎಷ್ಟೇ ಔಷಧಿ ಬಳಸಿದ್ರೂ ಸಹ ಪದೇ ಪದೇ ಒಂದು ಮೂರ್ಛೆ ರೋಗ ಬರ್ತಿರುತ್ತೆ, ಅದು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಈಸ್ ಫ್ರಸ್ಟ್ರೇಟಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಬೋತ್ ಪೇಷಂಟ್ಸ್ ಆ್ಯಂಡ್ ಫಾರ್ ದ ಡಾಕ್ಟರ್ಸ್. ಸೊ ಆ ಥರ ಒಂದು ಲಕ್ಕಿಲಿ ಇಟ್ ಈಸ್ ನಾಟ್ ವೆರಿ ಕಾಮನ್, ಬಟ್ ಅವೇರ್ನೆಸ್ ಈಸ್ ಇಂಪಾರ್ಟೆಂಟ್. ಈ ಥರ ಒಂದು ಸಬ್ಸೆಟ್ ಅಂದರೆ ಒಂದು ವಿಭಾಗ ಇನ್ನು ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕು, ಯಾಕಂದರೆ ಅದರಲ್ಲಿ ಬ್ರೈಟ್ ಸೈಡ್ ಅಂದರೆ ಅದರಲ್ಲಿ ಒಳ್ಳೆ ಭಾಗ ಕೂಡ ಇದೆ. ಈಗ ಔಷಧಿಯಿಂದ ಗುಣಪಡಿಸೋಕ್ಕೆ ಆಗಲಿಲ್ಲ ಅಂದರೆ ಆ ಪೇಷಂಟ್ ಸರ್ಜರಿಗೆ ರೆಸ್ಪಾಂಡ್ ಮಾಡಬಹುದು ಅನ್ನೋ ಒಂದು ಸೂಚನೆ ಕೂಡ ಇರುತ್ತೆ ಅದ್ರ ಜೊತೆಗೆ. ಈಗ ಸರ್ಜರಿ ಮಾಡಿದ್ರೆ ಎಷ್ಟು ಮಟ್ಟಿಗೆ ಕ್ಯೂರ್ ಆಗ್ಬೋದು ಅಂತಂದರೆ ಅಗೇನ್ ಇಟ್ ಈಸ್ ಅರೌಂಡ್ 30-40%. ಅಂದರೆ ನಾವು 100% ಕ್ಯೂರ್ ಮಾಡೋ ಒಂದು ಅವಕಾಶ. ಸೊ ಎಪಿಲೆಪ್ಸಿಯಿಂದ ಕಂಪ್ಲೀಟ್ ಫ್ರೀಡಮ್ ಅವರಿಗೆ ಒಂದು ಜೀವನದಲ್ಲಿ ಒಂದು ದೊಡ್ಡ ಒಂದು ಚೇಂಜ್ ಅದು. ಅವರು ಲೈಫಲ್ಲಿ ಒಂದು 10-15 years ಎಪಿಲೆಪ್ಸಿ ಅಂತ ಹೇಳಿ ನರಳಿ ಅವರಿಗೆ ಸಾಕಷ್ಟು ಔಷಧಿಗಳು ಸಾಕಷ್ಟು ಆಸ್ಪತ್ರೆಗಳು ತಿರುಗಾಡಿ ಏನು ಯಾವುದೇ ಒಂದು ರೀತಿಯ ಒಂದು ಗುಣಮಟ್ಟಕ್ಕೆ ತಲುಪಲಿಲ್ಲ ಅಂತ ಹೇಳಿದ್ರೆ ಆ ಒಂದು ಕುಟುಂಬಕ್ಕಾಗಲಿ ಆ ಪೇಷಂಟ್ಗಾಗಲಿ ಅದೊಂದು ದೊಡ್ಡವಾದ ಒಂದು ರಿಲೀಫ್. ಸೊ ಯಾವಾಗ ನಾವು ಈ ಡ್ರಗ್ ರಿಫ್ರಾಕ್ಟರಿ ಎಪಿಲೆಪ್ಸಿ ಅಂದರೆ ಮೂರ್ಛೆ ರೋಗ ಔಷಧಿಗೆ ಸ್ಪಂದಿಸ್ತಿಲ್ಲ ಅನ್ನೋ ಒಂದು ಡಯಾಗ್ನೋಸಿಸ್ಗೆ ನಾವು ಬರಬೇಕು ಅಂದರೆ ಅಟ್ಲೀಸ್ಟ್ ಮಿನಿಮಮ್ 2 ಔಷಧಿ ಅವ್ರು ಟ್ರೈ ಮಾಡಿರಬೇಕು, 2 ವರ್ಷಗಳ ಕಾಲ ಟ್ರೈ ಮಾಡಿರಬೇಕು. ಒಂದು ಮಾತ್ರ ಮಿಸ್ ಮಾಡ್ದೇ ಗುಡ್ ಕಾಂಪ್ಲಯನ್ಸ್ ಗುಡ್ ಡೋಸೇಜ್. ಸೊ ಇದೆಲ್ಲ ರೀತಿಯ ಒಂದು ಬೆಳವಣಿಗೆ ಮಾಡಿ ಸಹ ಅವರಿಗೆ ಕಂಟ್ರೋಲ್ಗೆ ಬರಲಿಲ್ಲ ಅಂತ ಹೇಳಿದ್ರೆ ಅಂಥ ಒಂದು ರೋಗ ದೆನ್ ಇಟ್ ಇಸ್ ಬಿಕಮ್ಸ್ ಡ್ರಗ್ ರಿಫ್ರಾಕ್ಟರಿ ಎಪಿಲೆಪ್ಸಿ. ಅದು ಎಪಿಲೆಪ್ಸಿಯ ಒಂದು ಭಾಗ ಡ್ರಗ್ ರಿಫ್ರಾಕ್ಟರಿ ಎಪಿಲೆಪ್ಸಿ ಅನ್ನೋದು. ಅದಕ್ಕೆ ಅದರಂತಹದ ಒಂದು ಕಾರಣಗಳಿದೆ, ಲಕ್ಷಣಗಳಿದೆ. ಸೊ ಫಾರ್ ಎಕ್ಸಾಂಪಲ್ ನಾನು ಕಾರ್ಟಿಕಲ್ ಡಿಸ್ಪ್ಲೇಸಿಯಾ ಅಂತ ಹೇಳಿದ್ದೆ, ದಟ್ ಈಸ್ ಕ್ಲಾಸಿಕಲಿ ಅದು ಸರ್ಜರಿಯಿಂದ ಗುಣಪಡಿಸೋ ಅಂಥ ಒಂದು ಎಪಿಲೆಪ್ಸಿ. ಮತ್ತೊಂದು ಪದ ನಾನು ಯೂಸ್ ಮಾಡಿದೆ ಜೆನೆಟಿಕ್ ಎಪಿಲೆಪ್ಸಿ ಅಂತ. ಅದು ಸಹ ಈಗ ಎಷ್ಟೇ ಮಾತ್ರೆ ಕೊಟ್ಟರೂ ಸಹ ಅದರಿಂದ ಗುಣಪಡಿಸ ಆಗದಿರೋ ಒಂದು ರೋಗ. ಸೊ ಆ ಥರ ಸಾಕಷ್ಟು ಕಾರಣಗಳು. ಆಮೇಲೆ ಮತ್ತೊಂದು ಕಾರಣ ಹೇಳಿದ್ದೆ, ಈಗ ಚಿಕನ್ನಲ್ಲಿ ಸ್ಟ್ರೋಕ್ ಆದಾಗ ಅವರ ಡೆಲಿವರಿ ಟೈಮಲ್ಲಿ ಆಗಿರೋ ಒಂದು ಸ್ಟ್ರೋಕಿಂದ ಅವರಿಗೆ ಮೂರ್ಛೆ ರೋಗ ಬರ್ತಿದೆ ಅಂತ ಹೇಳಿದರೆ ಅದು ಸಹ ಕೆಲವೊಮ್ಮೆ 3-4 ಔಷಧಿ ಕೊಟ್ಟರೂ ಸಹ ಕಂಟ್ರೋಲ್ ಬರದೇ ಇರೋ ಒಂದು ಮೂರ್ಛೆ ರೋಗ. ಸೊ ಈ ಕಾರಣಗಳು ಇದ್ದರೆ ಅದು ನಿಮ್ಮ ಡಾಕ್ಟರ್ ಅಂದರೆ ಈಗ ಸಪೋಸ್ ಈಗ ಫಿಸಿಷಿಯನ್ಸ್ ಟ್ರೈ ಮಾಡ್ತಿದ್ದಾರೆ, ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಟ್ರೈ ಮಾಡ್ತಿದ್ದಾರೆ ಕಂಟ್ರೋಲ್ ಮಾಡೋದಕ್ಕೆ ಅಂದರೆ ಅವರು ಸಾಮಾನ್ಯವಾಗಿ 2 ಔಷಧಿ ಕಂಟ್ರೋಲ್ ಆಗಿರಬೇಕಾಗಿತ್ತು. ಬಹುಶಃ ಆಗಲಿಲ್ಲ ಅಂದರೆ 99% ಆಫ್ ದ ಫಿಸಿಷಿಯನ್ಸ್ಗೆ ಗೊತ್ತಿದೆ ಇದು ಡ್ರಗ್ ರಿಫ್ರಾಕ್ಟರಿ ಎಪಿಲೆಪ್ಸಿ ಅಂತ. ಆವಾಗ ಅವರು ಒಂದು ಸ್ಪೆಷಲೈಸ್ಡ್ ಸೆಂಟರ್ಗೆ ರೆಫರ್ ಮಾಡ್ತಾರೆ. ಅದು ಬಹಳ ಮುಖ್ಯ, ಅದು ಕರೆಕ್ಟ್ ಟೈಮಲ್ಲಿ ರೆಫರ್ ಆಗಬೇಕು ಅನ್ನೋದು ತುಂಬ ಮುಖ್ಯ. ಯಾಕಂದರೆ ಇದೇ ಒಂದು ಟ್ರಯಲ್ ಈಗ 10 ವರ್ಷ ಆದಮೇಲೆ ಮಾಡೋಗಿದ್ದರೆ ಸರ್ಜರಿ ಕೂಡ ಫೇಲ್ಯೂರ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಟೈಮ್ ವಿಂಡೋ ಏನಿದೆಯಲ್ಲ, ಒಂದು ಆಪರ್ಚುನಿಟಿ, ಅದು ನಾವು ಮಿಸ್ ಮಾಡ್ಕೋಬಾರ್ದು. ಸೊ ಸಪೋಸ್ 2-3 years ಕಂಟ್ರೋಲ್ ಆಗಲಿಲ್ಲ ಅಂದರೆ ಸ್ಪೆಷಲೈಸ್ ಸೆಂಟರ್ಗೆ ಸ್ಪೆಷಲೈಸ್ ನ್ಯೂರಾಲಜಿಸ್ಟ್ ಆಗಲಿ, ಇದಕ್ಕೆ ಅಂತಲೇ ಎಪಿಲೆಪ್ಸಿಲಿ ಇವ ನಾನು ಎಪಿಲೆಪ್ಸಿ ಸರ್ಜನ್ ಥರ ಎಪಿಲೆಪ್ಸಿ ಫಿಸಿಷಿಯನ್ಸ್ ಇದ್ದಾರೆ, ಎಪಿಲೆಪ್ಟಾಲಜಿಸ್ಟ್, ಅವ್ರ ಫೆಲೋಶಿಪ್ಸ್ ಆಫ್ಟರ್ ದಿ ನ್ಯೂರಾಲಜಿ ಅವ್ರು ಮಾಡಿರ್ತಾರೆ, ಅವ್ರಿಗೆ ರೆಫರ್ ಮಾಡಬೇಕಾಗುತ್ತೆ. ಸೊ ಅದು ಏನು ಡಿಫ್ರೆನ್ಸ್ ಏನು ಬರುತ್ತೆ ಅಂದರೆ ಅವರದರಲ್ಲಿ ಸಾಕಷ್ಟು ವಿಧಾನಗಳಿದೆ. ಇದರಲ್ಲಿ ನಾವು ಎಲ್ಲಿಂದ ಫಿಟ್ಸ್ ಉತ್ಪತ್ತಿ ಆಗ್ತಿದೆ, ಫೋಕಸ್ ಆಫ್ ಆರಿಜಿನ್ ಅಂದರೆ ಈಗ ಮೂರ್ಛೆ ರೋಗ ಎಲ್ಲಿಂದ ಉತ್ಪತ್ತಿ ಆಗ್ತಿದೆ ಅದನ್ನು ಕಂಡುಹಿಡಿದ್ರೆ ಆ ಒಂದು ಭಾಗ ಮೆದುಳಿಂದ ವಿಂಗಡಿಸೋದು ಒಂದು ಸರ್ಜರಿ, ಅದನ್ನು ವಿಂಗಡಿಸೋದಾಗಲಿ ಅಥವಾ ಅದನ್ನು ತೆಗೆಯೋದಾಗಲಿ ಮಾಡಿದ್ರೆ ಅವ್ರಿಗೆ 100% ಕ್ಯೂರ್ ಆಗೋ ಒಂದು ಅವಕಾಶ ಸಿಗುತ್ತೆ. ಸೊ ಇದೀಗ ಒಂದು 10-20 years ಆಗೋ ಯಾರಿಗೂ ಗೊತ್ತಿರಲಿಲ್ಲ ಎಪಿಲೆಪ್ಸಿನೂ ಕ್ಯೂರ್ ಮಾಡ್ಬೋದು ಅನ್ನೋದೊಂದು. ಬಟ್ ಈಗ ಇಷ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಷ್ಟೊಂದು ಅಡ್ವಾನ್ಸ್ ಆಗಿದೆ ಅಂದರೆ ನಾವು ಸೇಫ್ ಆಗಿ ಬ್ರೈನ್ ಸರ್ಜರಿ ಮಾಡಿ ಅವ್ರಿಗೆ 100% ಕ್ಯೂರ್ ಮಾಡೋ ಅಂಥ ಒಂದು ಅವಕಾಶ ನಾವು ಮಾಡಿಕೊಡ್ಬೋದು. ಅದು ಸಾಮಾನ್ಯವಾಗಿ ಎಲ್ರಿಗೂ ಒಂದು ತಿಳಿದಿರೋ ಒಂದು ವಿಷಯ ಅಲ್ಲ. ಸೊ ಅದಕ್ಕೂ ಈ ಥರ ಕಾರ್ಯಕ್ರಮಗಳು ಅದಕ್ಕೋಸ್ಕರ ಸೀಮಿತವಾಗಿದೆ. ಇದನ್ನು ನೀವು ತಲುಪಿಸ್ಬೇಕು ಈ ಸುದ್ದಿನ. ಅಂದರೆ ಎಪಿಲೆಪ್ಸಿ ಇಟ್ಸ್ ಈಸ್ ಆಲ್ಸೋ ಕ್ಯೂರಬಲ್, ಸೊ ಇಟ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಡಿಸೀಸ್. ಸೊ ಯು ಡೋಂಟ್ ಹ್ಯಾವ್ ಟು, ಅಂದರೆ ಈಗ ಸೊಸೈಟಿಯಿಂದ ಅವರ ಪೇಷಂಟ್ಸನ್ನ ನಾವು ಒಂದು ಬೇರೆಯವರಾಗಿ ನೋಡಬೇಕಾಗಿರೋ ಒಂದು ಅವಶ್ಯಕತೆ ಇಲ್ಲ. ಅವ್ರು ನಮ್ಮ ಜೊತೆ ಸೇರಿ ನಾರ್ಮಲ್ ಪೀಪಲ್ ಆಗಿ ಅವ್ರು ಬಾಳ್ಬಹುದು. ಅದು ತುಂಬ ಮುಖ್ಯ, ಎಸ್ಪೆಷಲಿ ಹೆಣ್ಮಕ್ಳು. ಅವ್ರಿಗೆ ಎಪಿಲೆಪ್ಸಿ ಅಂತ ಹೇಳಿದ ಕೂಡಲೇ ಅವ್ರ ಸೊಸೈಟಿ ಕಂಪ್ಲೀಟ್ಲಿ ಐಸೋಲೇಟ್ ಮಾಡಿಬಿಡುತ್ತೆ. ಸೊ ಆ ಒಂದು ಸಿಚುವೇಶನ್ ಈಗ ಚೇಂಜ್ ಆಗಿದೆ. ಸೊ ಸಾಕಷ್ಟು ಅಡ್ವಾನ್ಸಸ್ ಆಗಿದೆ. ಸೊ ಡ್ರಗ್ ರಿಫ್ಯಾಕ್ಟರಿ ಎಪಿಲೆಪ್ಸಿಗೆ ಸರ್ಜಿಕಲ್ ಟ್ರೀಟ್ಮೆಂಟ್ ಇದೆ. ಈಗ 100% ಕ್ಯೂರ್ ಇಲ್ಲದೇ ಇದ್ರೂ ಸಹ ಅದನ್ನು ಕಂಟ್ರೋಲ್ ಮಾಡೋ ಅಂಥ ಒಂದು ಅವಕಾಶ ಕೂಡ ಸಹ ಇದೆ. ಅಂದರೆ ಪ್ಯಾಲಿಟಿವ್ ಸರ್ಜರಿ, ಉಪಶಮನಕಾರಿ ಸರ್ಜರೀಸ್. ಅದರಲ್ಲಿ ಈಗ ಸಪೋಸ್ ಪರ್ ಮಂತ್ 20 ಎಪಿಸೋಡ್ಸ್ ಬರ್ತಿದೆ ಅಂತ ಹೇಳಿದ್ರೆ, ಈ ಒಂದು ಸರ್ಜರಿಯಿಂದ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆರ್ 6 monthly ಒನ್ಸ್ ಎಪಿಸೋಡ್ಸಿಗೆ ನಾವು ಕಡಿಮೆ ಮಾಡ್ಬೋದು. ಅಂದರೆ ಅವರ ಸೀಜರ್ ಬರ್ಡನ್ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡ್ಬೋದು. ಸೊ ಈ ತರ ಹಲವಾರು ರೀತಿಯ ಶಸ್ತ್ರಚಿಕಿತ್ಸೆಗಳು ಈಗ ಲಭ್ಯವಿದೆ.
1: ಅದ್ಭುತ. ಅಂಡ್ ಬಹಳ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಇದು ನನ್ನ ಪ್ರಶ್ನೆ ಆಗೇ ಇತ್ತು, 100% ಇದಕ್ಕೆ ಪರಿಪೂರ್ಣ ಅಂದ್ರೆ ಕ್ಯೂರ್ ಇದೆ, ಗುಣಪಡಿಸಬಹುದಾ? ಅದನ್ನ ನೀವೇ ಹೇಳಿದ್ರೆ ಈ ಕಾರ್ಯಕ್ರಮದ ಮುಖಾಂತರ ಅದು ತಲುಪುತ್ತೆ ಜನರಿಗೆ. ಅಂಡ್ 100% ಆ ಮಹಿಳೆಯರ ಪಾಯಿಂಟ್ ಒಂದು ಹೇಳಿದ್ರಿ, ಬಹಳಷ್ಟು ಮಹಿಳೆಯರಿಗೆ ಸಮಾಜದಲ್ಲಿ ಅವರಿಗೆ ಏನಾದರೂ ಈ ಒಂದು ರೋಗ ಇದ್ದರೆ ಮದುವೆ ಸುದಾ ಆಗುದಿಲ್ಲ, ಇದು ಅದು, ಬಹಳಷ್ಟು ಕಡೆ ಅವರಿಗೆ ಒಂದು ಸ್ವಾತಂತ್ರ್ಯನೇ ಇರುವುದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಎಸ್, ಈ ಒಂದು ಕಾರ್ಯಕ್ರಮದ ಮುಖಾಂತರ ಇದನ್ನ ತಿಳಿಸಿದ್ದಕ್ಕೆ ಧನ್ಯವಾದ ಅಂತ ತಿಳಿಸೇನೆ. ಮುಂದಿನ ಪ್ರಶ್ನೆ, ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಪರಿಸ್ಥಿತಿ ಬಂದಾಗ ಏನ್ ಮಾಡಬೇಕು?
2: ಸೊ ಒಂದು ಎಮರ್ಜೆನ್ಸಿ ನಾನು ಹೇಳಿದಾಗೆ ಸ್ಟೇಟಸ್ ಎಪಿಲೆಪ್ಟಿಕಸ್, ದಟ್ ಇಸ್ ದ ಮೇಜರ್ ಎಮರ್ಜೆನ್ಸಿ. ಈಗ ಒಬ್ರು ಮೂರ್ಛೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ಸಾಕಷ್ಟು ಎಮರ್ಜೆನ್ಸೀಸ್ ಬರಬಹುದು. ಅದರಿಂದನೇ ನಾವು ಯಾವತ್ತೂ ಇದನ್ನು ನಿರ್ಲಕ್ಷ್ಯ ಮಾಡಬಾರದು. ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ತಗೋಬೇಕು. ಮಾತ್ರೆಯಿಂದ ಆಗ್ತಿಲ್ಲ ಅಂತ ಹೇಳಿದ್ರೆ ಸರ್ಜರಿ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗಿರೋದು ಈ ಒಂದು ಕಾರಣದಿಂದ. ಸಿಂಪಲ್ ಆಗಿರೋ ಒಂದು ಮೂರ್ಛೆ ಹೋಗೋದೇನೆ ಅವರ ಆ ಒಂದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ರೋಡ್ ಕ್ರಾಸ್ ಮಾಡ್ತಿದ್ದಾರೆ, ಈ ಥರ ಬಿಹೇವಿಯರ್ ಅರೆಸ್ಟ್, ನಾನು ಹೇಳ್ದಂಗೆ ಬ್ಲ್ಯಾಂಕ್ ಸ್ಟೇರಿಂಗ್, ನಿಂತು ಬಿಡ್ತಾರೆ, ನಡೀತಿದ್ದಂಗೆ ಮಧ್ಯ ರೋಡಲ್ಲಿ ನಿಂತು ಬಿಡ್ತಾರೆ. ಅದೊಂದು ದೊಡ್ಡದ ಒಂದು ತೊಂದರೆ. ಸೊ ಅವ್ರ ಕೈಕಾಲು ಅದರಬೇಕು ಅಂತಲೇ ಇಲ್ಲ, ಸ್ಪೀಚ್ ಅರೆಸ್ಟ್ ಆಗಲಿ, ಬಿಹೇವಿಯರ್ ಅರೆಸ್ಟ್ ಆಗಲಿ, ಅವ್ರು ಯಾವುದೋ ಒಂದು ಸಿಚುವೇಷನ್ಲಿ ಇರ್ತಾರೆ ಅದು ಬಹಳ ಮುಖ್ಯ. ಹಾಗಾಗಿ ಅವರಿಗೆ ದೇ ಶುಡ್ ನಾಟ್ ಡ್ರೈವ್ ಅಲೋನ್, ನೆವರ್ ಡ್ರೈವ್ ಅಲೋನ್ ಆ್ಯಂಡ್ ನೆವರ್ ಗೋ ಫಾರ್ ಎನಿ ಸ್ವಿಮ್ಮಿಂಗ್ ಆ್ಯಕ್ಟಿವಿಟೀಸ್, ಎನಿ ಆ್ಯಕ್ಟಿವಿಟೀಸ್. ಈಗ ಅವರಿಗೆ ತುಂಬ ಭಾಳ ಒಂದು ರಿಸ್ಕ್ ಇರೋ ಒಂದು ಸಿಚುವೇಷನ್. ಸೊ ಅನ್ಫಾರ್ಚುನೇಟ್ಲಿ ವೆರಿ ಫ್ಯೂ ಸಿಚುವೇಷನ್ಸ್. ಅವರಿಗೆ ಒಬ್ಬರು ಯಾವಾಗಲೂ ಜೊತೆಗಿರೋಬೇಕಾಗಿರೋ ಒಂದು ಅವಶ್ಯಕತೆ ತುಂಬ ಇದೆ. ಆದ್ರಿಂದನೇ ಅದು ಔಷಧಿಯಿಂದ ನಾವು ಆದಷ್ಟು ಕಂಟ್ರೋಲ್ ಮಾಡಿದ್ರೆ ಅವ್ರಿಗೂ ಸಹ ನಾರ್ಮಲ್ ಆಗಿ ಜೀವನ ಸೈಸ್ ಅಂದರೆ ಲೀಡ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ಈಗ ಸಪೋಸ್ ಇಯರ್ಲಿ ಒನ್ಸ್ ಬರ್ತಿದೆ ಅಂತ ಹೇಳಿದ್ರೆ ದಟ್ ಇಸ್ ದೇ ಆರ್ ಆಲ್ಮೋಸ್ಟ್ ಆ್ಯಸ್ ನಾರ್ಮಲ್ ಆ್ಯಸ್ ಎನಿಬಡಿ ಎಲ್ಸ್. ಬಟ್ ದೆನ್ ಈ ಒಂದು ಪ್ರಿಕಾಷನ್ಸ್ ಯಾವತ್ತಿಗೂ ಅವ್ರು ಫಾಲೋ ಮಾಡಲೇಬೇಕಾಗುತ್ತೆ ಅಂಟಿಲ್ ಅನ್ಲೆಸ್ ವಿ ಕ್ಯೂರ್ ದೆಮ್. ಸೊ ಕ್ಯೂರ್ ಮಾಡೋ ಒಂದು ಅವಕಾಶ ಇದ್ದರೆ ದೆನ್ ದೇ ಆರ್ ನಾರ್ಮಲ್, ಅಬ್ಸಲ್ಯೂಟ್ಲಿ ನಾರ್ಮಲ್. ಇಲ್ಲದಾಗಿದ್ದರೆ ಪ್ರಿಕಾಷನ್ಸ್ ಫಾಲೋ ಮಾಡಬೇಕಾಗುತ್ತೆ. ಸೊ ಎಮರ್ಜೆನ್ಸೀಸ್, ದಟ್ ಈಸ್ ಒನ್ ಎಮರ್ಜೆನ್ಸಿ. ಅಂದರೆ ಯಾವ ಸಿಚುವೇಷನಲ್ಲಿ ಮೂರ್ಛೆ ಹೋಗ್ತಾರೆ, ಯಾವ ಒಂದು ಸಂದರ್ಭದಲ್ಲಿ ಅವರು ಮೂರ್ಛೆ ಹೋಗಿ ಕೆಳಗೆ ಬೀಳ್ತಾರೆ, ಅದೊಂದು ದೊಡ್ಡದಾದ ಒಂದು ಎಮರ್ಜೆನ್ಸಿ. ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ಸ್ಟೇಟಸ್ ಎಪಿಲೆಪ್ಟಿಕಸ್. ಅಂದರೆ ಪದೇ ಪದೇ ಅವರ ಪ್ರಜ್ಞೆ ತಿಳಿಯೋದೇನೆ, ಪದೇ ಪದೇ ಒಂದು ಫಿಟ್ಸ್ ಬರೋಗಾಗಿದ್ದರೆ ಅದೊಂದು ದೊಡ್ಡ ಎಮರ್ಜೆನ್ಸಿ ಸ್ಟೇಟಸ್ ಎಪಿಲೆಪ್ಟಿಕಸ್. ಅದು ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಸೇರಿಸಬೇಕಾಗುತ್ತೆ, ಅಡ್ಮಿಟ್ ಮಾಡಬೇಕಾಗುತ್ತೆ, ಮಾಡಬೇಕಾಗಿರೋ ಟ್ರೀಟ್ಮೆಂಟ್ ನಾವು ಮಾಡಲೇಬೇಕಾಗುತ್ತೆ. ಸೊ ಇದಲ್ಲದೇ ಬೇರೆ ಡೈರೆಕ್ಟ್ ಎಮರ್ಜೆನ್ಸೀಸ್ ಈ ರೋಗದಲ್ಲಿ ಬೇರೆ ಯಾವುದೂ ಇಲ್ಲ. ಆದರೆ ಇದರದ್ದು ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್, ಅಂದರೆ ಈಗ ಹಾರ್ಟ್ ತೊಂದರೆ ಇರೋ ಪೇಷಂಟ್ ಆಗಲಿ, ಬೇರೆ ಯಾವುದಾದ್ರು ತೊಂದರೆ ಇದ್ದರೆ ಅದು ಇದಕ್ಕೆ ಆ್ಯಡ್ ಆಗುತ್ತೆ, ರಿಸ್ಕಿಂದ ಆ್ಯಡ್ ಆಗಬಹುದು. ಸೊ ದೀಸ್ ಆರ್ ದಿ ಸಮ್ ಎಮರ್ಜೆನ್ಸಿ ಆಲ್ಸೋ ವಿತ್ ಎಪಿಲೆಪ್ಸಿ.
1: ಬಹಳ ವಿವರವಾದ ಒಂದು ಮಾಹಿತಿಯನ್ನು ಕೊಟ್ಟರಿ, ಗೋಲ್ಡ್ ಮೈನ್ ಆಫ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು ಡಾಕ್ಟರ್ ಸರ್. ಆ್ಯಂಡ್ ಈಗ ಲಾಗಿನ್ ಆಗ ಅವರು ಯಾರು ನಮ್ಮ ಕೇಳುಗರಲ್ಲಿ ಈ ಒಂದು ರೋಗದ ಕುರಿತು ಮುಂಜಾಗ್ರತಾ ಕ್ರಮ ಯಾವ, ನೀವು ಬಹಳಷ್ಟು ಇದನ್ನು ಕವರ್ ಆಲ್ರೆಡಿ ಮಾಡಿದ್ದೀರಾ, ಆದರೆ ಈಗ ಒಂದು ಸಂಕ್ಷಿಪ್ತವಾಗಿ ಸಮರೈಸ್ ವರ್ಜನ್ ಆಫ್ ಪ್ರಿಕಾಷನ್ಸ್ ಅದ್ರ ಬಗ್ಗೆ ಸ್ವಲ್ಪ.
2: ಪ್ರಿಕಾಷನ್ ಸಮರೈಸ್ ಮಾಡಬೇಕಾದ್ರೆ ಬಹಳ ಮುಖ್ಯವಾದದ್ದು ಮಾತ್ರೆನ ಮಿಸ್ ಮಾಡಬಾರ್ದು. ರೆಗ್ಯುಲರ್ ಆಗಿ ಫುಡ್ ತಗೋಬೇಕಾಗುತ್ತೆ. ಅಂದರೆ ಎವ್ರಿ ಮೀಲ್, ಯಾಕಂದರೆ ಎಲ್ಲ ಮೋಸ್ಟ್ ಆಫ್ ದ ಮೆಡಿಕೇಷನ್ಸ್ ವಿಲ್ ಬಿ ಆಫ್ಟರ್ ದ ಫುಡ್. ಸೊ ನೀವು ಕರೆಕ್ಟಾಗಿ ಫುಡ್ ತಗೋಬೇಕಾಗುತ್ತೆ. ಫುಡ್ ತಗೊಂಡ ನಂತರ ನಾವು ಡ್ರಗ್ಸ್ ತಗೋಬೇಕಾಗುತ್ತೆ. ಒಂದು ಡ್ರಗ್ಸ್ ಕೂಡ ಮಿಸ್ ಮಾಡೋಂಗಿಲ್ಲ. ಅದು ಮಿಸ್ ಮಾಡಿದ್ರೆ ಏನಾಗುತ್ತೆ, ಬರೀ ಒಂದ್ಸತಿ ಮೂರ್ಛೆ ಆಗೋದಲ್ಲ, ಅದು ಕಂಟಿನ್ಯೂಸ್ ಸೀಜರ್ಸ್ ಬರೋ ಒಂದು ಚಾನ್ಸಸ್ ಇರುತ್ತೆ. ದಟ್ಸ್ ಕಾಲ್ಡ್ ವಿಡ್ರಾವಲ್ ಸೀಜರ್. ಅದು ಯೂಶ್ವಲಿ ಪ್ರೋಗ್ರೆಸ್ ಟು ಸ್ಟೇಟಸ್ ಎಪಿಲೆಪ್ಟಿಕಸ್. ನಾನು ಹೇಳಿದ ಮುಂಚೆ ಹೇಳಿದಂಗೆ ಒಂದು ಎಮರ್ಜೆನ್ಸಿ ಸಿಚುವೇಷನ್ ಬಂದುಬಿಡುತ್ತೆ ಒಂದು ಮಾತ್ರೆ ಮಿಸ್ ಮಾಡಿದ್ರೆ. ಸೊ ಅದು ಬಹಳ ಮುಖ್ಯ. ನೆಕ್ಸ್ಟ್ ಸ್ಲೀಪ್ ಇಸ್ ವೆರಿ ವೆರಿ ವೆರಿ ಇಂಪಾರ್ಟೆಂಟ್. ಸ್ಲೀಪ್ ಮಿಸ್ ಮಾಡೋಂಗಿಲ್ಲ, ಅದು ಸ್ವಲ್ಪ ಮಿನಿಮಮ್ 7-8 hours ಸ್ಲೀಪ್ ಬೇಕೇ ಬೇಕು ಈ ಒಂದು ಎಪಿಲೆಪ್ಸಿ ಇರೋ ಪೇಷಂಟ್ಸ್ಗೆ. ಸ್ಲೀಪ್ ಅನ್ನೋದು ಭಾಳ ಮುಖ್ಯ. ಆದಷ್ಟು ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಅವಾಯ್ಡ್ ಮಾಡಬೇಕಾಗುತ್ತೆ. ಅಂದರೆ ಅದು ಈಸಿಲಿ ಅವಾಯ್ಡಬಲ್ ಅಲ್ಲ. ಈಗ ಒಬ್ಬರು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂದರೆ ಮಿನಿಮಮ್ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಈಸ್ ದೇರ್, ಬಟ್ ಆದಷ್ಟು ವಿ ನೀಡ್ ಟು ಬಿ ಸಪೋರ್ಟಿವ್. ಸೊ ಆ್ಯಂಡ್ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಶುಡ್ ಬಿ ಕಂಟ್ರೋಲ್ಡ್. ನೆಕ್ಸ್ಟ್ ಭಾಳ ಮುಖ್ಯವಾದದ್ದು ಅಂತ ಹೇಳಿದ್ರೆ, ಈಗ ನಿದ್ದೆ ಮಿಸ್ ಮಾಡಿ ಕೆಲವರು ರಾತ್ರಿಯಾಗಲೂ ಓದೋ ಒಂದು ಅಭ್ಯಾಸ ಇದೆ, ಅದನ್ನು ಅವಾಯ್ಡ್ ಮಾಡೋದು ಬೆಟರ್. ತುಂಬ ಲೈಟ್ ಸ್ಟೇರಿಂಗ್, ಈಗ ತುಂಬ ಭಾಳಷ್ಟು ಒಂದು ಯಾವಾಗಲೂ ಫೋನ್ ನೋಡೋದಾಗಲಿ ಒಂದು ಟಿ ವಿ ನೋಡೋದಾಗಲಿ ಆ ಒಂದು ಫೋಟಿಕ್ ಸ್ಟಿಮ್ಯುಲೇಷನ್ದ ಕೂಡ ಸೀಶರ್ ಬರೋ ಒಂದು ಅವಕಾಶ ಇರುತ್ತೆ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಪ್ರಿಕಾಷನ್ ಅಂದರೆ ಡ್ರಿಂಕ್ಸ್ ಮಾಡೋ ಹಂಗಿಲ್ಲ. ಆಲ್ಕೋಹಾಲ್ ಶುಡ್ ಬಿ ಅವಾಯ್ಡೆಡ್ ಅಟ್ ಎನಿ ಕಾಸ್ಟ್. ಈಗ ಈ ಮಾತ್ರೆ ಒಂದು ತೊಗೊಳೋಂಗಿದ್ರೆ, ಸೊ ಸಾಮಾನ್ಯವಾಗಿ ಅರೌಂಡ್ 40s ಮೆನ್ ಈ ಡಿಪ್ರೆಷನ್ ಈಸ್ ಅಸೋಸಿಯೇಟೆಡ್ ವಿತ್ ಎಪಿಲೆಪ್ಸಿ. ಸೊ ಅವರಿಗೆ ಮಾನಸಿಕವಾಗಿ ಸಾಕಷ್ಟು ನೊಂದಿರ್ತಾರೆ. ಆ ಟೈಮಲ್ಲಿ ಈ ಆಲ್ಕೋಹಾಲ್ ಇಂಟೇಕ್ಸ್ ಕೂಡ ಜೊತೆಗೆ ಶುರುವಾಗಿರುತ್ತೆ ಆ ಒಂದು ಅಭ್ಯಾಸ. ಅದು 100% ನೀವು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಆಲ್ಕೋಹಾಲಿಂದ ಔಷಧೀಯ ಒಂದು ಏನು ಗುಣ ಇರುತ್ತಲ್ಲ ಅದು ಕುಂದೋಗುತ್ತೆ. ಸೊ ಔಷಧಿಗಳು ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅವರು ಪದೇ ಪದೇ ನಮ್ಮ ಹಾಸ್ಪಿಟ್ಲಿಗೆ ಬರ್ತಿರ್ತಾರೆ, ನಾವು ಪದೇ ಪದೇ ಮಾತ್ರೆಗಳು ಚೇಂಜ್ ಮಾಡ್ತಿರ್ತೀವಿ, ಮತ್ತು ಅವ್ರು ಹೇಳ್ತಾರೆ ಈ ಒಂದು ಅಭ್ಯಾಸ ಅವ್ರಿಗೆ ಶುರು ಮಾಡ್ಕೊಂಡಿದ್ದಾರೆ ಅಂತ. ಸೊ ಹಾಗಾಗಿ ಅದನ್ನು ಆದಷ್ಟು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಕೆಲವೊಮ್ಮೆ ಆ ಔಷಧಿ ಜೊತೆ ಆಲ್ಕೋಹಾಲ್ ಕೂಡ ಸೇರಿದಾಗ ಅವ್ರ ಮೂರ್ಛೆ ಹೋಗೋ ಒಂದು ಇಂಟೆನ್ಸಿಟಿ ಏನಿತ್ತಲ್ಲ ಅದು ಡಬಲ್ ಆಗುತ್ತೆ. ಸೊ ಆ ಥರ ಒಂದು ಸಿಚುವೇಶನ್ಸಲ್ಲಿ ಇದನ್ನು ಅವಾಯ್ಡ್ ಮಾಡೋದು ಭಾಳ ಅಗತ್ಯ.
1: ಖಂಡಿತ ಸರ್. ಆ್ಯಂಡ್ ಈ ಒಂದು ವಿಷಯ, ಈ ಪ್ರಿಕಾಷನ್ ಮುಂಜಾಗೃತ ಕ್ರಮಗಳನ್ನು ಸಂಕ್ಷಿಪ್ತವಾಗಿ ಹೇಳಿದಕ್ಕೆ ಧನ್ಯವಾದ. ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
2: ಕೊನೆಯದಾಗಿ ನನ್ನ ವಿನಂತಿ, ಎಲ್ಲರೂ ಈಗ ತಿಳ್ಕೊಂಡಿದ್ದಾರೆ ಪ್ರಿಕಾಷನ್ಸ್ ಏನಿದೆ. ಯಾವಾಗ ನಾವು ಮೂರ್ಛೆ ರೋಗ ಅನ್ನೋದನ್ನ ಹೇಳ್ಬೋದು, ಮೂರ್ಛೆ ಹೋಗೋದು ಯಾವಾಗ, ಅದರ ಲಕ್ಷಣಗಳು ಏನಿದೆ, ಈಗ ನೀವು ಮಾಹಿತಿ ನೀವು ತಿಳ್ಕೊಂಡಿದ್ದ ಕೂಡಲೇ ನೀವು ತಿಳ್ಕೊಳ್ತೀರಾ, ಮತ್ತು ನೀವು ಅಲ್ಲಿಗಲ್ಲಿಗೆ ಬಿಡ್ತೀರಾ, ಇಲ್ಲ ಒಂದಿನ ಮೋಸ್ಟ್ಲಿ ಡಿಸ್ಕಸ್ ಮಾಡ್ಬೋದು, ಅದು ಅಲ್ಲಿಗೆ ಬಿಡಬಾರ್ದು. ಅದು ನನ್ನ ವಿನಂತಿ. ಆದಷ್ಟು ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬದಲ್ಲಿ ಯಾರಿದ್ದಾರೆ, ಇಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಲಿ, ಆದಷ್ಟು ಇದನ್ನು ನೀವು ಸ್ಪ್ರೆಡ್ ಮಾಡಬೇಕು. ಸೊ ಶೇರ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್, ಆದಷ್ಟು ಇದನ್ನು ಶೇರ್ ಮಾಡಿ. ಮತ್ತು ಎಪಿಲೆಪ್ಸಿ ಮೂರ್ಛೆ ರೋಗ ಕೂಡ ಅದನ್ನು ಕ್ಯೂರ್ ಅನ್ನೋದೊಂದು ಇದೆ. ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿದೆ, ಸರ್ಜರಿ ಮುಖಾಂತರ ನಾವು ಅದನ್ನು 100% ಕ್ಯೂರ್ ಮಾಡೋ ಒಂದು ಅವಕಾಶ ಇದೆ ಅನ್ನೋದನ್ನು ಕೂಡ ನೀವು ಅದನ್ನು ತಲುಪಿಸಬೇಕಾಗುತ್ತೆ. ಅದು ನನ್ನ ವಿನಂತಿ.
1: ಅದ್ಭುತ ಸರ್. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೂರ್ಛೆ ರೋಗ ಎಪಿಲೆಪ್ಸಿ ಬಗ್ಗೆ ನಾವು ಮಾತನಾಡಿದ್ವಿ. ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು ಡಾಕ್ಟರ್ ಶಬರಿ ಗಿರೀಶನ್ ಅವರು, ಮೂರ್ಛೆ ರೋಗ ಮತ್ತು ಕ್ರಿಯಾತ್ಮಕ ನರರೋಗ ಚಿಕಿತ್ಸಕರು, ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಬೆಂಗಳೂರಿನಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಸರ್, ತಮ್ಮ ಬಹುಮೂಲ್ಯ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ಅಂಡ್ ನಮಸ್ಕಾರ.
2: ಧನ್ಯವಾದ. ಥ್ಯಾಂಕ್ ಯು.
1: ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08315252500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ ಮಹಿಳಾ ವೇದಿಕೆ ಕಾರ್ಯಕ್ರಮ. ಇಂದಿನ ವಿಷಯ ಮಹಿಳೆ ಮತ್ತು ವೈವಾಹಿಕ ಜೀವನ. ಈ ವಿಷಯದ ಕುರಿತು ಚರ್ಚೆ ನಡೆಸಲಿದ್ದಾರೆ ಬೆಳಗಾವಿಯ ಹೆಸರಾಂತ ಲೇಖಕಿ ಶ್ರೀಮತಿ ಆಶಾ ಎಂ ಕನ್ನಡಿಯವರು, ನಿವೃತ್ತ ಪ್ರಾಚಾರ್ಯರಾದ ಶ್ರೀಮತಿ ರಾಜನಂದ ಗಾರ್ಗಿಯವರು ಹಾಗೂ ಬೆಳಗಾವಿಯ ಸಾಮಾಜಿಕ ಕಾರ್ಯಕರ್ತೆ ಶ್ರೀಮತಿ ಛಾಯಾ ಜೋಶಿಯವರು.
1: ನಮಸ್ಕಾರ, ನಾನು ಆಶಾ ಅಂತ ಮಾತಾಡೋದು. ಇವತ್ತು ಮಹಿಳಾ ವೇದಿಕೆಯಲ್ಲಿ ನನ್ನೊಂದಿಗೆ ಇನ್ನಿಬ್ಬರು ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಚರ್ಚೆಯ ವಿಷಯ ಮಹಿಳೆ ಬದುಕಿನಲ್ಲಿ ವೈವಾಹಿಕ ಜೀವನ ಅಂತ. ನನ್ನ ಜೊತೆ ಚರ್ಚೆಯಲ್ಲಿ ಭಾಗವಹಿಸ್ತಾ ಇರುವವರು ಶ್ರೀಮತಿ ಛಾಯಾ ದೋಸಿ ಅಂತ, ಗೃಹಿಣಿ ಮತ್ತು ಸಾಮಾಜಿಕ ಕಾರ್ಯಕರ್ತೆ, ಹಾಗೂ ಇನ್ನೋರು ಪ್ರೊಫೆಸರ್ ರಾಜನಂದ ಗಾರ್ಗಿ ಅಂತ. ಇವತ್ತು ನಮ್ಮ ಚರ್ಚೆಯ ವಿಷಯ ಮಹಿಳೆ ಬದುಕಿನಲ್ಲಿ ವೈವಾಹಿಕ ಜೀವನ ಅಂತ. ಇವತ್ತು ನಾವು ಈ ವಿಷಯ ಕುರಿತು ವಿಷಯ ಪ್ರಸ್ತಾವನೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ. ಮಹಿಳೆ ಬದುಕಿನಲ್ಲಿ ಮದುವೆ ಎನ್ನುವುದು ಒಂದು ಹೊಸ ತಿರುವನ್ನು ಬದುಕಿನ ಎರಡನೆಯ ಘಟ್ಟ, ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ದಾಟಿಕೊಂಡು ಬಂದಾಗ ಮದುವೆಯ ಘಟ್ಟಕ್ಕೆ ಬಂದು ನಿಲ್ಲುವಂತಹ ಅತ್ಯಂತ ಅಪರೂಪದವಾದಂತಹ ಒಂದು ಕಾಲಘಟ್ಟ ಅಂತ ನಾವು ಹೇಳ್ಬೋದು. ಅಂತಹ ಮದುವೆಯ ಬದುಕು ಮಹಿಳೆಯ ಬದುಕಿನಲ್ಲಿ ಏನೆಲ್ಲ ಬದಲಾವಣೆ ತರಬಹುದು ಅನ್ನೋ ವಿಷಯ ಕುರಿತು ನಾವು ಚರ್ಚಿಸ್ತಾ ಇದ್ದೀವಿ. ಇವಾಗ ನಾನು ಛಾಯಾ ದೋಸಿ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಛಾಯಾ ಅವರೇ, ತಾವು ತಾಕಷ್ಟು ಹಿರಿಯರು, ವೈವಾಹಿಕ ಸುದೀರ್ಘವಾದ ಜೀವನ ನಡೆಸಿಕೊಂಡು ಬಂದಂತವರು, ತಮ್ಮ ಅನುಭವಗಳನ್ನು ತಾವಿಲ್ಲಿ ಹಂಚಿಕೋಬೇಕು. ತಮ್ಮ ಜೀವನದಲ್ಲಿ ವೈವಾಹಿಕ ಬದುಕು ಯಾವ ರೀತಿಯಾಗಿ ಸಾಫಲ್ಯತೆಯನ್ನು ಪಡೆದಿದೆ, ಯಾವ ಎಂಥ ತಿರುವು ತಮ್ಮ ಬದುಕಿನಲ್ಲಿ ಬಂತು ಅಂತ ನಮ್ಮ ಜೊತೆ ತಾವು ಹಂಚ್ಕೋಬೇಕು.
2: ನಮಸ್ಕಾರ. ನಾನು ಮೊದಲೇದಾಗಿ ಹೇಳಬೇಕಂದ್ರೆ, ಒಂದು ಗುಜರಾತಿ ಕುಟುಂಬದಿಂದ ಬಂದವಳು. ನಮ್ಮ ಗುಜರಾತಿ ಸಂಸ್ಕೃತಿಯಲ್ಲಿ ಎಷ್ಟೊಂದು ನಿಯಮ ನಿತ್ಯ ಸಂಸ್ಕೃತಿ ಇರತ್ತಂತೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ನಾನು ಗೋಕಾಕ್ ಪಟ್ಟಣಕ್ಕೆ ಮದುವೆ ಆದ ಬಂದ್ಮೇಲೆ ಅಲ್ಲಿ ಒಂದು ಸಂಸ್ಕೃತಿಗೆ ಹೊಂದ್ಕೋಬೇಕಾದ್ರೆ ಬಹಳ ಕಷ್ಟ ಆಯ್ತು ನನಗೆ. ಹೊಸ ಮನೆ, ಹೊಸ ಜನ, ಅತ್ತೆ ಮಾವ, ಗಂಡ, ಭಾವ, ಮೈದುನ, ಈ ತರ ಎಲ್ಲರ ಜೊತೆಗೂ ನಾನು ಎಲ್ಲರ ಸ್ವಭಾವವನ್ನು ಅರಿತುಕೊಂಡು ಹೊಂದ್ಕೋಬೇಕಾದ್ರೆ ಮೊದಲು ನನಗೆ ಬಹಳ ಕಷ್ಟ ಆಯಿತು. ಆದರೆ ಆ ದಿನದಲ್ಲಿ ನನ್ನ ಅತ್ತೆಯವರು ನನಗೆ ಬಹಳ ಒಂದು ಸಹಕಾರವನ್ನು ಕೊಟ್ಟರು. ಯಾಕಂದರೆ ನನ್ನ ತಾಯಿ ಮನೆಯಲ್ಲಿ ಇದ್ದಂಥ ಸಂಸ್ಕೃತಿ ಹಾಗೂ ಇಲ್ಲಿ ಪಟ್ಟಣಕ್ಕೆ ಗೋಕಾಕ್ ನಗರಕ್ಕೆ ಬಂದಮೇಲೆ ಅವ್ರ ಮನೆಯಲ್ಲಿ ಇರುವಂಥ ಕೆಲವೊಂದು ಸಂಸ್ಕೃತಿಗಳಾಯಿತು, ನಿಯಮ ನಿತ್ಯ ಆಯಿತು, ಅಡುಗೆ ಆಯಿತು, ಎಲ್ಲದರಲ್ಲೂ ಬಹಳ ಒಂದು ಅಜಗಜಾಂತರ ಇತ್ತು. ಯಾಕಂದರೆ ನಾನು ಹಳ್ಳಿಯಿಂದ ಬಂದವಳು, ಅಲ್ಲಿ ಟೈಮ್ ಟೈಮಲ್ಲೇ ಊಟ ಆಯಿತು, ನಾಷ್ಟ ಆಯಿತು, ಇದೆಲ್ಲ ಮಾಡ್ತಿರ್ಲಿಲ್ಲ. ಆದರೆ ಇಲ್ಲಿ ಸಿಟಿಯಲ್ಲಿ ಬಂದಮೇಲೆ ಈ ನನ್ನ ಗುಜರಾತಿ ಸಂಸ್ಕೃತಿಯಲ್ಲಿ ನಿಯಮ ನಿತ್ಯ, ಆಮೇಲೆ ಬೆಳಗಿನ ಉಪಹಾರ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ಇದೆಲ್ಲ ಹೊಂದ್ಕೋಬೇಕಾದ್ರೆ ಬಹಳ ಕಷ್ಟ ಆಯಿತು. ಆ ಒಂದು ಎಲ್ಲ ಇದರಲ್ಲಿ ಮುಂದುವರಿಬೇಕಂದ್ರೆ ಸಾಕಷ್ಟು ದಿವಸಗಳು ಹೋದು. ಬರುತ್ತಾ ಅದಕ್ಕೆ ಹೊಂದ್ಕೊಂಡು ನನ್ನನ್ನು ನಾನು ಅಂದರೆ ನನ್ನನ್ನು ನಾನು ಆ ಒಂದು ಸಂಸ್ಕೃತಿಗೆ, ಆ ಒಂದು ನಿಯಮ ನೀತಿಗೆ, ನನ್ನ ತಂದೆ ತಾಯಿ ಹೇಳಿಕೊಟ್ಟಂತಹ ಒಂದು ಪರಿಪೂರ್ಣತೆಯಿಂದ ನಾನು ಅಲ್ಲಿ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡೆನು.
1: ಈಗ ಛಾಯಾ ಅವ್ರು ಮಾತಾಡ್ತಾ ಇದ್ದಾಗ ಒಬ್ಬ ಅಪ್ಪಟ ಗೃಹಿಣಿ, ಮದುವೆ ಆದ ನಂತರ ಒಬ್ಬ ಅಪ್ಪಟ ಗೃಹಿಣಿ ಬದುಕು ಹೇಗೆ ಬದಲಾವಣೆ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಬಹುಶಃ ಇದಕ್ಕಿಂತ ಭಿನ್ನವಾಗಿ ಬಹುಶಃ ನಂದಾ ಅವ್ರ ಜೀವನ ಇರಬಹುದು ಅನ್ಕೊಂತೀನಿ. ಈ ವಿಷಯವಾಗಿ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ನಂದಾ?
3: ಹೌದು, ಇದು ಒಂದು
1: ಬದುಕಿನ ಸುಂದರ ಘಟ್ಟ ಅಂತ ನೀವು ಅನ್ಕೊಂಡಿರ್ತೀರಿ, ಬದಲಾವಣೆ ಅಂತ ಅನ್ಕೊಂಡಿರ್ತೀರಿ.
3: ವಿವಾಹ ಒಂದು ಜೀವನದ ಬಹಳ ಮುಖ್ಯವಾದ ಘಟ್ಟ ಅಂತ ಅನ್ನಿಸ್ತದೆ. ಯಾಕಂತಂದರೆ ವಿವಾಹದ ನಂತರ ಒಬ್ಬ ಮಹಿಳೆಯ ಸಂಪೂರ್ಣ ಜೀವನದ ಚಿತ್ರಣವೇ ಬದಲಾಗ್ತದೆ. ಎಲ್ಲಕ್ಕಿಂತ ಮೊದಲೇದಾಗಿ ಹೆಸರೇ ಬದಲಾಗ್ಬಿಡ್ತದೆ. ನಾವು ಚಿಕ್ಕಂದಿನಿಂದ ನಾವು ಯಾವ ಹೆಸರಿನಿಂದ ನಮ್ಮನ್ನು ನಾವು ಗುರುತಿಸ್ಕೊಂಡಿರ್ತೀವಿ ಆ ಹೆಸರನ್ನು ಮರೆತು ಹೊಸ ಹೆಸರನ್ನು ನಮ್ಮದಾಗಿಸ್ಕೊಳ್ಬೇಕು. ಕೆಲವು ಮನೆಗಳಲ್ಲಂತೂ ಫಸ್ಟ್ ನೇಮನ್ನು ಕೂಡ ಬದಲಾಯಿಸಿ ಬೇರೆ ಹೆಸರನ್ನೇ ಇಟ್ಟು ಬಿಡ್ತಾರೆ. ಆದರೆ ನನಗೆ ಆ ರೀತಿ ಏನು ಹೆಸರೇನು ಬದಲಾವಣೆ ಮಾಡಲಿಲ್ಲ. ಆದರೆ ಸರ್ನೇಮ್ ಮಾತ್ರ ಚೇಂಜ್ ಆಗಿ ಬಿಕಾಜಿ ಇದ್ದಿದ್ದು ಗಾರ್ಗಿ ಅಂತ ಆಯಿತು. ಅದನ್ನು ರೂಢಿ ಮಾಡ್ಕೊಳ್ಳಿಕ್ಕೆ ಮತ್ತೆ ಸ್ವಲ್ಪ ದಿನ ನನಗೆ ಪ್ರಯತ್ನ ಪಡಬೇಕಾಯಿತು. ಆದರೆ ಹಾಗೆ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ತೇವೆ. ನಮ್ಮ ಸ್ನೇಹಿತರು ಎಷ್ಟು ಅಂದರೆ, ಕೆಲವು ಸ್ನೇಹಿತರನ್ನು ನಾವು ದಿನ ನೋಡದೇ ಇದ್ದರೆ ನಮಗೆ ಊಟನೇ ರುಚಿ ಆಗ್ತಿರ್ಲಿಲ್ಲ. ಅಂಥ ಸ್ನೇಹಿತರನ್ನು ಬಿಟ್ಟು ಅವ್ರ ಜೊತೆ ತಿಂಗಳಾನುಗಟ್ಟಲೆ ಮಾತಾಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಅಂದರೆ, ಕೆಲವೊಂದು ಒಂದೊಂದ್ಸರ್ತಿ ಅವರನ್ನು ಬಿಟ್ಟು ನಾನು ಹೇಗೆ ಜೀವಿಸ್ತೀನಿ ಅನ್ನುವಂಥ ಒಂದು ಯೋಚನೆ ಬರಲಾರದೆ ಇರುವಂಥ ಆತ್ಮೀಯ ಸ್ನೇಹಿತರನ್ನು ಕೂಡ ಬಿಟ್ಟು ಬೇರೆ ಮನೆಗೆ ಹೋಗುವಂಥ ಒಂದು ಪರಿಸ್ಥಿತಿ. ಅದ್ರ ಜೊತೆಗೆ ನಮ್ಮ ತಂದೆ ತಾಯಿಯರನ್ನು ಭೇಟಿ ಆಗಬೇಕು ಅಂತಂದರೆ ಮನೆಯಲ್ಲಿ ಅತ್ತೆ ಮಾವನ ಒಪ್ಪಿಗೆಯನ್ನು ಪಡೆದು ಆಮೇಲೆ ಹೋಗುವಂಥ ಒಂದು ಪರಿಸ್ಥಿತಿ. ಮನೆಯಲ್ಲಿ ಏನೂ ಮಾಡದೆ ಆರಾಮಾಗಿ ಕಾಲೇಜ್ಗೆ ಹೋಗಿ ಅಡ್ಡಾಡ್ಕೊಂಡು ಇದ್ದಂಥ ನಾನು ಅಲ್ಲಿ ಹೋಗಿ ಅಡುಗೆ ಮಾಡಿ ಮನೆ ಕೆಲಸ ಎಲ್ಲ ಮಾಡುವಂಥ ಒಂದು ಪರಿಸ್ಥಿತಿ. ಆಮೇಲೆ ಪ್ರತಿಯೊಂದನ್ನು ನನ್ನ ವರ್ತನೆಗೆ, ಅಂದರೆ ನಾನು ಏನು ಮಾಡಬೇಕು, ಎಷ್ಟು ಗಂಟೆಗೆ ಏಳಬೇಕು, ಯಾವ ರೀತಿ ಬಟ್ಟೆ ಹಾಕ್ಕೊಳ್ಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಕೂತ್ಕೊಳ್ಬೇಕು, ಎಲ್ಲಿ ಕೂತ್ಕೊಳ್ಬೇಕು, ಎಲ್ಲಿ ನಿಲ್ಲಬೇಕು, ಪ್ರತಿಯೊಂದಕ್ಕೂ ಒಂದು ಬಂಧನ, ಅಂದರೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನುವಂಥ ಒಂದು ನನ್ನ ವರ್ತನೆಯಲ್ಲಿ ಕೂಡ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾದಂಥ ಪರಿಸ್ಥಿತಿ. ಹಾಗೆ ನನ್ನ ಸಮಯ, ಅದರ ಮೇಲೆ ಕೂಡ ನನಗೆ ಅಧಿಕಾರ ಇಲ್ಲ. ಯಾವ ಟೈಮ್ನಲ್ಲಿ ನಾನು ಏನು ಮಾಡಬೇಕು ಅನ್ನೋದನ್ನು ಬೇರೆಯವರು ನಿರ್ಧಾರ ಮಾಡ್ತಾ ಇದ್ರು. ಈ ಟೈಮ್ನಲ್ಲಿ ಇದೇ ಮಾಡಬೇಕು, ಈ ಟೈಮ್ನಲ್ಲಿ ಇದೇ ಮಾಡಬೇಕು. ಆಮೇಲೆ ಗಂಡನಿಗೆ ಏನು ಕೆಲಸ ಹೇಳಬಾರ್ದು, ಎಲ್ಲ ಕೆಲಸ ನಾವೇ ಮಾಡಬೇಕು, ಬೇರೆ ಯಾರಿಗೂ ಏನೂ ಹೇಳಂಗಿಲ್ಲ. ಎಲ್ಲ ಸಂಪ್ರದಾಯಗಳನ್ನು ಬದಲಾಯಿಸಿ, ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಮನೆಯಲ್ಲಿ ಏನು ನಾವು ಸಂಪ್ರದಾಯಗಳನ್ನು ಪಾಲಿಸ್ತಾ ಇದ್ವಿ, ಆ ಸಂಪ್ರದಾಯಗಳ ಹೊರತಾಗಿ ಅವ್ರ ಮನೆಯಲ್ಲಿ ಯಾವ ರೀತಿಯ ಸಂಪ್ರದಾಯಗಳಿದ್ವು ಅದನ್ನೆಲ್ಲ ನಾನು ಪಾಲಿಸಬೇಕಾದಂಥ ಪರಿಸ್ಥಿತಿ ಈ ರೀತಿ. ಆಮೇಲೆ ನನಗೇನು ಬೇಕು ನನಗೇನು ಬೇಡ ಅನ್ನುವಂಥ ಒಂದು ಅಂಶಗಳೇ ಮರೆತು ಹೋಗುವಂಥ ಪರಿಸ್ಥಿತಿ ಇವೆಲ್ಲ ನಾವು, ಅಂದರೆ ಬಹುಶಃ ಈಗಿನ ಕಾಲದಲ್ಲಿ ಇಷ್ಟು ಬದಲಾವಣೆ ಆಗಲಿಕ್ಕಿಲ್ಲ, ಆದರೆ ನಮ್ಮ ಕಾಲದಲ್ಲಿ ನಾನು ಮದುವೆಯಾಗಿ ಅತ್ತೆ ಮನೆಗೆ ಹೋದಾಗ ನಾನು ಅನುಭವಿಸಿದ ಈ ಒಂದು ಅನುಭವ.
2: ಬಹುಶಃ ನಿಮ್ಮ ಅನುಭವನ ಕೇಳ್ತಿದ್ದಾಗ ಬಹುಶಃ ಹೆಣ್ಮಗಳು ತಾನು ಸಂಪೂರ್ಣವಾಗಿ ಒಪ್ಪಿಸಿಕೊಂಡಂತಹ ಬದುಕು, ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡಂತಹ ಬದುಕು, ತನ್ನ ಕರ್ತವ್ಯಗಳಿಗೆ ತಾನು ನಿಷ್ಠರಾಗಿ ತನ್ನ ಬದುಕನ್ನೇ ಬದಲಾವಣೆ ಮಾಡಿಕೊಂಡಂತಹ ಒಂದು ಘಟ್ಟ ಸನ್ನಿವೇಶ ಅಂತ ನಾವು ಮದುವೆ ಆದವರು ಅನ್ಕೋತೀವಿ. ಆದರೆ ಮದುವೆ ಆಗೋಕ್ಕಿಂತ ಮುಂಚೆ ಎಲ್ಲರಿಗೂ ಕುತೂಹಲ ಭಾಳ ಇರುತ್ತೆ. ನಾನು ಮದುವೆ ಆಗಬೇಕು, ನೋಡೋಕೆ ಬಂದವರೆಲ್ಲ ನನ್ನನ್ನೇ ಒಪ್ಪಬೇಕು, ನಾನು ಭಾಳ ಸುಂದರಿ, ನಾನು ಭಾಳ ಚೆನ್ನಾಗಿದ್ದೀನಿ ಅಂತ ನಾನು ಮದುವೆ ಮಾಡಿಕೊಂಡ್ರು. ಈ ಎಲ್ಲ ಕನಸುಗಳನ್ನ ಹೊತ್ತು ಬಹುಶಃ ಭಾಳ ಚಂದದೆ ನೀನು, ಭಾಳ ಶ್ರೀಮಂತರ ಹುಡುಗಿ ಅದೇನಂತ ಮದುವೆ ಮಾಡ್ಕೊಳಕತ್ತಾರ, ಅತ್ತಿ ಮನೆಯಲ್ಲಿ ಭಾಳ ನನಗೆ ಗ್ರೇಸ್ ಸಿಗುತ್ತೆ ಅಂತ ಕನಸುಗಳನ್ನ ಹೊತ್ಕೊಂಡು ಹೋದವರೇ ಭಾಳ ಇರ್ತಾರೆ. ಈ ಒಂದು ನಿಟ್ಟಿನಲ್ಲಿ ಅವಳ ಜೊತೆ ಸಾಕಷ್ಟು ಸಂಪತ್ತು, ವರದಕ್ಷಿಣೆ, ಬಟ್ಟೆ ಎಲ್ಲವನ್ನೂ ಹೆಣ್ಮಗಳು ತಗೊಂಡು ಹೋಗೋದ್ರಿಂದ ಅವಳಿಗೊಂದು ಗೌರವ ಸ್ಥಾನ ಸಿಗುತ್ತೆ, ಅವಳನ್ನು ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ದೃಷ್ಟಿಯಿಂದ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅವಳನ್ನ ಗಂಡನ ಮನೆಗೆ ಕಳಿಸ್ತಾರೆ. ಅದೇ ಕನಸುಗಳನ್ನ ಹೊತ್ಕೊಂಡು ಬಂದಿರ್ತಾಳೆ. ಹಳ್ಳಿ ಹುಡುಗಿ ಶಹರಕ್ಕೆ ಬರಬೇಕು ಅಂತ ಕನಸುಗಳನ್ನ ಕಟ್ಕೊಂಡು ಮದುವೆ ಆಗಿರ್ತಾಳೆ. ಪಟ್ಟಣದ ಹುಟ್ಟಿ ಮಹಾನಗರಕ್ಕೆ ಹೋಗೋ ಕನಸುಗಳನ್ನ ಕಟ್ಕೊಂಡಿರ್ತಾಳೆ. ತವ್ರ ಮನೆಯಲ್ಲಿ ಬಡವರ ಮನೆ ಹುಡುಗಿನ ಶ್ರೀಮಂತರ ಮನೆ ಹೋದ ಇನ್ನಷ್ಟು ನನಗೆ ಫೆಸಿಲಿಟಿ ಸಿಗ್ಬೋದು, ಗೌರವ ಪ್ರತಿಷ್ಠೆಗಳು ಸಿಗ್ಬೋದು ಅನ್ನೋ ಕನಸುಗಳನ್ನ ಹೊತ್ಕೊಂಡು ಹೋದಂಥ ಹೆಣ್ಣುಮಗಳಿಗೆ ಅವಳು ನೀವು ಹೇಳಿದಾಗೆ ಹೆಸರುಗಳನ್ನ ಹಿಡ್ಕೊಂಡು ಬದಲಾವಣೆ ಮಾಡಿಕೊಂಡು ಹೆಣ್ಣು ಮದುವೆ ನಂತರ ಜೀವನವನ್ನು ಸಾಗಿಸ್ಕೋಬೇಕು ಅಂತಹ ಒಂದು ಬಂಧನದ ಜೀವನವನ್ನು ನಾವು ಹೆಣ್ಮಕ್ಕಳು ನಗುನಗುತ್ತಾ ಒಪ್ಕೊಂಡ್ಬಿಡ್ತೀವಿ. ಯಾಕಂದರೆ ನನ್ನ ಮದುವೆ ಆಯಿತು, ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನ ಸಿಕ್ತು, ಒಂದು ನಮಗೆ ಪ್ರತಿಷ್ಠೆ, ಮದುವೆ ಆದ ಹೆಣ್ಣುಮಗಳು ಅವಳಿಗೆ ಬೇಗ ಮದುವೆ ಆಗಿಬಿಡ್ತು. ಬೇಗ ಮದುವೆ ಆಗೋದು ಲೇಟ್ ಮದುವೆ ಆಗೋದು ಕೂಡ ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಬೇಗ ಮದುವೆ ಆದವರು ನಾವು ನೋಡ್ಕಿಂತ ಭಾಳ ಚಲೋದೇನಿ, ಭಾಳ ಚಂದದೇನಿ, ಅದಕ್ಕೆ ನಾನು ಜಲ್ದಿ ಮದುವೆ ಆಯ್ತು ಒಂದು ಒಂದು ಪ್ರತಿಷ್ಠೆ ಸುದ ಬಹಳಲ್ಲೇ ಹೆಣ್ಮಕ್ಳ ಸ್ಪರ್ಧೆಯನ್ನು ತಂದು ಒಡ್ಡುವುದಂತಹ ಈ ಒಬ್ಬರು ನೀವು ಆಧುನಿಕ ಮಹಿಳೆ, ನೀವೊಬ್ಬರು ಜಾಬ್ ಹೋಲ್ಡರ್ ಆಗಿ, ಒಬ್ಬೊಬ್ಬರು ಗೃಹಿಣಿಯಾಗಿ ನಿಮ್ಮ ಅನಿಸಿಕೆಗಳನ್ನ ನಾನು ಕೇಳಿದಾಗ ಬಹುಶಃ ನಾನು ಈ ನಿಟ್ಟಿನಲ್ಲೇ ಬರ್ತೀನಿ, ನಾನು ಒಬ್ಬಳು ಗೃಹಿಣಿ ಕೂಡ. ನಮ್ಮನ್ನು ನಾವು ಪ್ರತಿಯೊಂದು ವಿಷಯದಲ್ಲಿ ನೀವು ಪ್ರತಿಯೊಂದು ಸಂಗತಿಗಳಲ್ಲಿಯೂ ನಮ್ಮನ್ನು ನಾವು ಬದಲಾವಣೆ ತಂದುಕೊಂಡು ನಮ್ಮಲ್ಲಿಯೇ ನಾವು ಬದಲಾವಣೆಗಳನ್ನ ತರ್ತೀವಿ. ಬಹುಶಃ ನಾವು ಅವ್ರ ಮನೆಗೆ ಹೋದಾಗ ಅವರಲ್ಲಿ ನಾವು ಯಾವ ಬದಲಾವಣೆಗಳನ್ನ ತರೋದಿಲ್ಲ, ಪ್ರತಿಯೊಂದು ಬದಲಾವಣೆಗಳಿಗೆ ನಮ್ಮನ್ನ ನಾವೇ ಒಡ್ಡಿಕೊಂಡು ಬದುಕ್ತೀವಿ. ಅವ್ರು ಸ್ವಭಾವ, ಊಟ, ಉಡುಗೆ, ತೊಡುಗೆ, ಅವರ ಮನೆಯ ಸಂಪ್ರದಾಯ, ಪ್ರತಿಯೊಂದಕ್ಕೂ ನಾವೇ ಬದಲಾಗಬೇಕು. 10 ಮಂದಿ ಜನರ ವಿಚಾರಗಳಿಗೆ ಒಂದು ಹೆಣ್ಣು ಬದಲಾಗುವಂತಹ ಒಂದು ಸಂದರ್ಭ ವಿವಾಹದ ನಂತರ ಮಹಿಳೆ ಎದುರಿಸಬೇಕಾಗತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಕೆಲವು ಮನೆಗಳಲ್ಲಿ 60% ಮನೆಗಳಲ್ಲಿ ಹೆಣ್ಣಿಗೆ ಗೌರವ ಸಿಗತ್ತೆ ಅನ್ನೋ ವಿಷಯ ನನಗಿನ್ನೂ ಡೌಟ್ಫುಲ್ ಇದೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಗಳು ಗಳಿಸ್ತಾಳೆ, ಅವಳು ಎಜುಕೇಟೆಡ್ ಅದಾಳೆ ಅನ್ನೋ ಒಂದು ದೃಷ್ಟಿಯಿಂದ ಕೆಲವೊಂದು ನಿಟ್ಟಿನಲ್ಲಿ ಗೌರವ ಸಿಗ್ಬೋದು. ಆದರೆ ಪೂರ್ಣ ಪ್ರಮಾಣದಲ್ಲಿ ವೈವಾಹಿಕ ಬದುಕಿನ ನಂತರ ಅವಳಿಗೆ ತನ್ನ ತವರು ಮನೆಯಲ್ಲಿ ಸಿಕ್ಕಂಥ ಸ್ವಾತಂತ್ರ್ಯಗಳು ಮತ್ತು ಗೌರವಗಳು ಸಿಗೋದಿಲ್ಲ ಅಂತ ಬಹಳಷ್ಟು ಜನರ ಅನುಭವದಿಂದ ನಾನು ಕೇಳಿ ತಿಳಿದುಕೊಂಡಿದ್ದೇನೆ. ಅದನ್ನು ಕೆಲವರು ಹೇಳಕ್ಕೆ ಇಷ್ಟಪಡ್ತಾರೆ, ಕೆಲವೊಬ್ಬರು ಹೇಳಕ್ಕೆ ಇಷ್ಟಪಡೋದೇ ಇಲ್ಲ. ಯಾಕಂದರೆ ಎಲ್ಲವನ್ನೂ ಹೆಸರನ್ನೂ ಬದಲಾಯಿಸಿಕೊಂಡು ಬಂದಂಥ ಹೆಣ್ಣುಮಗಳು, ತನ್ನ ರೂಢಿ ಸಂಪ್ರದಾಯ ಬೆಳೆದು ಬಂದಂಥ ಹೆಣ್ಮಗಳು ತನ್ನ ಮನೆದೇವರುಗಳನ್ನ ಕೂಡ ಬದಲಿಸ್ಕೊಂಡ್ಬಿಡ್ತಾಳೆ. ಮದುವೆಕ್ಕಿಂತ ಮೊದಲು ಈ ದೇವರು ಉಪವಾಸ ಮಾಡ್ತಿರ್ತಾಳೆ, ಮದುವೆ ಆದಮೇಲೆ ಆ ದೇವರು ಉಪವಾಸ ಮಾಡ್ಕೋತಾಳೆ. ಬಹುಶಃ ಇಂಥ ಗಟ್ಟಿ ಮನಸ್ಥಿತಿ ಇರೋದು ಹೆಣ್ಣಿಗೆ ಮಾತ್ರ ಸಾಧ್ಯ ಏನು ಅನಿಸುತ್ತೆ. ಇಷ್ಟೊಂದು ದೊಡ್ಡ ಮಟ್ಟದ ಬದಲಾವಣೆ ಯಾವ ಪುರುಷನ ಹತ್ರನೂ ಸಾಧ್ಯ ಇಲ್ಲ.
1: ಅವನು ಮದುವೆ ಆದಾಗ ಒಂದು ಧರ್ಮವನ್ನು ಹೆಣ್ಣು ಬದಲಾಯಿಸ್ಕೊಳ್ತಾರ್ತ ಹಾಗೆ ಪುರುಷ ಬದಲಾಯಿಸ್ಕೊಳ್ಳಂತ. ಅಂತಹ ಗಟ್ಟಿ ಮನಸ್ಸಿನ ಹೆಣ್ಣು ಮಗಳು ತನ್ನನ್ನು ತೀರಾ ನಾಜೂಕಾಗಿ ಬದಲಾಯಿಸಿಕೊಂಡು ಅಲ್ಲಿ ಎಲ್ಲದಕ್ಕೂ ಹೊಂದಿಕೊಂಡು ಬದುಕಿದಾಗ ಕೂಡ ಅವಳನ್ನು ಪೂರ್ಣ ಪ್ರಮಾದವಾಗಿ ಸಮಾಜ ಗೌರವಿಸುವುದಿಲ್ಲ. ಇಷ್ಟೊಂದು ಬದಲಾವಣೆ ಮಾಡಿದಂಥ ಹೆಣ್ಣುಮಗಳಿಗೆ ಪೂಜನೀಯವಾದ ಸ್ಥಾನ ಸಿಗಬೇಕು ಅವಳ ಮನೆಯಲ್ಲಿ. ಆದರೂ ಅದು ಅವಳ ಕರ್ತವ್ಯ ಅನ್ನೋ ನಿಟ್ಟಿನಲ್ಲಿ ಅವಳೆಲ್ಲರೂ ನೋಡ್ತಾರೆ. ಅವಳಿಂದ ಇನ್ನೂ ಅಪೇಕ್ಷೆಯನ್ನೇ ಪಡ್ತಾರೆ, ಅವಳು ಹೀಗೇ ಇರಬೇಕು, ಅವಳು ಹಾಗೇ ಇರಬೇಕು, ಇದು ಅವಳ ಕರ್ತವ್ಯ. ಹೊರತಾಗಿ ಅವಳ ಹಕ್ಕುಗಳ ಬಗ್ಗೆ ಯಾರೂ ವಿಚಾರ ಮಾಡುವುದಿಲ್ಲ. ಈ ನಿಟ್ಟಿನಲ್ಲಿ ತಾವು ಪಕ್ಕಾ ಗೃಹಿಣಿಯಾದಂಥವರು, ತಮ್ಮ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ಮದುವೆ ನಂತರ ಹೇಗೆ ಸಾಧಿಸ್ಕೊಂಡು ಬಂದ್ರಿ ಅಂತ ನನಗೆ.
2: ಹೌದು ಆಶಾ ಅವರೇ, ನನ್ನ ಒಂದು ಸಂಸಾರದಲ್ಲಿ ನಾನು ಯಾವ ಥರ ನನ್ನ ಹಕ್ಕುಗಳನ್ನು ಪಡೆದೆ, ಅದಕ್ಕೆ ನನ್ನ ಅತ್ತೆ ಮಾವ ಹಾಗೂ ನನ್ನ ಗಂಡನ ಸಹಕಾರ ಇತ್ತಂಥೇಳಿ ನನಗೆ ಹೇಳಲಿಕ್ಕೆ ಬಹಳ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಯಾಕಂದರೆ ಒಂದು ಗುಜರಾತಿ ಮನೆತನದಲ್ಲಿ ಇಷ್ಟೊಂದು ಫ್ರೀಡಮ್ ಸ್ವಾತಂತ್ರ್ಯ ಸಿಕ್ಕಿದ್ದು ನನ್ನ ಒಂದು ಧನ್ಯತಾ ಭಾವನೆ ಅಂತೂ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಮ್ಮ ಸಮಾಜದಲ್ಲಿ ಎಷ್ಟೊಂದು ಕಟ್ಟುಪಾಡುಗಳು ಇದ್ದಾವನ್ನು ತಮಗೆಲ್ಲರಿಗೂ ಗೊತ್ತಿದೆ. ಆದರೆ ನಾನು ಮುಂಚೆ ನನ್ನ ತಾಯಿ ಮನೆಯಲ್ಲಿ ಈ ಕಟ್ಟುಪಾಡುಗಳಲ್ಲಿ ಇರಲಿಲ್ಲ. ನನ್ನ ತಾಯಿಯಾದಂಥವರು ಸಹಿತ ಒಂದು ಹಳ್ಳಿಯಲ್ಲಿ ಸಹಿತ ಒಂದು ಮಹಿಳಾ ಮಂಡಳಗಳನ್ನು ಮಾಡಿ ವರ್ಷಕ್ಕೊಂದು ಸಾರಿ ಪಾಕ ವಿಧಾನಗಳನ್ನು ಮಾಡಿ ಬಂದಂಥ ಹೊರಗಿಂದ ಬಂದಂಥ ಗೆಸ್ಟ್ಗಳನ್ನ ಕರೆಸಿ ಆ ಪಾಕ ವಿಧಾನಗಳನ್ನ ಹಳ್ಳಿಗಳಲ್ಲಿ ಎಲ್ಲರಿಗೂ ತರಬೇತಿ ಥರ ಹಾಗೂ ಅದನ್ನೆಲ್ಲ ತೋರಿಸಿ ಒಂದು ಕಾರ್ಯಕ್ರಮ ಈ ಥರ ಎಲ್ಲ ಒಂದು ಸೋಷಲ್ ಆಕ್ಟಿವೇಟ್ ಆಗಿ ನನ್ನ ತಾಯಿನ ಮಾಡ್ತಿದ್ರು. ಅದೇ ಗುಣಗಳು ಸಹಿತ ನನ್ನಲ್ಲಿದ್ದು. ಆದರೆ ನಾನು ಗೋಕಾಕ್ಕೆ ಮದುವೆ ಆಗಿ ಬಂದಮೇಲೆ ಸ್ವಲ್ಪ ದಿವಸ ನನಗೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ತುಂಬ ಅಂದರೆ ತ್ರಾಸಾಯಿತು. ಆಮೇಲೆ ನನ್ನ ಗಂಡನ ಸ್ವಭಾವ ಹಾಗೂ ನನ್ನ ಅತ್ತೆ ಮಾವನ ಸ್ವಭಾವಗಳನ್ನು ಅರಿತುಕೊಂಡು ಆಮೇಲೆ ನನ್ನಲ್ಲಿ ಇರುವಂಥ ಪ್ರತಿಭೆಗಳನ್ನು ನಾನು ಒಂದೊಂದಾಗಿ ಹೊರಹಾಕ್ತಾ ಬಂದಾಗ ಆ ಒಂದು ನನ್ನ ಪ್ರತಿಭೆಗಳನ್ನು ಗುರುತಿಸಲಿಕ್ಕೆ ನನ್ನ ಗಂಡನ ಸಹಕಾರ ಹಾಗೂ ನನ್ನ ಅತ್ತೆ ಮಾವನ ಸಹಕಾರವು ಬಹಳ ಒಂದು ಇತ್ತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ನಾನು ಒಂದು ಎನ್ ಜಿ ಒ ಮಾಡಿ ಮಹಿಳಾ ಮಂಡಳ ಮಾಡಿ ನನ್ನ ಪರಿಸರದಲ್ಲಿ ನನ್ನ ಒಂದು ಗಲ್ಲಿಯಲ್ಲಿ ಅಂದರೂ ಸಹಿತ ತಪ್ಪಾಗಲಿಕ್ಕಿಲ್ಲ. ಅಲ್ಲಿ ಇದ್ದಂಥ ಮಹಿಳೆಯರನ್ನು ಒಟ್ಟುಗೂಡಿಸಿ ಅವರಲ್ಲಿರುವಂಥ ಪ್ರತಿಭೆಗಳನ್ನು ಗುರುತಿಸಬೇಕಂಥೇಳಿ ನಾನು ಒಂದು ಎನ್ ಜಿ ಒ ಮಾಡಿದಾಗ ನನ್ನ ಮನೆ ಬಿಟ್ಟು ಹೊರಗೆ ಕಳಿಸಲಾರ್ದಂಥ ನನ್ನ ಒಂದು ಗುಜರಾತಿ ಸಂಸ್ಕೃತಿಯಲ್ಲಿ ನನ್ನ ಅತ್ತೆ ನನ್ನ ಮಾವ ನನ್ನ ಗಂಡ ನನ್ನ ಸಹಕಾರ ಕೊಟ್ಟು ನಾನು ಇವತ್ತು ಹೆಮ್ಮೆಯಿಂದ ಹೇಳಿಕ್ಕೆ ಇಷ್ಟಪಡ್ತೀನಲ್ಲ. ಭಾಳೊಂದು ಮಹಿಳೆಯರನ್ನ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಯುವಕ ಸಂಘಗಳನ್ನ ಕಟ್ಟಿ ಮಹಿಳಾ ಮಂಡಳಗಳನ್ನ ಕಟ್ಟಿ ಮಹಿಳೆಯರಿಗೆ ಯಾವ ಥರ ಇರಬೇಕು, ಮಹಿಳೆಯರು ಯಾವ ಥರ ಮುಂದೆ ಬರಬೇಕು, ಅಟ್ಲೀಸ್ಟ್ ತನ್ನ ಮಕ್ಕಳ ಒಂದು ವಿದ್ಯಾಭ್ಯಾಸನ ಸಹಿತ ಮಹಿಳೆಯರು ತನ್ನ ಹೆಣ್ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನೋ ಫಸ್ಟ್ ಪೈಲ ಅಂದರೆ ಹೆಣ್ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಅವ್ರನ್ನ ಕಲಿಸ್ಬೇಕು. ಅದೇ ರೀತಿಯಾಗಿ ಹೆಣ್ಮಕ್ಕಳದ ಆರೋಗ್ಯದ ಬಗ್ಗೆ ಆರೋಗ್ಯದ ಕಡೆಗೆ ಬಹಳ ಹೆಚ್ಚು ಒತ್ತು ಕೊಡಬೇಕು. ಅದು ಅಲ್ಲದೆ ಈಗ ನಾವು ದಿನಾಲೂ ನೋಡ್ತಾ ಇದ್ದೀವಿ, ಪೇಪರಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ಎಲ್ಲೂ ಒಂದು ರೈತ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಂಥ ಒಂದು ಸಹಿತ ಮಹಿಳೆಯರು ಇಲ್ಲ. ಯಾಕಂದರೆ ಆ ಮಹಿಳೆಯಲ್ಲಿ ಇರುವಂಥ ವಿಶ್ವಾಸ, ಆ ಮಹಿಳೆಯಲ್ಲಿ ಇರುವಂಥ ಧೈರ್ಯ ಯಾವೊಂದು ಗಂಡಸಿನಲ್ಲಿ ಇಲ್ಲ ಅಂತ ನಾನು ಒತ್ತಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇವತ್ತು ಸಾಲ ಮಾಡ್ತಾರೆ, ಅಲ್ಲಿ ಸಾಲ ಮಾಡಿ ಇಲ್ಲಿ ಸಾಲ ಮಾಡಿ, ಅದು ಏನೋ ಅವರು ಸಾಲ ಮಾಡ್ತಾರಂದರೆ ಮನೆತನಕ್ಕೆ ಮಾಡ್ತಾರೆ, ಒಂದು ಹೊಲಕ್ಕೆ ಮಾಡ್ತಾರೆ, ಮಕ್ಕಳ ಮದುವೆಗೆ ಮಾಡ್ತಾರೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಾಡ್ತಾರೆ, ಒಂದು ಸಂಸಾರದ ನಗುವನ್ನು ಹೊರಲಿಕ್ಕಂತ ಮಾಡ್ತಾರೆ. ಗಂಡಸರು ಮಾಡಿದರೂ ಸಹಿತ ಅವರೇನು ಒಂದು ಬೇಕಾಬಿಟ್ಟಿಯಾಗಿ ಮಾಡೋದಿಲ್ಲ. ಆದರೆ ಇದಕ್ಕೆಲ್ಲ ಮಾಡಿ ಅವರಲ್ಲಿ ಏನೋ ಒಂದು ಆತ್ಮಸ್ಥೈರ್ಯ ಕಳ್ಕೊಂಡು ಒಂದು ಧೈರ್ಯವನ್ನು ಕಳ್ಕೊಂಡು ಇವತ್ತು ಅವರು ಆತ್ಮಹತ್ಯೆಯನ್ನು ಮಾಡ್ಕೋತಾ ಇದ್ದಾರೆ. ಯಾವ ಒಂದು ನಮ್ಮ ಕರ್ನಾಟಕದಲ್ಲಿ ಇವತ್ತು ನೋಡ್ತಾ ಇದ್ದೀವಿ ನಾವು ಯಾವ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಂಥ ಕುಟುಂಬವನ್ನು ಇವತ್ತು ರೈತ ಮಹಿಳೆ ಒಂದು ಗೇನಾದರೂ ಅವಳಿಗೆ ಇದು ಇಲ್ಲ ಅಂದರೆ ಹೊಲ ಇಲ್ಲ ಅಂದರೂ ಸಹಿತ ಅವರು ಇನ್ನೊಬ್ಬರು ಹೊಲಕ್ಕೆ ಹೋಗಿ ಕೂಲಿ ನಾಲಿ ಮಾಡಿ ತನ್ನ ಮಕ್ಕಳನ್ನ ಇವತ್ತು ಶಿಕ್ಷಣ ಹಾಗೂ ವಿದ್ಯಾವಂತರನ್ನ ಮಾಡ್ತಾ ಇದ್ದಾರೆ ಅಂದಮೇಲೆ ಅದಕ್ಕೆ ನಾನು ಒತ್ತಿ ಹೇಳ್ತಾ ಇರೋದು ನಮ್ಮಲ್ಲಿ ಇರುವಂಥ ಧೈರ್ಯವನ್ನು ನಾವು ಇದನ್ನು ಪಡ್ಕೊಂಡು ಮಾದರಿ ಆಗಬೇಕು. ಪ್ರತಿಯೊಂದು ಮಹಿಳೆಯರು ಸಹಿತ ಇವತ್ತಿನ ದಿವಸ ನಮ್ಮಲ್ಲಿರುವಂಥ ಏನು ಧೈರ್ಯ ಇರುತ್ತೆ, ನಮ್ಮಲ್ಲಿರುವಂಥ ಏನೋ ಒಂದು ಸ್ಕಿಲ್ ಪ್ರತಿಭೆಗಳು ಇರುತ್ತೆ, ನಮ್ಮಲ್ಲಿರುವಂಥ ಏನೋ ತರಬೇತಿಗಳನ್ನು ನಾವು ಪಡೆದುಕೊಂಡು ಇವತ್ತಿನ ದಿವಸ ನಾವು ಮುಂದೆ ಬರಬೇಕು. ಅದೇ ರೀತಿಯಾಗಿ ನಮ್ಮ ಗಂಡನ ಮನೆ ಹೆಸರನ್ನು ತರಬೇಕು ಹಾಗೂ ತವ್ರ ಮನೆ ಹೆಸರನ್ನು ತರಬೇಕು ಅಂತ ನಾನು ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಕ್ಕೆ ತಾವು ನಂದಾ ಅವರು ಏನಂತೀರಿ?
3: ಹೌದು, ನಿಮ್ಮ ಅಭಿಪ್ರಾಯ ಸರಿಯಾಗಿದೆ. ನಿಮ್ಮ ಸ್ವಂತ ಅನುಭವಗಳ ಮೂಲಕವಾಗಿ ನೀವು ಈ ಒಂದು ಅಭಿಪ್ರಾಯಗಳನ್ನು ಸೂಚಿಸ್ತಾ ಇದ್ರಿ ಅಂತ ಅನ್ನಿಸ್ತದೆ ನನಗೆ. ಬೇರೆ ಮನೆಗೆ ಹೋದಾಗ ಅವರ ಸಂಪ್ರದಾಯಗಳನ್ನು ನಾವು ಒಪ್ಪಿಕೊಂಡು ಅದನ್ನು ಪಾಲಿಸಿ ಅವರ ಜೊತೆ ಹೊಂದ್ಕೊಳ್ಳೋದು ನಮ್ಮ ಒಂದು ಜವಾಬ್ದಾರಿ ಅನ್ನಿಸ್ತದೆ, ಮಹಿಳೆಯ ಜವಾಬ್ದಾರಿ. ಹೀಗಾಗಿ ಮಹಿಳೆಯ ಆ ಎಲ್ಲ ಬದಲಾವಣೆಗಳಿಗೆ ತನ್ನನ್ನು ತಾನು ಒಡ್ಡಿಕೊಳ್ತಾಳೆ. ಹಾಗೆ ಬದಲಾಯಿಸಿ ನೀವು ಹೇಳಿದ ಹಾಗೆ ಗಂಡನ ಮನೆಗೂ ಹೆಸರು ತರಬೇಕು, ಆಮೇಲೆ ತಾಯಿ ಮನೆಗೂ ಹೆಸರು ತರಬೇಕು ಅಂತೇಳಿ ಆಶಾ ಅವ್ರು ಹೇಳಿದರು. ಒಂದು ಗೌರವದ ಬಗ್ಗೆ ಏನೋ ಮಾತಾಡ್ತಾ ಇದ್ರು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ನಾನು. ಗೌರವಿಸೋದಿಲ್ಲ ಅಂಥೇಳಿ, ಗೌರವಿಸೋದಿಲ್ಲ ಅನ್ನೋದಕ್ಕಿಂತ ಬಂದಂಥ ಸೊಸೆಯನ್ನು ಒಪ್ಕೊಳ್ಳಿಕ್ಕೆ ಮಾನಸಿಕವಾಗಿ ತಯಾರಿ ನಡೆಸಬೇಕಾಗ್ತದೆ. ಯಾಕಂದರೆ ಹೊರಗಿಂದ ಬಂದಂಥ ಹೆಣ್ಣು ನಮ್ಮ ಮನೆಯಲ್ಲಿ ಯಾವ ರೀತಿ ಹೊಂದ್ಕೊಳ್ತಾಳೆ ಅನ್ನೋದು ಅವರಿಗೆ ಖಾತ್ರಿ ಇರೋದಿಲ್ಲ. ಹೀಗಾಗಿ ಒಂಥರ ಏನೋ ಅವ್ರ ಮನಸ್ಸಿನಲ್ಲಿ ಕೂಡ, ಈಗ ನಾವು ಹೊರಗಿಂದ ಬಂದವರು ಅವ್ರ ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ನಮಗೆ ತೊಂದರೆ ಆಗ್ತಾ ಇರ್ತದೆ, ಅದೇ ರೀತಿ ಹೊರಗಿಂದ ಬಂದಂಥ ಒಂದು ಹೆಣ್ಣನ್ನು ಒಪ್ಕೊಂಡು ಅವಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಅವ್ರಿಗೂ ಕೂಡ ಕಷ್ಟ ಆಗ್ತಾ ಇರಬಹುದು ಅಂತ ನನಗೊಂದು ಅನಿಸಿಕೆ. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ, ಆ ಹೊಂದಾಣಿಕೆ ಆಗುವ ಒಂದು ಸಂದರ್ಭದಲ್ಲಿ ಏನಾದರೂ ಈ ರೀತಿ ತೊಂದರೆಗಳು ಬಂದರೂ ಬರಬಹುದು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ತೊಂದರೆ ಬರೋದು ಯಾರಿಂದ? ಹೆಚ್ಚಾಗಿ ಅತ್ತೆಯಿಂದ. ಯಾಕಂದ್ರೆ ಅದಕ್ಕೊಂದು ಕಾರಣ ಇದೆ, ಅದು ಕೂಡ ಅವಳ ತಾಯಿಯ ಒಂದು ಇನ್ಸೆಕ್ಯೂರಿಟಿ. ಯಾವಾಗಲೂ ತನ್ನ ಮಾತನ್ನು ಕೇಳ್ತಾ ಇರುವಂಥ ಮಗ, ತನ್ನ ಹಿಂದೆ ಹಿಂದೆ ಸುತ್ತಾ ಇರುವಂಥ ಮಗ, ಈಗ ಹೆಂಡತಿ ಬಂದ ತಕ್ಷಣ ಅವಳ ಹಿಂದೆ ಹಿಂದೆ ಸುತ್ತಾ ಇದ್ದಾನೆ, ಅವಳ ಮಾತು ಕೇಳ್ತಾ ಇದ್ದಾನೆ. ಅದನ್ನು ತಾಯಿ ಒಪ್ಕೊಂಡು ಆ ಒಂದು ತನ್ನ ಮಾನಸಿಕವಾಗಿ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಅವಳಿಗೂ ಕೂಡ ಕಷ್ಟ. ಅಂಥ ಸಂದರ್ಭದಲ್ಲಿ ಆ ವರ್ತನೆಯಲ್ಲಿ ಸ್ವಲ್ಪ ಏನಾದರೂ ವ್ಯತ್ಯಾಸ ಉಂಟಾಗಿ ಸೊಸೆಗೆ ಗೌರವ ಕೊಡುವುದಿಲ್ಲ ಅನ್ನುವಂಥ ಭಾವನೆ ಬರುವಂಥ ಸಾಧ್ಯತೆಗಳು ಇದೆ. ಸೊ ಹೀಗಾಗಿ ಈ ಒಂದು ಇವು ಕೆಲವೊಂದು ಸಾಮಾಜಿಕ ಸಮಸ್ಯೆಗಳು. ಇವು ಒಂದು ತಿಳುವಳಿಕೆಯ ಮೂಲಕವಾಗಿ, ಅರಿವನ್ನು ಹುಟ್ಟಿಸುವ ಮೂಲಕವಾಗಿ ಇದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಕೆಲವು ವರ್ಷಗಳ ಹಿಂದೆ ಇದ್ದಂಥ ಸಂದರ್ಭ ಈಗಿಲ್ಲ. ಯಾಕಂದರೆ ಈಗ ಅತ್ತೆಯರು ಕೂಡ ಶಿಕ್ಷಿತರೇ ಇರ್ತಾರೆ, ಸೊಸೆಯಂದರು ಕೂಡ ಶಿಕ್ಷಿತರೇ ಇರ್ತಾರೆ. ಅಷ್ಟೊಂದು ಮೊದಲಿನ ಹಾಗೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗೋದಿಲ್ಲ. ಹೀಗಾಗಿ ಒಂದು ಪ್ರಭುತ್ವತೆಯನ್ನು ಹೊಂದಿದಂಥ ಹುಡುಗಿಯರು ಮನೆಗೆ ಬಂದಾಗ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಸ್ವಲ್ಪ ಸನ್ನಿವೇಶ ಬದಲಾವಣೆ ಆಗ್ತಾ ಇದೆ. ಆಮೇಲೆ ಮೊದಲಿನ ಹಾಗೆ ಈಗ ಕುಟುಂಬಗಳು ಕೂಡ ಬೇರೆ ಬೇರೆ ಆಗಿರೋದ್ರಿಂದ ಅತ್ತೆ ಜೊತೆ ಇರುವಂಥ ಸಂದರ್ಭಗಳು ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಇವೆ. ಹೀಗಾಗಿ ಸ್ವಲ್ಪ ಸನ್ನಿವೇಶ ಬದಲಾವಣೆ ಆಗಿದೆ ಅನ್ಬೋದು. ಅದ್ರ ಜೊತೆಗೆ ಈಗ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ರಿ, ತಮ್ಮ ಹಕ್ಕುಗಳನ್ನು ಅವರು ಯಾವ ರೀತಿ ಸಾಧಿಸಬೇಕು ಅಂತ ಹೇಳಿ. ಸೊ ಈಗ ಸಾಮಾಜಿಕ ಹಕ್ಕುಗಳ ಬಗ್ಗೆ ನೀವು ಮಾತಾಡಿದ್ರಿ, ಯಾವ ರೀತಿ ತಮ್ಮ ಹಕ್ಕುಗಳನ್ನು ತಾವು ತಿಳ್ಕೊಂಡು ಅದನ್ನು ಅಲ್ಲಿ ಮನೆಯಲ್ಲಿ ಸಾಧಿಸಬೇಕು ಅಂಥೇಳಿ. ಅದರ ಜೊತೆಗೆ ಅಂದರೆ ಒಬ್ಬ ಮಹಿಳೆ ತನ್ನ ಮನೆಯನ್ನು ಬಿಟ್ಟು ಬೇರೆ ಮನೆಗೆ ಬಂದಾಗ ಅವಳಿಗಾಗಿ ನಮ್ಮ ಸಂವಿಧಾನ ಕೂಡ ಕೆಲವೊಂದು ಹಕ್ಕುಗಳನ್ನು ನೀಡಿದೆ. ವಿವಾಹದ ನಂತರ ಮಹಿಳೆಗೆ ನಮ್ಮ ಸಂವಿಧಾನ, ದೇಶದ ಸಂವಿಧಾನ ಕೆಲವೊಂದು ಹಕ್ಕುಗಳನ್ನು ನೀಡಿದೆ. ಆ ಹಕ್ಕುಗಳು ನಮಗೆ ಗೊತ್ತಿದ್ದಾಗ ಮಾತ್ರ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ ಅಂತೇಳಿ. ಅವುಗಳಲ್ಲಿ ಮುಖ್ಯವಾಗಿ ಇರೋದು ಶ್ರೀಧನದ ಬಗ್ಗೆ. ಅದರರ್ಥ ಹೆಣ್ಣು ಮಗು ತಾಯಿ ಮನೆಯಿಂದ ಏನೇನು ಸಾಮಾನು ತೊಗೊಂಡು ಹೋಗ್ತಾಳ, ಆಭರಣ ಆಗಲಿ ಅಥವಾ ಏನು ಬೇರೆ ಸಾಮಾನ ಏನು ತೊಗೊಂಡು ಹೋದರೂ ಕೂಡ ಅದರ ಮೇಲೆ ಅವಳಿಗೆ ಇರುವಂಥ ಒಂದು ಹಕ್ಕು. ಅದರ ಮೇಲೆ ಯಾರೂ ಬೇರೆಯವರು ಹಕ್ಕನ್ನು ಸ್ಥಾಪಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಆ ಒಂದು ಹಕ್ಕನ್ನು ಸಂವಿಧಾನ ಮಹಿಳೆಗೆ ನೀಡಿದೆ. ಅದೇ ರೀತಿ ಆ ಮನೆಯಲ್ಲಿ ವಾಸಿಸುವಂಥ ಒಂದು ಹಕ್ಕು. ಹೊಂದಾಣಿಕೆ ಆಗಲಿಲ್ಲ ಅಂಥೇಳಿ ನಾವು ಮಹಿಳೆ ಯಾವುದೇ ಮಹಿಳೆಯನ್ನು ಗಂಡ ಆಗಲಿ ಅತ್ತೆ ಮಾವ ಆಗಲಿ ಮನೆಯಿಂದ ಹೊರಗೆ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ಹಕ್ಕನ್ನು ನಮ್ಮ ಸಂವಿಧಾನ ನಮಗೆ ನೀಡಿದೆ. ಆ ಮನೆಯಲ್ಲಿ ವಾಸಿಸುವ, ಅದು ಸ್ವಂತದ ಮನೆಯಾಗಿರ್ಬೋದು ಅಥವಾ ಪಿತ್ರಾರ್ಜಿತವಾಗಿ ಬಂದಂಥ ಮನೆಯಾಗಿರ್ಬೋದು, ತಮ್ಮ ದುಡ್ಡಿನಿಂದ ತೆಗೆದುಕೊಂಡಂಥ ಮನೆಯಾಗಿರ್ಬೋದು, ಆ ಮನೆಯಲ್ಲಿ ಗಂಡನ ಮನೆಯಲ್ಲಿ ಮಹಿಳೆಗೆ ವಾಸಿಸುವ ಒಂದು ಹಕ್ಕು. ಯಾರೂ ಅವಳನ್ನು ಇವತ್ತು ನನಗಿಷ್ಟ ಆಗಿಲ್ಲ, ನಿಮ್ಮ ಮನೆ ಬಿಟ್ಟು ಹೋಗು, ಮನೆಯಿಂದ ಹೊರಗೆ ಹೋಗು, ಸಿಟ್ಟು ಬಂದಾಗ ಅಂತ ಇರ್ತಾರೆ, ಒದ್ದು ಹೊರಗಾಗ್ತೀನಿ ಒದ್ದು ಹೊರಗಾಗ್ತೀನಿ ಅಂತ ನಾನು ಕೇಳಿದ್ದೀನಿ. ಇದನ್ನು ಗಂಡಂದರು ಸಿಟ್ಟು ಬಂದಾಗ ಈ ಮಾತನ್ನು ಭಾಳ ಜನ ಅಂದಿದ್ದನ್ನು ಕೇಳಿದ್ದೀನಿ. ಆದರೆ ಆ ಹಕ್ಕು ಯಾರಿಗೂ ಇಲ್ಲ. ಇದು ಮಹಿಳೆಗೆ ಪ್ರತಿಯೊಬ್ಬ ಮಹಿಳೆ ಇದನ್ನು ತಿಳ್ಕೊಳ್ಬೇಕು. ಆಮೇಲೆ ಹಾಗೆ ರಿಲೇಷನ್ಶಿಪ್ ಅಂದರೆ ಸಂಬಂಧ, ಪತಿಯ ಜೊತೆಗೆ ಇರುವಂಥ ಸಂಬಂಧ, ಏಕಪತ್ನಿ ವ್ರತ, ಇದು ಸಾಮಾಜಿಕವಾದ ಒಂದು ಹಕ್ಕಾದರೆ ಸಂವಿಧಾನ ಕೂಡ ಆ ಹಕ್ಕನ್ನು ನೀಡಿದೆ. ಒಬ್ಬ ಮಹಿಳೆ ಅಂದರೆ ಒಬ್ಬ ಪತ್ನಿ ಇದ್ದಾಗ ಇನ್ನೊಬ್ಬ ಮಹಿಳೆಯನ್ನು ಮದುವೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಅಥವಾ ಆ ಸನ್ನಿವೇಶ ಬರದೇ ಇರುವ ಹಾಗೆ, ಅಕಸ್ಮಾತ್ ಅವನು ಬೇರೆ ಮದುವೆ ಆಗಬೇಕು ಅಂದರೆ ಅದನ್ನು ಮೊದಲೇ ಹೆಂಡತಿ ಅವಳಿಗೆ ಒಪ್ಪಿಗೆಯನ್ನು ಕೊಡಬೇಕು. ಒಪ್ಪಿಗೆ ಇಲ್ಲದೆ ಅವನು ಮದುವೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಅಥವಾ ಬೇರೆ ಜೊತೆ ಸಂಬಂಧವನ್ನು ಇಟ್ಕೊಳ್ಳೋ ಹಾಗೆ ಇಲ್ಲ. ಆ ಒಂದು ಹಕ್ಕನ್ನು ಕೂಡ ಪತ್ನಿಗೆ ಒಂದು ನಮ್ಮ ಸಂವಿಧಾನ ನೀಡಿದೆ. ಅದೇ ರೀತಿ ಆ ಮನೆಯಲ್ಲಿ ಗೌರವದಿಂದ ಜೀವಿಸುವಂಥ ಒಂದು ಹಕ್ಕು. ಅವಳಿಗೆ ಯಾರೂ ಯಾವುದೇ ರೀತಿಯ ತೊಂದರೆಯನ್ನು ಮಾಡಿದಾಗ ಸಂವಿಧಾನ ನಮ್ಮ ರಕ್ಷಣೆಗೆ ಬರ್ತದೆ. ಅತ್ತೆ ತೊಂದರೆ ಕೊಡಲಿ, ಅಥವಾ ಮಾವ ತೊಂದರೆ ಕೊಡಲಿ, ಅಥವಾ ಗಂಡನೇ ಏನಾದರೂ ತೊಂದರೆ ಕೊಡಲಿ, ಯಾವುದೇ ರೀತಿಯ ತೊಂದರೆಯನ್ನು ನೀಡಿದರೆ ನಮಗೆ, ನಾವು ಕಾನೂನಿನ ಮೊರೆಯನ್ನು ಹೋಗಲಿಕ್ಕೆ ನಮಗೆ ಒಂದು ಹಕ್ಕಿದೆ. ಹೆಂಡತಿಯನ್ನು ಮತ್ತು ಮಕ್ಕಳನ್ನು ಸಾಕಿ ಸಲುಹುವಂಥ ಒಂದು ಹಕ್ಕು. ಯಾವುದೇ ಕಾರಣಕ್ಕೂ ಕೂಡ ಪತಿ ತನ್ನ ಹೆಂಡತಿ ಹಾಗೂ ಮಕ್ಕಳ ಜವಾಬ್ದಾರಿಯನ್ನು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ಹಕ್ಕನ್ನು ಕೂಡ ಅವ್ರಿಗೆ ಬೇಕಿದ್ರೆ ಬೇರೆ ಮನೆಯಲ್ಲಿ ಇಡ್ಬೋದು, ಆದರೆ ಅವ್ರಿಗೆ ತಗಲುವಂಥ ವೆಚ್ಚನ್ನು ಗಂಡನೇ ಭರಿಸಬೇಕಾಗ್ತದೆ. ಸೊ ಈ ರೀತಿ ಕೆಲವೊಂದು ಹಕ್ಕುಗಳನ್ನು ಸಂವಿಧಾನ ನಮಗೆ ನೀಡಿದೆ. ಸೊ ಇದರ ಅರಿವನ್ನು ನಾವು ಪ್ರತಿಯೊಬ್ಬ ಮಹಿಳೆಗೆ ಮಾಡಿಕೊಟ್ಟಾಗ ಬಹಳ ಒಂದು ಆತ್ಮವಿಶ್ವಾಸದಿಂದ ತಂದೆ ಮನೆಯನ್ನು ಬಿಟ್ಟು ಬೇರೆ ಮನೆಗೆ ಹೋಗಲಿಕ್ಕೆ ಧೈರ್ಯ ಬರ್ತದೆ ಅಂತ ನನಗನ್ನಿಸ್ತದೆ. ಆದ್ದರಿಂದ ಎಲ್ಲ ಮಹಿಳೆಯರಿಗೆ ಈ ವಿಷಯ ಗೊತ್ತಿರಬೇಕು. ಸೊ ಅದನ್ನು ಅದಕ್ಕಾಗಿ ನಾನು ಇಲ್ಲಿ ಇದನ್ನು ಸ್ವಲ್ಪ ಮಾಹಿತಿಯನ್ನು ನೀಡಿದೆ.
4: ಬಹುಶಃ ಹಕ್ಕು ಮತ್ತು ಕಾನೂನುಗಳ ಅರಿವನ್ನು ಬಹಳ ಚೆನ್ನಾಗಿಯೇ ನಂದಾ ಮೇಡಮ್ ಅವರು ಹೇಳಿಕೊಟ್ರು. ಬಹುಶಃ ಅದು ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಸಮಾಜದಲ್ಲಿ ಇದರ ದುರುಪಯೋಗ ಬಹಳ ಆಗ್ತಾ ಇದೆ. ಸ್ತ್ರೀಧನವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದು ಕಾಯ್ದೆ, ಅಥವಾ ಅದರ ಮೇಲೆ ಅವಳಿಗೆ ಅಷ್ಟೇ ಹಕ್ಕಿರುತ್ತೆ, ಅದನ್ನ ಯಾರೂ ಕಸಿದುಕೊಳ್ಳೋಕೆ ಬರೋದಿಲ್ಲ ಅನ್ನೋ ಕಾಯ್ದೆ ಇದ್ದರೂ ಕೂಡ ಅದು ಮುಂದೆ ವರದಕ್ಷಿಣೆ ರೂಪವನ್ನು ಪಡೆದು ಅವಳ ಮೇಲೆ ದರ್ಜನೆ ಎಸಗುವಂತಹ ಮಟ್ಟಿ ಅದು ಬೆಳೆದು ನಿಂತಿದೆ ಇವತ್ತು ನಮ್ಮ ಸಮಾಜದಲ್ಲಿ. ಅದು ಬಹುಶಃ ಸ್ಥಿತಿವಂತರು ಅದನ್ನು ಬೆಳೆಸ್ಕೊಂಡು ಬಂದ್ರೇನು ಅಂತ ನನಗನ್ನಿಸುತ್ತೆ. ನಮ್ಮ ಕಡೆ ಹೇಳ್ತಾರೆ, ಇದ್ದುಳವ್ರು ಕೊಡ್ತಾರ್ರಿ ನಾವೆಲ್ಲಿ ಕೊಡೋಣು ಅಂತ ಒಂದು ನಮ್ಮ ಸಾಮಾನ್ಯ ಆಡ್ನುಡಿಯಲ್ಲಿ ಹೇಳ್ತೀವಿ. ಬಹುಶಃ ಇದ್ದವರು ಕೊಟ್ಟು ಕೊಟ್ಟು ಇಲ್ಲದವ್ರಿಗೆ ಅದನ್ನು ರೂಢಿ ಮಾಡಿಬಿಟ್ಟಿದ್ದಾರೆ. ಅದು ಪಡೆದುಕೊಳ್ಳೋರಿಗೆ ಎಲ್ಲರೂ ಸಮಾನವಾಗಿ ಅವ್ರಿಗೆ ಸಿಕ್ಕಷ್ಟು ನಮಗೂ ಸಿಗಬೇಕು ಅನ್ನೋ ಸ್ಪರ್ಧೆ ಇಳಿದಾಗ ಅಲ್ಲಿ ನಡುವು ನಲಗುವಳು ಹೆಣ್ಣು. ವರದಕ್ಷಿಣೆ ತಂದಂತಹ ಹೆಣ್ಣು ಯಾವ ಥರದಾಗಿ ಕುರುಪಿ ಇರಲಿ, ಅವಳು ಬುದ್ಧಿಮಾಂದೆಯವಳು ಇರಲಿ ಅಂಥವಳನ್ನ ಎಷ್ಟೋ ಮನೆತನಗಳು ಒಪ್ಕೊಂಡ್ಬಿಡ್ತವೆ, ಯಾಕಂದರೆ ಅವಳಿಂದ ಪ್ರಾಪರ್ಟಿ ಬರುತ್ತೆ ಅಂತ. ಅದು ಎಷ್ಟೋ ವಿಷಯಗಳಲ್ಲಿ ಜಾಣೆಯಾದಂಥ ಹೆಣ್ಣು ಮಗಳು, ವಿದ್ಯಾವಂತೆಯಾದ ಹೆಣ್ಣು ಮಗಳು, ಅವಳು ವರದಕ್ಷಿಣೆ ಇಲ್ಲದ ಬಂದಾಗ ಅವಳಿಗೆ ಮನೆಯಲ್ಲಿ ಗೌರವ ಸಿಗದಂತಹ ಎಷ್ಟೋ ಮನೆಯಲ್ಲಿ ಒಂದು ವಿದ್ಯಾವಂತ ಹೆಣ್ಣು ಮಾನಸಿಕ ಸ್ಥಿತಿ ಕುಸಿದು ಹೋದಂಥ ಹೆಣ್ಣು ಮಗಳು, ಅವಳು ಹುಚ್ಚಾದಂಥ ಎಷ್ಟೋ ಸನ್ನಿವೇಶಗಳನ್ನ ನೋಡುತ್ತೀವಿ. ಯಾಕಂದರೆ ಅವಳ ಮೇಲೆ ನಡೆದಂಥ ಕೌಟುಂಬಿಕ ದೌರ್ಜನ್ಯಗಳೇ ಕಾರಣ ಅದಕ್ಕೆ. ಈ ಯಾಕೆ ಬದಲಾವಣೆಗಳು ಆಗ್ತವೆ ಅಂತ ನನ್ನ ವೈಯಕ್ತಿಕವಾಗಿ ಅನಿಸ್ಕೊಂಡಾಗ, ಎಲ್ಲ ಕರ್ತವ್ಯಗಳು ನಮ್ಮಲ್ಲಿಂದ ಅಪೇಕ್ಷಿಸಪಡ್ತಾರೆ, ಈ ಕರ್ತವ್ಯಗಳನ್ನ ಮಾಡಿಕೊಂಡೇ ಹೋಗಬೇಕು. ಸೊಸೆಯಾದವಳಿಗೆ ಕರ್ತವ್ಯಗಳಿವೆ, ಹಕ್ಕುಗಳು ಇಲ್ಲ. ಹಕ್ಕುಗಳನ್ನು ನೀವು ಯಾವಾಗೂ ಫೈಟ್ ಮಾಡೇ ತಗೋಬೇಕು. ಪ್ರತಿ ಹೆಣ್ಣು ಸಾಮಾನ್ಯ ಜೀವನದಲ್ಲಿ ಆಗಲಿ ಅಥವಾ ವೈವಾಹಿಕ ನಂತರದ ಬದುಕಿನಲ್ಲಿ ಆಗಲಿ, ನಮ್ಮ ಹಕ್ಕುಗಳನ್ನು ನಾವು ಹೋರಾಟ ಮಾಡಿಯೇ ತಗೊಳ್ಬೇಕು ಅಂತ ನನಗನ್ಸುತ್ತೆ. ಆ ವಿಷಯವಾಗಿ ಮಾತಾಡ್ತಾ ಇದ್ದಂತೆ ಬದಲಾವಣೆಗಳು ಶಾರೀರಿಕವಾಗಿ ವಿವಾಹದ ನಂತರ ಹೆಣ್ಣಿನ ಬದುಕಿನಲ್ಲಿ ಶಾರೀರಿಕವಾಗಿ ಬದಲಾವಣೆಗಳಾಗುತ್ತವೆ. ಅವಳು ತಾಯಿ ಆಗ್ತಾಳೆ, ಮಕ್ಕಳ ಪಾಲನೆ ಪೋಷಣೆ ಅವಳ ಜವಾಬ್ದಾರಿ ಆಗುತ್ತೆ. ಅಂಥ ನಿಟ್ಟಿನಲ್ಲಿ ತನ್ನನ್ನು ತಾನು ಸಂಪೂರ್ಣ ಜೀವನವನ್ನು ಅವಳು ತನ್ನ ಇನ್ನೊಬ್ಬರಿಗಾಗಿಯೇ ಮೀಸಲಿಡಬೇಕಾಗತ್ತೆ. ಅದೇ ಆದರೂ ಪುರುಷನ ಜೀವನದಲ್ಲಿ ಅಷ್ಟೊಂದು ಬದಲಾವಣೆಗಳು ಆಗೋದಿಲ್ಲ, ಯಾಕಂದರೆ ಆತ ಅದೇ ಮನೆಯಲ್ಲಿ ಅದೇ ಪರಿಸರದಲ್ಲಿ ಅದೇ ತನ್ನ ಪರಿವಾರದವ್ರ ಜೊತೆ ಆತ ಬದುಕ್ತಾ ಇರ್ತಾನೆ. ಬದಲಾವಣೆಗಳು ಅವನ ಬದುಕಿನಲ್ಲಿ ಅಷ್ಟೊಂದು ಆಗೋದಿಲ್ಲ. ಅದಕ್ಕೆ 90% ಬದಲಾವಣೆ ತನ್ನ ಹೆಣ್ಣುಮಗಳು ತನ್ನ ಬದುಕಿನಲ್ಲಿ ತಂದುಕೋಬೇಕಾಗತ್ತೆ. ತನ್ನಲ್ಲಿ ತಾನೇ ಬದಲಾವಣೆ, ಸ್ವ ಇಚ್ಛೆಯಿಂದ ತನ್ನ ತಾನು ಬದಲಾವಣೆ ಆಗಬೇಕಾಗತ್ತೆ. ಅಂಥ ನಿಟ್ಟಿನಲ್ಲಿ ಈಗ ನೀವು ಹೇಳಿದ್ರಿ ಕಾನೂನುಗಳನ್ನ ಅವಳು ಬಳಸ್ಕೊಂಡು ಬದುಕಬಹುದು ಅಂತ, ಅದು ಬಹಳಷ್ಟು ಎಷ್ಟು ಜನ ಅದಕ್ಕೆ ಹೋರಾಟ ಮಾಡಿನೇ ತಮ್ಮ ಹಕ್ಕುಗಳನ್ನ ಅವಳು ಪಡೀಬೇಕಾಗತ್ತೆ. ಸಾಮಾನ್ಯ ಜನಜೀವನದಲ್ಲಿ ಅದನ್ನು ನೋಡೋಕ್ಕಾಗೋದಿಲ್ಲ ಅಂತ ನನಗನ್ನಿಸ್ತಾ ಇದೆ. ಬಹುಶಃ ನೀವು ಸಾಮಾಜಿಕ ಒಬ್ಬರು ಕಾರ್ಯಕರ್ತರಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ತಮ್ಮ ಅನುಭವದಲ್ಲಿ?
2: ಆಶಾ ಅವರ ನೀವು ಹೇಳೋದು ನಿಜವಾಗಿಯೂ ನಿಜ ಅನ್ನಿಸ್ತಾ ಇದೆ. ಯಾಕಂದರೆ ನಾನು ಸಾಮಾಜಿಕ ಫೀಲ್ಡಲ್ಲಿ ನಾನು ಸಾಕಷ್ಟು ಮಹಿಳೆಯರನ್ನ ಸಂಪರ್ಕದಲ್ಲಿ ಇರ್ತೀನಿ. ಅವ್ರು ಹೇಳ್ತಾ ಇರ್ತಾರೆ, ಇವತ್ತು ಡಬಲ್ ಡಿಗ್ರಿ ಆದರೂ ಸಹಿತ ಅವರು ಒಂದು ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರೂ ಸಹಿತ ಅವರ ಒಂದು ಪಗಾರ, ಅವರೊಂದು ಆದಾಯವನ್ನು ಸಹಿತ ತಾವು ಸ್ವಂತಕ್ಕೆ ಉಪಯೋಗ ಮಾಡಿಕೊಳ್ಳಾರ್ದಂಥ ಪರಿಸ್ಥಿತಿ ಇದೆ. ಅದರಂತೆ ತನ್ನ ಒಂದು ಹೆಚ್ಚಿಗೆ ಅನುಸಾರವಾಗಿ ಯಾವುದೇ ಇದ್ದರೂ ಸಹಿತ ತನ್ನ ಒಂದು ಮನಸ್ಸಿಗೆ ತನ್ನ ಒಂದು ಅನಿಸಿಕೆಗಳನ್ನ ಹೇಳಲಿಕ್ಕೆ ಆಗಲಾರ್ದಂಥ ಪರಿಸ್ಥಿತಿಯು ಸಹಿತ ಇವತ್ತಿನ ದಿವಸ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
4: ಹಾ, ಬಹಳ ಚೆನ್ನಾಗಿತ್ತು. ಈಗ ಅದ್ರ ವಿಷಯ ಹೇಳಿದ್ರೆ ಅದ್ರ ಮುಂದುವರೆದ ಭಾಗವನ್ನು ಬಹುಶಃ ನಂದ ಅವ್ರು ಹೇಳ್ತಾರೇನೋ ಅಂತ ನಾನು ಅನ್ಕೊಂತೀನಿ.
3: ಸೊ ಹೌದು, ನೀವು ಹೇಳಿದ ಹಾಗೆ ಬದಲಾವಣೆಗಳು ಸಾಧ್ಯ. ಆದರೆ ನನಗೇನಿಸ್ತದೆ, ಇದನ್ನು ಕೆಲವರು ಬಹಳಷ್ಟು ಜನ ಮಹಿಳೆಯರು ಇದನ್ನು ಮದುವೆ ಅಂತಂದರೆ ಒಂದು ಅಂತಿಮ ಘಟ್ಟ ಅಂತ ಅಂದ್ಕೊಂಡು ಜೀವನ ಮುಗೀತು ಅಂತ ಅಂದ್ಕೊಳ್ತಾರೆ. ಆದರೆ ಈ ನಾವು ನೆನಪಿಟ್ಕೊಳ್ಬೇಕಾದಂಥ ಅಂಶ ಅಂದರೆ ಇದು ಮುಕ್ತಾಯ ಅಲ್ಲ, ಇದೊಂದು ಮುಖ್ಯವಾದ ಘಟ್ಟ ಮಾತ್ರ. ನಾವು ಮದುವೆ ಆದರೂ ಕೂಡ ತಮ್ಮ ಉದ್ಯೋಗವನ್ನು ತಮ್ಮ ಜೀವನವನ್ನು ಮುಂದುವರಿಸಿ ಯಶಸ್ಸನ್ನು ಕಂಡಂಥ ಮಹಿಳೆಯರು ಇನ್ನೊಂದು ಗುಂಪಿದೆ.
0: ಇದುವರೆಗೂ ಕೇಳಿದ್ರಿ ಮಹಿಳಾ ವೇದಿಕೆ ಕಾರ್ಯಕ್ರಮವನ್ನ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998.

0: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08-31-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.
1: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08-31-24-70-362, ಮೊಬೈಲ್ ಸಂಖ್ಯೆ 9448-99-8331.

KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: केली फार्मसी कॉलेज बेळगाव शैक्षणिक वर्ष 2026-27 साठी प्रवेश प्रक्रिया सुरू झाली आहे. एअरपोर्ट रोड बसवणकुडची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे बी फार्म, फार्म डी, एम फार्म, पीएचडी. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100 अधिक वर्षाची शैक्षणिक परंपरा आणि अनुभव. जगभरातील 3,000 अधिक माजी विद्यार्थ्यांचे भक्कम नेटवर्क. बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस. परिणामाधारित शिक्षण पद्धती. प्रगत डिजिटल लर्निंग इकोसिस्टम. जागतिक दर्जाचे ग्रंथालय आणि माहिती केंद्र. आधुनिक प्रयोगशाळा व प्रात्यक्षिक प्रशिक्षण सुविधा. आधुनिक वसतिगृहे आणि क्रीडा सुविधा सुद्धा. नॅक A+ ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 08312471399 आणि 9740639702. वेबसाईट आहे www.kleefarm.edu.
1: ಏನ್ ರೂಪಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ?
2: ಹಂಗಲ್ಲ, ಅದೈದ ಕೆಲ್ಸ.
1: ಯಾಕ ಮುಖ ಹೇಳದತ್ತಲ್ಲ?
2: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ.
1: ಸ್ವಲ್ಪ ಮನ್ಯಾಗ ಕಷ್ಟ ಆಗತ್ತೈತಿ. ಈದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿಗೆ ಎಲ್ಲಿಗೆ ಹೋಗ? ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ. ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತ್ ನೋಡುವ.
2: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೀನಿ.
3: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312551530 ಮತ್ತು 08312473777, ಎಕ್ಸ್ಟೆನ್ಷನ್ 1530.

ಎಲ್ಲರಿಗೂ ನಮಸ್ಕಾರ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮಾ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಂತಹ ಸುಮಧುರವಾದ ಹಾಡಲ್ವಾ ಕನ್ನಡದ ಬಗ್ಗೆ. ಬರೆದಿದ್ದಾರೆ ಹೇಳಿ ಕುವೆಂಪು ವೆಂಕಟಪ್ಪ ಪುಟ್ಟಪ್ಪ, ಅಂದ್ರೆ ನಮ್ಮ ಕುವೆಂಪು ಅವರು. ಈಗ ನಾವು ಭಾವಗೀತೆಗಳನ್ನ ಕೇಳ್ತಾ ಕೇಳ್ತಾ ವಾವ್, ಎಂತಹ ಸುಮಧುರವಾದ ಗೀತೆ ಅಲ್ವಾ ಅನ್ಕೋತೀವಿ. ಹಾಗಿದ್ರೆ ಈ ಗೀತೆಗಳನ್ನ ಬರೆದವರಾರು, ಯಾವ ಕವಿ ಈ ಗೀತೆಯನ್ನ ರಚನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ತಕ್ಕ ಮಟ್ಟಿಗೆ ಮಾಹಿತಿಯನ್ನು ನೀಡುವ ಪುಟ್ಟ ಪ್ರಯತ್ನ ನಮ್ಮದಾಗಿದೆ. ಈಗಾಗಲೇ ನಿಮಗೆ ಗೊತ್ತಾಗಿರಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಅವ್ರ ಬಗ್ಗೆ ಮಾತಾಡ್ತೀನಿ ವಾಪಸ್ ಬಂದ ಮೇಲೆ. ಈಗ ಕೇಳಿ ಈ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ, ನರ್ತಿಸು ತಾಯಿ ನರ್ತಿಸು.

ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಮಾತಾಡ್ತಾ ಇದ್ದೆ ಕುವೆಂಪು ಅವರ ಬಗ್ಗೆ. ಕುವೆಂಪು ಅವರು ಜನಿಸಿದ್ದು 1904 ಡಿಸೆಂಬರ್ 29 ಇವತ್ತಿನ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡುಗೆ ಎಂಬ ಗ್ರಾಮದಲ್ಲಿ.

ಹಾಗಾದ್ರೆ ಅವರ ಹೆಸರಲ್ಲಿ ಕುಪ್ಪಳ್ಳಿ ಅಂತ ಇದೆಯಲ್ಲ, ಅದೇನು ಅಂತ? ಅದು ಅವರ ತಂದೆ ಮನೆ. ಕುವೆಂಪು ಅವರ ತಂದೆಯ ಹೆಸರು ವೆಂಕಟಗೌಡರು, ತಾಯಿ ಸೀತಮ್ಮ. ಕುಪ್ಪಳ್ಳಿ ಅನ್ನೋದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಒಂದು ಪುಟ್ಟ ಗ್ರಾಮ. ಈಗ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳ್ಬನ್ನಿ. ವಾಪಸ್ ಬಂದ ಮೇಲೆ ಮಾತನ್ನ ಮುಂದುವರಿಸ್ತೀವಿ.

ಮತ್ತೆ ಪ್ರೀತಿಯ ಸ್ವಾಗತ. ಮಾತಾಡ್ತಾ ಇದ್ದೆ ಜಗದ ಕವಿ, ಯುಗದ ಕವಿ ಕುವೆಂಪು ಅವರ ಬಗ್ಗೆ. ಅವರು ಕನ್ನಡ ಸಾಹಿತ್ಯದ ಅಗಸದಲ್ಲಿ ಒಂದು ಧ್ರುವ ತಾರೆ. ಅವರು ಕನ್ನಡಕ್ಕೆ ಸಲ್ಲಿಸಿದ ಸೇವೆ ಅವಿಸ್ಮರಣೀಯ. ಇಂತಹ ಯುಗದ ಕವಿಯ ಬಗ್ಗೆ ಮಾತು ಒಂದೇ ಸಂಚಿಕೆಯಲ್ಲಿ ಮುಗಿಯೋಕೆ ಸಾಧ್ಯನೇ ಇಲ್ಲ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KL ಈ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಹೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಬೆಳಗಾವಿಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಹಾಗೂ ಅವರೊಂದಿಗೆ ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ ಶ್ರೀ ಚಿದಂಬರ್ ಹೂಗಾರ್ ಅವರು. ಕಾರ್ಯಕ್ರಮದಲ್ಲಿ ಇವರಿಗೆ ಸ್ವಾಗತಿಸೋಣ. ನಮಸ್ಕಾರ.
1: ನಮಸ್ಕಾರ ಇವರು. ನಮಸ್ಕಾರ
0: ಸರ್. ಇವತ್ತಿನ ಕಾರ್ಯಕ್ರಮದ ವಿಷಯದ ಕುರಿತು ಖೇತ್ ಬಚಾವ್ ಅಭಿಯಾನ, ಅಲ್ಲಿಂದ ಪ್ರಾರಂಭ ಮಾಡೋಣ. ಇದು ಪ್ರಾರಂಭ ಯಾವಾಗಾಯಿತು?
1: ಎಲ್ಲರಿಗೂ ನಮಸ್ಕಾರ. ಇವತ್ತು ಕೃಷಿ ಇಲಾಖೆ ಮತ್ತು KL ವೇಣುಧ್ವನಿ ಮುಖಾಂತರ ಇವತ್ತು ರೈತ ಬಾಂಧವರಿಗೆ ವಿಶೇಷವಾದಂತಹ ಸಲಹೆ ಕೊಡಲಿಕ್ಕೆ ಇವತ್ತೊಂದು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮೊಟ್ಟ ಮೊದಲಿಗೆ ನಾನು ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಕೃಷಿ ಇಲಾಖೆಯ ಪರವಾಗಿ ವೇಣುಧ್ವನಿ ಎಲ್ಲ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ತಾವು ಕೇಳಿದ್ದು ಖೇತ್ ಬಚಾವೋ ಬಗ್ಗೆ ತಾವು ಕೇಳಿದ್ರಿ. ಈ ಖೇತ್ ಬಚಾವೋ ಆಂದೋಲನ ಅಂತಕ್ಕಂಥ ವಿನೂತನ ಒಂದು ಕಾರ್ಯಕ್ರಮ ಭಾರತ ಸರ್ಕಾರದ ಕೃಷಿ ಸಚಿವಾಲಯದಿಂದ ಮತ್ತು ನಮ್ಮ ಕೇಂದ್ರ ಕಚೇರಿಯ ಕೃಷಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಕೃಷಿ ಸಚಿವರು ಅವರ ಸೂಚನೆ ಮೇರೆಗೆ ಇವತ್ತು ಇಡೀ ದೇಶಾದ್ಯಂತ ಖೇತ್ ಬಚಾವೋ ಆಂದೋಲನ ಅಂತ ನಾವು ಪ್ರಾರಂಭ ಮಾಡಿದ್ದೀವಿ. ಕೃಷಿ ಇಲಾಖೆಯ ನೇತೃತ್ವದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ನಮ್ಮ ಯೂನಿವರ್ಸಿಟಿ ಎಲ್ಲ ಸೈಂಟಿಸ್ಟ್ಸು ಎಲ್ಲ ಕೂಡಿ ಒಂದು ತಿಂಗಳ ಪರ್ಯಂತ June 1 to June 30 ಬೆಳಗಾವಿ ಜಿಲ್ಲೆಯೊಳಗೆ ಎಲ್ಲ ಗ್ರಾಮ ಪಂಚಾಯಿತಿಗಳು ಮತ್ತು ಎಲ್ಲ ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ನಾವೇ ವಿಜ್ಞಾನಿಗಳು, ಅಧಿಕಾರಿಗಳು ಸ್ವತಃ ಹಳ್ಳಿಗೆ ಹೋಗಿ ಇವತ್ತು ಖೇತ್ ಬಚಾವೋ ಆಂದೋಲನದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ, ಇವತ್ತಿನ ದಿವಸ ಏನಾಗಿದೆ, ಕ್ರಮೇಣ ಈ ಭೂಮಿಯ ಫಲವತ್ತತೆ ನಾವು ಕಳ್ಕೊತಾ ಇದ್ದೀವಿ. ಭೂಮಿ ತಾಯಿ ಇವತ್ತು ಆಕೆ ಆರೋಗ್ಯ ಕಡಿಮೆ ಕೋತ್ ಹೊಂಟದ. ಇವತ್ತಿನ ದಿವಸ ನಾವು ಒಂದು ಸನ್ನಿವೇಶ ನೋಡ್ತಾ ಇದ್ದೀವಿ, ಅವರ್ ಸಾಯಿಲ್ ಈಸ್ ಇನ್ ಕೋಮಾ, ಆ ಸ್ಟೇಜಿಗೆ ನಾವು ಬಂದಿದ್ದೆವು. ಹಾಗಾಗಿ ಹೇಗೇನೆ ನಾವು ರಾಸಾಯನಿಕ ಗೊಬ್ಬರಗಳ ಬಳಕೆ, ಅತಿಯಾದ ಕ್ರಿಮಿನಾಶಕಗಳ ಬಳಕೆ ಮಾಡಿಕೊಂಡು ನಾವು ಭೂಮಿ ತಾಯಿಯನ್ನು ಕಳ್ಕೋತೇವೆ ಅನ್ನತಕ್ಕಂಥ ಆತಂಕದಲ್ಲಿರೋದ್ರಿಂದ ಇವತ್ತು ಸರ್ಕಾರದ ವತಿಯಿಂದ ಕೃಷಿ ಇಲಾಖೆ ನೇತೃತ್ವದಲ್ಲಿ ಅಭಿಯಾನ ರೂಪದಲ್ಲಿ ಮಾಡ್ತಾ ಇದ್ದೇವೆ. ಆಲ್ರೆಡಿ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೇವೆ. ಪ್ರತಿಯೊಂದು ಒಂದು 12 ಕಾರ್ಯಕ್ರಮ ನಮ್ಮ ಜಿಲ್ಲೆ ಒಳಗಾಗ್ತಾ ಇದ್ದಾವೆ. ಪ್ರತಿ ಕಾರ್ಯಕ್ರಮಕ್ಕೆ ಒಂದು 200-300 ರೈತರು ಕೂಡ್ತಾ ಇದ್ದಾರೆ. ಅವರಿಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದ್ರೆ, ಮಣ್ಣಿನ ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದೀವಿ, ಮಣ್ಣಿನ ಆರೋಗ್ಯ ಚೀಟಿ ಬಗ್ಗೆ ಹೇಳ್ತಾ ಇದ್ದೀವಿ, ರಾಸಾಯನಿಕ ಗೊಬ್ಬರಗಳ ಸಮತೋಲನ ಬಳಕೆ ಯಾವ ರೀತಿ ಮಾಡಬೇಕು, ಆಮೇಲೆ ಜೈವಿಕ ಗೊಬ್ಬರಗಳ ಬಳಕೆ ಯಾವ ರೀತಿ ಮಾಡಬೇಕು, ಹಸಿರುಳು ಗೊಬ್ಬರಗಳನ್ನು ಯಾವ ರೀತಿ ಬಳಸಬೇಕು ಅಂತಕ್ಕಂಥದ್ದನ್ನು ಹೇಳಿ, ಪ್ರತಿ ವರ್ಷಕ್ಕೆ ಸ್ವಲ್ಪ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡ್ಕೋತ ಹೋಗ್ರಿ ಅಂತಕ್ಕಂಥ ಅರಿವು ಮೂಡಿಸ್ತಾ ಇದ್ದೇವೆ. ಅದರ ಜೊತೆಗೇನೆ ಸಾವಯವ ಕೃಷಿಗೆ ಮತ್ತು ನೈಸರ್ಗಿಕ ಕೃಷಿಗೆ ಒತ್ತು ಕೊಡಲಿಕ್ಕೆ ಈ ಒಂದು ಅಭಿಯಾನ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ.
0: ಸಾಯಿಲ್ ಇಸ್ ಇನ್ ಕೋಮಾ ಅಂತ ಹೇಳಿದ್ರೆ ಅಲ್ಲಿ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಆದ ಒಂದು ಲೈನ್ ಅದು. ಅದು ನೋಡಿದ್ರೇ ಒಂಥರ ಈ ಅಭಿಯಾನ ಅದಕ್ಕೆ ಬಹಳ ಮುಖ್ಯ ಆಗುತ್ತೆ. ಅಂತ ಸಂದರ್ಭದಲ್ಲಿ ರೈತರ ಭೂಮಿ ರಕ್ಷಿಸಲು ಈ ಅಭಿಯಾನ ಯಾವ ರೀತಿ ಲಾಭ ಕೊಡುತ್ತೆ ಅದ್ರ ಬಗ್ಗೆ ಸ್ವಲ್ಪ
1: ರೈತರಿಗೆ ಅಂದ್ರೆ ಹೆಂಗೆ, ಈಗ ರೈತರು ನೀರಾವರಿ ಪ್ರದೇಶದೊಳಗೆ ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರ ಹಾಕ್ತಾರೆ. ಯೂರಿಯಾ, DAP, ಪೊಟ್ಯಾಶ ಎಷ್ಟು ಹಾಕ್ಬೇಕಲ್ಲ ಅಷ್ಟು ಹಾಕೋದಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ನೀರಾವರಿ ಭಾಗದಾಗ ಬಳಸ್ತಾ ಇದ್ದಾರೆ. ಆ ಭಾಗದಲ್ಲಿ ನಾವು ಅವೇರ್ನೆಸ್ ಮಾಡಿದೀವಿ ಅಂದ್ರೆ ಸುಮ್ಸೋನೆ ಖರ್ಚು ಮಾಡ್ತಾ ಇದ್ದಾರೆ. ಖರ್ಚು ಹೆಚ್ಚಾಗುತ್ತೆ ಹೊರತಾಗಿ ಬೆಳೆ ಹೆಚ್ಚಬಾರ್ದಲ್ಲ. ಹೆಚ್ಚು ಗೊಬ್ಬರ ಹಾಕಿದ್ರೆ ಒಂದು ರೈತ ಬಾಂಧವರು ಇವತ್ತು ತಿಳ್ಕೋಬೇಕು, ಹೆಚ್ಚು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಹೆಚ್ಚು ಇಳುವರಿ ಬರ್ತದೆ ಅಂತಕ್ಕಂಥ ಸುಳ್ಳದು, ಅದಕ್ಕೆ ಸಾಧ್ಯ ಇಲ್ಲ. ಖರ್ಚು ಹೆಚ್ಚಾಗುತ್ತೆ ವಿನಃ ಇಳುವರಿ ಹೆಚ್ಚಬಾರ್ದಲ್ಲ. ಆಮೇಲೆ ಏನಾಗುತ್ತೆ, ಭೂಮಿಯ ಆರೋಗ್ಯ ಕೂಡ ಕೆಡ್ಕೋತ ಹೋಗುತ್ತೆ. ಪ್ರತಿಯೊಂದು ಬೆಳೆಗೆ ನಾವು ವೈಜ್ಞಾನಿಕವಾಗಿ ಶಿಫಾರಸು ಮಾಡಿದೆವು, ರಾಸಾಯನಿಕ ಗೊಬ್ಬರಗಳ ಶಿಫಾರಸಿದೆ. ಇವತ್ತು ಇಷ್ಟು ಸಾರಜನಕ, ಇಷ್ಟು ರಂಜಕ, ಇಷ್ಟು ಪೊಟ್ಯಾಶ್ ಹಾಕ್ಬೇಕು, ಇಷ್ಟು ಲಘು ಪೋಷಕಾಂಶ ಹಾಕ್ಬೇಕು, ಆಮೇಲೆ ಇಷ್ಟು ಚಕಡಿ ಕೊಟ್ಟಿಗೆ ಗೊಬ್ಬರ ಅಂತ ಬರೆದಿದ್ದು. ನಮ್ಮಲ್ಲಿ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಐತಿ. ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಾವು ಒಂದು ವೈಜ್ಞಾನಿಕ ತಳಹದಿ ಮೇಲೆ ಹೇಳ್ತಾ ಇದ್ದೀವಿ, ಅಷ್ಟೇ ಹಾಕ್ಬೇಕು ಅವರು. ಸೊ ಅದರ ಬಗ್ಗೆ ಇದ್ರಾಗ ಒತ್ತು ಕೊಡ್ತಾ ಇದ್ದೀವಿ. ಆಮೇಲೆ ರಾಸಾಯನಿಕ ಗೊಬ್ಬರದ ಭರಾಟೆ ಒಳಗೆ ರೈತರು ಇವತ್ತಿನ ದಿವಸ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನಿದೆ ಅಲ್ಲ, ಸಾವಯವ ಕೃಷಿ, ಆಮೇಲೆ ಹಸಿರೆಲೆ ಗೊಬ್ಬರ, ಈ ಬಯೋ ಫರ್ಟಿಲೈಸರ್ ಮರ್ತೇ ಬಿಟ್ಟಾರ. ಕಡಿಮೆ ಖರ್ಚು ಮಾಡ್ಬೇಕು, ಅದಕ್ಕೆ 100 ರೂಪಾಯಿ ಖರ್ಚು ಮಾಡ್ಬೇಕು ಅಷ್ಟೇ. ಅದು ಒಂದು 100 ರೂಪಾಯಿ ಖರ್ಚು ಮಾಡಿದ್ರೆ 2,000 ರೂಪಾಯಿ ಅವಂಗೆ ಹೆಚ್ಚುವರಿ ಆದಾಯ ಬರ್ತಾ ಇದೆ. ಆ ಒಂದು ಪಾಯಿಂಟಿಗೆ ನಾವು ಒತ್ತು ಕೊಟ್ಟು ಈ ಖೇತ್ ಬಚಾವ್ ಆಂದೋಲನದಲ್ಲಿ ಹೇಳ್ತಾ ಇದ್ದೀವಿ. ರಾಸಾಯನಿಕ ಗೊಬ್ಬರದ ಬಳಕೆ ಕ್ರಮೇಣ ಕಡಿಮೆ ಮಾಡಬೇಕಾಗಿದೆ. ಆಮೇಲೆ ನೋಡಿ, ಯೂರಿಯಾ ಗೊಬ್ಬರ, DAP ಮತ್ತು ಪೊಟ್ಯಾಶ್, ಯೂರಿಯಾದಲ್ಲಿ ಸಾರಜನಕ ಇರ್ತದೆ, DAP ಒಳಗೆ ರಂಜಕ ಇರ್ತದೆ, ಇನ್ನೊಂದು ಫಾಸ್ಫರಸ್. ಈ ಮೂರೇ ಗೊಬ್ಬರ ರೈತರಿಗೆ ಗೊತ್ತಿರೋದು, ಇವು ಮೂರೇ ನ್ಯೂಟ್ರಿಯಂಟ್ಸ್ ಕೊಡ್ತಾ ಇದ್ದಾರೆ ಅವರು. ಒಂದು ಬೆಳೆ ಹುಲಸಾಗಿ ಬೆಳಿಬೇಕಾಗಿತ್ತು ಅಂದ್ರೆ 16 ಪೋಷಕಾಂಶಗಳು ಬೇಕಾಗಿತ್ತು. ಹದಿನಾರು ಥರ ಪೋಷಕಾಂಶಗಳ ಹಾಕಬೇಕಾಯ್ತಂದ್ರೆ ಹದಿನಾರು ಥರ ಗೊಬ್ಬರ ಹಾಕಬೇಕು. ಈ ಹದಿನಾರು ಪೋಷಕಾಂಶಗಳು ಒಂದರಾಗೆ ಇರ್ತಾವೆ, ಎದುರಾಗಿರ್ತಾವ ಅಂದ್ರೆ ಸಾವಯವ ಪದಾರ್ಥ ಆಗಿರ್ತಾವೆ. ಒಂದು ಹಾಕಿಬಿಟ್ರೆ ಸಾಕು, ಸಗಣಿ ಗೊಬ್ಬರ ಎರಳು ಗೊಬ್ಬರ ಹಾಕಿದ್ರೆ ಸಾಕು, ಎಲ್ಲ ಸಿಗ್ತಾವ ಅದರಾಗ. ಮತ್ತು ರೈತರು ಮಾಡಬೇಕು ಬೇಡ. ಹಾಂ, ಅದಕ್ಕಾಗಿ ಈ ರಾಸಾಯನಿಕ ಗೊಬ್ಬರ ನಾವೇನು ಇಮಿಡಿಯೇಟ್ಲಿ ರಾಸಾಯನಿಕ ಕೃಷಿ ಬಿಡುತ್ತೆ ಹೇಳ್ತಾ ಇಲ್ಲ. ಕ್ರಮೇಣ ಒಂದನೇ ವರ್ಷ 25% ಕಡಿಮೆ ಮಾಡಿರಪ್ಪ, ಎರಡನೇ ವರ್ಷ ಒಂದು 30-40% ಕಡಿಮೆ ಮಾಡಿರಿ, ಮೂರನೇ ವರ್ಷ ಅಷ್ಟು ಕಡಿಮೆ ಮಾಡಿರಿ, ಒಂದು 5 ವರ್ಷ ಕಡಿಮೆ ಮಾಡ್ಕೋತು ಕಡಿಮೆ ಮಾಡ್ಕೋತ ಹೋದ್ರೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಬೇಕು, ಈ ಕಡೆ ಸಾವಯವ ಪದಾರ್ಥಗಳನ್ನು ಹೆಚ್ಚು ಮಾಡ್ಕೋತ ಹೋಗ್ಬೇಕು. ಅವಾಗ ಬ್ಯಾಲೆನ್ಸ್ ಆಗಿ ಭೂಮಿಯ ತಾಯಿ ಕೂಡ ಉಳಿತಾಳೆ, ಭೂಮಿಯ ಫಲವತ್ತತೆ ಕೂಡ ಉಳಿತದೆ. ಆಮೇಲೆ ಆರ್ಗ್ಯಾನಿಕ್ ಕಾರ್ಬನ್ ಅಂತಿದೆ ಈ ಭೂಮಿ ಒಳಗೆ ರೀ, ಸಾವಯವ ಇಂಗಾಲದ ಪದಾರ್ಥ ಅದು 0.6 ಮೇಲಿರಬೇಕು, ವೈಜ್ಞಾನಿಕವಾಗಿ 0.6 ಮೇಲಿದ್ರೆ ಚೆನ್ನ ಒಳ್ಳೆ ಒಳ್ಳೆ ಭೂಮಿ ಅಂತ ಹೇಳ್ತಿರ್ತೀವಿ. ಈ ಫಾರೆಸ್ಟ್ನಾಗ ನೀವು ಹೋದ್ರೆ 1 ಮ್ಯಾಗ ಇರ್ತೈತಿ ಆರ್ಗ್ಯಾನಿಕ್ ಕಾರ್ಬನ್, ಯಾಕಂದ್ರೆ ಅಷ್ಟೆಲ್ಲ ಅಲ್ಲಿ ಸಾವಯವ ಪದಾರ್ಥಗಳಿರ್ತದೆ, ರಾಸಾಯನಿಕ ಗೊಬ್ಬರ ಇರೋದಿಲ್ಲ. ಈಗ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಆತಂಕಕಾರಿ ಏನಪ್ಪ ಅಂತಂದ್ರೆ 0.3, 0.35, 0.4, 0.45, 0.55, 0.6 ಮಟ್ಟ ಅದಾವೆ ನಮ್ಮ ಜಿಲ್ಲೆ ಒಳಗೆ. 0.3 ಅಂದ್ರೆ ಏನರ್ಥ, 0.3 ಅಂದ್ರೆ ಭಾರಿ ಇದು ಒಳ್ಳೆ ಭೂಮಿ ಅಲ್ಲ, ಫಲವತ್ತಾದ ಭೂಮಿ ಅಲ್ಲ, ಅದು ಅದರಾಗ ಸತ್ವ ಇಲ್ಲ ಅಂತಕ್ಕಂಥದ್ದು ನಮ್ಗೆ ಅರಿವಾಗುತ್ತೆ. ಅದಕ್ಕೆ ರೈತ ಬಾಂಧವರು ಎಚ್ಚೆತ್ಕೋಬೇಕಾಯ್ತು, ಇವತ್ತು ಎಚ್ಚೆತ್ಕೊಂಡು ನಮ್ಮ ಭೂಮಿಯನ್ನು ಉಳಿಸಿ ಪರಿಸರವನ್ನು ಉಳಿಸಿ ಚೆನ್ನಾಗಿ ಕೃಷಿ ಮಾಡ್ಬೋದು, ಇವತ್ತು ವೈಜ್ಞಾನಿಕವಾಗಿ ಮಾಡಬೇಕಾಗೈತೆ. ಅದಕ್ಕಾಗಿ ಆ ವೈಜ್ಞಾನಿಕ ಕೃಷಿಗೆ ಈ ಒಂದು ಖೇತ್ ಬಚಾವ್ ಆಂದೋಲನಕ್ಕೆ ನಾವು ಒತ್ತು ಕೊಡ್ತಾ ಇದ್ದೇವೆ.
2: ಅಂತ ಸಂದರ್ಭದಲ್ಲಿ ಪ್ರಶ್ನೆ ಬರುತ್ತೆ, ರೈತರು ಎಷ್ಟು ಅವೇರ್ ಆಗಿದ್ದಾರೆ ಈ ಒಂದು ಅಭಿಯಾನದ ಕುರಿತು, ಅವೇರ್ ಅಷ್ಟೇ ಇಲ್ಲ ಅದನ್ನ ಅಳವಡಿಸ್ಕೊಳ್ತಾ ಇದ್ದಾರೆ ಎಷ್ಟು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಅಳವಡಿಸ್ಕೊತಾರೆ ರೈತರು ಸಾಕಷ್ಟು, ರೈತರು ಈ ನಾವೇನು ಸಲಹೆ ಕೊಟ್ಟಿದ್ದೀವಲ್ಲ ಸಾಕಷ್ಟು ರೈತರು ನಮ್ಮಲ್ಲಿ, ನಾವು ಕೂಡ ನಾನು ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಹೋಗ್ತಿರ್ತೀನಲ್ಲ, ಎಲ್ಲ ಸಭೆ ಸಮಾರಂಭಗಳಲ್ಲಿ ರೈತರ ತರಬೇತಿಗಳು ಹೋಗ್ತಿರ್ತೀನಲ್ಲ, ಅಲ್ಲಿ ಅವೇರ್ನೆಸ್ ಭಾಳ ಇದೆ ನಮ್ಮಲ್ಲಿ. ನಮ್ಮ ರೈತರು ಬೇರೆ ಜಿಲ್ಲೆಗೆ ಕಂಪೇರ್ ಮಾಡಿದ್ರೆ ಬೆಳಗಾವಿ ಜಿಲ್ಲಾ ರೈತರು ಅರ್ಲಿ ಅಡಾಪ್ಟರ್ಸ್. ಅಂದ್ರೆ ಏನು, ಒಂದು ತಂತ್ರಜ್ಞಾನ, ಹೊಸ ತಂತ್ರಜ್ಞಾನ ಅಲ್ಲಿ ಬಂತು ಅಂತಂದ್ರೆ ಅವ್ರು ಇಮಿಡಿಯೇಟ್ಲಿ ಆ ತಂತ್ರಜ್ಞಾನವನ್ನು ಅಳವಡಿಸ್ಕೋತಾರೆ ರೀ. ದೇ ಆರ್ ಕಾಲ್ಡ್ ಆಸ್ ಅರ್ಲಿ ಅಡಾಪ್ಟರ್ಸ್. ನಮ್ಮಲ್ಲಿ ಚಿಕ್ಕೋಡಿ ಭಾಗ, ನಿಪ್ಪಾಣಿ ಭಾಗ, ಈ ಕಡೆ ಹುಕ್ಕೇರಿ, ಅಥಣಿ, ರಾಯಬಾಗ, ಗೋಕಾಕ, ಈ ಕಡೆ ಭಾರಿ ಪ್ರೋಗ್ರೆಸಿವ್ ಫಾರ್ಮರ್ಸ್ ರೀ. ನಮ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇಲಾಖೆ ಜೊತೆ ಒಳ್ಳೆ ಸಂಪರ್ಕ ಇಟ್ಕೊಂಡಿದ್ದಾರೆ, ವಿಜ್ಞಾನಿಗಳ ಜೊತೆ ಕೂಡ ಒಳ್ಳೆ ಸಂಪರ್ಕ ಇಟ್ಕೊಂಡು ಅವರು ಕೃಷಿ ಮಾಡ್ತಾ ಇದ್ದಾರೆ.
2: ಸರ್, ಅರ್ಲಿ ಅಡಾಪ್ಟರ್ಸ್ ಅಂತ ತಾವು ಹೇಳಿದ್ರಿ, ಯಾವೆಲ್ಲ ವಿಷಯಗಳನ್ನ ಅಡಾಪ್ಟ್ ಮಾಡಿಕೊಂಡು ಆ್ಯಂಡ್ ಆ ಒಂದು ಪರ್ಸೆಂಟ್ ಬಗ್ಗೆನೂ ತಾವು ತಿಳಿಸಿದ್ರಿ. ಫಸ್ಟ್ ಇಯರ್ 25%, ಆಮೇಲೆ ಹಾಗೆ ಹಾಗೆ ಬೆಳ್ಕೋದು 5 ಇಯರ್ಸ್, ಈಗ ಎಲ್ಲಿವರೆಗೆ ಬಂದಿದೆ ಸ್ಟಾಟಿಸ್ಟಿಕಲಿ ಹೇಳ್ಬೋದಾ ಸ್ವಲ್ಪ?
1: ಈಗ ಅವೇರ್ನೆಸ್ ಬಂದಿದೆ, ಹಂಗೆ ಹಂಗೆ ನಮ್ಮಲ್ಲಿ ನೋಡ್ರಿ ಕ್ರಮೇಣ ಸಾವಯವ ಕೃಷಿ ಕ್ಷೇತ್ರ ಹೆಚ್ಚಾಗ್ತಾ ಇದೆ ನಮ್ಮಲ್ಲಿ. ಆಮೇಲೆ ಪಬ್ಲಿಕಲ್ಲಿ ಕೂಡ ಹೆಲ್ತ್ ಬಗ್ಗೆ ಅವೇರ್ನೆಸ್ ಬಂದಿದೆ, ಹೆಲ್ತ್ ಅವೇರ್ನೆಸ್ ಪಬ್ಲಿಕಲ್ಲಿ ಬಂದಿದೆ. ಅವರು ಕೂಡ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಕೇಳ್ತಾ ಇದ್ದಾರೆ, ಆರ್ಗ್ಯಾನಿಕ್ ಬೆಲ್ಲ, ಆರ್ಗ್ಯಾನಿಕ್ ಮಿಲೆಟ್ಸು, ಆರ್ಗ್ಯಾನಿಕ್ ದಾಲು, ಇವೆಲ್ಲ ಆರ್ಗ್ಯಾನಿಕ್ ಇದು ನಮ್ಮ ಎಣ್ಣೆ ಪದಾರ್ಥಗಳನ್ನು ಚೆನ್ನಾಗಿ ನಾವು ಘಾಣದ ಎಣ್ಣೆ, ರಿಫೈನ್ಡ್ ಆಯಿಲ್ ಅಲ್ಲ. ಹಂಗಾಗಿ ಗ್ರಾಹಕರಲ್ಲಿ ಕೂಡ ಹೆಲ್ತ್ ಬಗ್ಗೆ ಅವೇರ್ನೆಸ್ ಬಂದಿದೆ, ರೈತರಲ್ಲಿ ಕೂಡ ಈ ಪದಾರ್ಥಗಳ ಬಗ್ಗೆ, ಆಮೇಲೆ ಅವ್ರ ರೇಟ್ ಕೂಡ ಚೆನ್ನಾಗಿ ಸಿಗ್ತಾ ಇದೆ. ಕೆಲವು ರೈತರು ನಮ್ಮಲ್ಲಿ ಆರ್ಗ್ಯಾನಿಕ್ ಫಾರ್ಮರ್ಸ್ ಅದಾರೆ ಬೆಳಗಾವಿ ಜಿಲ್ಲೆ ಒಳಗೆ, ಅವ್ರ ಪ್ರಾಡಕ್ಟ್ಸ್ಗಳನ್ನು ಅವರೇ ಮಾಡ್ತಾರೆ, ಅವ್ರ ಗಿರಾಕಿ ಫಿಕ್ಸ್ ಅದಾವ. ಹಾಂ, ಸಿಗ್ತಾ ಇಲ್ಲ ಅಷ್ಟು ಕ್ವಾಲಿಟಿ. ಆ ರೀತಿ ಇದೆ, ಗ್ರಾಹಕರಲ್ಲಿ ಕೂಡ ಅವೇರ್ನೆಸ್ ಬಂದಿದೆ, ರೈತರಲ್ಲೂ ಕೂಡ ಅವೇರ್ನೆಸ್ ಬಂದಿದೆ. ಕ್ರಮೇಣ ಡೈಲಿ ವರ್ಷ ವರ್ಷ ಆರ್ಗ್ಯಾನಿಕ್ ಕ್ಷೇತ್ರವನ್ನು ನಾವು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಿಂದಿನ ವರ್ಷ 25-26 ಸಾಲಿನಾಗ ಬೆಳಗಾವಿ ಜಿಲ್ಲೆ ಒಳಗೆ 6875 ಎಕರೆ ಒಳಗೆ ನ್ಯಾಚುರಲ್ ಫಾರ್ಮಿಂಗ್ ಮಾಡಿಸಿದ್ವಿ, ನೈಸರ್ಗಿಕ ಕೃಷಿ, ಒಂದು ಕಾಳ ಸಹಿತ ರಾಸಾಯನಿಕ ಗೊಬ್ಬರ ಹಾಕಂಗಿಲ್ಲ. ಅದು ಕೂಡ ನಾವು ಅಭಿಯಾನ ಮುಂದುವರಿಸಿದ್ದೇವೆ. ಕ್ರಮೇಣ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ರೈತರಲ್ಲಿ ಅವೇರ್ನೆಸ್ ಬರ್ತಾ ಇದೆ, ಏರಿಯಾ ಕೂಡ ಹೆಚ್ಚಾಗ್ತದೆ.
2: ಸ್ನೇಹಿತರೆ, ನೀವು ಕೇಳ್ತಾ ಇದ್ರಾ ಖೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಬೆಳಗಾವಿಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕುಳಿಕರ್ ಅವರು, ಹಾಗೂ ಅವರೊಂದಿಗೆ ಸಹಾಯಕ ಕೃಷಿ ನಿರ್ದೇಶಕರು, ವಿಷಯ ತಜ್ಞ, ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಬೆಳಗಾವಿಯ ಶ್ರೀ ಚಿದಂಬರ್ ಹುಗ್ಗಾರ್ ಅವರು. ಸರ್, ಈಗ ಅಭಿಯಾನದ ಬಗ್ಗೆ ನಾವು ಮಾತನಾಡಿದ್ವಿ, ಉದ್ದೇಶ, ಚಟುವಟಿಕೆ ಅದೆಲ್ಲ. ತದನಂತರ ಈಗ ಬಹಳ ಮುಖ್ಯವಾಗಿ ಮುಂಗಾರು ಹಂಗಾಮಿನ ಕೃಷಿ ಪರಿಕರಗಳ ವ್ಯವಸ್ಥೆ ಬಗ್ಗೆ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ಈ ವರ್ಷ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಪೂರ್ವ ಮುಂಗಾರು ಮಳೆಗಳು ಅಂದ್ರೆ ಮಾರ್ಚು, ಏಪ್ರಿಲು ಮತ್ತು ಮೇ ತಿಂಗಳಲ್ಲಿ ಏನು ಮಳೆ ಆಗುತ್ತೆ ಅದಕ್ಕೆ ಪೂರ್ವ ಮುಂಗಾರು ಮಳೆ ಅಂತಂತೇವೆ. ಅದಕ್ಕೆ ಪೂರ್ವ ಮುಂಗಾರು ಮಳೆ ನಮ್ಮಲ್ಲಿ ಎಷ್ಟು ಆಗಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿನಾಗಿ ಆಗಿದೆ. ಅದಕ್ಕೆ ಏನಾಗಿದೆ ರೈತರಿಗೆ ಅಂದ್ರೆ ಅದು ಆ ಮಳೆಯಿಂದ ಭೂಮಿ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ರೈತರಿಗೆ ಅನುಕೂಲ ಆಯಿತು. ತದನಂತರ ನಾವು ಇಲಾಖೆಯಿಂದ ಒಳ್ಳೆ ಗುಣಮಟ್ಟದ ಬೀಜ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಗುಣಮಟ್ಟದ ಬೀಜ ರೈತರಿಗೆ, ಸೋಯಾಬೀನ್ ಆಗಿರ್ಬೋದು, ಹೆಸರಾಗಿರ್ಬೋದು, ಉದ್ದ ಆಗಿರ್ಬೋದು, ಆಮೇಲೆ ತೊಗರಿ ಆಗಿರ್ಬೋದು, ಇವೆಲ್ಲ ಇಲಾಖೆಯಿಂದ ರಿಯಾಯಿತಿ ದರಗಳು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೆವು. ಬೆಳಗಾವಿ ಜಿಲ್ಲೆ ಒಳಗೆ 35 ರೈತ ಸಂಪರ್ಕ ಕೇಂದ್ರಗಳು, ಆಮೇಲೆ ಇನ್ನೂ ಉಳಿದ 139 ಹೆಚ್ಚುವರಿ ಕೇಂದ್ರಗಳ ಸುಮಾರು 174 ಕೇಂದ್ರಗಳಲ್ಲಿ ಸಾಕಷ್ಟು ಇವತ್ತಿನ ದಿವಸ 40,000 ಕ್ವಿಂಟಲ್ ದಾಸ್ತಾನು ಮಾಡಿದೆವು. ಅದರ ಪೈಕಿ 23,000 ಕ್ವಿಂಟಲ್ ಆಲ್ರೆಡಿ ವಿತರಣೆ ಮಾಡಿದೆವು. ಇನ್ನು 17,000-18,000 ನಮ್ಮಲ್ಲಿ ದಾಸ್ತಾನು ಇದೆ. ಬೀಜದ ವಿತರಣೆ ಬಹಳ ಸಮರ್ಪಕವಾಗಿ ಬೆಳಗಾವಿ ಜಿಲ್ಲೆ ಒಳಗೆ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಬೆಳಗಾವಿ ಜಿಲ್ಲೆ ಒಳಗೆ ಬೀಜದ ಕೊರತೆ ಆಗೋದಿಲ್ಲ.
2: ಸರ್, ಈಗ ಇಲಾಖೆ ಕೃಷಿ ಇಲಾಖೆಯಿಂದ ರೈತರಿಗೆ ಯಾವೆಲ್ಲ ಯೋಜನೆಗಳು ಲಭ್ಯ, ಅದರ ಬಗ್ಗೆ ಸ್ವಲ್ಪ.
1: ಕೃಷಿ ಇಲಾಖೆಯಿಂದ ನೋಡ್ರಿ, ಕೃಷಿ ಇಲಾಖೆಯಿಂದ ಇವತ್ತು ರೈತರಿಗೆ ಏನು ಬೇಕಲ್ಲ ಎಲ್ಲ ನಮ್ಮಲ್ಲಿ ಸಿಗ್ತದೆ. ನನ್ನ ಪ್ರಕಾರ ಇವತ್ತು ರೈತರಿಗೆ ಏನು ಬೇಕಾಗಿದೆ ಅದೆಲ್ಲ ಸಿಗ್ತದೆ. ಬಟ್ ಎಷ್ಟು ಎಲ್ಲ ರೈತರಿಗೆ ಕೊಡ್ಲಿಕ್ಕಾಗಲಿಕ್ಕಿಲ್ಲ. ಅನುದಾನ ಇತಿ ಮಿತಿ ಒಳಗೆ ಮಾರ್ಗಸೂಚಿಗಳ ಪ್ರಕಾರ ಕೊಡ್ತಾ ಇರ್ತೀವಿ. ಒಂದು ಏನಪ್ಪ ಅಂದ್ರೆ, ಭೂಮಿ ಬಿತ್ತುಕ್ಕಿಂತ ಮೊದಲು ರೈತರಿಗೆ ಏನು ಬೇಕು, ರೈತರಿಗೆ ಭೂಮಿ ಸಿದ್ಧತೆಗಳಿಗೆ ಸಲಕರಣೆ ಬೇಕು. ನೇಗಿಲ ಬೇಕು, ಪವರ್ ಟಿಲ್ಲರ್ ಬೇಕು, ರೋಟೋವೇಟರ್ ಬೇಕು, ಸಣ್ಣ ಟ್ರ್ಯಾಕ್ಟರ್ ಬೇಕು, ಇವೆಲ್ಲ ಕೊಡ್ತಾ ಇದ್ದೀವಿ. ಬಿತ್ತು ಕಾಲಕ್ಕೆ ಏನು ಬೇಕ್ರಿ, ಬೀಜ ಗುಣಮಟ್ಟದ ಬೀಜ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಆ ಬೀಜೋಪಚಾರ ಮಾಡಲಿಕ್ಕೆ ಏನು ಬೇಕು ಅದು ಕೂಡ ಕೊಡ್ತಾ ಇದ್ದೇವೆ. ಆಮೇಲೆ ಬಿತ್ತುವ ಕೂರಿಗೆ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಆಮೇಲೆ ಬೆಳೆ ಒಂದು 15 ದಿವಸ, 1 ತಿಂಗಳ, 1.5 ತಿಂಗಳ ಬೆಳೆ ಬಂತಂದ್ರೆ ಅದಕ್ಕೆ ರೋಗ ಕೀಡಿ ಬರ್ತಾವೆ, ಅದಕ್ಕೆ ಔಷಧಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಔಷಧಿ ಹೊಡಿತಕ್ಕಂಥ ಸ್ಪ್ರೇಯರ್ಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಆಮೇಲೆ ಒಕ್ಕಣೆ ಕಾಲಕ್ಕೆ ರಾಶಿ ಮಷಿನ್ಗಳನ್ನು ಕೊಡ್ತೇವೆ, ಕಬ್ಬು ಕೊಟ್ಟ ಮಷಿನ್ಗಳನ್ನು ಕೊಡ್ತಕ್ಕಂಥ ಏನು ರೈತರಿಗೆ ಇವತ್ತು ಬೇಕು ಎಲ್ಲ ಕೊಡ್ತಾ ಇದ್ದೇವೆ. ಎಲ್ಲ

0: ಅವರು ಕೆ ಕಿಸಾನ್ ಅನ್ನತಕ್ಕಂಥ ಒಂದು ಆ್ಯಪ್ ಮೂಲಕ ಅರ್ಜಿ ಹಾಕ್ತಕ್ಕಂಥ ವ್ಯವಸ್ಥೆ ಇದೆ ರೈತ ಸಂಪರ್ಕ ಕೇಂದ್ರದಲ್ಲಿ 100% ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೇವೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಅವ್ರಿಗೆ ಆ ಒಂದು ಬೇಸಿಸ್ ಮೇಲೆ ಕೊಡ್ತೇವೆ. ಆ ಎಲ್ಲಕ್ಕಿಂತ ಮಿಗಿಲಾಗಿ ಹೊಸ ಹೊಸ ತಂತ್ರಜ್ಞಾನವನ್ನು ರೈತರಿಗೆ ಮನೆ ಬಾಗಿಲಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ತರಬೇತಿಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಜಿಲ್ಲೆ ಒಳಗೆ ಅರ್ಭಾವಿ ಒಳಗೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಇದೆ. ಅವರಿಗೆ ಆನ್ ಕ್ಯಾಂಪಸ್ ಟ್ರೈನಿಂಗ್, ಆಫ್ ಕ್ಯಾಂಪಸ್ ಟ್ರೈನಿಂಗ್, ಹಳ್ಳ್ಯಾಗ ಹೋಗಿ ಮತ್ತು ಒಟ್ಟು ತರಬೇತಿಗೆ ಏನು ನಮ್ಮಲ್ಲಿ ಕೊರತೆಯಲ್ಲ. ಕೃಷಿ ವಿಜ್ಞಾನ ಕೇಂದ್ರ ಕೇಳಿದೆ, ಒಂದು ಕೃಷಿ ವಿಜ್ಞಾನ ಕೇಂದ್ರ ಇಲ್ಲಿ ಮತ್ತಿಕೊಪ್ಪದಾಗಿದೆ. ಆಮೇಲೆ ಇನ್ನೊಂದು ಬರ್ಡ್ಸ್ ಅಂತ ಹೇಳಿ ಸಂಸ್ಥೆ ತುಕಾನಟ್ಟಿ ಕೆ ವಿ ಕೆ ಇದೆ. ಎರಡು ಕೆ ವಿ ಕೆ ಅವರು ಮತ್ತು ಇಲಾಖೆಯವರು, ರೈತ ಸಂಪರ್ಕ ಕೇಂದ್ರ, ಎ ಆರ್ ಎಸ್, ಎಲ್ಲ ವಿಜ್ಞಾನಿಗಳು, ನಮ್ಮೆಲ್ಲ ಅಧಿಕಾರಿಗಳು ಕೂಡಿ ಇವತ್ತಿನ ದಿವಸ ರೈತರ ಸೇವೆಗಳಲ್ಲಿ ಅದೇವೆ. ಹೊಸ ಹೊಸ ತಂತ್ರಜ್ಞಾನವನ್ನು ಮನೆ ಬಾಗಿಲಿಗೆ ಮುಟ್ಟಬೇಕು, ಅವರ ಖರ್ಚು ಕಡಿಮೆ ಮಾಡಬೇಕು ಮತ್ತು ಅವರ ಆದಾಯವನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಕೃಷಿ ಸಂಜೀವನಿ ಅಂತೇಳಿ ಮಾಡಿದ್ದೇವೆ ನಮ್ಮಲ್ಲಿ. ಕೃಷಿ ಸಂಜೀವನಿ ಅಂತೇಳಿ ಒಂದು ವ್ಯಾನ್ ಪ್ರತಿ ಆರ್ ಎಸ್ ಕೆ ಒಂದೈತಿ. ನಮ್ಮ ಜಿಲ್ಲೆ ಒಳಗೆ 23 ವ್ಯಾನ್ ಅದಾವ ಕೃಷಿ ಸಂಜೀವನಿ ಅಂತೇಳಿ. ರೈತರಿಗೆ ಏನರ ತೊಂದರೆ ಬಂತು, ರೈತರ ಹೊಲಗಾಗಿ ಏನರ ಕೀಡಿ ರೋಗ ಬಂದಾಗ ನಮ್ಮ ಮಾಹಿತಿ ಕೊಟ್ಟಾಗ 24 ತಾಸಿನಾಗ ನಮ್ಮ ಅಧಿಕಾರಿಗಳು ಅವ್ರ ಹೊಲಕ್ಕೆ ಹೋಗ್ತಾರೆ. ರೈತರ ಹೊಲಕ್ಕೆ ಹೋಗಿ ಏನು ಕೀಡಿ ಇದೆ, ಏನು ರೋಗ ಇದೆ ಪರೀಕ್ಷೆ ಮಾಡಿ ಸ್ಥಳದಲ್ಲೇ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೆ ಇಲಾಖೆ.
1: ಕೆ ಕಿಸಾನ್ ಅಂತ ತಾವು ಹೇಳಿದ್ರೆ ಅಲ್ಲೇ ಒಂದು ಪ್ರಶ್ನೆ, ಡಿಜಿಟಲಿ ಎಷ್ಟು ಸಹಾಯವಾಗಿದೆ ರೈತರಿಗೆ ಆ್ಯಂಡ್ ತಮ್ಮ ಇಲಾಖೆಗೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಡಿಜಿಟೈಜೇಷನ್ ಅನ್ನು ಯಾವ ರೀತಿ ಅಳವಡಿಸ್ಕೊಂಡಿದ್ದೀರಾ ಅದ್ರ ಬಗ್ಗೆ?
0: ಕೆ ಕಿಸಾನ್ ಕರ್ನಾಟಕ ಕೃಷಿ ಇನ್ಫಾರ್ಮೇಶನ್ ಸರ್ವಿಸಸ್ ಆ್ಯಂಡ್ ನೆಟ್ವರ್ಕ್ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳು. ಕೆ ಕಿಸಾನ್ ಅಂಥೇಳಿ ಅದು ಯಾವುದೇ ಸವಲತ್ತು ಇಲಾಖೆಗೆ ಪಡಿಬೇಕಾಗಿತ್ತಂದ್ರೆ ರೈತರಿಗೆ ಒಂದು FID ಇರಬೇಕ್ರಿ, ಫಾರ್ಮರ್ ಐ ಡಿ ಅಂತಿದೆ. ಫಾರ್ಮರ್ ಐ ಡಿ ಎಲ್ಲ ರೈತರಿಗೆ ಫಾರ್ಮರ್ ಐ ಡಿ ಮಾಡಿಕೊಟ್ಟಿದ್ದು ನಾವು. ಬೆಳಗಾವಿ ಜಿಲ್ಲೆಯ ಸುಮಾರು 90-95 ಎಲ್ಲ ರೈತರಿಗೆ FID ಮಾಡಿಕೊಟ್ಟಿದ್ದೇವೆ. FID ಕಡ್ಡಾಯ ಅದ ನಮ್ಮ ಇಲಾಖೆಯ ಸವಲತ್ತು. ಅವನು ಪಡಿಬೇಕಾಗಿತ್ತಂದ್ರೆ ಅವನು ಮೊದಲು ಏನಿರಬೇಕು, ರೈತರು ರೈತ ಅಂದರೆ ಹೊಲ ಇರಬೇಕು. ಹೊಲ ಆಯ್ತಂದ್ರೆ ಅವಂಗೆ FID ಕೊಡ್ತೇವೆ. FID ಬೇಸಿಸ್ ಮೇಲೆ ಅವ ಕೆ ಕಿಸಾನ್ದಲ್ಲಿ ರೈತ ಸಂಪರ್ಕಕ್ಕೆ ಬಂದು ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕಿದ ಮೇಲೆ ಅವಂಗೆ ಸೀನಿಯಾರಿಟಿ, ಎಲ್ಲ ರೈತ ಸಂಪರ್ಕ ಕೇಂದ್ರದ್ದು ಅರ್ಜಿ ಹಾಕ್ತಾರೆ. ಎಲ್ಲ ರೈತ ಸಂಪರ್ಕ ಆಯಾ ತಾಲೂಕಿನಾಗ ಮತ್ತು ADI ತಾಲೂಕು ಆಫೀಸರ್ ಬರ್ತದೆ. ಆ ತಾಲೂಕು ಆಫೀಸರ್ ಸೀನಿಯಾರಿಟಿ ಪ್ರಕಾರ ಅವರು ವರ್ಕ್ ಆರ್ಡರ್ ಕೊಟ್ಟು ನಮ್ಮ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು. ಡಿಜಿಟೈಜೇಷನ್ಗೆ ನಾವು ಒತ್ತು ಕೊಟ್ಟಿದ್ದೇವೆ. ಆಮೇಲೆ ಇನ್ನೊಂದು, ನಮ್ಮಲ್ಲಿ ಕ್ರಾಪ್ ಸರ್ವೆ ಮಾಡ್ತೇವೆ, ಬೆಳೆಗಳನ್ನು ಸರ್ವೆ ಮಾಡ್ತಕ್ಕಂಥದ್ದು ಪ್ರತಿ ಹೊಲಕ್ಕೆ ಹೋಗಿ ಮೊಬೈಲ್ ಆ್ಯಪ್ ಮೂಲಕ. ಅದು ಕೂಡ ದೇಶದಲ್ಲಿನ ಮಾದರಿನೇ ಮಾಡಿದೆ. ಅದು ಕೂಡ ಕ್ರಾಪ್ ಸರ್ವೆ ಕೂಡ ದೇಶದಲ್ಲಿ ಮಾದರಿ. ಆ ಬೆಳೆ ರೈತ ಅವನು ಹೊಲದಲ್ಲಿ ಏನು ಬೆಳೆ ಬೆಳೆದಿದ್ದಾನೆ ಅವನೇ ಸೆರೆ ಹಿಡಿದು ಅವನು ಮೊಬೈಲ್ದಾಗ ಅಪ್ಲೋಡ್ ಮಾಡ್ಬೋದು. ಕ್ರಾಪ್ ಸರ್ವೆ ಕೂಡ ಡಿಜಿಟೈಸ್ ಮಾಡಿದ್ದೀವಿ. ಆಮೇಲೆ ಕೆ ಕಿಸಾನ್ದಲ್ಲಿ ಟ್ರಾನ್ಸ್ಪರೆನ್ಸಿ ತರಲಿಕ್ಕೆ ಒತ್ತು ಕೊಟ್ಟಿದ್ದೀವಿ. ಡಿಜಿಟೈಸೇಷನ್ಗೆ ಕೃಷಿ ಇಲಾಖೆಯಲ್ಲಿ ಇವತ್ತು ಒತ್ತು ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೀನಿ.
1: ಸರ್, ಹಸಿರು ಎಲೆ ಗೊಬ್ಬರ ಕುರಿತು ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಸರ್, ಈಗ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಈಗಾಗಲೇ ನಮ್ಮ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರಾದಂಥ HD ಕುಳೇಕರ್ ಸಾಹೇಬರು ಹೇಳಿದರು, ಸಾವಯವ ಇಂಗಾಲ ಕಡಿಮೆ ಆಗ್ತಾ ಇದೆ ಅಂದರೆ ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆ ಆದಾಗ ರೈತರು ಆತಂಕದಿಂದ ನಾವು ಎಲ್ಲ ಕೆಲಸಗಳನ್ನು ಮಾಡಿದರು ಅಥವಾ ಎಲ್ಲ ನಾವು ರಸಗೊಬ್ಬರಗಳನ್ನ ಹಾಕಿದರೂ ಸಹಿತ ಇಳುವರಿ ಯಾಕೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತದೆ ಅನ್ನುವಂಥ ಆತಂಕದನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಸಾವಯವ ಇಂಗಾಲ ಕಡಿಮೆ ಆಗ್ತಾ ಇರೋದು. ಇದನ್ನು ಹೆಚ್ಚು ಮಾಡಬೇಕಂದ್ರೆ ನಮಗೆ 5-6 ದಾರಿಗಳವು. ಅಂದ್ರೇನು, ಕೊಟ್ಟಿಗೆ ಗೊಬ್ಬರನ ಹಾಕೋದು, ಕಾಂಪೋಸ್ಟ್ ಗೊಬ್ಬರನ ಹಾಕೋದು, ಆಮೇಲೆ ವರ್ಮಿ ಕಾಂಪೋಸ್ಟ್ ಅಂತ ಹೇಳ್ತೀವಿ ಎರೆಹುಳ ಗೊಬ್ಬರಗಳನ್ನ ಹಾಕೋದು, ಆಮೇಲೆ ಬೇರೆ ಬೇರೆ ರೀತಿಯ ಕಾಂಪೋಸ್ಟ್ಗಳನ್ನ ತಯಾರು ಮಾಡಿ ಹೊಲಕ್ಕೆ ಹಾಕೋದು ನಾವು ಮೊದಲಿನಿಂದ ರೂಢಿಯಲ್ಲಿ ಆದಂಥ ಪದ್ಧತಿ. ಈಗ ದನಗಳನ್ನು ಸಾಕೋದು ಕಡಿಮೆ ಆಗಿರೋದ್ರಿಂದ ಅಂಥ ಕೊಟ್ಟಿಗೆ ಗೊಬ್ಬರ ಆಗಲಿ ವರ್ಮಿ ಕಾಂಪೋಸ್ಟ್ ಆಗಲಿ ಲಭ್ಯವಾಗ್ತಾ ಇರೋದ್ರಿಂದ ಅದನ್ನು ಕಡಿಮೆ ಬಳಸ್ತಾ ಇದ್ದಾರೆ. ಇನ್ನು ಏನಾದರೂ ಹೇಳಿದರೆ ದನ ಸಾಕಲಿಕ್ಕೆ ನಮಗೆ ತೊಂದರೆ ಆಗ್ತದೆ ಮತ್ತು ಯಾವ ರೀತಿ ನಾವು ಲೇಬರಲ್ಲಿ ಎಂಗೇಜ್ ಮಾಡಬೇಕಾಗ್ತದೆ, ಕಾಸ್ಟ್ ಆಫ್ ಮೇಂಟೆನೆನ್ಸ್ ಜಾಸ್ತಿ ಆಗ್ತದೆ ಅನ್ನುವಂಥ ಭಾವನೆಯನ್ನು ಏರ್ಪಡುತ್ತೆ. ಇದಕ್ಕೆ ಆಲ್ಟರ್ನೇಟಿವ್ ಏನಪ್ಪ ಅಂತಂದರೆ ಒಂದು ಬೆಳೆ ಮುಖ್ಯ ಬೆಳೆ ತೆಗೆದ ಮೇಲೆ ನಮಗೆ ಖಾಲಿ ಆಗ್ತದಲ್ಲ, ಅವಾಗ ಹಸಿರೆಲೆ ಗೊಬ್ಬರಗಳಂತಿದ್ದಾವೆ. ಉದಾಹರಣೆಗೆ ಸೆಣಬು ಬಿತ್ತಿ ಅದನ್ನು ನೀವು 60-70 ದಿನಕ್ಕೆ ಮುಗ್ಗು ಹೊಡೆದ್ರೆ ಅದೇ ನಿಮ್ಗೆ ಆರ್ಗ್ಯಾನಿಕ್ ಕಾರ್ಬನ್ಗೆ ಪೂರಕವಾಗಿ ಕೆಲಸ ಮಾಡ್ತದೆ. ಅದೇ ರೀತಿ ಡಯಂಚ ಅಂತೇಳಿ ಇನ್ನೊಂದಿದೆ ಬೀಜ, ಅದನ್ನು ಬಿತ್ತಿ ನೀವು ಮುಗ್ಗು ಹೊಡಿಬಹುದು. ಅದೇ ರೀತಿ ತೃಣಧಾನ್ಯಗಳಂತ ಹೇಳ್ತೀವಿ, ನವಧಾನ್ಯಗಳಂತ ಹೇಳ್ತೀವಿ, ಎಲ್ಲ ಏನು ಪಲ್ಸಸ್ ಏನಿರ್ತಾವಲ್ಲ ಅಂದರೆ ಬೇಳೆಕಾಳು ಬೆಳೆಗಳನ್ನು ಮಿಕ್ಸ್ ಮಾಡಿ ಹೊಲಕ್ಕೆ ಬಿತ್ತಿ ಅದನ್ನು ಮುಗ್ಗು ಹೊಡಿಬೋದು, ಅಲಸಂದಿಯನ್ನು ಬಿತ್ತಿ ಮುಗ್ಗು ಹೊಡಿಬೋದು. ಆಮೇಲೆ ಚೊಗಚಿ ಅಂತಿದೆ ನಮ್ಮದೊಂದು, ಅದು ಬದುಗಳಿಗೆ ನಾಟಿ ಮಾಡಿ ಆ ಚೊಗಚಿ ಎಲೆಗಳನ್ನು ಕಟ್ ಮಾಡಿ ನಾವು ಭೂಮಿಯಲ್ಲಿ ಹಾಕಿ ಅವಾಗನ ನೇಗಿಲಿನಿಂದ ಹೊಡೆದ್ರೂ ಸಹಿತ ಅದು ಸಹಿತ ನಮ್ಗೆ ಹಸಿರೆಲೆ ಗೊಬ್ಬರವಾಗಿ ಕನ್ವರ್ಟ್ ಆಗ್ತದೆ. ಈ ರೀತಿ ಮಾಡಿದಾಗ ಮಾತ್ರ ನಮ್ಗೆ ಯಾವುದೇ ಕೊಟ್ಟಿಗೆ ಗೊಬ್ಬರಗಳ ಲಭ್ಯ ಇಲ್ಲದಾಗೂ ಸಹಿತ ನಾವು ಭೂಮಿಗೆ ಒಂದು ಉತ್ತಮವಾದಂಥ ಪೋಷಕಾಂಶಗಳನ್ನು ಕೊಡುವಲ್ಲಿ ಪೂರಕವಾಗಿ ಕೆಲಸ ಮಾಡಬಹುದು ಅಂತೇಳಿ ನಾನು ರೈತರಿಗೆ ಮನವಿ ಮಾಡ್ಕೊತೀನಿ.
1: ಪ್ರಸಕ್ತ ಮುಂಗಾರಿನಲ್ಲಿ ಯಾವ

0: ಬೆಳೆ ಯಾವಾಗ ಬಿತ್ತನೆ ಮಾಡಬೇಕು ಅದರ ಬಗ್ಗೆ ಸ್ವಲ್ಪ?
1: ಈಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಈಗ ಸದ್ಯಕ್ಕೆ ಮುಂಗಾರು ಪ್ರಾರಂಭ ಆಗಿದೆ, ಮುಂಗಾರು ಬಿತ್ತನೆ ಸಹಿತ ಮಾಡ್ತಾ ಇದ್ದಾರೆ. ಒಂದು ಏನು ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ, ರೈತರು ಬೇಸಾಯ ಇರ್ತದೆ ಅಲ್ಲಿ ಬಹಳಷ್ಟು ವಿಚಾರ ಮಾಡಿ ಬಿತ್ತನೆಯನ್ನ ಕೈಗೊಳ್ಬೇಕು. ನೀರಾವರಿ ಇದ್ದಲ್ಲಿ ನಾವು ಏನಾದರೂ ಮಳೆ ಕೊರತೆ ಆದಾಗ ಸ್ಪ್ರಿಂಕ್ಲರು ಹನಿ ನೀರಾವರಿನು ಇದನ್ನು ಮಾಡಿ ನಾವು ಬೆಳೆಯನ್ನು ಬದುಕಿಸ್ಕೋಬಹುದು. ಆದರೆ ಎಲ್ಲಿ ಒಣಬೇಸಾಯ ಖುಷ್ಕಿ ಬೇಸಾಯ ಅಂತ ಹೇಳ್ತದೆ ಅಲ್ಲಿ ಮಾತ್ರ ನಾವು ಮಳೆ ಒಂದು 75-100 ಮಿಲಿಮೀಟರ್ ಆಗುವವರೆಗೆ ತಾಳ್ಮೆಯಿಂದ ಇರಬೇಕು. ಮಣ್ಣಿನಲ್ಲಿ ಒಂದು 6 ಇಂಚ್ ತೇವಾಂಶ ಆಗುವವರೆಗೆ ತಾಳ್ಮೆಯಿಂದ ಇರಬೇಕು. ಆಮೇಲೆ ವಾತಾವರಣದಲ್ಲಿ ಕೂಡ ತಂಪಾದ ವಾತಾವರಣ ಇರಬೇಕು, ಅಂದರೆ ಆರ್ದ್ರತೆ ಪ್ರಮಾಣ ಹೆಚ್ಚಿರಬೇಕು ವಾತಾವರಣದಲ್ಲಿ. ಅಂದರೆ ಏನು, ನಾವು ರಿಲೇಟಿವ್ ಹ್ಯುಮಿಡಿಟಿ ಅಂತೀವಿ, ಅದು ಹೆಚ್ಚಾದಾಗ ಮಾತ್ರ ಒಂದು ಪೂರಕವಾದಂಥ ಜರ್ಮಿನೇಷನ್ ಅಂತ ಮೊಳಕೆ ಒಡಲಿಕ್ಕೆ ಒಂದು ಉತ್ತಮ ವಾತಾವರಣ ನಿರ್ಮಾಣ ಮಾಡ್ಬೇಕು. ಆವಾಗ ನಾವು ಬಿತ್ತನೆ ಮಾಡಿದರೆ ನಮ್ಮ ಮೊಳಕೆ ಸಕ್ಸಸ್ ಆಗುತ್ತೆ. ಇಲ್ಲ ನಾವು ಸ್ವಲ್ಪ ಒಂದು 2 ಇಂಚ್ ಮಳೆ ಆಗಿದೆ, 2 ಇಂಚ್ ತೊಯ್ದಿದೆ, ಅದರಲ್ಲಿ ಬಿತ್ತನೆ ಮಾಡಿದ್ವಿ ಅಂದರೆ ಅರಮೊಳಕೆ ಆಗಿ ನೀವು ಹಾಕಿದಂಥ ಬೀಜಗಳು ಸರಿಯಾಗಿ ಮೊಳಕೆ ಆಗದೇ ಇರ್ಬೋದು. ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಎಸ್ಪೆಷಲಿ ಸೋಯಾಬೀನ್ ಅಂಥ ಬೆಳೆ, ನಮ್ಮಲ್ಲಿ ಸುಮಾರು 1 ಲಕ್ಷ ಹೆಕ್ಟರ್ನಷ್ಟು ಸೋಯಾಬೀನ್ ಬಿತ್ತನೆ ಬರ್ತದೆ. ಹುಕ್ಕೇರಿ ಭಾಗದಲ್ಲಿ, ಬೈಲೊಂಗಲ್ ಭಾಗದಲ್ಲಿ ಹಾಗೂ ಸಮುದತ್ತಿಯ ಮುರುಗೋಡು ಭಾಗದಲ್ಲಿ ಬರ್ತದೆ. ಆಮೇಲೆ ಕೆಲವೊಂದು ನಿಪ್ಪಾನಿಯಲ್ಲಿ ಸ್ವಲ್ಪ ಸ್ವಲ್ಪ ಬರ್ತದೆ. ಈ ಬೆಳೆಯನ್ನು ಬೆಳೆಯುವಾಗ ಅದರ ದಾಸ್ತಾನಕ್ಕೂ ನೀವು ಕ್ರಮ ವಹಿಸಬೇಕು. ಎಲ್ಲಿ ಅದನ್ನು ಎತ್ತರದಿಂದ ತಳಗೆ ಚೆಲ್ಲೋದಾಗಲಿ ಮಾಡಬಾರ್ದು. ಆಮೇಲೆ ಅದಕ್ಕೆ ಯಾಕಂದರೆ ಅದರದ್ದು ಸೀಡ್ ಕೋಟ್ ಅಂತೇವಿ, ಭಾಳ ತಿಳಿವು ಇರ್ತದೆ, ಅದಕ್ಕೆ ಧಕ್ಕೆ ಆಯ್ತು ಅಂದರೆ ಮೊಳಕೆ ಬರೋದಿಲ್ಲ. ಅದನ್ನು ತಂಪಾದ ವಾತಾವರಣದಲ್ಲಿ ಬಿತ್ತಿದ್ರೆ ಮಾತ್ರ ಮೊಳಕೆ ಬರ್ತದೆ. ಈ ರೀತಿ ನೀವು ಸೋಯಾಬೀನ್ ಬೆಳೆಗೆ ಹೆಚ್ಚಿನ ಜಾಗ್ರತೆ ವಹಿಸಿ ಬಿತ್ತನೆ ಮಾಡಬೇಕಂತೇಳಿ ರೈತರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ.
2: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ರೇಣುಧ್ವನಿ, ಇದು 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇದು ಖೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ಅತಿಥಿಗಳಾದ ಬೆಳಗಾವಿಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳಿಕರ್ ಅವರು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ ಶ್ರೀ ಚಿದಂಬರ್ ಹುಗ್ಗಾರ್ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರಿ, ಈಗ ಯೂರಿಯಾ ದುಷ್ಪರಿಣಾಮ ಹಾಗೂ ಅದರ ಬದಲಾಗಿ ಏನು ಬಳಸಬಹುದು ಅದರ ಬಗ್ಗೆ.
3: ಈಗ ಯೂರಿಯಾ ರೈತ ಬಾಂಧವರು ಒಂದು ಅರ್ಥ ಮಾಡ್ಕೋಬೇಕು, ಈ ಸಾರಜನಕ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ನ್ಯೂಟ್ರಿಯಂಟ್, ಇದು ಭಾಳ ಎಸೆನ್ಸಿಯಲ್ ಕೃಷಿ ಒಳಗೆ. ಅದಕ್ಕೆ ಈ ಸಾರಜನಕ ಕೊಡ್ತಕ್ಕಂಥ ಗೊಬ್ಬರ ಯಾವುದಪ್ಪ ಅಂತಂದ್ರೆ ಯೂರಿಯಾ. ಭಾರಿ ಯಥೇಚ್ಛವಾಗಿ ಭಾರಿ ಸಬ್ಸಿಡೈಸ್ಡ್ ರೇಟ್ನಲ್ಲಿ ನಾವು ಕೊಡ್ತಾ ಇದ್ದೇವೆ. ಭಾರತ ಸರ್ಕಾರ, ರಾಜ್ಯ ಸರ್ಕಾರ ರೈತರಲ್ಲಿ ಈ ಒಂದು ಪ್ರೊಡಕ್ಷನ್ ಪ್ರೊಡಕ್ಟಿವಿಟಿ, ಭಾರತ ದೇಶದ ಆಹಾರ ಉತ್ಪಾದನೆ ಕುಸಿಬಾರದು ಅಂತ ಹೇಳಿ ಈ ಎಲ್ಲ ರಸಗೊಬ್ಬರಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದೇವೆ. ಈ ಯೂರಿಯಾ ಅಂತಕ್ಕಂಥದ್ದು ನೈಟ್ರೋಜನ್ ಸಾರಜನಕ ಕೊಡ್ತಕ್ಕಂಥ 46% ಸಾರಜನಕ ಇದೆ ಯೂರಿಯಾದಲ್ಲಿ. ಎಸೆನ್ಸಿಯಲ್ ನ್ಯೂಟ್ರಿಯಂಟ್, ಅದು ಬೇಕೇ ಬೇಕು, ನಾವು ಕೊಡಲೇಬೇಕಾಗಿದೆ, ಕೊಡ್ತೇವೆ. ಸಾರಜನಕ ಮತ್ತು ರಂಜಕ ಮತ್ತು ಪೊಟ್ಯಾಸಿ ಮೂರೂ ಗೊಬ್ಬರವನ್ನು ವೈಜ್ಞಾನಿಕವಾಗಿ 4:2:1 ಈ ರೇಷೋದಾಗ ಹಾಕ್ಬೇಕು ರೈತರು. ಇದ್ರ ಮೇಲೆ ಭಾರಿ ಸಂಶೋಧನೆ ಆಗಿದೆ, ಪ್ರೂವನ್ ಬಿಯಾಂಡ್ ಡೌಟ್. ಸೊ 4:2:1 ಇದೆ. ಬಟ್ ರೈತರು ಏನು ಮಾಡ್ತಾರೆ, ಹೆಚ್ಚಿಗೆ ಯೂರಿಯಾ ಬಳಸ್ತಾರೆ. ಅದು 4:2:1 ಹೋಗಿ 6:2:1 ಆಗ್ತಾ ಇದೆ. ಅದರ ಅರ್ಥ ಏನು, ಹೆಚ್ಚಿಗೆ ಯೂರಿಯಾ ಬಳಸ್ತಾ ಇದ್ದೀವಿ. ಅದಕ್ಕೆ ಏನಾಗುತ್ತೆ ರೀ, ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ ಅಂತಿದೆ. ಎಷ್ಟು ಹಿರ್ಕೋಬೇಕಲ್ಲ ಅಷ್ಟೇ ಒಂದು ಅದಕ್ಕೊಂದು ತಾಕತ್ ಇರ್ತದೆ ಬೇರುಗಳಿಗೆ. ಭೂಮಿಯ ಫಲವತ್ತತೆ, ಭೂಮಿಯ ಸ್ಟ್ರಕ್ಚರ್ ನೋಡಿ ಆ ಯಾವ ಬೆಳೆ ಇದೆಯಲ್ಲ ಎಷ್ಟು ಹಿರ್ಕೋತದೆ. ಅರೌಂಡ್ 50% ನ್ಯೂಟ್ರಿಯಂಟ್ ಯೂಸ್ ಎಫಿಷಿಯನ್ಸಿ. 50% ಎಲ್ಲಿ ಹೋಗುತ್ತೆ, ಗೊಬ್ಬರ ಆವಿಯಾಗೆ ಹೋಗುತ್ತೆ, ನೀರಲ್ಲಿ ಕರಗಿ ಅಂತರ್ಜಲ ಮಟ್ಟದಲ್ಲಿ ಕೂಡುತ್ತೆ. ಹೀಗಾಗಿ 50% ವೇಸ್ಟೇ ಆಗುತ್ತೆ. ನಾವೇನು ಹಾಕ್ತೀವಿ, ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ 50% ಅಂದ್ರೆ ಭಾರಿ ಇರೋದು, 100% ಮಾಡ್ಲಿಕ್ಕೆ ಆಗೋದಿಲ್ಲ. 50% ಅಂದ್ರೆ ಭಾಳ ನಮಗೆ. ಹಾಗಾಗಿ 50% ವೇಸ್ಟ್ ಆಗ್ತಾ ಇದೆಯಲ್ಲ. ನೀರಲ್ಲಿ ಕರಗಿ ಏನಾಗ್ತಾ ಇದೆ ಅಂದ್ರೆ, ಭೂಗರ್ಭದಲ್ಲಿ ಹೋಗಿ ಕುಡಿಯುವ ನೀರಲ್ಲಿ ನೈಟ್ರೇಟ್ ಬರ್ತಾ ಇದೆ, ಇವತ್ತು ನೈಟ್ರೇಟ್ ಕಂಟೆಂಟ್ ಬರ್ತಾ ಇದೆ. ಅದು ಶರೀರಕ್ಕೆ ಹಾನಿಕಾರಕ ಇದೆ. ಚಿಕ್ಕ ಮಕ್ಕಳಲ್ಲಿ ಇವತ್ತು ಬ್ಲೂ ಬೆರಿ ಸಿಂಡ್ರೋಮ್ ಅಂತ ಬರ್ತಾ ಇದೆ. ನೀರಲ್ಲಿ ನೈಟ್ರೇಟ್ ಕಂಟೆಂಟ್ ಬರ್ತಾ ಇದೆ, ಭೂಮಿಯ ಸ್ಟ್ರಕ್ಚರು ಮತ್ತು ಟೆಕ್ಸ್ಚರ್ ಹಾಳಾಗ್ತಾ ಇದೆ. ಆ ಒಂದು ಹಿನ್ನೆಲೆ ಒಳಗೆ ಯೂರಿಯಾ ಗೊಬ್ಬರವನ್ನು ಅತಿಯಾಗಿ ಬಳಸಬಾರ್ದು. ಎಷ್ಟು ಶಿಫಾರಸು ಮಾಡಿದ್ದೀವಿ ಅಷ್ಟೇ ಬಳಸಬೇಕು ಅನ್ನತಕ್ಕಂಥದ್ದು ನಾನು ಭಾಳ ರೈತ ಬಾಂಧವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇನ್ನೊಂದು ಏನಂತಂದ್ರೆ, ಒಂದು ಅಂಗಡಿ ಒಳಗೆ ಹೋದಾಗ ಯೂರಿಯಾ ಇಲ್ಲಪ್ಪ. ಇವತ್ತು ಯೂರಿಯಾಕ್ಕೆ ಪರ್ಯಾಯ ರಸಗೊಬ್ಬರಗಳದಾವ. ಅಮೋನಿಯಂ ಸಲ್ಫೇಟ್ ಅಂತ ಇದೆ ನೀರಾವರಿ ಭಾಗದಾಗ, ಅಮೋನಿಯಂ ಸಲ್ಫೇಟಲ್ಲಿ ಸ್ಲೋ ರಿಲೀಸ್ ಇದೆ. ಒಂದು ಗೊಬ್ಬರ ಹಾಕಿದ ಮೇಲೆ ಒಂದು 15 ದಿವಸ 3 ವಾರ ನ್ಯೂಟ್ರಿಯಂಟ್ ಬೆಳೆ ಹಿರ್ಕೋಬಹುದು. ಬಟ್ ಯೂರಿಯಾ ಹಂಗಲ್ಲ, ಒಂದು ವಾರನಾಗ ಎರಡು ಮೂರು ದಿವಸನಾಗ ಅದು ಮುಗಿದ ಹೋಗಿ ಇಮಿಡಿಯೇಟ್ಲಿ ಅದು ಬೆಳಿಗ್ಗೆ ಅವೈಲೇಬಲ್ ಇರಬೇಕು. ಇಲ್ಲಿಕ್ಕೆ ಭಾಳ ದಿವಸ ಇರುವುದಿಲ್ಲ, ಒಂದು ವಾರಗಟ್ಟಲೆ ಇರುವುದಿಲ್ಲ. ಅಮೋನಿಯಂ ಸಲ್ಫೇಟ್ ಇದೆ. ಆಮೇಲೆ ಈಗ ಒಂದು ತಿಂಗಳ ನಂತರ ಬಿತ್ತನೆಯಾದ ಒಂದು ತಿಂಗಳ ನಂತರ ರೈತರು ಟಾಪ್ ಡ್ರೆಸ್ಸಿಂಗ್ ಅಂತ ಮಾಡ್ತಾರೆ, ಮೇಲು ಗೊಬ್ಬರ ಅಂತ ಹಾಕ್ತಾರೆ ಒಂದು ತಿಂಗಳ ಎರಡು ತಿಂಗಳ ನಂತರ. ಅವಾಗ ಯೂರಿಯಾ ಭಾಳ ಬೇಕಾಗ್ತದೆ. ಅವಾಗ ಏನು ಮಾಡ್ಬೋದು, ಎಲೆ ಬಂದಿರ್ತಾವೆ ಬೆಳೆಗಳಿಗೆ, ಒಂದು 5-6 ಎಲೆ ಬಂದಿರ್ತಾವಲ್ರಿ, ಅವಾಗ ಈ ಹರ ರೂಪಿಯನ್ನು ಯೂರಿಯಾ ಹಾಕೋಕ್ಕಿಂತ ಇನ್ನೊಂದು ಆವಿಷ್ಕಾರ ನಮ್ಮಲ್ಲಿ ಮಾಡಿದ್ದೇವೆ, ನ್ಯಾನೋ ಯೂರಿಯಾ ಅಂತೇಳಿ. ಭಾರತ ಸರ್ಕಾರ ಬೇರೆ ಬೇರೆ ಕಂಪನಿಗಳು ಕೂಡಿ ನ್ಯಾನೋ ಪಾರ್ಟಿಕಲ್ಸ್, ನ್ಯಾನೋ ಟೆಕ್ನಾಲಜಿ ಅದರಲ್ಲಿ ತಂದು ನ್ಯಾನೋ ಯೂರಿಯಾ ಮಾಡಿದ್ದಾರೆ. 1/2 kg ನ್ಯಾನೋ ಯೂರಿಯಾ ಬಾಟಲ್ ಈಸ್ ಈಕ್ವಲ್ ಟು 1 bag ಆಫ್ ಯೂರಿಯಾ, ಅಷ್ಟು ಅದರಲ್ಲಿ ತಗತ್ತಿದೆ. ಸೊ ಅದರಲ್ಲಿ ನ್ಯಾನೋ ಯೂರಿಯಾ ಕೂಡ ರೈತರ ಇವತ್ತು ಯಥೇಚ್ಛವಾಗಿ ನ್ಯಾನೋ ಯೂರಿಯಾವನ್ನು ಬಳಸಬೇಕಂತ ಕೂಡ ನಾನು ಈ ಒಂದು ವೇಣುಧ್ವನಿ ಮೂಲಕ ಎಲ್ಲ ರೈತ ಬಾಂಧವರಿಗೆ ನಾನು ವಿನಂತಿ ಮಾಡ್ತೇನೆ. ಆಮೇಲೆ ಸಾಕಷ್ಟು ಇವತ್ತಿನ ನ್ಯಾನೋ ಯೂರಿಯಾ ನಮ್ಮ ಜಿಲ್ಲೆ ಒಳಗೆ ಅವೈಲೇಬಲ್ ಇದೆ. ಅದು ನೇರವಾಗಿ ಬೆಳೆಗಳಿಗೆ ಸಿಂಪರಣೆ ಮಾಡಬೇಕು, ಅದು ಭೂಮಿಗೆ ತಾಗಂಗಿಲ್ಲ. ಬೆಳೆಗಳಿಗೆ ನೈಟ್ರೋಜನ್ ಸಿಕ್ತು, ಆಮೇಲೆ ಭೂಮಿಗೆ ತಾಗುದಿಲ್ಲ, ಭೂಮಿಯ ಆರೋಗ್ಯ ಉಳಿಯಿತು. ಯಾಕೆ ಮಾಡಬಾರ್ದು ಒಳ್ಳೆ ತಂತ್ರಜ್ಞಾನ ರೈತರು? ಅದಕ್ಕೆ ನ್ಯಾನೋ ಯೂರಿಯಾ, ನ್ಯಾನೋ DAP, ಆಮೇಲೆ ಯೂರಿಯಾ ಗೊಬ್ಬರಕ್ಕೆ ಪರ್ಯಾಯ ಗೊಬ್ಬರಗಳು ಸಾಕಷ್ಟು ಅದಾವ. ಅದಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಸಾವಯವ ಪದಾರ್ಥಗಳನ್ನು ಭೂಮಿಗೆ ಸೇರಿಸಬೇಕು. ಕ್ರಮೇಣ ಯೂರಿಯಾ ಗೊಬ್ಬರವನ್ನು ಬಳಕೆ ಕಡಿಮೆ ಮಾಡಿಕೊಂಡು ಈ ಭೂಮಿಯನ್ನು ಮತ್ತು ಪರಿಸರವನ್ನು ಕಾಪಾಡಬೇಕನ್ನತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೀನಿ.
0: ಸರ್, ರೈತರು ಬಿತ್ತನೆ ಮಾಡುವ ಮುಂಚೆ ಯಾವೆಲ್ಲ ಮುಂಜಾಗ್ರತಾ ಕ್ರಮ ವಹಿಸಬೇಕು ಅದರ ಬಗ್ಗೆ ಸ್ವಲ್ಪ?
1: ನಾವು ಏನು ಮಾಡ್ತೀವಿ ಅಂದರೆ ಬಿತ್ತನೆಗೆ ಬೀಜಗಳನ್ನಷ್ಟೇ ಖರೀದಿಸೋದು ವಾಡಿಕೆ ಇದೆ. ಅದನ್ನಷ್ಟೇ ಮಾಡಿದರೆ ಏನಾಗುತ್ತೆ ಅಂದರೆ ನಾವು ಅವಸರವಾಗಿ ಹೋಗಿ ಬಿತ್ತನೆ ಮಾಡಿಬಿಡ್ತೀವಿ. ಅದರ ಏನು ವೈಜ್ಞಾನಿಕವಾಗಿ ಬೆಳೆಯನ್ನು ರಕ್ಷಿಸಬೇಕಂದ್ರೆ ಸಸಿ ಹಂತದಲ್ಲಿ ಒಂದು ತಿಂಗಳವರೆಗೆ ಯಾವುದೋ ರೋಗ ಬರಬಾರ್ದು, ಕೀಟ ಬರಬಾರ್ದು ಅಂತಂದರೆ ನೀವು ಬೀಜೋಪಚಾರ ಮಾಡೋದು ಅಷ್ಟೇ ಬಹಳ ಮುಖ್ಯ. ಅದಕ್ಕೆ ನೀವು ಬೀಜ ಖರೀದಿ ಮಾಡೋಕ್ಕಿಂತ ಮೊದಲು ಬೀಜೋಪಚಾರಕ್ಕೆ ಏನೇನು ಬೇಕು ಸಾಮಗ್ರಿಗಳನ್ನ ಖರೀದಿ ಮಾಡೋದು. ಉದಾಹರಣೆಗೆ ಶೇಂಗಾ ಬೀಜ ನೀವು ಖರೀದಿ ಮಾಡೋಕ್ಕಿಂತ ಮೊದಲು ಕ್ಯಾಪ್ಟಾನ್ ಅನ್ನುವಂಥ ಒಂದು ರೋಗನಾಶಕ ಇರ್ತದೆ, ಅದನ್ನು 1 kg 3 gram ಬಳಸಿದರೆ ನಿಮ್ಗೆ ಯಾವುದೇ ರೋಗಗಳು ಸಸಿ ಹಂತದಲ್ಲಿ ಬರೋದಿಲ್ಲ. ಅದೇ ರೀತಿ ಸೋಯಾ ಅವರಿಗೆ ನೀವು ಬೀಜಗಳನ್ನ ತೊಗೊಂಡ್ರೆ ಥೈರಾಮ್ ಅಂತೇಳಿ ಒಂದಿದೆ, ಅದನ್ನು ನೀವೇನಂದ್ರೆ 60 gram ಕಾರ್ಬಾಕ್ಸಿನ್ನು ಇದನ್ನು 500 gram ರೈಜೋಬೇಮ್ನೊಂದಿಗೆ ಸೇರಿಸಿ ಬೀಜೋಪಚಾರ ಮಾಡಿದರೆ ಸೋಯಾ ಅವರಿಗೆ ಸಹಿತ ಯಾವುದೇ ರೋಗ ಕೀಟಗಳು ಬರೋದಿಲ್ಲ. ಉದ್ದು ಬೆಳೆಗೆ ನೀವು ಬೇಕಾಗಿತ್ತಂದರೆ 200 gram ರೈಜೋಬಿಯಮನ್ನು 1 acre ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಅದೇ ರೀತಿ ಹೆಸರಿಗೆನೂ ಸಹಿತ 200 gram ರೈಜೋಬಿಯಮ್ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಈಗಾಗಲೇ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಹೇಳಿದರು ಏನಂದರೆ ಯೂರಿಯಾ ಬದಲಾಗಿ ಸಾಕಷ್ಟು ಜೈವಿಕ ಗೊಬ್ಬರಗಳು ಲಭ್ಯದವಂತ. ಈಗ ಉದಾಹರಣೆಗೆ ರೈಜೋಬಿಯಮ್ ಏನು ಕೆಲಸ ಮಾಡ್ತದಪ್ಪ ಅಂತಂದರೆ ಆ ಬೇರ್ಗಳು ಏನು ಬರ್ತಾವಲ್ಲ ಅದರ ಮೇಲೆ ನೋಡಿಲ್ಸ್ ಅಂತೀವಿ ನಾವು. ನೋಡಿಲ್ಸ್ ಅಂದರೆ ಗಂಟುಗಳ ಫಾರ್ಮೇಷನ್ ಆಗಿ ಅಂದರೆ ಗಂಟುಗಳಾಗಿ ಅದರಲ್ಲಿ ರೈಜೋಬಿಯಮ್ ಅಣುಗಳು ಈ ವಾತಾವರಣದಲ್ಲಿ ಒಂದು 78% ನೈಟ್ರೋಜನ್ನ ಇರ್ತದೆ ಅಂದರೆ ಯೂರಿಯಾ ಗೊಬ್ಬರನೇ ಇರ್ತದೆ. ಅದನ್ನು ಹೀರ್ಕೊಂಡು ತಮ್ಮಲ್ಲಿ ಫಿಕ್ಸ್ ಮಾಡಿ ಬೆಳೆಗಳಿಗೆ ಒದಗಿಸಿದಾಗ ನಮಗೆ ಯೂರಿಯಾ ಆಗಲಿ DAP ಆಗಲಿ ಬೇಕಾಗುವಂಥ ಪ್ರಮಾಣ ಒಂದು 25% ಕಡಿಮೆ ಆಗ್ತದೆ. ಅದರಿಂದ ಸಹಿತ ನಾವು ವಾತಾವರಣ ರಕ್ಷಿಸ್ಬೋದು. ಆಮೇಲೆ ಇವೆಲ್ಲ ಕಡಿಮೆ ಖರ್ಚಿನೂ ನಿಮಗೆ ಒಂದು 10-15 rupees ಒಂದು ಎಕರೆದ್ದು ಬೇಕಾಗುವಂಥ ಸಾಮಗ್ರಿಗಳು ಸಿಕ್ಬಿಡ್ತಾವೆ. ಅದಕ್ಕೆ ಮುಂದೆ 1000 hours ನೀವು ಖರ್ಚು ಮಾಡೋ ಬದಲು ಈಗ 10-15 rupees ನೀವು ಬೀಜೋಪಚಾರ ಮಾಡಬೇಕು. ಅದೇ ಯಾವ್ದಾದ್ರು ಇದು ಜೋಳ ಬಿತ್ತನೆ ಮಾಡೋರಿದ್ರಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ ಅದನ್ನು ಅಥವಾ ಪೊಟ್ಯಾಸಿಯಂ ನೈಟ್ರೇಟ್ ಅಂತೀವಿ ಅದನ್ನು ನೀವು ಉಪಚಾರ ಮಾಡಿದ್ರಂದ್ರೆ ನಿಮಗೆ ಮುಂದೆ ಬರ ಅಂದರೆ ಮಳೆ ಹೋದರೂ ಸಹಿತ ಬೇರುಗಳು ತಡ್ಕೋತಾವೆ ಅಂದರೆ ಡೀಪಾಗಿ ಹೋಗಿ ಅದನ್ನು ಬರ ನಿರೋಧಕತೆ ಅಂತೀವಿ ಅದನ್ನು ಸಹಿತ ನಾವು ಬೀಜೋಪಚಾರದಿಂದ ನಿರ್ವಹಿಸ್ಬೋದು. ಹೀಗೆ ನೀವು ಯಾವುದೇ ಬೀಜ ಇರಲಿ ಅದನ್ನು ಬಿತ್ತನೆ ಮಾಡೋ ಮುಂದೆ ಬೀಜೋಪಚಾರ ಅನ್ನುವಂಥದ್ದು ಒಂದು ಕಡ್ಡಾಯ ವಿಷಯವಾಗಿ ನೀವು ತಲೆಯಲ್ಲಿ ಇಟ್ಕೋಬೇಕು. ಆಮೇಲೆ ಬೀಜ ಖರೀದಿಕ್ಕಿಂತ ಮೊದಲು ಬೀಜೋಪಚಾರದ ಮಟೀರಿಯಲ್ಗಳನ್ನು ಸಂಗ್ರಹ ಮಾಡಿಕೊಂಡು ಬಿತ್ತನೆಗೆ 1 day ಮುಂಚೆ ನೀವು ಬೀಜೋಪಚಾರಗಳನ್ನು ಕೈಗೊಂಡಿದ್ದಾಗಿರಲಿಲ್ಲ ಅಂದರೆ ನೀವು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ಪಡೆಯಬಹುದು ಅಂತ ಈ ಮೂಲಕ ರೈತರಲ್ಲಿ ಮನವಿ ಮಾಡ್ಕೋತಾರೆ.
0: ಸರ್, ಇವತ್ತಿನ ಕಾರ್ಯಕ್ರಮ ಖೇತ್ ಬಚಾವ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ತಾವು?
3: ಕೊನೆಯದಾಗಿ ಎಲ್ಲ ರೈತ ಬಾಂಧವರಿಗೆ ಏನು ನಮ್ಮ ಕೃಷಿ ಇಲಾಖೆ ವತಿಯಿಂದ ಏನು ಹೇಳೋದಂದ್ರೆ ಇವತ್ತಿನ ದಿವಸ ಕೃಷಿ ಒಳಗೆ ಹೆಜ್ಜೆಗೆ ಇವತ್ತಿನ ದಿವಸ ಸಮಸ್ಯೆಗಳದಾವೆ.
0: ನಿಜ
3: ರೈತ ಬಾಂಧವರಿಗೆ ಹೆಜ್ಜೆಗೆ ಅವ್ರಿಗೆ ಸಮಸ್ಯೆ. ಒಮ್ಮೆ 1 ವರ್ಷ ಅತಿವೃಷ್ಟಿ ಆಗುತ್ತೆ, 1 ವರ್ಷ ಅನಾವೃಷ್ಟಿ ಆಗುತ್ತೆ, ಬರಗಾಲ ಬೀಳುತ್ತೆ, 1 ವರ್ಷ ಯಾವುದೋ ಹೊಸ ಒಂದು ಕೀಡೆ ಬಂದ್ಬಿಡ್ತಾವೆ. ಈ ರೀತಿ ಸಮಸ್ಯೆ ನಾವು ಕೃಷಿ ಒಳಗೆ ನೋಡ್ತಾ ಇದ್ದೇವೆ. ಕೃಷಿ ಕ್ಷೇತ್ರ ಇವತ್ತಿನ ದಿವಸ ಕೌಲ ದಾರಿಯಾಗದೆ ಅಂತಕೊಂಡು ನಾವು ಹೇಳ್ತೇವೆ. ಆದರೂ ಸಹಿತ ನಾವು ಇವತ್ತಿನ ತಂತ್ರಜ್ಞಾನ ಇದೆಯಲ್ಲ, ಹೊಸ ಹೊಸ ತಂತ್ರಜ್ಞಾನ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನೆ ಇಲಾಖೆ, ಸೆರಿಕಲ್ಚರ್, ಕೃಷಿ ಹಾಗೂ ಕೃಷಿಗೆ ಸಂಬಂಧಪಟ್ಟಂಥ ಇಲಾಖೆ ಇರುವುದು ಯಾರ ಸಲುವಾಗಿ? ರೈತರ ಸಲುವಾಗಿ. ಯೂನಿವರ್ಸಿಟಿ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಅದಾವ. ಇವತ್ತಿನ ದಿವಸ ರೈತರು ಏನು ಮಾಡ್ಬೇಕಾಗಿಂದ್ರೆ ವಿಜ್ಞಾನಿ ಹಂಗೆ ವಿಚಾರ ಮಾಡಬೇಕಾಗಿತ್ತು. ಒಬ್ಬ ಸಾಮಾನ್ಯ ರೈತ ವಿಜ್ಞಾನಿ ಹಾಗೆ ವಿಚಾರ ಮಾಡಬೇಕು ಮತ್ತು ವ್ಯಾಪಾರಿ ಹಂಗೆ ವ್ಯವಹಾರ ಮಾಡಬೇಕು. ಈ ಭಾರಿ ರೈತರ ತಿಳ್ಕೊಬೇಕಿದು. ವಿಜ್ಞಾನಿ ಹಂಗೆ ವಿಚಾರ ಮಾಡಬೇಕು, ವ್ಯಾಪಾರಿ ಹಂಗೆ ವ್ಯವಹಾರ ಮಾಡಿದ್ರೆ ಖರ್ಚನ್ನು ಕಡಿಮೆ ಮಾಡಿಕೊಂಡು. ಇವತ್ತಿನ ದಿವಸ ತಂತ್ರಜ್ಞಾನ ಬಂದಿದೆ. ಇವತ್ತು ಈ ತಂತ್ರಜ್ಞಾನದ ಬಳಕೆ ನಾವು ಮಾಡ್ಕೋಬೇಕು. ಬಡವ ಈಗ ಬಿಟಿ ಹತ್ತಿಪ್ಪ, ಬಿಟಿ ಕಾಟನ್, ಒಂದು 25-30 ವರ್ಷದಿಂದ ಬಿಟಿ ಕಾಟನ್ ಇರಲಿಲ್ಲ. 1998 ಅದು ಬಂತು. ಅವಾಗ ಅದಕ್ಕಿಂತ ಮೊದಲು ನಾವು ಸಾಮಾನ್ಯ ಇವೆಲ್ಲ ದೇಶೀಯ ತಳಿಗಳನ್ನು ಬೆಳೀತಿದ್ದೆವು. ಈ ಬಿಟಿ ಕಾಟನ್ ಬಂದ ನಂತರ ಇಡೀ ಜಗತ್ತಿನಾಗ ಈ ಕಾಟನ್ದಲ್ಲಿ ಕ್ರಾಂತಿ ಆಗಿಬಿಟ್ಟಿದ್ವಿ, ಕಾಟನ್ ಇಂಡಸ್ಟ್ರಿ. ಹೌದಲ್ರಿ? ಅದಕ್ಕೆ ಅದರಲ್ಲಿ ಏನು ಮಾಡಿದೀವಿ ಅಂದರೆ ಬಿಟಿ ಜೀನ್, ಈ ಪಿಂಕ್ ಬೋಲ್ವರ್ಮ್ ಅಂತ ಬರ್ತದೆ, ಪಿಂಕ್ ಬೋಲ್ವರ್ಮ್, ಗುಲಾಬಿ ವರ್ಣದ ಕಾಯಿ ಕೊರಕ ಅಂತ ಬರ್ತದೆ ಒಂದು ಹುಳ, ಒಂದು ಕೀಡಿ, ಹಸಿರು ಕಾಯಿ ಕೊರಕ. ಭಾರಿ ಡ್ಯಾಮೇಜ್ ಮಾಡ್ತದೆ ಅದು, ದೊಡ್ಡ ಪ್ರಮಾಣದಲ್ಲಿ ಹತ್ತಿಗೆ ಡ್ಯಾಮೇಜ್ ಮಾಡ್ತಿತ್ತು. ಆ ಹುಳಾನೇ ಬರಬಾರ್ದು, ಒಂದು 100 ದಿವಸ ಜೆನೆಟಿಕ್ ರೆಸಿಸ್ಟೆನ್ಸ್ ಅದರಲ್ಲಿ ಬರಬೇಕು. ಅಂತ ಏನು ಮಾಡಿದೆವು? ಬಿಟಿ ಜೀನ್ ಅದನ್ನು ಇಂಟ್ರೊಡ್ಯೂಸ್ ಮಾಡಿದೆವು. ಇದು ತಂತ್ರಜ್ಞಾನ. ಇವತ್ತಿನ ದಿವಸ ನ್ಯಾನೋ ಯೂರಿಯಾ, ನ್ಯಾನೋ ಡಿ, ಹೊಸ ಒಂದು ತಳಿಪ. ಇವತ್ತು ಶುಗರ್ ಕೇಂದ್ರೊಳಗೆ ಫ್ಲವರಿಂಗ್ ಆಗಲ್ಲ ಅಂತ ತಳಿಗಳು ಇವತ್ತು ನಾವು ಕೊಡ್ತಾ ಇದ್ದೇವಲ್ಲ, ಹೊಸ ತಳಿಗಳು ರೈತರು ಅದಕ್ಕೆ ಮಾರು ಹೋಗ್ಬೇಕು. ನಾವು ತಂತ್ರಜ್ಞಾನಕ್ಕೆ ನಾವು ಮಾರು ಹೋಗ್ಬೇಕು. ತಿಳ್ತಿಲ್ರಿ? ಆಮೇಲೆ ಇವತ್ತು ಭಾರತ ದೇಶದೊಳಗೆ ಏನಾಗಿದೆ, ಎಣ್ಣೆ ಕಾಳು, ಎಣ್ಣೆ ಏನು ನಾವು ತಿನ್ನೋ ಎಣ್ಣೆ ಬಳಸ್ತೀವಲ್ಲ, ತಿನ್ನೋ ಎಣ್ಣೆ, ಅದರ ಪೈಕಿ 56% ಭಾರತ ದೇಶದಲ್ಲಿ ತಿನ್ನುವ ಎಣ್ಣೆ ಬೇರೆ ದೇಶದಿಂದ ಆಮದು ಮಾಡ್ಕೋತಾ ಇದೆ. ಅಷ್ಟು ಫಾರಿನ್ ಅಷ್ಟು ಒಂದು ಭಾರತ ದೇಶದ ರೊಕ್ಕ ಬೇರೆ ದೇಶಕ್ಕೆ ಹೋಗ್ತಾ ಇದೆಯಲ್ಲ. ಅದಕ್ಕೆ ಭಾರತ ಸರ್ಕಾರದವರು ಮತ್ತು ನಾವು ಕೂಡಿ ಏನು ಮಾಡ್ತಾ ಇದ್ದೀವಿ ಇವತ್ತು, ಎಣ್ಣೆ ಕಾಳುಗಳಿಗೆ ಭಾರಿ ಪ್ರೋತ್ಸಾಹ ಕೊಡ್ತಾ ಇದೆ. ಎಣ್ಣೆ ಕಾಳು ಬೆಳೆಗಳನ್ನು ಹೆಚ್ಚು ಬೆಳಿಬೇಕು ರೈತರು. ಸೋಯಾಬೀನ್ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಕುಸುಬಿ ಆಗಿರ್ಬೋದು, ಇವೆಲ್ಲ ಹೆಚ್ಚು ಬೆಳಿಬೇಕು, ಹೆಚ್ಚು ಪ್ರದೇಶದಲ್ಲಿ ಬೆಳಿಬೇಕು ಅಂತ ತಿಳ್ಕೊಂಡು ಏನು ಮಾಡ್ತಾ ಇದ್ದೀವಿ, ಕೆಲವೊಂದು ಕ್ವಾಂಟಿಟಿ ರೈತರಿಗೆ ಫ್ರೀ ಸೀಡ್ಸ್ ಕೊಟ್ಟು ನೀವು ಬೆಳೀರಿ, ಸೋಯಾಬೀನ್ ಬೆಳೀರಿ, ಆಮೇಲೆ ಶೇಂಗಾ ಬೆಳೀರಿ, ಸೂರ್ಯಕಾಂತಿ ಹೆಚ್ಚಿನ ಬೆಳಿ. ಅವ್ರಿಗೆ ಸೀಡ್ಸ್ ಅಷ್ಟೇ ಕೊಡೋದಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಬೀಜೋಪಚಾರ ಕೆಮಿಕಲ್ಸು, ಟಾನಿಕು ಎಲ್ಲ ಕೊಡ್ತೇವೆ. ಆಮೇಲೆ ಒಂದು 3-4 ತರಬೇತಿ ಕೊಡ್ತೀವಿ ಅವ್ರಿಗೆ, ಯಾವ ರೀತಿ ಬೆಳಿ, ಯಾವ ರೀತಿ ವೈಜ್ಞಾನಿಕ ನಾವು ಕೃಷಿ ಮಾಡಬೇಕು ಅಂತ ನಾವು ಹೇಳಿಕೊಟ್ಟು ಎಣ್ಣೆ ಕಾಳು ಉತ್ಪಾದನೆ ಕೂಡ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಆಮೇಲೆ ಪಲ್ಸಸ್, ದ್ವಿದಳ ಧಾನ್ಯಗಳು, ಅದು ಕೂಡ ನಮ್ಮಲ್ಲಿ ಕೊರತೆ ಆಗ್ತಾ ಇದೆ ಭಾರತ ದೇಶನಾಗ. ಅದಕ್ಕೂ ನಾವೇನು ಮಾಡ್ತಾ ಇದ್ದೇವೆ, ಮಿಷನ್ ಆನ್ ಆತ್ಮ ನಿರ್ಭರತಾ ಆನ್ ಪಲ್ಸಸ್ ಅಂತ ಭಾರತ ಸರ್ಕಾರದವರು ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಈ ಡೆಮಾನ್ಸ್ಟ್ರೇಷನ್ಗಳು, ಪ್ರಾತ್ಯಕ್ಷಿಕಗಳನ್ನು ಕೊಡ್ತಕ್ಕಂಥದ್ದು, ಕಿರುಚೀಲಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಏನಂತಂದ್ರೆ ರೈತ ಬಾಂಧವರು ಇವತ್ತು ದಿವಸ ಮೊದಲ 30-40 ವರ್ಷದ ಹಿಂದೆ SSLC ಒಳಗೆ ಮತ್ತು PUC ಒಳಗೆ ಯಾರು ಅನುತೀರ್ಣ ಆಗ್ತಿದ್ರು, ಫೇಲ್ ಆಗ್ತಿದ್ರಲ್ಲ, ಅವ್ರನ್ನ ಕೃಷಿ ಕಡ್ದೆ ಅಗ್ರಿಕಲ್ಚರ್ಗೆ ದಬ್ತಿದ್ರು. ಈ ಕಾಲ ಆ ಕಾಲ ಈಗ ಉಳಿದಿಲ್ಲ. BSc ಕೃಷಿ ಒಳಗೆ ಯಾವುದೇ ಒಂದು ಡಿಗ್ರಿ ಒಳಗೆ ಗೋಲ್ಡ್ ಮೆಡಲ್ ರ್ಯಾಂಕ್ ಸ್ಟೂಡೆಂಟ್ಸ್ ಅಂಥವ್ರು ಇವತ್ತು ಕೃಷಿ ಕಡೆ ಬರಬೇಕಾಗಿದೆ. ಅಷ್ಟು ಜಟಿಲವಾಗಿ ಕೃಷಿ ಒಳಗೆ ಸಮಸ್ಯೆ ಇರೋದ್ರಿಂದ ಅಂಥವ್ರು ಏನ್ರಿ ಕೃಷಿ ಕಡೆ ಬಂದ್ರೆ ಇವತ್ತಿನ ದಿವಸ ಕೃಷಿಯ ಒಂದು ಕೂಡ ಉದ್ಯಮಿಯಾಗಿ ನಾವು ನೋಡ್ಬೋದು. ರೈತ ಬಾಂಧವರು ಕೂಡ ಕಾಲಕಾಲಕ್ಕೆ ಅವ್ರ ಜ್ಞಾನದ ಮಟ್ಟವನ್ನು ಹೆಚ್ಚು ಮಾಡಿಕೊಂಡು ತಂತ್ರಜ್ಞಾನವನ್ನು ಬಳಸ್ಕೊಂಡು ವಿಜ್ಞಾನದಲ್ಲಿ ಆಗಿರತಕ್ಕಂಥ ಆವಿಷ್ಕಾರವನ್ನು ಬಳಸ್ಕೊಂಡು ಕೃಷಿ ಇಲಾಖೆ ಜೊತೆ, ಯೂನಿವರ್ಸಿಟಿ ಜೊತೆ, ಆಮೇಲೆ ಪ್ರೋಗ್ರೆಸಿವ್ ಫಾರ್ಮರ್ಸ್ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸ ಮಾಡ್ತಕ್ಕಂಥ ರೈತರ ಜೊತೆ ಸಂಪರ್ಕ ಇಟ್ಕೊಂಡು ಇವತ್ತು ಕೃಷಿ ಮಾಡಿದರೆ ಅವರು ಚೆನ್ನಾಗಿ ಕೃಷಿ ಮಾಡ್ಬೋದು, ಆರ್ಥಿಕವಾಗಿ ಕೂಡ ಸಬಲರಾಗ್ಬೋದು ಅಂತಕೊಂಡು ನಮಗೆ ಮನದಟ್ಟಾಗಿದೆ. ನಾ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಏನು ವಿನಂತಿ ಮಾಡಿದೆ ಅಂತಂದ್ರೆ, ಜಿಲ್ಲೆ ಒಳಗೆ ರೈತ ಸಂಪರ್ಕ ಕೇಂದ್ರ ಅದಾವ, ರೈತ ಪ್ರತಿಯೊಂದು ಹೋಬಳಿಗೆ ರೈತ ಸಂಪರ್ಕ ಕೇಂದ್ರ ಅದಾವ. ಅಲ್ಲಿ MSc ಅಗ್ರಿ PhD ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನು ಕೊಟ್ಟಿದ್ದೆವು. ತಾಲೂಕಿನಾಗ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ಇರ್ತೈತಿ, ಆಮೇಲೆ ಉಪನಿರ್ದೇಶಕರ ಕಚೇರಿಗಳು ಇರ್ತೈತಿ, ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಜಂಟಿ ನಿರ್ದೇಶಕರ ಕಚೇರಿ. ಯಾವತ್ತೂ ಅವರಿಗೆ ನಮ್ಮ ಬಾಗಲ ತೆರಿರುತ್ತೆ, ಯಾವತ್ತೂ ಅವರು ನಮಗೆ ಸಂಪರ್ಕ ಮಾಡಬಹುದು, ಇಲಾಖೆಯ ಕಾರ್ಯಕ್ರಮ ತಿಳ್ಕೋಬಹುದು, ಮತ್ತು ವಿಜ್ಞಾನ ತಂತ್ರಜ್ಞಾನ ಕೂಡ ತಿಳ್ಕೋಬಹುದು ಅಂತಕ್ಕಂಥದ್ದನ್ನು ಹೇಳಿ ತಾವು ಈ ಕೃಷಿ ಇಲಾಖೆಯ ಎಲ್ಲ ಯೋಜನೆಗಳ ಸವಲತ್ತನ್ನು ತಾವು ಪಡಿಬೇಕು ಅಂತ ತಿಳ್ಕೊಂಡು ವಿನಂತಿ ಮಾಡ್ತಾ
1: ಇದ್ದೀನಿ. ಇಲ್ಲಿವರೆಗೆ ರೈತರಿಗೆ ಏನೇನು ಮುಂಗಾರಂಗಾಮಲ್ಲಿ ಸಲಹೆಗಳು ಬೇಕಂತೇಳಿ ಒಂದು ಕಾರ್ಯಕ್ರಮವನ್ನು ವೇಣುಧ್ವನಿ ವಾಹಿನಿಯವರು ಮಾಡಿದ್ದೀರಿ, ತಮಗೆ ಕೃತಜ್ಞತೆಗಳು. ಆಮೇಲೆ ಈ ಜಿಲ್ಲೆಯ ಎಲ್ಲ ರೈತರು ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಏನು ಸಲಹೆಗಳನ್ನು ಕೊಟ್ಟರು ಅವನ್ನ ಪಾಲನೆ ಮಾಡಿರಿ. ಆಮೇಲೆ ರೈತ ಸಂಪರ್ಕ ಕೇಂದ್ರಗಳಂದರೆ ರೈತ ಮಿತ್ರ ಕೇಂದ್ರಗಳು, ಅದಕ್ಕೆ ತಾವು ಬರೀ ಯಾವುದರ ಸಬ್ಸಿಡಿಗೋಸ್ಕರ ಮಾತ್ರ ಬರದೆ ತಂತ್ರಜ್ಞಾನದ ಸಂಬಂಧ ತಾವು ಸಂಪರ್ಕದಲ್ಲಿದ್ದು, ಆಮೇಲೆ ಅಡ್ವಾನ್ಸ್ ಆಗಿ ಅಂದ್ರೇನು ಯಾವುದೇ ಬಿತ್ತನೆ ಆಗಲಿ, ರೋಗ ಕೀಟ ಆಗಲಿ, ಅಲ್ಲಿ ಏನು ಮಾಹಿತಿಯನ್ನು ನಾವು ಪಡ್ಕೊಂಡು ಅದರಂತೆ ನೀವು ನಡ್ಕೊಂಡ್ರೆ ಕೃಷಿಯಲ್ಲಿ ಸಾಗುವಳಿ ವೆಚ್ಚ ಕಡಿಮೆ ಮಾಡಬಹುದು. ಆನಂತರ ನಿವ್ವಳ ಆದಾಯ ಅಂತ ಹೇಳಿ ಅಂದ್ರೆ ಆದಾಯ ತಗೊಂಡು ಅದರಲ್ಲಿ ಹೆಚ್ಚಿಗೆ ಖರ್ಚು ಮಾಡೋದು ಉಪಯೋಗಿಲ್ಲ, ಕಡಿಮೆ ಖರ್ಚಿನಲ್ಲಿ ನಾವು ಹೆಚ್ಚಿನ ಇಳುವರಿಯನ್ನ ಪಡೀರಿ ಅಂತೇಳಿ ರೈತ ಬಾಂಧವರಲ್ಲಿ ನಾನು ವಿನಂತಿ ಮಾಡಿ ನಾನು ಮತ್ತೊಮ್ಮೆ ರೈತ ಬಾಂಧವರಿಗೆ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ.
2: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್.
1: ನಮಸ್ಕಾರ.
2: ಸ್ನೇಹಿತರೆ, ಇದುವರೆಗೂ ಕೇಳಿದ್ರಿ ಖೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಬೆಳಗಾವಿಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಎಚ್ ಡಿ ಕೋಳೇಕರ್ ಅವರು ಹಾಗೂ ಅವರೊಂದಿಗೆ ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ ಶ್ರೀ ಚಿದಂಬರ್ ಹೂಗಾರ್ ಅವರು. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ. ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
4: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
4: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286. KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
5: One Life, Ambika Infra Build & Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
2: KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್, ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500+ ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರೆತಿದೆ. 150+ ಅನುಭವಿ ಶಿಕ್ಷಕರು ಹಾಗೂ 50+ ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿ ಇಂಜಿನಿಯರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಯುಜಿ ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಐ, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಬಿಸಿಎ, ಎಂಸಿಎ, ಎಂಬಿಎ ಮತ್ತು ಎಂಟೆಕ್ ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ ಎಚ್ಪಿ, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831244032 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286. केएलई टेक्नॉलॉजिकल युनिव्हर्सिटी बेळगाव 2026 आणि 27 साठी प्रवेश प्रक्रिया सुरू झाली आहे. डॉक्टर एम एस शेषगिरी कॅम्पस बेळगाव, केसीटी कोड E036 आणि कॉमेड के कोड E065. 2025 आणि 26 मध्ये 500 पेक्षा अधिक प्लेसमेंट ऑफर्स प्राप्त. विद्यार्थ्यांना वार्षिक 16 LPA पर्यंत उच्चतम पॅकेज, 150 पेक्षा अधिक अनुभवी प्राध्यापक, तसेच 50 अधिक PhD धारक शिक्षक, अत्याधुनिक लर्निंग फॅक्टरी, टिंकरिंग लॅब आणि वायफाय सुविधेसह हॉस्टेल व्यवस्था. उपलब्ध अभ्यासक्रम बायोमेडिकल इंजिनिअरिंग, केमिकल इंजिनिअरिंग, सिव्हिल इंजिनिअरिंग, कम्प्युटर सायन्स अँड इंजिनिअरिंग, UG कोर्सेस कम्प्युटर सायन्स अँड इंजिनिअरिंग, AI, इलेक्ट्रॉनिक्स अँड कम्युनिकेशन इंजिनिअरिंग, इलेक्ट्रिकल अँड इलेक्ट्रॉनिक्स इंजिनिअरिंग, मेकॅनिकल इंजिनिअरिंग, BCA, PG कोर्सेस, MCA, MBA, MTech इन स्ट्रक्चरल इंजिनिअरिंग, सिव्हिल, इन्फोसिस, ज्युनिपर, HPE, फेडरल बँक आणि बोश यासारख्या 60 अधिक नामांकित कंपन्यांची कॅम्पस व्हिजिट. अधिक माहितीसाठी संपर्क करा 08312440322 आणि www.kletech.ac.in या वेबसाईटला व्हिजिट करा.
1: ಯೋಗ ಭಾರತದ ಪ್ರಾಚೀನ ಸಂಪ್ರದಾಯದ ಕೊಡುಗೆಯಾಗಿದೆ. ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅಳವಡಿಸಿಕೊಂಡು ನಾವು ಒಟ್ಟಾಗಿ ಕೆಲಸ ಮಾಡೋಣ. ಯೋಗ ಕುರಿತ ಸಂದೇಶವನ್ನು ಕೇಳಿ ಪ್ರತಿದಿನ ಬೆಳಗ್ಗೆ 9 ಹಾಗೂ ಮರುಪ್ರಸಾರ ಸಂಜೆ 8. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ.
2: ರೈತ ಬಾಂಧವರ ಗಮನಕ್ಕೆ ಸಮತೋಲನ ರಸಗೊಬ್ಬರ ಬಳಕೆ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಸಿದ್ಧತೆ ಬರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಮತ್ತು ಗೊಬ್ಬರಗಳ ಸಂರಕ್ಷಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಹಾಗೂ ಮೇಲು ಗೊಬ್ಬರ ಹಾಕುವ ಸಂದರ್ಭಗಳಲ್ಲಿ ಸಮತೋಲನ ರಸಗೊಬ್ಬರಗಳನ್ನು ಬಳಸುವುದು. ಉದಾಹರಣೆಗೆ, ಹೆಸರು ಬೆಳೆಗೆ 10 20 ಒದಗಿಸುವ ರಸಗೊಬ್ಬರ ಹಾಕುವಾಗ ಯೂರಿಯಾ ಮಾತ್ರ ಬಳಸದೆ 20-20-0-13-100 kg, 16-20-0-complex 100 kg ಅಥವಾ 12-32-16-complex 60 kg ಬಳಸಿದರೆ ಪೂರಕ ಪೋಷಕಾಂಶಗಳನ್ನು ಒದಗಿಸದಂತಾಗುತ್ತದೆ. ಇದೇ ರೀತಿ ವಿವಿಧ ಬೆಳೆಗಳಿಗೆ ಯೂರಿಯಾ ಒಂದೇ ಬಳಸದೆ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿ ಒಳ್ಳೆಯ ಇಳುವರಿ ಪಡೆಯಿರಿ. ಯೂರಿಯಾ ಗೊಬ್ಬರ ಹೆಚ್ಚಿಗೆ ಬಳಸುವುದರಿಂದ ಮಣ್ಣು ಮತ್ತು ನೀರು ಕಲುಷಿತವಾಗಿ ಹಳ್ಳ ಕೊಳ್ಳ ನೀರಿನ ಮೂಲ ಸೇರಿ ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವುದು. ತಾಯಿಯ ಎದೆಯ ಹಾಲಿನಲ್ಲಿ ಯೂರಿಯಾ ಅಂಶ ಸೇರಿ ಮಕ್ಕಳಿಗೆ ಬ್ಲೂ ಬೇಬಿ ಸಿಂಡ್ರೋಮಾ ರೋಗ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಯೂರಿಯಾವನ್ನು ಮಿತವಾಗಿ ಬಳಸಿ ಹಾಗೂ ಎಲ್ಲರ ಆರೋಗ್ಯವನ್ನು ಕಾಪಾಡಿರಿ. ಯೂರಿಯಾ ಬದಲಾಗಿ ನ್ಯಾನೋ ಯೂರಿಯಾ ಸಿಂಪರಣೆ ಕೈಗೊಂಡು ಉತ್ತಮ ಇಳುವರಿ ಪಡೆಯಿರಿ. DAP 18-46-0 ಸಾರಜನಕ ರಂಜಕ ಪೊಟ್ಯಾಷ್ ಒದಗಿಸುವ ಕಾಂಪ್ಲೆಕ್ಸ್ ಗೊಬ್ಬರವಾಗಿದ್ದು ಇದರಲ್ಲಿ ಪೊಟ್ಯಾಷ್ ಅಂಶ ಇರುವುದಿಲ್ಲ. ಕಾರಣ, ಇದರ ಬದಲಿಗೆ ಎಲ್ಲಾ ಬೆಳೆಗಳಿಗೆ ಇತರ ಕಾಂಪ್ಲೆಕ್ಸ್ ಗೊಬ್ಬರಗಳಾದ 15-15-15, 17-17-17, 19-19-19, 20-20-0-13, 10-26-26, 12-32-16 ಗೊಬ್ಬರಗಳನ್ನು ಬಳಸಿ ಸಮತೋಲನ ಪೋಷಕಾಂಶ ಒದಗಿಸಿ ಉತ್ತಮ ಇಳುವರಿ ಪಡೆಯಿರಿ. DAP ರಸಗೊಬ್ಬರದ ಬದಲಾಗಿ ನ್ಯಾನೋ DAP ಗೊಬ್ಬರ ಸಿಂಪರಣೆ ಮಾಡಿರಿ ಹಾಗೂ ಬೀಜೋಪಚಾರ ಮಾಡಿ ಉತ್ತಮ ಇಳುವರಿ ಪಡೆಯಿರಿ. ಈ ರೀತಿ ವೈಜ್ಞಾನಿಕವಾಗಿ ಶಿಫಾರಸು ಗೊಬ್ಬರಗಳನ್ನು ವಿವೇಚನೆಯಿಂದ ಬಳಸಿ ಭೂಮಿಯ ಆರೋಗ್ಯವನ್ನು ಕಾಪಾಡುವುದರೊಂದಿಗೆ ಉತ್ತಮ ಇಳುವರಿ ಹಾಗೂ ಆರ್ಥಿಕ ಲಾಭ ಪಡೆಯಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ. ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleCET.edu.in ಗೆ ಭೇಟಿ ನೀಡಿ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148153 ಹಾಗೂ 8123871607.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: KLE Pharmacy College, ಬೆಳಗಾವಿ 2026-27 ರ ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
2: ರೈತ ಬಾಂಧವರ ಗಮನಕ್ಕೆ ಬೀಜೋಪಚಾರದ ಸಲಹೆಗಳು. ಬಿತ್ತನೆ ಸಮಯದಲ್ಲಿ ವಿವಿಧ ಬೆಳೆಗಳಲ್ಲಿ ಬೀಜೋಪಚಾರ ಮಾಡುವುದು ಅತಿ ಅವಶ್ಯಕವಾಗಿದೆ. ಬೀಜೋಪಚಾರದಿಂದ ಸಸಿ ಹಂತದಲ್ಲಿ ಬರುವ ಕೀಟರೋಗಗಳನ್ನು ತಡೆಯಬಹುದು ಹಾಗೂ ಜೈವಿಕ ಗೊಬ್ಬರದ ಬೀಜೋಪಚಾರದಿಂದ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸಬಹುದಾಗಿದೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೇಸಾಯ ಮಾಡಬಹುದಾಗಿದೆ. ಸೋಯಾ ಅವರೇ, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 100 ಗ್ರಾಂ ಥೈರಾಮ್ 75 WP ಅಥವಾ 60 ಗ್ರಾಂ ಕರ್ಬಾಕ್ಸಿನ್ 75 WP ದಿಂದ ಉಪಚರಿಸಿ ನಂತರ 500 ಗ್ರಾಂ ರೈಜೋಬಿಯಂ ಜೀವಾಣುವಿನಿಂದ ಬೀಜೋಪಚಾರ ಮಾಡುವುದು, ಇದಲ್ಲದೆ ನಂತರ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕು. ಉದ್ದು 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಹೆಸರು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಜೋಳ ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ 7.5 ಗ್ರಾಂ ಪೊಟ್ಯಾಸಿಯಂ ನೈಟ್ರೇಟ್ ಅಥವಾ ಗೋಮೂತ್ರ 25% ಬೆರೆಸಿದ ದ್ರಾವಣದಲ್ಲಿ 8 ಗಂಟೆ ನೆನೆಸಿ ನೆರಳಿನಲ್ಲಿ ಒಣಗಿಸಿದ ಮೇಲೆ ಒಂದರ ನಂತರ ಒಂದರಂತೆ 4 ಗ್ರಾಂ ಟ್ರೈಕೋಡರ್ಮಾ ಮತ್ತು 70 ಗ್ರಾಂ ಅಜೋಸ್ಪಿರಿಲಿಯಂ ಮತ್ತು 70 ಗ್ರಾಂ PSB ದಿಂದ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬೇಕು. ಶೇಂಗಾ ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 3 ಗ್ರಾಂ 75 WP ಅಥವಾ ಕಾರ್ಬಾಕ್ಸಿನ್ 2 ಗ್ರಾಂ ಅಥವಾ 4 ಗ್ರಾಂ ಟ್ರೆಕೋಡರ್ಮಾ ಪುಡಿಯಿಂದ ಬೀಜೋಪಚಾರ ಮಾಡಬೇಕು ಹಾಗೂ ರೈಜೋಬಿಯಂ ಜೀವಾಣು 200 ಗ್ರಾಂ ದಿಂದ ಪ್ರತಿ ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿರಿ. ಈ ರೀತಿ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ರೋಗ ಕೀಟ ನಿರ್ವಹಣೆ ಮತ್ತು ಪೋಷಕಾಂಶದ ಲಭ್ಯತೆ ಹೆಚ್ಚಿಸಿ ಉತ್ತಮ ಬೆಳೆ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಬೆಳಗಾವಚಾ ನವಾ ಮಾಡಾಚಾ ಶಿಖರ ಲಕ್ಝರಿಚಾ ನವಾ ಅಧ್ಯಾಯ. ಬೆಳಗಾವಕರನು ಅಲಿಶಾನ್ ಜೀವನಶೈಲಿಚ್ಯಾ ನವ್ಯಾ ಓಳಖಿಲಾ ತಯಾರ ಆಹಾತ ಕಾ? ಘೇವುನ ಆಲೋ ಆಹೋತ್ ತುಮಚ್ಯಾಸಾಠಿ ವನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಶಹರಾತಿಲ್ ಸರ್ವಾತ್ ಮೋಠಾ ಆಣಿ ಭವ್ಯ ಗೇಟೆಡ್ ರೆಸಿಡೆನ್ಶಿಯಲ್ ಪ್ರಕಲ್ಪ. ಹಾ ಕೇವಳ ನಿವಾಸಿ ಪ್ರಕಲ್ಪ ನಾಹಿ ತರ ಬೆಳಗಾವಚ್ಯಾ ಜೀವನಶೈಲಿತ್ ಘಡಣಾರಾ ಏಕ್ ಐತಿಹಾಸಿಕ ಬದಲ ಆಹೆ. ಆಧುನಿಕ ಸುವಿಧಾ ಆಣಿ ಸುಸಜ್ಜ ಉತ್ಕೃಷ್ಟ ನಿಯೋಜನಾತೂನ್ ಸಾಕಾರಲೇಲಿ ಏಕ್ ಅಲಿಶಾನ್ ವಸಾಹತ್ ಸರ್ವೋತ್ತಮ ಜೀವನ ಜಗಣಾರ್ಯಾಂಸಾಠಿ. ಹಾ ಭವ್ಯ ಪ್ರಕಲ್ಪ ಕೋರೆ ಡೆವಲಪರ್ಸ್ ಆಣಿ ಅಂಬಿಕಾ ಗ್ರೂಪ್ ಯಾಂಚ್ಯಾ ಪ್ರತಿಷ್ಠಿತ ಸಂಯುಕ್ತ ಉಪಕ್ರಮಾತೂನ್ ಸಾಕಾರಲಾ ಜಾತೋಯ್. ಅನೇಕ ವರ್ಷಾಂಚಾ ಅನುಭವ, ವಿಶ್ವಾಸ ಆಣಿ ದರ್ಜೆದಾರ್ ಬಾಂಧಕಾಮ್ ಯಾಂಚಾ ಸಂಗಮ್ ಮಂಜೇಜ್ ವನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಪೂರ್ಣ ಪಾರದರ್ಶಕತಾ ಆಣಿ ಆಧುನಿಕ ಅಭಿಯಾಂತ್ರಿಕಿ ಮಾನಕಾನುಸಾರ ಉಭಾರಲೇಲೆ ಹಿ ಘರೆ ಮಜಬೂತ್, ಸುರಕ್ಷಿತ ಆಣಿ ಸೌಂದರ್ಯಪೂರ್ಣ ಆಹೆತ್. ಶಹರಾತಿಲ್ ಪ್ರತಿಷ್ಠಿತ ಭಾಗ್ಯನಗರ ನವಾ ಕ್ರಾಸ್ ಯೇಥೆ ವಸಲೇಲಾ ಹಾ ಭವ್ಯ ಪ್ರಕಲ್ಪ 200 ಅಲಿಶಾನ್ ಫ್ಲಾಟ್ ಸಹ ಏಕ್ ಶಹರಾತಿಲ್ ಶಹರ ಆಹೆ. ಸುರಕ್ಷಿತ ಗೇಟೆಡ್ ಕಮ್ಯುನಿಟಿ, ಸುಂದರ ಬಾಗಾ, ಜಾಗತಿಕ ದರ್ಜಾಚ್ಯಾ ಸುವಿಧಾ ಆಣಿ ಸುಸಂಸ್ಕೃತ ಶೇಜಾರಿ ಹೇಚ ಆಹೆ ಇಥಲೆ ಖಾಸ್ ವೈಶಿಷ್ಟ್ಯ. ಬೆಳಗಾವಚೆ ಭವಿಷ್ಯ ಯೇಥೆ ಆಕಾರ ಘೇತ ಆಹೆ ಆಣಿ ತ್ಯಾಚಾ ಭಾಗ ಹೋಣೆಚಿ ಸಂಧಿ ತುಮಚ್ಯಾಸಾಠಿ ಸಜ್ಜ ಆಹೆ. ಆಜಚ ತುಮಚೆ ಸ್ವಪ್ನಾತಿಲ್ ಘರ್ ಬುಕ್ ಕರಾ. ಸಂಪರ್ಕ 7760477279. ಸೈಟ್ ಆಫೀಸ್ ಅಂಬಿಕಾ ಪ್ಲಾಟಿನಮ್ ಅಂಬಿಕಾ ವನ್ ಲೈಫ್ ವನ್ ಕೇರ್ ಜಿತೆ ಆರಾಮಲಾ ಮಿಳತೆ ಕಾಳಜಿಚಿ ಸಾಥ್.
2: KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150-plus experienced faculty members and 50-plus doctoral degree holders. Well-equipped learning factory, tinkering lab and Wi-Fi-enabled hostel facilities are available. UG courses, biomedical engineering, chemical engineering, civil engineering, engineering, computer science and engineering, AI, electronics and communication engineering, electrical and electronics engineering, mechanical engineering, BCA, PG courses, MCA, MBA and M.Tech in structural engineering, civil. 60 plus companies including Infosys, Juniper Networks, HPE, Federal Bank and Bosch visit the campus for recruitment. For more information call 0831-244-0322 or visit www.kletech.ac.in.
1: निरोगी शरीर आणि प्रसन्न मनासाठी योग हा सर्वोत्तम उपाय आहे. योगातून मिळणारी शांती ही जीवनातील खरी संपत्ती आहे आणि म्हणूनच जागतिक योग दिनानिमित्त केली वेणुधोनी घेऊन आले आहे तुमच्यासाठी एक विशेष प्रोग्राम, जो असेल रोज सकाळी 9 वाजता आणि रिपीट ब्रॉडकास्ट असेल संध्याकाळी 8 वाजता. तेव्हा ऐकायला अजिबात विसरू नका. जागतिक योग दिनानिमित्त विशेष प्रोग्राम ही आहे केली वेणुधोनी 90.4 FM ची प्रस्तुती.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೆಎಲ್ಇ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 आणि 27 साठी प्रवेश प्रक्रिया सुरू झाली आहे. एअरपोर्ट रोड बसवणकुडची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे बी फार्म, फार्म डी, एम फार्म, पीएचडी. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100+ अधिक वर्षाची शैक्षणिक परंपरा आणि अनुभव. जगभरातील 3,000+ अधिक माजी विद्यार्थ्यांचे भक्कम नेटवर्क. बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस. परिणामाधारित शिक्षण पद्धती. प्रगत डिजिटल लर्निंग इकोसिस्टम. जागतिक दर्जाचे ग्रंथालय आणि माहिती केंद्र. आधुनिक प्रयोगशाळा व प्रात्यक्षिक प्रशिक्षण सुविधा. आधुनिक वसतिगृहे आणि क्रीडा सुविधा सुद्धा. नॅक A+ ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 0831-2471-399 आणि 9740639702. वेबसाइट आहे www.kleparm.edu.
3: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-2471-482. ಮೊಬೈಲ್ ಸಂಖ್ಯೆ 9448954235.
1: ರೈತ ಬಾಂಧವರ ಗಮನಕ್ಕೆ ಬಿತ್ತನೆ ಸಮಯದ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಸಿದ್ಧತೆ ಭರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಗೊಬ್ಬರಗಳ ಸಂಗ್ರಹಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಬೀಜೋಪಚಾರ ಮಾಡುವುದು ಕಡ್ಡಾಯ. ಮಣ್ಣಿನ ತೇವಾಂಶ ಸಾಕಷ್ಟು, ಅಂದರೆ 75-100 mm ಮಳೆಯಾಗಿರಬೇಕು. 6 inches ಮಣ್ಣು ಹಸಿಯಾಗಿರಬೇಕು. ಮಣ್ಣಿನ ಉಷ್ಣಾಂಶ ಕಡಿಮೆಯಾಗಿರಬೇಕು. ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚಾಗಿರಬೇಕು, ಅಂದರೆ ತಂಪಾದ ವಾತಾವರಣವಾಗಿರಬೇಕು. ಪ್ರಮುಖವಾಗಿ ಸೋಯಾ ಅವರೇ ಬಿತ್ತನೆ ಮಾಡುವಾಗ ಈ ಮೇಲಿನ ಎಲ್ಲಾ ಅಂಶಗಳನ್ನು ಗಮನಿಸಿ ಬಿತ್ತನೆ ಪ್ರಾರಂಭಿಸಿರಿ. ರೈತರು ಅವಸರ ಪಡದೆ ತಾಳ್ಮೆಯಿಂದ ಪೂರಕ ಅಂಶಗಳನ್ನು ಗಮನಿಸಿ ಬಿತ್ತನೆ ಕೈಗೊಳ್ಳಲು ರೈತ ಬಾಂಧವರಲ್ಲಿ ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೊಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಕೆ ಎಲ್ ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು:
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: माहेश्वरी अंध मुला मुलींच्या शाळेमध्ये 2026-27 या नूतन वर्षासाठी प्रवेश प्रक्रिया सुरू झाली आहे. पहिली ते 10वी पर्यंतच्या अंध विद्यार्थ्यांसाठी अत्युत्तम वसतिगृह शाळा असून, गरीब आणि ग्रामीण भागातून आलेले 120 विद्यार्थी येथे शिक्षणाचा सध्या लाभ घेत आहेत. या शाळेमध्ये इयत्ता 1 ते 10वी पर्यंतच्या विद्यार्थ्यांना मोफत वस्ती, जेवण यासह ब्रेल लिपीमध्ये शिक्षण देण्यात येते. शिक्षणाबरोबरच संगीत, व्यावसायिक शिक्षण, संगणक प्रशिक्षण, चलनवलन प्रशिक्षण, खेळ, पोहण्याचे प्रशिक्षण, ब्रेल पाठ्यपुस्तके व औषध उपचाराची सोयही आहे. विशेष म्हणजे गेल्या 38 वर्षांपासून शाळेचा SSLC परीक्षेचा निकाल 100% येतोय. तेव्हा आपल्या ग्रामपंचायत किंवा आसपासच्या गावांमध्ये अंध मुले आणि मुली आढळल्यास त्यांना आमचा पत्ता देऊन आमच्याशी संपर्क साधण्यासाठी प्रेरित करा. अंध मुलांच्या शिक्षण व उज्ज्वल भविष्यासाठी प्रयत्न करून आपले अमूल्य योगदान द्यावे. प्रवेशासाठी आवश्यक असणारी कागदपत्रे: विद्यार्थ्यांचा जन्म दाखला, अपंगत्वाबद्दल वैद्यकीय प्रमाणपत्र, UD ID कार्ड, ID साइज 4 फोटो, स्टॅम्प साइज 4 फोटो, उत्पन्नाचा व जातीचा दाखला, रहिवासी दाखला, आई वडील आणि विद्यार्थ्याचे आधार कार्ड, जॉईंट बँक पासबुक अर्जासह शाळेत भेटावे. अधिक माहितीसाठी संपर्क करा माहेश्वरी अंध मुलांची शाळा, नेहरू नगर, बेळगाव येथे. फोन नंबर आहे 9448154235 आणि 7259570595.
4: ಯೋಗ ಭಾರತದ ಪ್ರಾಚೀನ ಸಂಪ್ರದಾಯದ ಕೊಡುಗೆಯಾಗಿದೆ. ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅಳವಡಿಸಿಕೊಂಡು ನಾವು ಒಟ್ಟಾಗಿ ಕೆಲಸ ಮಾಡೋಣ. ಯೋಗ ಕುರಿತ ಸಂದೇಶವನ್ನು ಕೇಳಿ ಪ್ರತಿದಿನ ಬೆಳಗ್ಗೆ 9:00 ಹಾಗೂ ಮರುಪ್ರಸಾರ ಸಂಜೆ 8:00. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಫ್ರಾನ್ಸ್ನ ಎವಿಯನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಮುಂಗಾರು ಹಂಗಾಮಿನ ಸಿದ್ಧತೆಗಳ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಗ್ರ ಪರಿಶೀಲನೆ. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿ ಹಿಂಪಡೆದ ಕೇಂದ್ರ ಸರ್ಕಾರ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಇಂದು ಫ್ರಾನ್ಸ್ ಸೆನೆಗಲ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು G7 ಶೃಂಗಸಭೆಯಲ್ಲಿ ಭಾಗವಹಿಸಲು 2 ದಿನಗಳ ಭೇಟಿಗಾಗಿ ಫ್ರಾನ್ಸ್ನ ಎವಿಯನ್ ನಗರಕ್ಕೆ ಆಗಮಿಸಿದ್ದಾರೆ. ವಿಶ್ವ ನಾಯಕರೊಂದಿಗೆ ತೊಡಗಿಸಿಕೊಳ್ಳಲು ಮತ್ತು ಪ್ರಮುಖ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎದುರು ನೋಡುತ್ತಿದ್ದೇನೆ. ಹೆಚ್ಚು ಸುಸ್ಥಿರ ಮತ್ತು ಸಮೃದ್ಧ ಭೂಮಿಗಾಗಿ ಸಾಮೂಹಿಕ ಪ್ರಯತ್ನಗಳನ್ನು ಮುಂದುವರೆಸಲು ಭಾರತ ಬದ್ಧವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಶೃಂಗಸಭೆಯ ಹೊರತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಇಂದು ರಾತ್ರಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಆಯೋಜಿಸಿರುವ ಭೋಜನಕೂಟದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ನಿರೀಕ್ಷೆಯಿದೆ. ಫ್ರಾನ್ಸ್ ಭೇಟಿಯ ಭಾಗವಾಗಿ ನಾಳೆ ಸಂಜೆ ಅವರು ಪ್ಯಾರಿಸ್ ತಲುಪಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಕೃಷಿ ಪರಿಶೀಲನಾ ಸಭೆ ನಡೆಸಿ ದೇಶಾದ್ಯಂತ ಮುಂಗಾರು 2026 ಹಂಗಾಮಿನ ಸಿದ್ಧತೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಸಂಭವನೀಯ ಎಲ್ನಿನೋ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಹತ್ತಿ ಉತ್ಪಾದನೆ ಹೆಚ್ಚಿಸುವಂತೆ, ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವಂತೆ ಹಾಗೂ ಕಡಿಮೆ ಮಳೆಯ ಜಿಲ್ಲೆಗಳಿಗಾಗಿ ಮುಂಚಿತವಾಗಿ ತುರ್ತು ಕಾರ್ಯಯೋಜನೆಗಳನ್ನು ರೂಪಿಸುವಂತೆ ಅಧಿಕಾರಿಗಳಿಗೆ ಸಚಿವರು ನಿರ್ದೇಶಿಸಿದರು. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದ ಕೃಷಿ ಮತ್ತು ರೈತರನ್ನು ರಕ್ಷಿಸಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಮುಂಚಿತವಾಗಿ ಕೈಗೊಳ್ಳುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಕಡಿಮೆ ಮಳೆ ಅಥವಾ ಅಸಮರ್ಪಕ ಮಳೆಯ ಸಾಧ್ಯತೆ ಇರುವ ಜಿಲ್ಲೆಗಳಲ್ಲಿ ಪೂರ್ವ ಸಿದ್ಧತೆಗಳನ್ನು ಸಂಪೂರ್ಣವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇಂತಹ ಜಿಲ್ಲೆಗಳನ್ನು ಗುರುತಿಸಿ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಬೆಳೆವಾರು ತುರ್ತು ಕಾರ್ಯಯೋಜನೆಗಳನ್ನು ಸಿದ್ಧಪಡಿಸಬೇಕು ಎಂದು ಅವರು ಸೂಚಿಸಿದರು. ನೀರಿನ ಸಂರಕ್ಷಣೆ, ಮಣ್ಣಿನ ತೇವಾಂಶ ನಿರ್ವಹಣೆ, ಅಂತರ ಬೆಳೆ ಪದ್ಧತಿ ಹಾಗೂ ಪರ್ಯಾಯ ಬೆಳೆ ಮಾದರಿಗಳಿಗೆ ವಿಶೇಷ ಗಮನ ನೀಡಬೇಕು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಿರ್ದೇಶಿಸಿದರು. 2027 ಜನಗಣತಿಯ ಹಂತ 1 ಅಡಿಯಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿಗಾಗಿ ಕ್ಷೇತ್ರ ಕಾರ್ಯಾಚರಣೆ ಹಿಮಾಚಲ ಪ್ರದೇಶದಲ್ಲಿ ಇಂದು ಪ್ರಾರಂಭವಾಗಿದೆ. ಗಣತಿದಾರರು ಮನೆ ಮನೆಗೆ ಭೇಟಿ ನೀಡುವ ಕಾರ್ಯಕ್ರಮ ಮುಂದಿನ ತಿಂಗಳ 15 ರಾಜ್ಯದಲ್ಲಿ ಮುಂದುವರಿಯಲಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕೇರಳ ಮತ್ತು ನಾಗಾಲ್ಯಾಂಡ್ನಲ್ಲಿ ಸ್ವಯಂ ಗಣತಿ ಸೌಲಭ್ಯ ಪ್ರಾರಂಭವಾಗಿದೆ ಮತ್ತು ಈ ತಿಂಗಳ 30 ಲಭ್ಯವಿರುತ್ತದೆ. ಈ ರಾಜ್ಯಗಳಲ್ಲಿ ಅನುಗುಣವಾದ ಮನೆ ಪಟ್ಟಿ ಮತ್ತು ವಸತಿ ಗಣತಿ ಕ್ಷೇತ್ರ ಕಾರ್ಯಾಚರಣೆಗಳನ್ನು ಮುಂದಿನ ತಿಂಗಳ 1 July 30 ನಡೆಸಲಾಗುವುದು. ಆದಾಗ್ಯೂ ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಪುದುಚೇರಿ ಮತ್ತು ಉತ್ತರ ಪ್ರದೇಶಗಳಲ್ಲಿ ಮನೆ ಮನೆ ಕ್ಷೇತ್ರ ಕಾರ್ಯಾಚರಣೆಗಳು ಪ್ರಸ್ತುತ ನಡೆಯುತ್ತಿವೆ. ಏತನ್ಮಧ್ಯೆ ಮಹಾರಾಷ್ಟ್ರ, ಮೇಘಾಲಯ, ರಾಜಸ್ಥಾನ ಮತ್ತು ಜಾರ್ಖಂಡ್ ಜೊತೆಗೆ ದೆಹಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಪ್ರದೇಶದಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿ ಕಾರ್ಯಾಚರಣೆಗಳು ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಈ ಕಾರ್ಯಾಚರಣೆಗಳನ್ನು May 16 ಈ ತಿಂಗಳ 14 ನಡೆಸಲಾಯಿತು. ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾವನೆ ಪ್ರಸ್ತುತ ಸಚಿವಾಲಯದ ಪರಿಗಣನೆಯಲ್ಲಿ ಇಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಚಿವಾಲಯ, ಗುಜರಾತ್ ಅನ್ನು ಒಮನ್ ಹಾಗೂ ಇತರ ಗಲ್ಫ್ ರಾಷ್ಟಗಳೊಂದಿಗೆ ಸಂಪರ್ಕಿಸುವ ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಎಂಬರ್ಥದ ಹಲವು ಮಾಧ್ಯಮ ವರದಿಗಳು ಪ್ರಕಟವಾಗಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದಂತೆ ಸಚಿವಾಲಯದ ಯಾವುದೇ ಹಂತದಲ್ಲಿಯೂ ಒಮನ್ ಅಥವಾ ಇತರ ಯಾವುದೇ ಗಲ್ಫ್ ರಾಷ್ಟಗಳೊಂದಿಗೆ ಸಕ್ರಿಯ ಚರ್ಚೆಗಳು ಅಥವಾ ಮಾತುಕತೆಗಳು ನಡೆಯುತ್ತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿಯನ್ನು ಹಿಂಪಡೆಯಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಔಷಧ ನಿಯಮಗಳು 1945 ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಇನ್ನು ಮುಂದೆ ಸಣ್ಣ ಗ್ರಾಮಗಳಲ್ಲಿಯೂ ಕೆಮ್ಮಿನ ಸಿರಪ್ಗಳ ಮಾರಾಟ ಮತ್ತು ವಿತರಣೆ ಕಡ್ಡಾಯವಾಗಿ ಪರವಾನಗಿ ಪಡೆದ ಔಷಧ ಮಳಿಗೆಗಳ ಮೂಲಕವೇ ನಡೆಯಬೇಕಾಗಿದೆ. ದೇಶದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ 12 ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ಮತ್ತು ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬಲವಾದ ಅಡಿಪಾಯ ಹಾಕಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ವಿಜಯವಾಡದ ರಾಯನಪಾಡು ರೈಲು ನಿಲ್ದಾಣದಲ್ಲಿ ಇಂದು ಅಭಿವೃದ್ಧಿ ಕಾರ್ಯಗಳ ಪ್ರಗತಿ ಪರಿಶೀಲಿಸಿದ ಅವರು, ದೇಶ 100% ರೈಲ್ವೆ ವಿದ್ಯುದೀಕರಣದತ್ತ ಸಾಗುತ್ತಿದೆ, ಆಮದು ಮಾಡಿಕೊಂಡ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತಿದೆ ಮತ್ತು ಸುಸ್ಥಿರ ಮೂಲಸೌಕರ್ಯವನ್ನು ಬಲಪಡಿಸುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಅಮರಾವತಿಯನ್ನು ರಾಜಧಾನಿಯಾಗಿ ಘೋಷಿಸಲಾಗಿದೆ ಮತ್ತು ರೈಲು ಮೂಲಸೌಕರ್ಯದ ಮೂಲಕ ಪ್ರಮುಖ ನಗರಗಳೊಂದಿಗೆ ಅದರ ಸಂಪರ್ಕವನ್ನು ಸುಧಾರಿಸಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಅವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 12 ದೇಶದ ಮೂಲಸೌಕರ್ಯ ವಲಯದಲ್ಲಿ ಆಗಿರುವ ಪರಿವರ್ತನೆಯನ್ನು ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ತ್ವರಿತ ಮತ್ತು ಸಮಗ್ರ ಅಭಿವೃದ್ಧಿಗೆ ದೇಶ ಸಾಕ್ಷಿಯಾಗಿದೆ, ಇದು ಸಂಪರ್ಕವನ್ನು ಬಲಪಡಿಸಿದೆ ಮತ್ತು ಪ್ರದೇಶಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಹೆದ್ದಾರಿ ಜಾಲ 91,000 ಕಿಲೋಮೀಟರ್ಗಳಿಂದ 146,000 ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿದೆ. ಮೆಟ್ರೋ

0: ಸೋರಿಕೆಯಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಹಲವು ಪೋಸ್ಟ್ಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ಸರ್ಕಾರದ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಆರೋಪಗಳು ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಯುಪಿಎಸ್ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ದೇಶದ ವಿವಿಧ ಭಾಗಗಳಿಂದ ಆಯ್ಕೆ ಮಾಡಲಾದ ಸಂಬಂಧಿತ ವಿಷಯಗಳ ತಜ್ಞರು ಸಿದ್ಧಪಡಿಸುತ್ತಾರೆ ಎಂದು ಘಟಕ ತಿಳಿಸಿದೆ. ಇಂತಹ ಮಾಹಿತಿಗಳನ್ನು ಅಧಿಕೃತ ಮೂಲಗಳಿಂದ ಮಾತ್ರ ಪರಿಶೀಲಿಸಬೇಕು ಎಂದು ಪಿಐಬಿ ಸಾರ್ವಜನಿಕರಿಗೆ ಮನವಿ ಮಾಡಿದೆ. ಅಲ್ಲದೆ ದಾರಿ ತಪ್ಪಿಸುವ ಮತ್ತು ದೃಢೀಕರಿಸದ ಇಂತಹ ಸುಳ್ಳು ಮಾಹಿತಿಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸುವಂತೆ ಜನರಿಗೆ ಕೋರಿದೆ. ಈಸ್ಟ್ ರದರ್ಫೋರ್ಡ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಪಂದ್ಯ ಆರಂಭವಾಗಲಿದೆ. ಇನ್ನೊಂದು ಪಂದ್ಯದಲ್ಲಿ ಅಮೆರಿಕದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯುವ ಐ ಗುಂಪಿನ ಪಂದ್ಯದಲ್ಲಿ ನಾರ್ವೆ ತಂಡ ಇರಾಕ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಫ್ರಾನ್ಸ್ನ ಎವಿಯನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಮುಂಗಾರು ಹಂಗಾಮಿನ ಸಿದ್ಧತೆಗಳ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಗ್ರ ಪರಿಶೀಲನೆ. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿ ಹಿಂಪಡೆದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಇಂದು ಫ್ರಾನ್ಸ್ ಸೆನೆಗಲ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಸರಣಿ ಜಾಗೃತಿ ಕಾರ್ಯಕ್ರಮ. ಶರೀರ ಮಾಧ್ಯಮ ಅನುಧರ್ಮ ಸಾಧನಂ, ಅಂದ್ರೆ ನಮ್ಮ ಶರೀರಕ್ಕೆ ಬಹಳಷ್ಟು ಮಹತ್ವ ಇದೆ. ಬಹಳಷ್ಟು ಪ್ರಾಮುಖ್ಯತೆ ಇರುವಂತಹ ನಮ್ಮ ಶರೀರ ಅಥವಾ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನಮಗೆ ಸಿಕ್ಕಿರುವಂತಹ ಒಂದು ಅಮೂಲ್ಯವಾದ ವರದಾನವೆಂದರೆ ಈ ಯೋಗ ಆಗಿದೆ. ಹಾಗಿದ್ರೆ ಈ ಯೋಗ ಅಂದ್ರೇನು, ಈ ಯೋಗದ ಮಹತ್ವ ಏನು, ಯೋಗದಿಂದ ನಮಗೆ ಉಂಟಾಗುವಂತಹ ಪ್ರಯೋಜನಗಳೇನು, ಹಾಗೇನೆ ಈ ಸ್ಪೋರ್ಟ್ಸ್ ನಲ್ಲಿ ಆಟದಲ್ಲಿ ಈ ಯೋಗ ಅನ್ನುವಂಥದ್ದು ಯಾವ ರೀತಿ ಸಹಕಾರಿಯಾಗುತ್ತೆ ಅನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಆರೋಗ್ಯ ಸಂಗಮ ಯೋಗಾ ಫೌಂಡೇಶನ್ ಟ್ರಸ್ಟ್ನ ಯೋಗಾ ಗುರುಗಳಾದ ಡಾಕ್ಟರ್ ಸಂಗಮೇಶ್ ಸೌದತ್ತಿ ಮಠ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ ಮೇಡಮ್.
0: ಸರ್, ತಾವು ಈಗ 12-13 ವರ್ಷದಿಂದ ಯೋಗ ಗುರುಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ, ತಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ಅಂದ್ರೆ ಪರಿಚಯವನ್ನು ಮಾಡ್ಕೊಳ್ಳಿ ಸರ್.
1: ಮೇಡಮ್, ನನ್ನ ಹೆಸರು ಸಂಗಮೇಶ್ ಸಾವಂತಿ ಮಠ ಅಂತೇಳಿ. ನಾನು ಮೊದಲಿಂದ ಕೂಡ ಸ್ಪೋರ್ಟ್ಸ್ಮನ್. ನಾನು ಮೊದಲೇಕ್ಕಾಗಿ ಹಾಕಿ ಆಗಲಿ, ಯೋಗ ಅಂತಾಗಲಿ, ಮತ್ತು ಸುಮಾರು ಆಟಗಳನ್ನು 100 meters, 200 meters ಈ ರೀತಿ ಅಥ್ಲೆಟಿಕ್ಸ್ ರಿಲೇ ಸ್ಪೋರ್ಟ್ಸಲ್ಲೇ ನಾನು ಜಾಸ್ತಿ ಮೊದಲು ಮಾಡ್ತಾ ಇದ್ದೆ. ಆದರೆ ಯೋಗ ಮಾಡ್ತಾ ಇರಲಿಲ್ಲ. ಆದರೆ ಯೋಗ ಅನಿವಾರ್ಯವಾಗಿ ಅನ್ನೋದಕ್ಕಿಂತ ಯೋಗ ಮಾಡಿದ ಏನು ಪ್ರಯೋಜನ ಬಂತು ಅಂಥೇಳಿ ನಾನು ಯೋಗವನ್ನು ಸ್ಟಾರ್ಟ್ ಮಾಡಿದೆ. ಓಕೆ, ಅದನ್ನು ಮಾಡಿ ನಂತರ ನಾನು ಏನು ಮಾಡಿದೆ, ಸ್ಕೂಲ್ ಡೇಸಲ್ಲಿ ಯೋಗ, ಅದೇ ರೀತಿ ಮುಂದೆ ಕಂಟಿನ್ಯೂ ಆಯ್ತಾ ಬಂತು. ಸ್ಪೋರ್ಟ್ಸಲ್ಲಿ ಕೂಡ ಇಂಟ್ರೆಸ್ಟ್ ಜಾಸ್ತಿ ಇತ್ತು, ಅದನ್ನು ಮಾಡ್ಕೊಂಡು ಬಂದೆ. ಆಮೇಲೆ ನಂದು PUC ಮಾಡಿದೆ, ಆಮೇಲೆ ಇಂಜಿನಿಯರಿಂಗ್ ಆಯಿತು, ಇಂಜಿನಿಯರಿಂಗ್ ಆದಮೇಲೆ ನ್ಯಾಚುರೋಪತಿ ಆ್ಯಂಡ್ ಯೋಗ ಆಯಿತು. ನ್ಯಾಚುರೋಪತಿ ಆ್ಯಂಡ್ ಯೋಗ ಆಯಿತು, ಎಲ್ಲರೂ ಕೇಳ್ತಾ ಇದ್ರು, ನೀವು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಇದನ್ನ ಯಾಕೆ ಚೂಸ್ ಮಾಡಿದ್ರಿ ಅಂತ ಕೇಳ್ತಾಯಿದ್ರು. ಯೂನಿವರ್ಸಿಟಿ ಬ್ಲೂ ಆಯಿತು, ಬಟ್ ಜಾಸ್ತಿನೇ ಮೊದಲಿಂದ ಸ್ಪೋರ್ಟ್ಸಲ್ಲಿ ಇರೋದ್ರಿಂದ ನಾನೇನು ಮಾಡಿದೆ, ಇದನ್ನು ಎಲ್ಲರೂ ಕೂಡ ಒಂದು ಮಾಡ್ತಿರ್ತಾರೆ, ಆದರೆ ಹಣ ಗಳಿಸ್ತಾರೆ, ಜನ ಹಣ ಗಳಿಸ್ತಾರೆ, ಹಣ ಗಳಿಸಿದ್ರೆ ಮುಂದೆ ಏನಾಗುತ್ತೆ ಅಂತ ನೋಡಿದೆ. ಈಗ ಇಂಜಿನಿಯರ್ಸ್ನ ನೋಡಿದೆ, ಬೆಂಗಳೂರಲ್ಲಿ ನೋಡಿದೆ. ನೋಡಿದಾಗ ಏನಿಸ್ತು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿಯೋದು, ಕ್ಯಾಬ್ ಬರುತ್ತೆ, ಕ್ಯಾಬ್ ಬಂದ ತಕ್ಷಣ ರೆಡಿ ಆಗ್ತಾರೆ, ಹೋಗ್ತಾರೆ, ಆಫೀಸಲ್ಲಿ AC ರೂಮಲ್ಲಿ ಕುಂಡಿರ್ತಾರೆ, ಡ್ಯೂಟಿ ಮಾಡ್ತಾರೆ. ಮಾಡಿದ್ಮೇಲೆ ಎಲ್ಲ ರೀತಿ ಏನಾಗುತ್ತೆ, ತಮ್ಮ ಶರೀರದಲ್ಲಿ ಇರುವಂತ ಆರೋಗ್ಯ ಎಲ್ಲ ಹಾಳಾಗ್ತಾ ಬರ್ತಾ ಇದೆ. ಅದು ಗೊತ್ತಾಯ್ತು, ಇದಕ್ಕೆ ಇನ್ನೂ ನಾವು ನಿಮ್ಗೆ ಹೇಳ್ತಾ ಹೋದ್ರೆ ಬಹಳ ಡೀಪ್ ಆಗಿದೆ. ಯಾಂತ್ರಿಕ ಜೀವನ ಶೈಲಿ ಮಾಡ್ಕೊಂತ ತಮ್ಮ ಜೀವನದ ಅರ್ಥವನ್ನೇ ತಿಳ್ಕೊಂಗಿಲ್ಲ. ಅದಕ್ಕಾಗಿ ಯಾರು ಇಂಜಿನಿಯರ್ ಮಾಡ್ಬೇಕಂತ ಆ ರೀತಿ ವಿರೋಧ ಮಾಡ್ತಾ ಇಲ್ಲ, ಆದ್ರೆ ಏನಾಗ್ತಾ ಇದೆ ಅಂತ ಅದನ್ನ ನೋಡಿದಾಗ ಗೊತ್ತಾಯ್ತು. ಕೋಟಿಗಟ್ಟಲೆ ದುಡಿತಾರೆ, ಕೋಟಿಗಳೆ ಗಳಿಸ್ತಾರೆ, ದುಡಿದನ್ನೆಲ್ಲ ಕೊನೆಗೆ ಒಂದು ಹಾಸ್ಪಿಟಲ್ಗೆ ಹಾಕಿಬರುವಂತ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಾನು ಈ ಫೀಲ್ಡ್ಗೆ ನನಗ್ ಬೇಡ ಅಂತ ಹೇಳಿದೆ. ನಾ ಎಲ್ಲರಿಗೂ ಬೇಡ ಅಂತ, ನನಗೆ ಬೇಡ ಅಂತ ಹೇಳಿ ನಾನೇನು ಮಾಡಿದೆ, ಎಲ್ಲರೂ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಹೇಳಿ ನ್ಯಾಚುರೋಪತಿಯನ್ನು ಯೋಗ ಮಾಡಿಕೊಂಡೆ. ಅಲ್ಲಿಂದ MS ಯೋಗ ಆಯಿತು, MS ಯೋಗ ಆದಮೇಲೆ ಡಾಕ್ಟರೇಟ್ ಆಯಿತು, ಅವಾರ್ಡ್ ಇದರಲ್ಲಿ ಆಯಿತು, ಸುಮಾರು ಅವಾರ್ಡ್ಗಳು ಬಂದಿದೆ. ಇದೆಲ್ಲ ಇದಕ್ಕೆ ನಾನೊಂದು ರೀತಿ ಸಮಾಜವನ್ನು ಯಾವ ರೀತಿ ನಾವು ನಮ್ಮಿಂದ ಬದಲಾವಣೆ ಆಗಬೇಕು ಅನ್ನೋದಕ್ಕಿಂತ ಜನರು ಯಾವ ರೀತಿ ಬದಲಾವಣೆ ಆಗ್ತಾ ಇದ್ದಾರೆ, ಜನರು ಯಾವ ರೀತಿ ಆರೋಗ್ಯ ಹಾಳಾಗ್ತಾ ಇದೆ, ಅದನ್ನು ಯಾವ ರೀತಿ ಸುಧಾರಣೆ ಮಾಡ್ಕೋಬೇಕು ಅಂತ ಒಂದು ಅಲ್ಪ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಸುಮಾರು ಈಗ ಒಂದಿಷ್ಟು ಕರ್ನಾಟಕದಿಂದ ನಾನು ಸುಮಾರು ಪ್ರೋಗ್ರಾಮ್ ಮಾಡಿದ್ದೀನಿ. ಎಷ್ಟು ಅವೇರ್ನೆಸ್ ಆಗ್ತದೆ ಅಷ್ಟು ಅವೇರ್ನೆಸ್ ಮಾಡ್ತಾ ಇದ್ದೀನಿ, ಆದರೆ ಜನರು ಇದ್ರ ಬಗ್ಗೆ ತಿಳ್ಕೋಬೇಕು, ಯಾಕೆ ಮಾಡ್ತಾ ಇದ್ದಾರೆ, ಇದು ಏನಾಗುತ್ತೆ ಅಂತೇಳಿ. ಈಗ ನೋಡಿ, ಇತ್ತೀಚಿನ ದಿನಗಳಲ್ಲಿ 40-50 ವರ್ಷಕ್ಕೆ ಡೆತ್ ಆಗ್ತದೆ ಬಹಳ ಜನರದು. ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, ಜನರಿಗೆ ಇದನ್ನು ರೀಚ್ ಮಾಡಬೇಕಂತ ಹೇಳಿ ನಾನೊಂದು ಈ ಸಂಸ್ಥೆಯ ಮುಖಾಂತರ 10 ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಒಂದಿಷ್ಟು ಟೀಮ್ ಕಟ್ಕೊಂಡು ಮಾಡ್ತಾ ಇದ್ದೀವಿ. ಎಷ್ಟೋ ಜನ ಫೋನ್ ಮಾಡ್ತಿರ್ತಾರೆ, ಫೋನ್ ಮಾಡಿ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಈ ಕಾರ್ಯಕ್ರಮ ಮಾಡ್ತಿರ್ತಾರೆ. ಯಾಕಂದ್ರೆ ಜನರಲ್ಲಿ ಮುಡ್ಬೇಕು, ನಾನು ಒಬ್ಬನಿಂದಾನೇ ಎಲ್ಲ ಸಮಾಜ ಸುಧಾರಣೆ ಮಾಡೋಕೆ ಆಗೋದಿಲ್ಲ. ನನ್ನಂಗೆ 100 ಬೆಳೀಲಿ, ಅವ್ರಿಗೂ ಒಂದಿಷ್ಟು ಯೋಗದ ಬಗ್ಗೆ ಮಹತ್ವ ತಿಳ್ಕೊಳ್ಳಿ ಅಂತೇಳಿ ಒಂದಿಷ್ಟು ಜನ ಯುವಕರನ್ನು ಕೂಡ ರೆಡಿ ಮಾಡ್ತಾ ಇದ್ದೇವೆ. ಅದಕ್ಕೆ ಯಾರು ರೆಡಿ ಆಗ್ತಾರಲ್ಲ, ರೆಡಿಯಾಗಿ ನಾವು ನೀವು ಅಂತ ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಚೇಂಜಸ್ ಆದರೆ, ಒಂದು ಊರಿನಲ್ಲಿ ಒಬ್ಬ ಯೋಗಿ ಆದಂತಂದ್ರೆ ಅವಾಗ ನಮ್ಮ ಇಡೀ ದೇಶ ಬದಲಾವಣೆ ಆಗುತ್ತೆ. ನಾವು ಬರೀ ದೇಶ ಬದಲಾವಣೆ ಆಗಬೇಕು, ಅದಾಗಬೇಕು, ಇದಾಗಬೇಕು, ಬರೀ ಮಾತಾಡ್ತೀವಿ ಅಷ್ಟೇ ಹೊರತು ಯಾರು ಒಂದು ಇಂಪ್ಲಿಮೆಂಟ್ ಮಾಡಕ್ ಹೋಗೋದಿಲ್ಲ, ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಹಾಗಾಗಿ ಒಂದಿಷ್ಟು ಬದಲಾವಣೆ ಮಾಡಬೇಕು ಅನ್ನೋದ ದೃಷ್ಟಿಯಿಂದ ಈ ಫೀಲ್ಡ್ಗೆ ಬಂದಿದ್ದೆ ಮೇಡಮ್.
0: ಸರ್, ಇವಾಗ ಏನಾಗುತ್ತೆ ಅಂದ್ರೆ, ಈ ಯೋಗದ ಬಗ್ಗೆ ಮಾತಾಡೋದಾದ್ರೆ ಬಹಳಷ್ಟು ಜನರಲ್ಲಿ ಗೊಂದಲ ಅನ್ನುವಂಥದ್ದು ಇರುತ್ತೆ. ಅಂದ್ರೆ ಕಸರತ್ತು ಮಾಡುವುದು ಅಂದ್ರೆ ಯೋಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಿದ್ರೆ ತಾವು ಒಬ್ಬ ಯೋಗ ಗುರುಗಳಾಗಿ ಯೋಗ ಅಂದ್ರೇನು ಅಂತ ತಾವು ಹೇಳ್ತೀರಾ ಸರ್?
1: ಮೇಡಮ್, ಇದು ಯೋಗ ಅಂತಂದ್ರೆ ಹೇಳ್ತಾರೆ ಸಂಸ್ಕೃತ ಯೂಜ್ ಅಂತ ಹೇಳ್ತೇವೆ. ಯೂಜ್ ಅಂದ್ರೆ ಕೂಡಿಸುವುದು ಅಂತ ಅರ್ಥ, ಕೂಡಿಸುವುದು, ಕೇಂದ್ರೀಕರಿಸುವುದು, ಸಂಯೋಜಿಸುವುದು ಅಂತ ಅರ್ಥ ಆಗುತ್ತೆ. ಹಾಗಾದ್ರೆ ಕೇಳ್ತಾರೆ, ಕೂಡಿಸುವುದಂದ್ರೆ ಏನು, ಕೇಂದ್ರೀಕರಿಸುವುದಂದ್ರೆ ಏನು, ಸಂಯೋಜಿಸುವುದು ಅಂದ್ರೆ ಏನು ಅಂತ ಕೇಳುತ್ತೆ. ಪ್ರಶ್ನೆ ಜನರಿಗೆ ಹೆಂಗಿದೆ ಅಂದ್ರೆ, ಯೋಗ ಅಂತಂದ್ರೆ ಸಣ್ಣ ವಯಸ್ಸಿನಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಯೋಗ ಅನ್ನೋದನ್ನ ಪ್ರತಿಯೊಬ್ಬರು ಅವರು ಸಣ್ಣ ವಯಸ್ಸಿನಲ್ಲೇ ಸ್ಟಾರ್ಟ್ ಮಾಡಬೇಕು, ಕೊನೆ ಉಸಿರು ಇರೋವರೆಗೂ ಮಾಡುವಂತ ಶಕ್ತಿ ಯೋಗದಲ್ಲಿ. ಹಾಗಾಗಿ ಯೋಗ ಅಂದ್ರೆ ಕೂಡಿಸುವುದು ಅಂತ ಅರ್ಥ ಹೇಳಿದೆ. ಶರೀರ, ಪ್ರಾಣ, ಬುದ್ಧಿ, ಮನಸ್ಸು ಹಾಗೂ ಆತ್ಮ ಇವನ್ನೆಲ್ಲವನ್ನ ಸಮರಸವಾಗಿ ಕೂಡಿಸುವುದೇ ಯೋಗ. ನಾವು ನೀವೇನೋ ಕೇಳಿರಲ್ಲ, ಈಗ ಬಹಳ ಬಲಾಢ್ಯವಾಗಿರ್ಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು, ಕಸರತ್ ಮಾಡ್ತಾ ಇರ್ಬೇಕು. ಏನ ಕಸರತ್ತಿಲ್ಲ, ನಮ್ಮ ಶರೀರವನ್ನ ನಾವು ಹೇಗೆ ಕಾಪಾಡ್ಕೋಬೇಕು ನೋಡಿ. ಮನಸ್ಸು ಒಂಥರ ಹೇಳುತ್ತೆ, ಬಾಯಲ್ಲಿ ವಿಚಾರ ಒಂಥರ, ನಾವು ಮಾತಾಡೋ ಒಂಥರ ಮಾಡ್ತಿರ್ತೀವಿ, ತಲೆ ಒಂಥರ ವಿಚಾರ ಮಾಡ್ತಾ ಇರತ್ತೆ. ದೇಹ, ಮನಸ್ಸು, ಆತ್ಮ, ಬುದ್ಧಿ ಇವೆಲ್ಲ ಬಿಡಿಬಿಡಿಸಿಬಿಟ್ಟಿದೆ, ಈಗ ಬಿಡಿಬಿಡಿ ಆಗಿಬಿಟ್ಟಿದೆ, ಒಂದಕ್ಕೊಂದು ಲಿಂಕ್ ಇಲ್ಲಂಗಾಗಿದೆ. ಆದ್ರೆ ಇವೆಲ್ಲ ಕೂಡಿ ಒಂದೇ ಫರ್ಮ್ ಡಿಸಿಷನ್, ಒಂದೇ ಡಿಸಿಷನ್ ತಗೋಂತ ಶಕ್ತಿ ಯೋಗದಲ್ಲಿದೆ. ಕಸರತ್ ಮಾಡುವಂತ ಅವಶ್ಯಕತೆ ಇಲ್ಲ. ಬೆಳಗಿನ ಮಿನಿಮಮ್ 15 ನಿಮಿಷದ ಮೇಲ್ಪಟ್ಟು, 15 ನಿಮಿಷದಿಂದ 1 ಗಂಟೆ ನೀವು ಯೋಗ ಮಾಡಿದ್ರೆ ಸಾಕು, ಅದೆಲ್ಲ ದೈಹಿಕವಾಗಿ ಮಾನಸಿಕವಾಗಿ ಸದೃಢ ಆಗುತ್ತೆ. ಆದ್ರೆ ಯೋಗ ಅಂತ ನಾವು ಹೇಳಿದೀವಿ ಅಷ್ಟೇ, ಆತ್ಮವನ್ನ ಪರಮಾತ್ಮನ ಅಡೆಗೆ ಕರೆದುಕೊಂಡು ಹೋಗುವುದೇ ಯೋಗ. ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವುದೇ ಯೋಗ. ಕತ್ತಲೆ ಜೀವನದಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವುದೇ ಯೋಗ. ಇಷ್ಟೇ ಯೋಗ ಅಂತಂದ್ರೆ, ಇದು ನೀವು ಕಸರತ್ ಮಾಡಬೇಕು, ಅದನ್ನ ಮಾಡಬೇಕು, ಇದನ್ನ ಮಾಡಬೇಕು, ನನ್ನ ವಯಸ್ಸಾಗಿದೆ, ಕಡಿಮೆ ಇದೆ, ಆದಿದೆ, ಇದಂತ ಕಾರಣ ಹೇಳಿದ್ರೆ ಯೋಗ ಆಗೋದಿಲ್ಲ. ಮನುಷ್ಯನಿಗೆ ಇವತ್ತು ಹೆಂಗಿದೆ ಅಂದ್ರೆ, ಯೋಗ ಅಂತಂದ್ರೆ ನೀವು ತಿಳ್ಕೊಂಡ್ರೆ ಕಸರತ್ ಮಾಡೋದು ನನಗೆ ಆಗೋದಿಲ್ಲ, ಕಾರಣಗಳಿಂದ ಯೋಗವನ್ನು ದೂರ ಮಾಡ್ತಾ ಇದ್ದಾರೆ. ಸಣ್ಣ ವಯಸ್ಸಿದ್ದಾಗ ಈಗೇಕ್ ಮಾಡ್ತೀವಿ, ಇನ್ನೊಂದು ಸ್ವಲ್ಪ ದೊಡ್ಡವಾಗೂ ಮಾಡ್ತೀಯ ಅಂತ ಹೇಳ್ತಾರೆ. ಆಮೇಲೆ ದೊಡ್ಡವಾದ್ಮೇಲೆ ಚಂದಾಗಿ ಓದಂತ ಹೇಳ್ತಾರೆ, ಅಂದ್ರೆ ಅದನ್ನ ಮರ್ತು ಬಿಟ್ಟಿರ್ತಾರೆ. ಹಾಗಾಗಿ ಯೋಗದ ಅರ್ಥ ಜನರಿಗೆ ಏನಾಗಿದೆ ಅಂತ ತಪ್ಪದು ನೋಡಿ. ನೀವು ಒಂದು ಹೇಳ್ತೀನಿ, ಯೋಗ ಅಂದ್ರೆ ಜಿಮ್ನಾಸ್ಟಿಕ್ ಮಾಡೋ ನಮ್ಕಿಂತ ಚೆನ್ನಾಗಿ ಯೋಗ ಮಾಡ್ತಾರೆ. ಫ್ಲೆಕ್ಸಿಬಿಲಿಟಿ ಇರುತ್ತೆ, ಅದು ಯೋಗ ಅಲ್ಲ. ಫ್ಲೆಕ್ಸಿಬಿಲಿಟಿ ಇರೋದು ಯೋಗ ಅಲ್ಲ. ಹೆಂಗ್ ಮಾಡ್ಬೇಕು, ಉಸಿರಾಟದ ಕ್ರಮ ಹೇಗಿರ್ಬೇಕು, ಯಾವ ರೀತಿ ಮಾಡ್ಬೇಕು, ದೇಹವನ್ನ ಯಾವ ರೀತಿ ಸರಿಯಾದ ರೀತಿ ನಾವು ಮಾಡ್ಕೋಬೇಕು ಅನ್ನೋದು ಬಹಳ ಮುಖ್ಯ ಇರುತ್ತೆ. ಅದಕ್ಕೆ ಸ್ಟೆಪ್ಸ್ ಇರುತ್ತೆ, ಹೋಲ್ಡಿಂಗ್ ಕೆಪಾಸಿಟಿ ಅಂತ ಇರುತ್ತೆ. ಇವನ್ನೆಲ್ಲ ಕಲ್ಕೊಂಡಾಗ ಮಾತ್ರ ಯೋಗದ ಅರ್ಥ ಗೊತ್ತಾಗುತ್ತೆ.
2: ಸರ್, ಇವಾಗ ನಮ್ಮ ಉಸಿರಾಟದ ಬಗ್ಗೆ ಮಹತ್ವ ಇರಬೇಕು ಅಂತ ತಾವು ಇವಾಗ ಯೋಗದ ಬಗ್ಗೆ ಹೇಳ್ಬೇಕಾದ್ರೆ ಮಾತಾಡ್ತಾ ಇದ್ರಿ. ಇವಾಗ ಕರೋನಾ ಬಂದು ಹೋದಾಗಿಂದ ಏನಾಗಿದೆ ಅಂದ್ರೆ, ನಮ್ಗೆ ಇವಾಗ ಉಸಿರಾಟದ ಮೇಲೆ ಆಗಿರ್ಬೋದು, ನಮ್ಮ ಶ್ವಾಸಕೋಶದ ಮೇಲೆ ಅದರ ಮಹತ್ವ ಎಷ್ಟು ಅನ್ನೋದು ನಮ್ಗೆ ಇವಾಗ ಅರಿವಾಗ್ತಾ ಇದೆ. ಹಾಗಾಗಿ ಈ ಯೋಗದಲ್ಲಿ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬಹುದು ಅಥವಾ ಈ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇವೆ, ಇದಕ್ಕೆ ಈ ಶ್ವಾಸಕೋಶಕ್ಕೆ ಹಾಗೆ ಉಸಿರಾಟಕ್ಕೆ ಮತ್ತೆ ಈ ಯೋಗಕ್ಕೆ ಯಾವ ರೀತಿ ಸಂಬಂಧ ಇದೆ ಅಂತ ತಾವು ಹೇಳ್ತೀರಾ?
1: ನೋಡಿ ಮೇಡಮ್, ಈಗ ಉಸಿರು ಇದ್ದರೆ ಶಿವ, ಉಸಿರು ಹೋದರೆ ಶವ ಅಂತ ಹೇಳ್ತೀನಿ. ಮನುಷ್ಯನಲ್ಲಿ ಉಸಿರಾಟ ಬಹಳ ಮುಖ್ಯವಾಗುತ್ತೆ. ಈಗ ನೋಡಿ, ಈಗ ನೀವು ಹೇಳಿದ್ರಿ ಕೊರೋನಾ ಬಂದಾಗ ನಮ್ಮ ಜನ ಹೇಗೆ ಅಂತ ಕೇಳಿದ್ರೆ, ಯಾವಾಗ ಸಮಸ್ಯೆ ಬರುತ್ತೆ ಅವಾಗ ಮಾತ್ರ ಅದನ್ನ ಮಾಡ್ತಾರೆ. ನಾನು ಮೊದಲಿಂದ ಹೇಳ್ತಾ ಇದ್ದೆ, ಕಷಾಯ ಕುಡೀರಿ ಅಂತ ಹೇಳ್ತಾ ಇದ್ದೆ. ಕಷಾಯ ಕುಡೀರಿ ಅಂತ ಹೇಳಿದ್ರೆ ಎಲ್ಲ ನಾವು ಬ್ರಿಟಿಷ್ ಪಾಲಿಸಿ ಫಾಲೋಅಪ್ ಮಾಡ್ತೀವಿ ಅಂತ ಅನ್ನೋ ದೃಷ್ಟಿಯಿಂದ ಬ್ರಿಟಿಷರು ಜಾನರು ಅವ್ರೇನ್ ಮಾಡ್ಬಿಟ್ರೆ, ಟೀ, ಕಾಫಿ ಇವನ್ನೆಲ್ಲ ಬಿಟ್ಟು ಹೋದ್ರು. ನಮ್ಮ ಜನ ಈಗ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿತಾ ಇದ್ದಾರೆ, ಕಷಾಯ ಕುಡಿತಾ ಇಲ್ಲ, ಇವನ್ನೆಲ್ಲ ಫಾಲೋಅಪ್ ಮಾಡ್ತಾ ಇದಾರೆ. ಹಿಂಗಾಗಿ ಒಳಗಡೆ ಶ್ವಾಸಕೋಶ ಏನಾಗ್ತಾ ಇದೆ ಅಂತ ಕೇಳಿದಾಗ ಉಸಿರಾಟದ ಕ್ರಿಯೆಗೆ ಬಗ್ಗೆ ಕೇಳ್ತಾ ಇದ್ರಿ ನೀವು. ಅಂದ್ರೆ ನಾವೇನ್ ಮಾಡ್ತಾ ಇದೀವಿ, ಇವನ್ನೆಲ್ಲ ಬಿಡ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು ಅಂತ ಮಾಡೋದಿಲ್ಲ. ಉಸಿರಾಟ ಹೆಂಗಿದೆ ಅದನ್ನು ಗೊತ್ತಿಲ್ಲ. ಬೆಳಗಿನ ಸಮಯದಲ್ಲಿ ನಮ್ಮ ಉಸಿರಾಟ ನೆನ್ಬಿಟ್ಕೊಳ್ಳಿ, ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಶ್ವಾಸಕೋಶ ಒಂದೇ ಸ್ಥಿರವಾಗಿರುತ್ತೆ. ಐದೂವರೆ ನಂತರ ಏನಾಗುತ್ತೆ, ಒಂದ್ ಸೈಡ್ ನಿಮ್ ನೋಡಿ, ಒಂದ್ ಕಡೆ ಬಲಹೊಳ್ಳು, ಬಲಗಡೆ ಸೂರ್ಯನಾಡಿ, ಚಂದ್ರನಾಡಿ, ಸುಷುಮ್ನಾಡಿ ಅಂತ ಇರುತ್ತೆ. ಅದೇನಾಗುತ್ತೆ, ಚೇಂಜ್ ಆಗಿಬಿಡುತ್ತೆ. 90 ನಿಮಿಷಕ್ಕೊಮ್ಮೆ ಚೇಂಜ್ ಆಗ್ತಾ ಇರುತ್ತೆ. 90 ನಿಮಿಷಕ್ಕೊಮ್ಮೆ ಚೇಂಜ್ ಆಗಲಿಲ್ಲ ಅಂದ್ರೆ 90 ನಿಮಿಷದಿಂದ 100 ಮಿನಿಟ್ಸ್ ಅಂತ ತಿಳ್ಕೊಳ್ಳಿ. ಆ ಚೇಂಜ್ ಆಗಲಿಲ್ಲ ಅಂದ್ರೆ ಒಳಗಡೆ ಒಂದು ಮಾರಕ ಸಮಸ್ಯೆ ಆಗಿದೆ ಅಂತ ತಿಳ್ಕೋಬೇಕು. ನಾವು ಆಗಿದೆ ಅಂತ ತಿಳ್ಕೋಬೇಕು.
2: ಅದು ಚೇಂಜ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಸರ್?
1: ನೀವು ಚೆಕ್ ಮಾಡಿದ್ರೆ, ಉಸಿರಾಟವನ್ನು ಚೆಕ್ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ. ಒಂದ್ ಸೈಡ್ ನೋಡಿ, ನೀವು ಒಂದ್ ಚೆಕ್ ಮಾಡ್ಕೊಳ್ಳಿ, ಒಮ್ಮೆ ರೈಟ್ ನೋಸ್ಟಲ್ ಕಡೆ ಜಾಸ್ತಿ ಇರುತ್ತೆ, ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ ಯಾವಾಗ ಅವಾಗ ಮತ್ತೆ ಲೆಫ್ಟ್ ಕಡೆ ಇರುತ್ತೆ. ಅದ್ರ 90 ನಿಮಿಷಕ್ಕೊಮ್ಮೆ ಚೇಂಜ್ ಆಗ್ತಾ ಬರುತ್ತೆ. ಹಾಗಾಗಿ ಅವಾಗ ಗೊತ್ತಾಗುತ್ತೆ ನಮಗೆ. ಆಮೆ ಈಗ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು, ಆಮೆ 1 ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತೆ ಅಂತ ಕೇಳಿದಾಗ ನೀವು ಹೇಳ್ತೀರಿ 3-5 ಬಾರಿ. ಹೌದಾ? ನಿಜಾನ? ಅದ್ರ ಆಯುಷ್ಯ ಎಷ್ಟಿದೆ? 300-400 ವರ್ಷ ಬದುಕುತ್ತೆ. ಹೌದಾ? ಶ್ವಾನ ಜಾಸ್ತಿ ಉಸಿರಾಡುತ್ತಾ ಕಡಿಮೆ ಉಸಿರಾಡುತ್ತಾ? ಜಾಸ್ತಿ ಉಸಿರಾಡ ಕಡಿಮೆ ಉಸಿರಾಡುತ್ತೆ.
2: ಜಾಸ್ತಿ ಉಸಿರಾಡುತ್ತೆ.
1: 40-50 ಬಾರಿ 60 ಬಾರಿ ಉಸಿರಾಡುತ್ತೆ. ಅದ್ರ ಆಯುಷ್ಯ ಎಷ್ಟಿದೆ? 12-16 ವರ್ಷ. ಹೌದಾ? ಹಂಗಾಗಿ ಉಸಿರಾಟ ಜಾಸ್ತಿ ಆದಷ್ಟು ಮನುಷ್ಯನ ಆಯುಷ್ಯ ಕಡಿಮೆ ಆಗುತ್ತೆ. ಮನುಷ್ಯನ ಉಸಿರಾಟ ಹೇಗಿರ್ಬೇಕಂತ ಕೇಳಿದಾಗ, 1 ನಿಮಿಷಕ್ಕೆ 12-14 ಬಾರಿ ಅಷ್ಟೇ ಉಸಿರಾಡ್ತಾ ಇರ್ಬೇಕು. ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಬಾಯಲ್ಲಿನೂ ಉಸಿರಾಡ್ತೀವಿ, ಮೂಗ್ಲಿನೂ ಉಸಿರಾಡ್ತೀವಿ, ಇವೆಲ್ಲ ಕಂಟ್ರೋಲಿಂಗ್ ಇಲ್ಲ ನಮ್ಮ ಹತ್ರ. ಅವು ಯಾವಾಗ ನಿಮ್ಗೆ ಉಸಿರಾಟ ಜಾಸ್ತಿ ಆಗುತ್ತೆ ಚೆಕ್ ಮಾಡ್ಕೊಂಡು ನೋಡಿ, 1 ನಿಮಿಷಕ್ಕೆ ಎಷ್ಟು ಉಸಿರಾಡ್ತಾ ಇದೀರಿ. ಅಷ್ಟರ ಮೇಲೆ ಗೊತ್ತಾಗುತ್ತೆ ನೀವು 70 ವರ್ಷ ಬದುಕ್ತೀರಿ, 80 ವರ್ಷ ಬದುಕ್ತೀರಿ, 90 ವರ್ಷ ಬದುಕ್ತೀರಿ. ಈ ರೀತಿ ಋಷಿ ಮುನಿಗಳು ಈ ಉಸಿರಾಟದ ಮುಖಾಂತರ ಇಷ್ಟೇ ವರ್ಷ ಬದುಕ್ತೀವಿ ಅಂತ ಹೇಳಿದ್ರೆ 1-2 ವರ್ಷ ಹೆಚ್ಚು ಕಡಿಮೆ ಅವ್ರ ಡೆತ್ ಆಗ್ತಿತ್ತು. ಅಷ್ಟು ಶಕ್ತಿ ಯೋಗದಲ್ಲಿದೆ. ಯೋಗಿಗಳಲ್ಲಿ ಅಷ್ಟು ಶಕ್ತಿ ಇದೆ, ಅದು ಉಸಿರಾಟದ ಮುಖಾಂತರ ಗೊತ್ತಾಗುತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಏನ್ ಬೇಕಾದ್ರೆ ತಿಂದು ಹೆಂಗ್ ಬೇಕಂಗ ಜೀವನ ನಡೆಸಿ ಆ ಉಸಿರಾಟ ಕಡೆ ಗಮನನೇ ಕೊಡ್ತಾ ಇಲ್ಲ. ಅಸ್ತಮ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತೀವಿ. ಶ್ವಾಸಕೋಶ ಕೋವಿಡ್ ಟೈಮಲ್ಲಿ ಹೇಳಿದ್ರಿ, ಕೋವಿಡ್ ಟೈಮಲ್ಲಿ ಯೋಗ ಮಾಡ್ಬೇಕು ಅಂತ ಅವಾಗ ಗೊತ್ತಾಯ್ತು ಯೋಗದ ಮಹತ್ವ ಏನು ಅಂತ. ಅಂತೇಳಿ. ಓಕೆ, ಈಗ ನೀವು ಇದರಲ್ಲಿ ಓಂಕಾರ ಅಂತ ಹೇಳ್ತೀವಿ ನಾವು. ಓಂಕಾರ ಅಂತ ಹೇಳಿದಾಗ ಅ ಊಮ ಈ ವರ್ಡ್ ಅಲ್ಲಿ ಇರುತ್ತೆ. ಇದನ್ನ ಸರಿಯಾದ ರೀತಿ ಗುರುಮುಖಿಯನ್ನು ತಿಳ್ಕೊಂಡ್ಬಿಟ್ಟು ಹೇಗೆ ಹೇಳ್ಬೇಕಂತ ತಿಳ್ಕೊಂಡ್ರೆ ನೈಟ್ರಿಕ್ ಆಕ್ಸೈಡ್ ಉತ್ಪನ್ನ ಆಗುತ್ತೆ. ಆ ನೈಟ್ರಿಕ್ ಆಕ್ಸೈಡ್ ಉತ್ಪನ್ನ ಆಯ್ತಂತಂದ್ರೆ ಶ್ವಾಸಕೋಶ ಸಮಸ್ಯೆನೇ ದೂರ ಆಗುತ್ತೆ. ನೀವು ಯಾವ ವ್ಯಾಕ್ಸಿನ್ ಹಾಕೋಂತ ಅವಶ್ಯಕತೆನೆ ಇಲ್ಲ, ಅಷ್ಟು ಶಕ್ತಿ ಯೋಗದಲ್ಲಿದೆ. ಆ ಮಂತ್ರವನ್ನು ಹೇಗೆ ಹೇಳಬೇಕು, ಯಾವ ರೀತಿ ಹೇಳಬೇಕು, ಇದಕ್ಕೆಲ್ಲ ಗುರುಮುಖಿಯನ್ನು ಕಲಿಬೇಕು. ಕಲ್ಕೊಂಡ್ರೆ ಮಾತ್ರ ಅದ್ರ ಅರ್ಥ ಗೊತ್ತಾಗುತ್ತೆ. ಈಗ ಸುಮ್ಮನೆ ನಾವು ಯೋಗ ಮಾಡ್ತೀವಿ ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ಗಾರ್ಡನ್ ಅಲ್ಲಿ ಕುಂತು ಯೋಗ ಮಾಡ್ತಿರ್ತಾರೆ, ಆಮೇಲೆ ಎಲ್ಲಿ ಬೇಕಾದ್ರೆ ಪೊಲ್ಯೂಷನ್ ಇರುತ್ತೆ ಅಲ್ಲಿ ಯೋಗ ಮಾಡ್ತಿರ್ತಾರೆ. ಸಿಟ್ಟಿಂಗ್ ಪೊಸಿಷನ್ ಸರಿ ಇರೋದಿಲ್ಲ, ಗಾರ್ಡನ್ ಅಲ್ಲಿ ಕುಂದೇ ನಾ ದಿವಸಕ್ಕೆ 2 ತಾಸು ಯೋಗ ಮಾಡ್ತೀನಿ, 3 ಗಂಟೆ ಯೋಗ ಮಾಡ್ತೀನಿ, 4 ಗಂಟೆ ಯೋಗ, ಏನು ಉಪಯೋಗ ಇಲ್ಲ. ಗುರುಮುಖಿಯನ್ನು 1/2 ಗಂಟೆ ಮಾಡಿ ಸಾಕು, ನಿಮ್ಗೆ ಹೆಂಗ್ ಬೇಕಂಗೆ ತಿಳಿದು ನೀವು 1 ತಾಸು ಮಾಡಿದ್ರೆ ಏನು ಯೂಸ್ ಇಲ್ಲ.
2: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಸರಣಿ ಜಾಗೃತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸಂಗಮೇಶ್ ಸೌದತ್ತಿಮಠ್. ಸರ್, ತಾವು ಹೇಳ್ತಾ ಇದ್ರಿ ಯೋಗವನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಆರಂಭ ಮಾಡಬೇಕು ಅಂತ. ಇವಾಗ ಸಾಕಷ್ಟು ಜನಗೆ ತುಂಬಾ ತೊಂದರೆ ಇರುತ್ತೆ, ಇವಾಗ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅವರಿಗೆ ಪ್ರಾರಂಭ ಮಾಡ್ಲಿಕ್ಕೆ ಕಷ್ಟ ಆಗ್ಬಹುದು, ಅಂತವರು ಯಾವ ಟೈಮ್ನಲ್ಲಿ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳ್ತೀರಾ?
1: ಬ್ರಾಹ್ಮಿ ಮುಹೂರ್ತ ಅಂತಂದ್ರೆ ಸೂರ್ಯ ಉದಯ ಆಗೋಕ್ಕಿಂತ 90 ನಿಮಿಷ ಮೊದಲು ಅಂತ ಹೇಳ್ತೀವಿ. ಇವತ್ತು 6 ಗಂಟೆಗೆ ಸೂರ್ಯ ಉದಯ ಅಂತ ಇದೆ ಅಂತ ಹೇಳ್ಕೊಂಡು 90 ನಿಮಿಷ ಮೊದಲು ಅದು ಬ್ರಾಹ್ಮಿ ಮುಹೂರ್ತ ಅಂತ. ಆರೋಗ್ಯವಂತರು, ನಡೆಯುವಂಥ ಕೆಪಾಸಿಟಿ ಇರೋರಿಗೆ, ಯೋಗವನ್ನು ಮಾಡುವಂಥ ಶಕ್ತಿ ಬಲ್ಲವರಿಗೆ ಯಾರಿರ್ತಾರಲ್ಲ ಅವರು ಆ ಸಮಯದಲ್ಲಿ ಮಾಡ್ಕೋಬೇಕು. ಈಗ ವಯಸ್ಸಾಗಿದೆ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಸೂರ್ಯ ಉದಯ ಆದ 1 ಅವರ್ ಒಳಗಡೆ, ಅಂದರೆ 6 ಗಂಟೆಗೆ ಆಗಿದೆ ಅಂದರೆ 7 ಗಂಟೆ ಒಳಗಡೆ ಯೋಗ ಮಾಡಿ ಮುಗಿಸಿರ್ಬೇಕು. ಎಷ್ಟು ಜಾಸ್ತಿ ಸಮಯ ಆಗುತ್ತೆ ಅಂದರೆ 8 ಗಂಟೆ 9 ಗಂಟೆ ಈ ಸಮಯದಲ್ಲಿ ಯೋಗ ಮಾಡೋಕ್ಕೆ ಹೋಗಬಾರ್ದು. ಬೆಂಗಳೂರಂಥ ಸಿಟಿಯಲ್ಲಿ ಈಗ ಏನಾಗ್ತಾ ಇದೆ ಅಂತ ಕೇಳಿದಾಗ, ಬೆಂಗಳೂರಾಗಲಿ ಡೆಲ್ಲಿ ಆಗಲಿ ಮಧ್ಯಾಹ್ನ 2 ಗಂಟೆಗೂ ಯೋಗ ಮಾಡ್ತಾರೆ, ಮಧ್ಯಾಹ್ನ 1 ಗಂಟೆಗೆ ಮಾಡ್ತಿರ್ತಾರೆ, 4 ಗಂಟೆಗೆ ಮಾಡ್ತಿರ್ತಾರೆ, ಎಲ್ಲರೂ ಅಲ್ಲ. ಒಂದಿಷ್ಟು ಟೈಮ್ ಅವಾಗ ಸಿಗುತ್ತೆ, ಅವ್ರು ಟೈಮ್ ಸಿಕ್ಕಾಗ ಯೋಗ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ನೀವು ಕೇಳಿದ್ರೆ ಯಾರ ಆರೋಗ್ಯ ಹೇಗೆ ಹಾಳಾಗಿದೆ ಅಂತ ಗೊತ್ತಾಗಬೇಕಲ್ಲ. ಹಂಗಾಗಿ ಸೂರ್ಯ ಉದಯ ಆಗೋಕ್ಕಿಂತ 1 ಅವರ್ ಬಿಫೋರು ಅಥವಾ ಆಫ್ಟರ್ 1 ಅವರ್ ಅಷ್ಟೇ. ಅಂದರೆ ಭಾಳ ಬಿಸಿಲು ಬರ್ತಾ ಇದೆ ಅಂದರೆ ಆ ಬಿಸಿಲು ಬರೋಕ್ಕಿಂತ ಮುಂಚೆನೇ ಯೋಗ ಮುಗಿಸಿರ್ಬೇಕು. ಅದು ಸೂಕ್ತವಾದ ಸಮಯ. ನಿಮ್ಗೆ ಯಾವಾಗ ಬೇಕಾಗಿ ಮಾಡಿದರೆ, ಹೆಂಗೆ ಬೇಕಂಗೆ ಮಾಡಿದರೆ, ಎಂತೆಂಥ ಮಾರಕ ಕಾಯಿಲೆಗಳು ಬಂದ್ರೂ ಯೋಗ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದ್ದು ಕೂಡ. ಕೆಟ್ಟದ್ದಂತಂದರೆ ನೀವು ತಪ್ಪು ಮಾಡಿರ್ತೀರಿ, ಅನುಭವಿಸೋದು ನೀವೇ ಆಗುತ್ತೆ. ಹಂಗಾಗಿ ಅದಕ್ಕೆ ಒಂದು ಸರಿಯಾದ ನಿಗದಿತ ಸಮಯದಲ್ಲಿ ಸರಿಯಾದ ರೀತಿ ಗುರುಮುಖಿಯನ್ನಾಗಿ ತಿಳ್ಕೊಂಬಿಟ್ಟು ಸರಿಯಾಗಿ ಮಾಡಿದರೆ ಏನು ಸಮಸ್ಯೆ ಆಗೋದಿಲ್ಲ. ಯೋಗ ಬಹಳ ಸರಳ ಇದೆ, ಅದ್ರ ತಿಳ್ಕೊಂಬಿಟ್ಟು ಮಾಡ್ಕೋಬೇಕು. ಎಲ್ಲ ಮಾಡಬೇಕಂತಲ್ಲ, ಸ್ವಲ್ಪ ಸ್ವಲ್ಪ ಮಾಡಿ, ತಿಳಿದ್ಬಿಟ್ಟು ಮಾಡಿ.
2: ಸರ್, ಇವಾಗ ಆರೋಗ್ಯ ಸಮಸ್ಯೆ ಇರುವಂತವರು ಏನಾದರೂ ಸೇವನೆ ಮಾಡಲೇಬೇಕು, ಆ ಥರ ಏನಾದರೂ ಆಹಾರವನ್ನು ಸೇವನೆ ಮಾಡಿ ಎಷ್ಟು ಸಮಯದ ನಂತರ ಯೋಗವನ್ನು ಅಭ್ಯಾಸ ಮಾಡಿದರೆ ಒಳ್ಳೆಯದು ಅಂತ ತಾವು ಹೇಳ್ತೀರಾ?
1: ಆಹಾರ ಸೇವನೆ ಮಾಡಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ 1/2 ಗ್ಲಾಸಷ್ಟು ಬಿಸಿನೀರನ್ನು ಕುಡಿಬೇಕು. ಒಂದು ಸ್ವಲ್ಪ ಆದರೂ ಸ್ವಲ್ಪ ನೀರು, ಯಾಕಂದ್ರೆ ನಾವು ರಾತ್ರಿ ಮಲಗಿರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ಡೈರೆಕ್ಟಾಗಿ ಯೋಗ ಮಾಡೋಕ್ಕೆ ಹೋಗಬಾರ್ದು, ಅದು ಮೋಸ್ಟ್ ಡೇಂಜರಸ್. ಖಾಲಿ ಹೊಟ್ಟೆಲೆ ಮಾಡಬಾರ್ದು. ಖಾಲಿ ಹೊಟ್ಟೆಲೆ ಅಂತಂದರೆ ನೀರಲ್ಲಿ ಕೂಡ ಸ್ವಲ್ಪ ಕುಡಿದಿರಬೇಕು, ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ಯೋಗ ಸ್ಟಾರ್ಟ್ ಮಾಡ್ಕೋಬೇಕು. ಈಗ ಎಷ್ಟು ಜನ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಇದೆಲ್ಲ ಆಗ್ತಾ ಇದೆ, ಏನು ಆಗ್ತಾ ಇದೆ ಅಂತ ಜಿಮ್ಮಲ್ಲಿ ಎಷ್ಟು ಜನ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಇವೆಲ್ಲ ಸಮಸ್ಯೆಗಳು ಯಾಕೆ ಆಗ್ತಾ ಇದೆ, ತಿನ್ನುವಂಥ ಕ್ರಮ ಗೊತ್ತಿಲ್ಲ ಜನರಿಗೆ. ನೀವು ತಿಂದುಬಿಟ್ಟು ಮಾಡೋದು ಅಂತಂದು ಹೇಳಿದ್ರಲ್ಲ, ಈಗ ಮಿನಿಮಮ್ 3-4 ಅವರ್ಸ್ ಗ್ಯಾಪ್ ಇರಬೇಕು. ಮಿನಿಮಮ್ 3-4 ಅವರ್ಸ್ ಗ್ಯಾಪ್ ಇರಬೇಕು. ಅಷ್ಟು ಗ್ಯಾಪ್ ಇದ್ರೆ ಮಾತ್ರ ಅದು ಯೋಗದ ಮಹತ್ವ ತಿಳಿಯುತ್ತೆ. ಈಗ ಊಟ ಮಾಡಿದ ತಕ್ಷಣ ಡೈಜೆಷನ್ ಆಗಬೇಕಪ್ಪ, 3-4 ಅವರ್ಸ್ ಬೇಕಾ? ಆ 3-4 ಅವರ್ ಡೈಜೆಷನ್ ಆಗಿರುತ್ತೆ. ನೀವು ರಾತ್ರಿ ಮಲಗಿರ್ತೀರಿ, ಅದು ಬೆಳಗ್ಗೆವರೆಗೂ ಡೈಜೆಷನ್ ಆಗಿರುತ್ತೆ. ಬೆಳಗಿನ ಕರ್ಮೇಂದ್ರಿಯಗಳನ್ನ ಎಲ್ಲವನ್ನ ಮುಗಿಸ್ಕೊಂಡು ಬಿಟ್ಟನೆ ಯೋಗವನ್ನು ಸ್ಟಾರ್ಟ್. ಆ ಕರ್ಮೇಂದ್ರಿಯಗಳನ್ನ ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆ ಒಳಗಡೆ ಮನುಷ್ಯನಿಗೆ ಮೋಷನ್ ಎಲ್ಲ ಕ್ಲಿಯರಿಟಿ ಆಗಿರಬೇಕು. ಆ ಕ್ಲಿಯರ್ ಆದ್ಮೇಲೆ ಯೋಗ ಮಾಡ್ಕೋಬೇಕು. ಹಾಗೆ ನಮಗೆ ಸಮಯ ಇಲ್ಲ, ನಂಗೆ ಇದಾಗತ್ತೆ ಅದಾಗತ್ತೆ ಅಂತ ಹೇಳಿ ಈ ರೀತಿ ಕಾರಣಗಳ ಹೇಳಿ ಯೋಗನ ನೀವು ತಿಳಿದಂಗೆ ಮಾಡಿಬಿಟ್ರೆ ಅದು ಸರಿ ಆಗೋದಿಲ್ಲ. ಒಂದಿಷ್ಟು ಕ್ರಮ ಇರುತ್ತೆ, ಅದನ್ನು ಫಾಲೋಅಪ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಸಿಗುತ್ತೆ ಯೋಗದಿಂದ.
2: ಸರ್, ಇವಾಗ ತಾವು ಹೇಳ್ತಾ ಇದ್ದೀರಾ ಅಂದ್ರೆ ಗುರು ಮುಖೇನೇ ನಾವು ಯೋಗವನ್ನ ಕಲಿಬೇಕು ಅಂತ. ಇವಾಗ ಜಾಲತಾಣಗಳಲ್ಲೆಲ್ಲ ನೋಡಿ ಬಹಳಷ್ಟು ಜನ ಯೋಗವನ್ನ ಅಭ್ಯಾಸ ಮಾಡ್ತಾ ಇರ್ತಾರೆ, ಅಂತವರು ಮನೆಯಲ್ಲೇ ಕುಳಿತು ನಾನು ಯೋಗಾಭ್ಯಾಸವನ್ನ ಮಾಡಬೇಕು ಅನ್ನೋರಿಗೆ ಸರಳವಾದಂತಹ ಯಾವ್ದಾದ್ರು ಯೋಗಾಭ್ಯಾಸ ಅನ್ನುವಂಥದ್ದು ಏನಾದ್ರೂ ಇದೆಯಾ?
1: ನೋಡಿ, ಒಂದು ಖುಷಿ ಸಂಗತಿ ಏನಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಯಾವಾಗ 2015 ಏನಾಯ್ತು ಅಂದ್ರೆ ಯೋಗದ ಮಹತ್ವ ಏನೆಂಬುದು ಇಂಟರ್ನ್ಯಾಷನಲ್ ಯೋಗಾ ಡೇ ಅಂತ ಯಾವಾಗ ಸ್ಟಾರ್ಟ್ ಆಯ್ತಲ್ಲ, ಅವಾಗಿಂದ ಏನಾಯ್ತು ಅಂದ್ರೆ ಯೋಗದ ಬಗ್ಗೆ ಆಸಕ್ತಿ ಜಾಸ್ತಿ ಆಯ್ತು. ಅದು ಹುಟ್ಟಿರೋದು ನಮ್ಮ ಭಾರತದಲ್ಲೇನೆ, ಆದರೆ ಈಗ ಇತ್ತೀಚಿನ ಜಾಸ್ತಿ ಆಗ್ತಾ ಇದೆ. ಆದರೆ ಜಾಲತಾಣಗಳಲ್ಲಿ ನೋಡಿ ಮಾಡ್ತಾ ಇದ್ರೆ ಅಂತ ತಿಳ್ಕೊಳ್ಳಿ. ಈಗ ನಿಮ್ಮ ಸಮಸ್ಯೆ ಒಂದು, ಅದು ಒಳ್ಳೇದೇನೆ, ಮಾಡೋದು ಕೆಟ್ಟಂತಲ್ಲ, ಅಟ್ ಲೀಸ್ಟ್ ಅದ್ರ ಬಗ್ಗೆ ಅವೇರ್ನೆಸ್ ಎಲ್ಲ ಬರ್ತಾ ಇದೆ. ಯೋಗ ಅಂದ್ರೆ ಏನು ಅಂತ ತಿಳ್ಕೊತಾ ಇದ್ದಾರೆ, ಎಷ್ಟೋ ಜನ ಅವೇರ್ನೆಸ್ ಮಾಡ್ತಾ ಇದ್ದಾರೆ, ಬಹಳ ತುಂಬಾ ಒಳ್ಳೆ ಸಂಗತಿ. ಆದರೆ ಪ್ರತಿಯೊಬ್ಬರ ಶರೀರ ಬೇರೆ ಬೇರೆ ಇರುತ್ತೆ. ಪ್ರತಿಯೊಬ್ಬರ ಶರೀರ ಬೇರೆ ಬೇರೆ ಇದ್ದಾಗ ಅದಕ್ಕೇನಾಗುತ್ತೆ, ಅಲ್ಲಿ ಅವ್ರು ಹೇಳಿದ್ದನ್ನು ನೀವು ಮಾಡ್ಕೊಂಡ್ಬಿಟ್ಟು ಒಂದು ಪ್ಲಸ್ಸು ಆಗ್ಬೋದು, ಮೈನಸ್ಸು ಆಗ್ಬೋದು. ಹಾಗಾಗಿ ಒಳ್ಳೇದು ಆಯಿತು ಅಂತಂದರೆ ನೀವೇನು ಮಾಡ್ತೀರಿ, ಒಬ್ಬರೇ ಮಾಡ್ತಿರ್ತೀರಿ. ಕೆಟ್ಟದ್ದಾಯಿತು ಅಂದರೆ 1000 ಜನಕ್ಕೆ ಹೇಳಿಬಿಡ್ತೀರಿ. ಅವಾಗ ಏನಾಗ್ಬಿಡುತ್ತೆ, ಯೋಗದ ಬಗ್ಗೆ ಕೆಟ್ಟ ಸಂದೇಶ ಮೂಡುತ್ತೆ ಸಮಾಜದಲ್ಲಿ, ಯೋಗದ ಬಗ್ಗೆ ಕೆಟ್ಟ ಸಂದೇಶ ಮೂಡುತ್ತೆ. ನಾವೀಗ ನೋಡಿ ಒಳ್ಳೇದಿತ್ತಂತಂದ್ರೆ ನಾವು ಇಟ್ಟು ನೋಡ್ತೀವಿ ಇಟ್ಕೋತೀವಿ, ಕೆಟ್ಟದ್ದಾಯ್ತು ಅಂದ್ರೆ ತುಂಬಾ ಜನಕ್ಕೆ ಹೇಳ್ಬಿಡ್ತೀವಿ. ಹಿಂಗಾಗಿ ಏನಾಗುತ್ತೆ, ನಿಮ್ಮ ಶರೀರ ಹೇಗಿದೆ, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ನಿಮ್ಮ ಊರಿನಲ್ಲಿ ಒಬ್ಬ ಯೋಗ ಗುರುಗಳು ಇರ್ತಾರೆ, ಅವ್ರನ್ನ ಭೇಟಿಯಾಗಿ ಮಾತಾಡಿ ತಿಳ್ಕೊಳ್ಳಿ, ತಿಳ್ಕೊಂಬಿಟ್ಟು ಪ್ರಾರಂಭ ಮಾಡೋದು ತುಂಬಾ ಒಳ್ಳೇದು. ಹಾಗೆ ನಿಮ್ಗೆ ತಿಳಿದಂಗೆ ಮಾಡೋದು, ಜಾಲತಾಣದಲ್ಲಿ ನೋಡಿ ಮಾಡೋದು ಸ್ವಲ್ಪ ಅಪಾಯಕಾರಿ ಅಂತ ಅನ್ಸೋ ಚಾನ್ಸಸ್ ತುಂಬಾ ಇದೆ.
2: ಖಂಡಿತ ಸರ್. ಸರ್, ಇವಾಗ ತಾವ್ ಹೇಳ್ತಾ ಇದ್ರಿ ಇತ್ತೀಚಿನ ಜೀವನ ಶೈಲಿ ಅನ್ನುವಂಥದ್ದು ತುಂಬಾ ಬದಲಾವಣೆ ಆಗಿದೆ. ಆಫೀಸಿಗೆ ಹೋಗೋದು, ಮನೆಗೆ ಬರೋದು, ಈ ತರ ಆಫೀಸಿಗೆ ಹೋದ್ರೆ ಕುರ್ಚಿ ಮೇಲೆ ಕೂತಿರ್ತಾರೆ, ಮನೆಗೆ ಬರ್ತಾರೆ ಸೋಫಾ ಮೇಲೆ ಕೂರ್ತಾರೆ, ಕೆಳಗೆ ಕೂರುವಂತಹ ಅಭ್ಯಾಸನೇ ತಪ್ಪಿ ಹೋಗಿದೆ. ಇವಾಗ ಪದ್ಮಾಸನ ಹಾಕೋದಕ್ಕೂ ಬರೋದಿಲ್ಲ, ಅಂತವ್ರಿಗೆ ಏನಾದ್ರೂ ಪರಿಹಾರ ಅನ್ನೋದನ್ನ ಏನಾದ್ರೂ ಇದೆಯಾ ಈ ಯೋಗದಲ್ಲಿ?
1: ಈಗ ಏನಾಗಿದೆ ಮೇಡಮ್, ಈಗ ನೋಡಿ ಆಫೀಸ್ ಅಲ್ಲಿ ಎಸಿಯಲ್ಲೇ ಕುಂತ್ಕೋತಾರೆ, ಅಲ್ಲಿ ಕುಂತು ಕುಂತು ವಿಟಾಮಿನ್ D3 ವಿಟಾಮಿನ್ B12 ಇವೆಲ್ಲ ಒಂದಿಷ್ಟು ಡೆಫಿಷಿಯನ್ಸಿ ಬರ್ತಾ ಇದೆ ಮನುಷ್ಯನ ಶರೀರದಲ್ಲಿ. ಸ್ಪೈನಲ್ ಕಾರ್ಡ್ ಅನ್ನೋದು ಹಾಳಾಗ್ತಾ ಇದೆ, ಯಾಕಂದ್ರೆ ಕುಂಡ್ರೋ ಪೋಷನ್ ಸರಿಯಾಗಿಲ್ಲ, ಸರಿಯಾಗಿ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಆಗ್ತಾ ಇಲ್ಲ. ಈ ರೀತಿ ಸಮಸ್ಯೆಗಳು ಆಗಿ ಮನುಷ್ಯನಿಗೆ ಏನಾಗ್ತಾ ಇದೆ ಅಂದ್ರೆ ಕುಂತ್ಕೊಳ್ಳೋದು, ನೀವು ಪದ್ಮಾಸನ ಹೇಳಿದ್ರಿ ಅರ್ಧ ಪದ್ಮಾಸನ ಕೂಡ ಬರಲ್ಲ, ಯಾಕಂದ್ರೆ ಕಾಲು ಮಡಚೋದೇ ಮರ್ತ್ಬಿಟ್ಟಿದ್ದಾರೆ. ಈಗ ನೀವು ಊಟ ಮಾಡ್ಬೇಕಂದ್ರೆ ಚಪ್ಪಾಳೆ ಹಾಕೊಂಡ್ಬಿಟ್ಟು ಕುಂತ್ಕೋಬೇಕು, ಹೌದಾ? ಅವಾಗ ಏನಾಗುತ್ತೆ, ಅಗ್ನಿ ತತ್ವ ಆಕ್ಟಿವ್ ಆಗುತ್ತೆ, ಡೈಜೆಷನ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ಕುಂಡ್ರೋದೆಲ್ಲ ಡೈನಿಂಗ್ ಟೇಬಲ್ ಮೇಲೆ. ಒಂದು, ಬೆಂಗಳೂರಲ್ಲಿ ನಿಂತು ತಿಂತಾರೆ, ನಿಂತು ತಿನ್ಲೇಬಾರ್ದು.
2: ಮತ್ತಿವಾಗ ಬಫೆ ಸಿಸ್ಟಮ್ ಎಲ್ಲ ಬಂದು
1: ಬಫೆ ಸಿಸ್ಟಮ್ ಬಂದಿದೆ. ಮೊದಲು ಏನ್ ಮಾಡಿದೆ, ಪಂಕ್ತಿ ಊಟ ಅಂತ ಕಸು, ಅಷ್ಟು ಜನ ಕುಂಡ್ತಾ ಇದ್ರು, ಕುಂದು ಊಟ ಮಾಡ್ತಾ ಇದ್ರು. ಊಟ ಮಾಡಿದ ಹಂಗ ಅದ್ ಹೆಂಗ ಹಳೆ ಪದ್ಧತಿ ಇತ್ತಲ್ಲ, ಹಂಗ ಮನುಷ್ಯನ ಆಯುಷ್ಯ ಕೂಡ ಚೆನ್ನಾಗಿರ್ತಾ ಇತ್ತು, ಆರೋಗ್ಯ ಕೂಡ ಚೆನ್ನಾಗಿರ್ತಾ ಇತ್ತು. ಈಗ ಏನಾಗಿದೆ, ಎಷ್ಟು ಸಿಸ್ಟಮ್ ಬದಲಾವಣೆ ಆಗಿದೆ ಅಲ್ಲ, ಅಷ್ಟು ಆರೋಗ್ಯ ಹಾಳಾಗ್ತಾ ಇದೆ. ನಿಂತು ತಿನ್ನೋದ್ರಿಂದ ಮನುಷ್ಯನಿಗೆ ಡೈಜೆಷನ್ ಸಮಸ್ಯೆ ಆಗುತ್ತೆ, ಮನಕಾಲು ಸಮಸ್ಯೆ ಆಗುತ್ತೆ, ಹತ್ತು ಹಲವು ಬಹಳ ಸಮಸ್ಯೆಗಳಾಗುತ್ತೆ, ಒಂದು ಎರಡು ಅಂತಲ್ಲ ಬಹಳ ಸಮಸ್ಯೆಗಳಾಗುತ್ತೆ. ಆರೋಗ್ಯ ಹೇಗಿರಬೇಕು, ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದು ಬಹಳ ಮುಖ್ಯ ಇದೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಡೈನಿಂಗ್ ಟೇಬಲ್ ಅಲ್ಲ, ಅದು ಡೈನಿಂಗ್ ಟೇಬಲ್ ಅಂತ ಹೇಳ್ತೀವಿ, ಡೈನಿಂಗ್ ಟೇಬಲ್ ಅದನ್ನ ಏನ್ ಮಾಡ್ತಾ ಇದೀವಿ, ಕುಂತ ತಕ್ಷಣ ಹೆಂಗ್ ಕುಂತ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಇವೆಲ್ಲ ತತ್ವಗಳಿದೆ, ಅಗ್ನಿ ತತ್ವ, ವಾಯು ತತ್ವ ಅಂತೆಲ್ಲ ಹೇಳ್ತೀವಿ, ನಾವು ಹೇಳ್ತೀವಿ ಕರೆ ಫಾಲೋ ಅಪ್ ಮಾಡಲ್ಲ. ಅದಕ್ಕೆ ಊಟಕ್ಕೆ ಕುಂತ್ಕೋಬೇಕಾದ್ರೆ ಯಾವುದೇ ರೀತಿ, ಈಗ ನಾವೇನು ಮಾಡ್ತೀವಿ, ಮೊಬೈಲ್ ನೋಡ್ಕೊಂತ ಊಟ ಮಾಡ್ತೀವಿ, ಟಿವಿ ನೋಡ್ಕೊಂತ ಊಟ ಮಾಡ್ತೀವಿ, ಇವೆಲ್ಲ ನಾವು ಮಾಡ್ತಾ ಇದೀವಿ. ಆದರೆ ನೀವು ಊಟಕ್ಕೆ ಕುಂತ್ರೆ ಏನು ತಿಂದಿರಿ ಅನ್ನೋ ಟೇಸ್ಟ್ ಗೊತ್ತಾಗಬೇಕು, ಅದರಲ್ಲಿ ಯಾವ ಆಹಾರ ಇದೆ, ಏನೇನಿದೆ ಅಂತೆಲ್ಲ ಗೊತ್ತಾಗಬೇಕು. ಟೇಸ್ಟಿಂಗ್ ಬಡ್ಸ್ ಅಂತ ಇರುತ್ತೆ, ಅದ್ರ ಮುಖಾಂತರ ಗೊತ್ತಾಗಬೇಕು. ಈಗ ಏನಾಗ್ತಾ ಇದೆ, ಆ ರುಚಿನೇ ಗೊತ್ತಿಲ್ಲ, ಏನು ತಿಂದಿದ್ದೀರಿ ಅಂತ ಕೇಳಿದ್ರೆ ಗೊತ್ತಿರಂಗಿಲ್ಲ, ಸುಮ್ಮನೆ ಊಟ ಮಾಡ್ತಾರೆ ಮತ್ತೆ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಮತ್ತೆ ಕೇಳಿ ಹೊಟ್ಟೆ ಪಾಡಿಗೆ ಮಾಡಲೇಬೇಕಲ್ಲ ಕೆಲಸ ಅಂತ ಹೇಳ್ತಾರೆ, ನಿಜನ ಸುಳ್ಳ? ಹಿಂಗಾಗಿ ನಾವೇನ್ ಮಾಡ್ಕೋಬೇಕು, ಕುಂತುಗೊಳ್ಳೋ ಶೈಲಿ, ನಿಂತುಕೊಳ್ಳೋ ಶೈಲಿ. ಯಾವಾಗ ನೀರು ನೋಡಿ, ನಿಂತು ನೀರು ಕುಡಿಯೋದ್ರಿಂದ, ನಿಂತು ಸ್ಟ್ಯಾಂಡಿಂಗ್ ನಾವು ನೀರು ಕುಡಿತೀವಲ್ಲ, ಅದರಿಂದ ಕರಳಿನ ಹೊಟ್ಟೆ ಸಮಸ್ಯೆ ಆಗುತ್ತೆ, ಲಿವರ್ ಸಮಸ್ಯೆ ಆಗುತ್ತೆ, ಮೊಣಕಾಲಿನ ಸಮಸ್ಯೆ ಆಗುತ್ತೆ. ಇವಿಷ್ಟೆಲ್ಲ ಸಣ್ಣ ಸಣ್ಣ ಕೆಲಸಗಳನ್ನ ನಾವು ಬದಲಾವಣೆ ಮಾಡಿದೀವಿ ಅಂದ್ರೆ ನಮ್ಮ ಜೀವನ ಸಂಪೂರ್ಣ ಬದಲಾವಣೆ ಆಗುತ್ತೆ.
2: ಖಂಡಿತ ಸರ್. ಸರ್, ಇವತ್ತಿನ ನಮ್ಮ ಚರ್ಚೆಯ ವಿಷಯ ಅಂದ್ರೆ ಯೋಗ ಮತ್ತು ಆಟ. ಇವಾಗ ಆಟದಲ್ಲಿ ಹಲವಾರು ಪ್ರಕಾರಗಳಿವೆ, ಅಂದ್ರೆ ಕಬಡ್ಡಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಖೋಖೋ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಈ ತರ ಬೇರೆ ಬೇರೆ ವಿಧಾನದಲ್ಲಿ ಆಟಗಳು ಇರ್ಬೇಕಾದ್ರೆ ಈ ಎಲ್ಲ ಆಟಗಳಿಗೂ ಒಂದೇ ರೀತಿಯ ಯೋಗ ಇದೆಯಾ, ಈ ಆಟಕ್ಕೆ ಇಂಥದ್ದೇ ಯೋಗ ಮಾಡಬೇಕು ಅಂತ ಏನಾದ್ರೂ ನಿರ್ಬಂಧಗಳು ಏನಾದ್ರೂ ಇದೆಯಾ?
1: ಇಲ್ಲ. ಈ ನೋಡಿ, ಯಾವುದೇ ಒಂದು ಆಟವನ್ನು ಆಡಬೇಕಾದ್ರೆ ಏನ್ ಮಾಡ್ತಾರೆ, ಕೋಚ್ ಇರೋರು ಒಂದ್ ಸ್ವಲ್ಪ ರನ್ನಿಂಗ್ ಮಾಡಿಸ್ತಾರೆ. ರನ್ನಿಂಗ್ ಯಾಕೆ ಮಾಡಿಸ್ತಾರೆ, ವಾರ್ಮ್ ಅಪ್ ಆಗಲಿ ಅಂತ ಮಾಡಿಸ್ತಾರೆ. ಯಾವುದೇ ಒಂದು ಆಟ ನೀವು ಹೇಳಿದಂಗೆ, ಎಲ್ಲ ಯಾವುದೇ ಒಂದು ಆಟ, ಕ್ರಿಕೆಟ್ ತೊಗೊಳ್ಳಿ, ವಾಲಿಬಾಲ್ ತೊಗೊಳ್ಳಿ, ಸ್ವಲ್ಪ ರನ್ನಿಂಗ್ ಮಾಡಿ, ಒಂದು ಸ್ವಲ್ಪ ಸ್ಟ್ರೆಚಿಂಗು, ಅವನ್ನೆಲ್ಲ ಮಾಡ್ತಿರ್ತಾರೆ. ಅದೇನಾಗುತ್ತೆ, ಬಾಡಿ. ಈಗ ನೋಡಿ, ವಾಲಿಬಾಲ್ ಆಡಬೇಕಂದ್ರೆ ಕೈ ತುಂಬ ಬಳಕೆ ಮಾಡ್ತಿರ್ತದೆ, ಕೈ ಬಳಕೆ ಮಾಡ್ಕೋಬೇಕು. ಕಬಡ್ಡಿ ಆಡಬೇಕಂತಂದ್ರೆ ಅವಾಗ ಏನಾಗುತ್ತೆ, ರೈಡಿಂಗ್ ಹೋಗ್ತಿರ್ತಾರೆ, ರೈಡಿಂಗ್ ಹೋಗಿ ಉಸಿರು ಹಿಡಿಬೇಕು, ಆ ಉಸಿರಾಟಕ್ಕೆ ಸಂಬಂಧಪಟ್ಟ ಹಾಗೆ ಇರಬೇಕು. ಖೋಖೋ ಆಡ್ಬೇಕಂತಂದ್ರೆ ಅವಾಗ ಬೇರೆ ಆಗುತ್ತೆ, ಕ್ರಿಕೆಟ್ ಆಡ್ಬೇಕಂದ್ರೆ ಅವಾಗ ಬೇರೆ ಆಗುತ್ತೆ. ಪ್ರತಿಯೊಂದು ಕ್ರೀಡೆ ಹೇಗಿರುತ್ತೆ ಆ ರೀತಿ ಯೋಗ ಇರುತ್ತೆ, ಕ್ರೀಡೆಗೆ ತಕ್ಕ ಹಾಗೆ ಯೋಗ ಇರುತ್ತೆ. ವಾರ್ಮಪ್ ಸೇಮ್ ಮಾಡ್ಕೋಬಹುದು, ವಾರ್ಮಪ್ ಸೇಮ್ ಇರುತ್ತೆ, ಅದಕ್ಕೇನು ಸಂಬಂಧ ಇಲ್ಲ. ಆದ್ರೆ ಯೋಗ ಮಾತ್ರ ಬದಲಾವಣೆ ಆಗುತ್ತೆ. ಕಬಡ್ಡಿ ಆಡಬೇಕಂದ್ರೆ ಪ್ರಾಣಾಯಾಮ ಇರುತ್ತೆ, ಪ್ರಾಣಾಯಾಮ, ಉಸಿರಾಟ ಹೆಂಗ್ ಹಿಡಿಬೇಕು, ಎಷ್ಟು ತಿಳಿಬೇಕು, ಹಿಡಿಯುವಂತ ಕೆಪಾಸಿಟಿ ಪ್ರಾಣಾಯಾಮದಲ್ಲಿರುತ್ತೆ. ಆದ್ರೆ ಇದಕ್ಕೂ ಕೂಡ ಆಹಾರನೇ ಬಹಳ ಮುಖ್ಯ, ಇದಕ್ಕೂ ಕೂಡ ಆಹಾರನೇ ಮುಖ್ಯ. ಹೆಂಗ ಆಹಾರ ಇರುತ್ತೆ ಹಂಗ ಶರೀರ ಆಗುತ್ತೆ. ಅದಕ್ಕೆ ಆಹಾರ, ಯೋಗ, ಪ್ರಾಣಾಯಾಮ, ಇವಕ್ಕೆ ಯಾವ ಬೇಕು ಏನ್ ಬೇಕು ತಿಳ್ಕೊಂಡ್ಬಿಟ್ಟೆ ಮಾಡ್ಕೋಬೇಕು. ತಿಳಿಲಾರ್ದೆ ಏನು ಮಾಡಕ್ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಕ್ರೀಡೆಗೆ ಆಸನಗಳು ಬೇರೆ ಇರುತ್ತೆ, ಅದ್ರ ತಕ್ಕ ಹಾಗೆ ಆಹಾರ ಕೂಡ ಇರುತ್ತೆ, ಪ್ರಾಣಾಯಾಮ ಕೂಡ ಇರುತ್ತೆ. ಪ್ರಾಣಾಯಾಮ ಅಂತ ಎಲ್ಲದಕ್ಕೂ ಮುಖ್ಯ, ಕ್ರಿಕೆಟ್ ಆಡೋದಕ್ಕೂ ಆಗಲಿ, ಬ್ಯಾಡ್ಮಿಂಟನ್ ಅಂತಾಗಲಿ, ಯಾವುದೇ ಕ್ರೀಡೆ ಆಗಲಿ, ಅದಕ್ಕೆ ಉಸಿರು ಮಾತ್ರ ತುಂಬಾ ಮುಖ್ಯ.
2: ಸರ್, ಹಾಗಿದ್ರೆ ಈಗ ಯೋಗ ಅನ್ನುವಂಥದ್ದು ದೇಹ ಮತ್ತು ಮನಸ್ಸಿಗೆ ಮಾತ್ರ ಸಂಬಂಧಪಟ್ಟಿರದೆ ಇದು ಆಧ್ಯಾತ್ಮಕ್ಕೂ ಕೂಡ ಸಂಬಂಧ ಇದೆ ಅಂತ ಹೇಳ್ತಿದ್ದೀರಿ, ಅಂದ್ರೆ ಪ್ರಾಣಾಯಾಮನೂ ಕೂಡ ಮುಖ್ಯವಾಗುತ್ತೆ ಅಂತೀರಾ? ಯಾವ ರೀತಿ ಪ್ರಾಣಾಯಾಮ ಮುಖ್ಯವಾಗುತ್ತೆ ಸರ್?
1: ಪ್ರಾಣಾಯಾಮ ಮುಖ್ಯವಾಗುತ್ತೆ ಅಂತಂದ್ರೆ, ಈಗ ನೋಡಿ, ಪ್ರಾಣಾಯಾಮ ಅಂದ್ರೆ ಏನು, ನಮ್ಮ ಪ್ರಾಣ ಶಕ್ತಿಯನ್ನ ಹತೋಟಿಯಲ್ಲಿ ಇಡುವುದೇ ಪ್ರಾಣಾಯಾಮ. ಪ್ರಾಣಶಕ್ತಿಯನ್ನ ಹತೋಟಿಯಲ್ಲಿ ಇಡಬೇಕು. ಏನಾಗುತ್ತೆ ನೋಡಿ, ಒಬ್ಬ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಇತ್ತೀಚಿನ ದಿನದಲ್ಲಿ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಯಾವತ್ತೂ ಆಗೋಲ್ಲ ಮನುಷ್ಯನಿಗೆ, ಎರಡು ರೀತಿ ಆಗುತ್ತೆ. ಒಂದು ಆಯಿತು ಅಂದ್ರೆ ಮನುಷ್ಯ 3-4 hours ಬದುಕ್ತಾನೆ. ಒಂದು ತಿಂಗಳ ಮುಂಚೆನೆ ಅಡ್ವಾನ್ಸ್ ತಿಳಿಸಿರುತ್ತೆ ಮನುಷ್ಯನಿಗೆ ಇದು ಪ್ರಾಣ ಶಕ್ತಿ ಅಂತ ಇದೆ. ಪ್ರಾಣ ಎಲ್ಲಿದೆ ಇಡೀ ಶರೀರ ತುಂಬ ಪ್ರಾಣ ಇದೆ, ಕೈಯಲ್ಲಿದೆ, ಕಾಲಲ್ಲಿದೆ, ಹಾರ್ಟ್ ಅಲ್ಲಿದೆ, ಲಿವರ್ ಅಲ್ಲಿದೆ, ಎಲ್ಲ ಉಸಿರಾಟದಲ್ಲೇನೆ ಇದೆ ಪ್ರಾಣ. ಹೌದಾ? ಆದರೆ ಆ ಉಸಿರಾಟವನ್ನು ಶುದ್ಧಿಗೊಳಿಸುವುದು ಬಹಳ ಮುಖ್ಯ ಆಗುತ್ತೆ. ನಾವು ಏನ್ ಮಾಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ, ಗಿಡಗಳನ್ನ ಕಡಿತಾ ಇದೀವಿ ಜಾಸ್ತಿ, ಗಿಡಗಳನ್ನ ನಾಶ ಮಾಡ್ತಾ ಇದೀವಿ. ಗಿಡಗಳನ್ನ ನಾಶ ಮಾಡಿ ಮಾಡಿ ಮಾಡಿ ಪ್ರತಿಯೊಂದು ಕಡೆ ಏನಾಗ್ತಾ ಇದೆ, ಒಳ್ಳೆ ಪ್ರಕೃತಿ ಉಳಿತಾ ಇಲ್ಲ. ನಾವು ರೋಡ್ ಮಾಡ್ಬೇಕಂತ ಹೇಳಿ ಗಿಡಗಳನ್ನ ಕಡಿತೀವಿ, ಸುಮ್ಮನೆ ಮನೆ ಮುಂದೆ ಒಂದಿಷ್ಟು ಗಿಡಗಳನ್ನ ಇಡ್ತೀವಿ ಅಷ್ಟೇ. ಆದ್ರೆ ಎಲ್ಲ ಕಡೆ ಕಡಿದು ಏನಾಗ್ತಾ ಇದೆ, ನಾಶ ಆಗ್ತದೆ. ಕಾಡು ಹೆಂಗ್ ನಾಶ ಆಗ್ತಾ ಇದೆ, ಹಾಗೆ ಮನುಷ್ಯನಿಗೆ ಆರೋಗ್ಯ ಕೂಡ ಇಲ್ಲಿ ನಾಶ ಆಗ್ತಾ ಇದೆ. ಅದಕ್ಕೆ ಉಸಿರಾಟ ಬಹಳ ಮುಖ್ಯವಾಗುತ್ತೆ. ಉಸಿರಾಟ ಶುದ್ಧಿಗೊಳಿಸುವುದು ಪ್ರಾಣಾಯಾಮ. ಉಸಿರಾಟವನ್ನು ಯಾವ ರೀತಿ ಶುದ್ಧಿಗೊಳಿಸಬೇಕು, ದಿನದ ಒಂದು ಬೆಳಗ್ಗೆ ಆಗಲಿ ಅಥವಾ ಸಾಯಂಕಾಲ ಆಗಲಿ ಒಂದು 15-20 ನಿಮಿಷ ಪ್ರಾಣಾಯಾಮ ಮಾಡಿದ್ರೆ ಮಾನಸಿಕ ಶಕ್ತಿ, ದೈಹಿಕ ಶಕ್ತಿ ವೃದ್ಧಿ ಆಗುತ್ತೆ. ಮಾತಿನಲ್ಲಿ ಹತೋಟಿ ಬರುತ್ತೆ. ಯಾರ ಜೊತೆ ಹೇಗೆ ಮಾತನಾಡಬೇಕು, ಹೇಗೆ ಮಾತನಾಡಬಾರದು ಅನ್ನೋದು ಕೂಡ ಕಲಿಸಿಕೊಡೋ ಶಕ್ತಿ ಯೋಗದಲ್ಲಿದೆ. ಈಗ ನೀವು ನೋಡ್ತಾ ಇದ್ದೀರಿ, ರಾಜಕಾರಣಿಗಳು ನಾಲ್ಗೆಯ ಮೇಲೆ ಕಂಟ್ರೋಲೇ ಇರೋದಿಲ್ಲ, ಹತೋಟಿನೇ ಇರೋದಿಲ್ಲ. ಆದರೆ ಯೋಗವನ್ನು ಮಾಡಿರುವಂತ ಯಾವುದೇ ಒಬ್ಬ ರಾಜಕಾರಣಿ ಇತ್ತು ಅಂದ್ರೆ ನಾಲ್ಗೆ ಮೇಲೆ ತುಂಬಾ ಹತೋಟಿ ಇರುತ್ತೆ. ನೀವು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯೋಗ ಮಾಡೋದ್ರಿಂದ ಎಷ್ಟೋ ಜನ ಬೇಯಿದ್ರು ಕೂಡ, ಅವ್ರ ಬಗ್ಗೆ ಅವಹೇಳನೆಗಾರಿ ಮಾತಾಡಿದ್ರು ಕೂಡ ಅವ್ರು ಒಮ್ಮಿಗೆ ಸಡನ್ ಆಗಿ ಆಕ್ಷನ್ ತಗೊಳ್ಳೋದಿಲ್ಲ. ಅದೇ ಯೋಗದಲ್ಲಿರುವಂತಹ ಶಕ್ತಿ. ಪ್ರಾಣಾಯಾಮ ಮಾಡೋದ್ರಿಂದ ಆ ರೀತಿ ಶಕ್ತಿ ಬರುತ್ತೆ. ಅವರಂಗೆ ಎಲ್ಲ ನಮ್ಮ ಪ್ರತಿಯೊಬ್ಬರು ರಾಜಕಾರಣಿಗಳು ಆದರೆ ಆಟೋಮೆಟಿಕ್ಲಿ ನಮ್ಮ ದೇಶ ತನ್ನಷ್ಟು ತಾನೇ ಬದಲಾವಣೆ ಆಗುತ್ತೆ. ರಾಜಕಾರಣಿಗಳ ಬದಲಾವಣೆ ಆದ ತಕ್ಷಣ ರಾಜಕಾರಣಿಗಳಿಂದ ಪ್ರಜೆಗಳ ಬದಲಾವಣೆ ಆಗ್ತವೆ. ಅದೇ ರೀತಿ ಇದು ಯೋಗದ ಬಗ್ಗೆ ಮಹತ್ವ ಕೊಟ್ಟಂಗೆ ಇಡೀ ದೇಶನೇ ಬದಲಾವಣೆ ಆಗುತ್ತೆ. ಅಂತ ಶಕ್ತಿ ಯೋಗದಲ್ಲಿ.
2: ಸರಿ, ಇವಾಗ ಈ ಪ್ರಾಣಾಯಾಮವನ್ನು ಯಾವ ವಯಸ್ಸಿನವರು ಮಾಡಬಹುದು ಅಂತ ತಾವು ಹೇಳ್ತೀರಾ?
1: 8 ವರ್ಷ ಮೇಲ್ಪಟ್ಟವರು ಎಲ್ಲರೂ ಕೂಡ ಮಾಡ್ಕೋ. ಆದರೆ ಯಾವ ಪ್ರಾಣಾಯಾಮ ಮಾಡ್ಕೋಬೇಕು ಅನ್ನೋದು ತಿಳಿದ್ಬಿಟ್ಟು ಮಾಡ್ಕೋಬೇಕಷ್ಟೆ. ಒಂದೊಂದಿಷ್ಟು ಜನಕ್ಕೆ ಬೇರೆ ಬೇರೆ ಸಮಸ್ಯೆ ಇರುತ್ತೆ. ಹಾರ್ಟ್ ಸಮಸ್ಯೆ ಇರುತ್ತೆ, ಹೈ ಬಿ ಪಿ ಇರುತ್ತೆ. ಹೈ ಬಿ ಪಿ ಇರೋರು ಏನು ಮಾಡ್ಕೋಬೇಕು, ಲೋ ಬಿ ಪಿ ಇರೋರು ಏನು ಮಾಡ್ಕೋಬೇಕು, ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇರೋರು ಏನು ಮಾಡ್ಕೋಬೇಕು, ಎಲ್ಲರೂ ಒಂದೇ ರೀತಿ ಪ್ರಾಣಾಯಾಮ ಮಾಡೋಕ್ಕೆ ಬರೋದಿಲ್ಲ ಮೇಡಮ್. ಪ್ರತಿಯೊಬ್ಬರು ಕೂಡ ಒಂದೊಂದನ್ನ ಮಾಡ್ಕೋಬೇಕಂದ್ರೆ ತಿಳಿದ್ಬಿಟ್ಟು ಮಾಡ್ಕೋಬೇಕು. ಈಗ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಸ್ಪೆಸಿಫಿಕ್ ಆಗಿ ನಾವು ಉಸಿರಾಟ ಫಾಸ್ಟ್ ಮಾಡುವಂಥದ್ದು ಒಂದಿಷ್ಟು ಮಾಡೋಕ್ಕೆ ಹೋಗಬಾರ್ದು. ಹಾಗಾಗಿ ಒಂದಿಷ್ಟು ತಿಳಿದ್ಬಿಟ್ಟು ಮಾಡ್ಕೋಬೇಕು.
2: ಸರಿ, ಇವಾಗ ನಮಗೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂದರೆ ಮನಸ್ಸು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇವಾಗ ಆಟಗಾರರಿಗೆ ಮನಸ್ಸಿನ ಮೇಲೆ ಏಕಾಗ್ರತೆ ಅನ್ನುವುದು ಇನ್ನೂ ಮುಖ್ಯ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಿಕ್ಕೆ ಆಟಗಾರರಿಗೆ ಈ ಯೋಗ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಸಹಕಾರಿಯಾಗಿದೆ ಅಂತ ತಾವು ಹೇಳ್ತೀರಾ?
1: ಈಗ ಏಕಾಗ್ರತೆ ಅಂತ ನೀವು ಹೇಳಿದ್ರಲ್ಲ, ಈಗ ನೋಡಿ ಒಬ್ಬ ಬ್ಯಾಟ್ಸ್ಮನ್ಗೆ, ಕ್ರಿಕೆಟ್ ಆಡ್ಬೇಕು ಒಬ್ಬ ಬ್ಯಾಟ್ಸ್ಮನ್ಗೆ, ಬೌಲರ್ಗೆ ಏನಿರುತ್ತೆ ಗುರಿ ಇರುತ್ತೆ. ಆ 3 ಸ್ಟಂಪ್ ಏನಿರುತ್ತಲ್ಲ, ಆ ಸ್ಟಂಪ್ ಮೇಲೇ ಅವ್ನ ಗುರಿ ಇರುತ್ತೆ. ಬ್ಯಾಟ್ಸ್ಮನ್ ಹೆಂಗಿರುತ್ತೆ, ಎಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಹಂಗ್ ಯಾವ ರೀತಿನ ಆಡ್ಬೇಕು ಅಂತ ಅವನಿಗೊಂದು ಗುರಿ ಇರುತ್ತೆ. ಆದ್ರೆ ಆಡ್ಬೇಕಂದ್ರೆ ನಮ್ಮ ಬುದ್ಧಿಮಟ್ಟ ಬಹಳ ಚೆನ್ನಾಗಿರ್ಬೇಕು. ಅದೇ ರೀತಿ ಯಾವ ರೀತಿ ಯಾವಾಗ ಬ್ಯಾಟ್ ಟರ್ನ್ ಮಾಡ್ಬೇಕಂತ ಬ್ಯಾಟ್ಸ್ಮನ್ ಗೊತ್ತಿರ್ಬೇಕು. ಬೌಲರ್ಗೆ ಯಾವ ರೀತಿ ಇವನ್ಗೆ ನಾನು ಆಡಬಾರ್ದಂಗೆ ನಾನು ನೋಡ್ಕೋಬೇಕಂತ ಅವನ ಕಡೆ ಇರುತ್ತೆ ಗುರಿ. ಹೌದಾ? ಅದೇ ರೀತಿ ಈ ನಮ್ಮ ಗುರಿ ಹೆಂಗಿರ್ಬೇಕಂದ್ರೆ, ಏಕಾಗ್ರತೆ ಹೆಂಗಿರ್ಬೇಕಂತ ಕೇಳಿದಾಗ, ಆ ಗುರಿಯನ್ನು ಸೆಟ್ ಮಾಡ್ಬೇಕಂದ್ರೆ ಸರಿಯಾದ ಪ್ರಾಣಾಯಾಮ ಮಾಡಿದರೆ ಆ ಗುರಿ ಸೆಟ್ ಆಗುತ್ತೆ. ತ್ರಾಟಕ ಯೋಗ ಅಂತ ಹೇಳ್ತೀವಿ. ತ್ರಾಟಕ ಯೋಗನ ಮಾಡಿದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಡೆವಲಪ್ ಆಗುತ್ತೆ, ಆಟದ ಮೇಲೆ ಹತೋಟಿ ಇರುತ್ತೆ, ಪೇಷನ್ಸ್ ಕಳ್ಕೊತಿರ್ತಾರೆ. ಎಷ್ಟೋ ಜನ ನೀವು ಕ್ರೀಡೆಯಲ್ಲಿ ನೋಡಿದ್ದೀರಿ, ಪೇಷನ್ಸ್ ಕಳ್ಕೊಂಡು ಜಗಳಾಟ ಆಡ್ತಿರ್ತಾರೆ. ಹೌದಾ? ಎಷ್ಟೋ ಜನರು ಆಡ್ಬೇಕಂದ್ರೆ ಭಯ ಪಡ್ತಿರ್ತಾರೆ. ಈಗ ನನ್ನ ನೆಕ್ಸ್ಟ್ ಬೌಲಿಂಗ್ ಬಂತು, ಭಯ ಬರ್ತಾ ಇರುತ್ತೆ. ಬ್ಯಾಟ್ಸ್ಮನ್ಗೆ ಒಂದು ರೀತಿ ನನ್ನ ಬ್ಯಾಟಿಂಗ್ ಇದೆ, ಭಯ ಬರ್ತಾ ಇರುತ್ತೆ. ಮನುಷ್ಯನಿಗೆ ದೈಹಿಕ ಮಾನಸಿಕವಾಗಿ ಸದೃಢ ಆಗಿರ್ಬೇಕಂದ್ರೆ ಪ್ರಾಣಾಯಾಮ ಬಹಳ ಮುಖ್ಯವಾಗುತ್ತೆ, ಏಕಾಗ್ರತೆ ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಧೈರ್ಯ ಬರಬೇಕಂದ್ರೆ ಯೋಗ ಮಾಡಲೇಬೇಕು. ಆದರೆ ಯಾವ ಯೋಗ ಬೇಕು ಪ್ರತಿಯೊಬ್ಬರು ತಿಳಿದ್ಬಿಟ್ಟು ಮಾಡಿದ್ರೆ ಬಹಳ ಒಳ್ಳೇದು.
2: ಖಂಡಿತ ಸರ್. ಇವಾಗ ಆಟಗಾರರು ಇವಾಗ ಯೋಗವನ್ನು ಮಾಡ್ಬೇಕಂದ್ರೆ ಅವರು ಎಷ್ಟು ಗಂಟೆಗಳ ಕಾಲ ಈ ಒಂದು ಯೋಗಾಭ್ಯಾಸವನ್ನ ಅಭ್ಯಾಸ ಮಾಡಬೇಕು ಅಂತ ತಾವು ಹೇಳ್ತೀರಾ?
1: ನೋಡಿ, ಯಾರೇ ಆಗಲಿ ಮಿನಿಮಮ್ ಅವರು ಒಂದು ಗಂಟೆ ಅದನ್ನು ಮಾಡಿದ್ರೆ ಬಹಳ ಒಳ್ಳೇದು. ಒನ್ ಅವರ್ ಮಾಡಿದ್ರೆ ತುಂಬ ಒಳ್ಳೇದು. ಅಕಸ್ಮಾತ್ ಅವ್ರು ಪ್ರಾಕ್ಟೀಸ್ ಹೆಂಗೆ ಮಾಡ್ತಿರ್ತಾರೆ, ಈಗ ನೋಡಿ 3-4 hours ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಎಷ್ಟೋ ಜನ ಒಂದಿಷ್ಟು ಜನ ಅವನ್ನ 5-6 ಗಂಟೆ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಎಷ್ಟು ಪ್ರಾಕ್ಟೀಸ್ ಮಾಡ್ತಾರಲ್ಲ, ಅದಕ್ಕೆ ಮೂಲ ಬೇರೆ ಇರೋದೇ ಯೋಗ. ಮೂಲ ಬೇರೆ ಯೋಗ, ಹೆಂಗೆ ಯೋಗ ಮಾಡಿರ್ತಲ್ಲ ಅಷ್ಟು ಅವ್ರ ಕಡೆ ಸ್ಟೆಮಿನ ಜಾಸ್ತಿ ಆಗುತ್ತೆ. ಅವ್ರ ಕಡೆ ಒಂದಿಷ್ಟು ಕೈಯಲ್ಲಿ ಕಾಲಲ್ಲಿ ಶಕ್ತಿ ಜಾಸ್ತಿ ಸಿಗುತ್ತೆ. ಹಾಗಾಗಿ ಅದು ಎಷ್ಟು ಚೆನ್ನಾಗಿ ಮಾಡಬೇಕು ಅಷ್ಟು ಚೆನ್ನಾಗಿ ಮಾಡಿದರೆ ಅವ್ರ ಪ್ರಾಕ್ಟೀಸ್ನು ಜಾಸ್ತಿ ಆಗುತ್ತೆ. ಪ್ರಾಕ್ಟೀಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಷ್ಟು ಅವ್ರ ಕ್ರೀಡೆಯಲ್ಲಿ ಶೈನ್ ಆಗ್ತಾರೆ. ಅದಕ್ಕೆ ಯೋಗ ಬಹಳ ಮುಖ್ಯವಾಗುತ್ತೆ.
2: ಸರ್, ಇವಾಗ ಈ ಆಟಗಾರರಿಗೆ ಸಂಬಂಧಪಟ್ಟಂತೆ ಅವರ ಆಹಾರ ಪದ್ಧತಿನೂ ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗಿದ್ರೆ ಆಟಗಾರರು ಅವರ ಆಹಾರ ಪದ್ಧತಿ, ಆಟಗಾರರ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಅಂತ ತಾವು ಹೇಳ್ತೀರಾ?
1: ಈಗ ಆಟಗಾರರಂತಷ್ಟೇ ಅಲ್ಲ, ನಾವು ನೋಡಿ, ನೀವು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಅಥವಾ ಯಾವುದೇ ಆಯಿಲಿ ಫುಡ್ ಆಗಲಿ, ಮಸಾಲ ಆಗಲಿ, ಏನೇ ತಿಂದ್ರೂ ಕೂಡ ಫಸ್ಟ್ ಹೋಗೋದು ಲಿವರ್ಗೆ. ಆಮೇಲೆ ನೆಕ್ಸ್ಟ್ ಗಾಲ್ ಬ್ಲಾಡರ್, ದೆನ್ ಅಲ್ಲಿಂದ ಕಿಡ್ನಿಗೆ ಹೋಗುತ್ತೆ. ಹೌದಾ? ಇದು ಏನಾಗತ್ತೆ ಅಂತ ಕೇಳಿದಾಗ ನಾವೇನ್ ಮಾಡ್ತಾ ಇರ್ತೀವಿ ಅಂತಂದ್ರೆ, ಸ್ಪೋರ್ಟ್ಸ್ಮನ್ ಅಂತ ಇದ್ದಾಗ ಒಂದಿಷ್ಟು ಜನ ನಿಂತ್ಬಿಟ್ಟು ನೀರು ಕುಡಿತಿರ್ತಾರೆ, ನಿಂತ್ಬಿಟ್ಟು ಕೂಲ್ ಡ್ರಿಂಕ್ಸ್ ಕುಡಿತಿರ್ತಾರೆ, ಆಮೇಲೆ ಸ್ವಲ್ಪ ಫಾಸ್ಟ್ ಫುಡ್ ತಿಂತಿರ್ತಾರೆ. ಒಬ್ಬರೇ ಅಲ್ಲ, ಎಷ್ಟೋ ಜನ ಇರ್ತಾರೆ. ತಿನ್ನೋ ತಂದು ಏನು ಅನ್ಸೋದಿಲ್ಲ, ನಾ ಸ್ಪೋರ್ಟ್ಸ್ಮನ್ ಇದ್ದೀನಿ ಅಂತಿರ್ತಾರೆ. ಆದರೆ ಏನಾಗುತ್ತೆ ಅಂತ ಕೇಳಿದಾಗ, ಯಾವಾಗ ಲಿವರ್ಗೆ ಹೋಗುತ್ತೆ, ಲಿವರ್ಗೆ ಹೋದ ತಕ್ಷಣ ಈಗ ನೋಡಿ, ಲಿವರ್ಗೆ ಹೋದ ತಕ್ಷಣ ಅದೇನು ಮಾಡುತ್ತೆ, ಒಂದು ರೀತಿ ಸೋಸುತ್ತೆ. ಸೋಸ್ಬಿಟ್ಟು ನೆಕ್ಸ್ಟ್ ಎಲ್ಲಿ ಕಳಿಸುತ್ತೆ, ಗಾಲ್ ಬ್ಲಾಡರ್ ಕಳಿಸುತ್ತೆ. ಗಾಲ್ ಬ್ಲಾಡರ್ ಕಳಿಸಿದಾಗ, ಈಗಿನ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಮಳೆ ಬಂದಿರುತ್ತೆ, ಚರಂಡಿ ತುಂಬಿರುತ್ತೆ, ಆಮೇಲೆ ಮಳೆ ಬಂದೆಲ್ಲ ಪೂರ್ತಿ ನೀರೆಲ್ಲ ಕೊಚ್ಕೊಂಡು ಹೋದ್ಮೇಲೆ ಅದು ಏನಾಗುತ್ತೆ, ಒಂದು ಸ್ವಲ್ಪ ನೆಕ್ಸ್ಟ್ ಡೇ ಬಿಸಿಲು ಬೀಳುತ್ತೆ. ಬಿಸಿಲು ಬಿಟ್ಟ ಮೇಲೆ ಒಂದು ರೀತಿ ಒಂದು ಲೇಯರ್ ಫಾರ್ಮೇಷನ್ ಆಗಿರುತ್ತೆ ನೋಡಿ, ಒಂದು ಲೇಯರ್ ಫಾರ್ಮೇಷನ್ ಆಗಿರುತ್ತೆ. ಆ ಲೇಯರ್ ಫಾರ್ಮೇಷನ್ ಒಣಗಿರುತ್ತೆ, ಒಳಗಿನ ಮೇಲೆ ಸ್ವಲ್ಪ ಹಳಕ್ ಹಳಕ್ ಟೈಪ್ ಒಂದು ರೀತಿ ನಿಂತಿರುತ್ತೆ. ಆ ಲೇಯರ್ ಫಾರ್ಮೇಷನ್ ಆಗಿದ್ದು ಏನಾಗುತ್ತೆ ಅಂತ ಕೇಳಿದಾಗ, ಅದೇ ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಹೇಳ್ತಿದ್ರು. ಅದೇ ಯಾವ ಮನುಷ್ಯನ ಕಲ್ ತಿಂದಿರಂಗಿಲ್ಲ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ಮನುಷ್ಯ ಕಲ್ ತಿಂದಿರಂಗಿಲ್ಲ. ಅದೇನಾಗಿದೆ, ವಿಷಗಳ ಕೂಡಿ ವಿಷ ಪದಾರ್ಥವನ್ನ ಒಳಗೆ ಹಾಕಿ ಹಾಕಿ ಹಾಕಿ ಆ ಕಿಡ್ನಿ ಸ್ಟೋನ್ ಆಗುತ್ತೆ. ಆಮೇಲೆ ಕಿಡ್ನಿ ಸ್ಟೋನ್ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ, ಕಿಡ್ನಿ ಮೇಲೆ ಎಫೆಕ್ಟ್ ಕೊಡ್ತಾ ಇರುತ್ತೆ. ಅದಕ್ಕೆ ಈ ಆಹಾರ ಶೈಲಿ ಅನ್ನೋದು ಎಷ್ಟು ಮುಖ್ಯ ಅಂತ ನೀವು ಕೇಳಿದ್ರಲ್ಲ, ಇದನ್ನೇ ತಿನ್ಬೇಕು ಇದನ್ನೇ ತಿನ್ಬೇಕು ಅಂತ ಅಲ್ಲ, ಆದರೆ ಯಾವ್ದನ್ನು ಬಿಡಬೇಕು ಅನ್ನೋದು ಬಹಳ ಮುಖ್ಯ ಇದೆ. ಯಾವುದನ್ನು ಅವಾಯ್ಡ್ ಮಾಡಬೇಕು ಅನ್ನೋದು ತುಂಬ ಮುಖ್ಯ ಇದೆ. ಜ್ಯೂಸ್ ಕುಡಿಲಿ ತುಂಬ ಒಳ್ಳೆಯದು, ಲೆಮನ್ ಯೂಸ್ ಮಾಡಲಿ ತುಂಬ ಒಳ್ಳೆಯದು, ಎಳ್ನೀರು ಕುಡಿಲಿ ತುಂಬ ಒಳ್ಳೆಯದು. ಸ್ಪೋರ್ಟ್ಸ್ಮನ್ ಎಸ್ಪೆಷಲಿ ಈಗ ಆಕ್ಟ್ರೆಸ್ ನೋಡಿ, ಅವ್ರ ತೂಕವನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿ, ಅವ್ರ ಸ್ಟ್ರಕ್ಚರ್ ಸರಿಯಾಗಿತ್ತಂದರೆ, ಅವ್ರ ವಾಯ್ಸ್ ಚೆನ್ನಾಗಿತ್ತಂದರೆ, ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿರ್ಬೇಕಂತಂದರೆ ಅವ್ರಿಗೂ ಕೂಡ ಮುಖ್ಯ ಆಗುತ್ತೆ ಯೋಗ. ಹಾಗೆ ಅವ್ರ ಆಹಾರ ಕೂಡ ತೂಕಬದ್ಧವಾಗಿ ತಿಂತಾರೆ, ತೂಕಬದ್ಧವಾಗಿ ತಿಂತಾರೆ. ಅದಕ್ಕೆ ಫಾಸ್ಟ್ ಫುಡ್ ಆಗಲಿ, ಈಗ ಒಂದಿರುತ್ತೆ ಈ ಜ್ಯೂಸಸ್ ಆಗಲಿ, ಇಂಥವನ್ನೇನಿರುತ್ತಲ್ಲ ಕೂಲ್ ಡ್ರಿಂಕ್ಸು, ಅವನ್ನ ಇವನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ತಿಂದರೆ ಬಹಳ ಒಳ್ಳೆಯದು. ಇದನ್ನೇ ತಿನ್ನಬೇಕು ಅಂತ ಏನಿಲ್ಲ, ಆದರೆ ಟೈಮ್ ಪ್ರಕಾರಕ್ಕೆ ಸರಿಯಾಗಿ ತಿಂದರೆ, ಕ್ರಮಬದ್ಧವಾಗಿ ತಿಂದರೆ ಬಹಳ ಒಳ್ಳೆಯದು. ಒಂದು ಟೈಮ್ ಊಟ ಮಾಡಲಿ, ಚೆನ್ನಾಗಿ ಊಟ ಮಾಡಲಿ, ಹುಡುಗಿ ಡ್ರೈ ಫ್ರೂಟ್ಸು ಫ್ರೂಟ್ಸು ಈ ರೀತಿ ಫಾಲೋಅಪ್ ಮಾಡಿಕೊಂಡ್ರೆ ಶರೀರ ತುಂಬ ಚೆನ್ನಾಗಿ ಉಳಿಯುತ್ತೆ. ಅದಕ್ಕೆ ಈಗ ಒಂದು ನಿಮ್ಗೆ ಸಣ್ಣ ಉದಾಹರಣೆ ಕೊಟ್ಟೆ, ಕಿಡ್ನಿ ಸ್ಟೋನ್ ಹೇಗಾಗುತ್ತೆ ಅಂತೇಳಿ. ಹಾಗಾಗಿ ಈಗ ಮನುಷ್ಯನಿಗೆ ಒಳಗಡೆ ವಿಷ ಉಳಿದು ಉಳಿದು ಉಳಿದು ಸಮಸ್ಯೆ ಆಗುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಔಷಧಿಗೆ ಮತ್ತೆ ಒಂದು ಗುಳಿಗೆ ನುಂಗೋದು, ಟ್ಯಾಬ್ಲೆಟ್ಸ್ ತೊಗೊಳ್ಳೋದು, ಮೈಕೆ ನೋಸ್ತಾ ಇದೆ ಟ್ಯಾಬ್ಲೆಟ್ ತೊಗೋತಾರೆ, ಹೊಟ್ಟೆ ನೋಸ್ತಾ ಇದೆ ಟ್ಯಾಬ್ಲೆಟ್ ತೊಗೋತಾರೆ, ಅಸಿಡಿಟಿ ಟ್ಯಾಬ್ಲೆಟ್ಸ್ ತೊಗೋತಾರೆ, ವಿಷಕ್ಕೆ ಮತ್ತೆ ವಿಷ ಹಾಕೋದು, ಇವೆಲ್ಲ ಆಗಬಾರ್ದು. ಅವಾಗ ಮಾತ್ರ ಸ್ಪೋರ್ಟ್ಸ್ಮನ್ ದೀರ್ಘಾಯುಷ್ಯವಾಗಿ ಚೆನ್ನಾಗಿ ಆಡ್ಕೊಂಡು ಹೋಗ್ತಾರೆ. ಈಗ ನೋಡಿ ಧೋನಿ ಅವ್ರು ನೋಡಿ, ಧೋನಿ ಫಿಟ್ನೆಸ್ ಇನ್ನು 40 ಬಂದ್ರೂ ಕೂಡ ಇನ್ನೂ ಫಿಟ್ನೆಸ್ ಚೆನ್ನಾಗಿನೇ ಇದೆ. ಯಾಕೆಂದ್ರೆ ಆಹಾರ ಶೈಲಿ ಚೆನ್ನಾಗಿರುತ್ತೆ, ಅಂದಾಗ ಚೆನ್ನಾಗಿರ್ತಾರೆ. ಮೈಂಡ್ ನೋಡಿ ಎಷ್ಟು ಕೂಲ್, ಮಿಸ್ಟರ್ ಕೂಲ್ ಅಂತ ಹೇಳ್ತಾರೆ ಅವ್ರಿಗೆ, ಅದೆಲ್ಲ ಯೋಗದ ಶಕ್ತಿ ಮಾಡಿದಾಗನೇ ಇರುತ್ತೆ ಅದು. ಹಾಗಾಗಿ ಆಹಾರ ತುಂಬ ಮುಖ್ಯವಾಗುತ್ತೆ.
2: ಸರ್, ಈಗ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಈ ಯೋಗ ಅನ್ನುವಂಥದ್ದು ಆಟಗಾರರಲ್ಲಿ ಯಾವ ರೀತಿ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ, ಅದರ ಕುರಿತು ಒಂದು ಸಂದೇಶ ನೀಡೋದಾದ್ರೆ
1: ನೋಡಿ, ಯೋಗ ಹುಟ್ಟಿರೋ ದೇಶ ನನ್ನ ಭಾರತ, ನಮ್ಮ ಭಾರತ
2: ಖಂಡಿತ.
1: ಅದರಿಂದ ಇದೆಲ್ಲ ಕ್ರೀಡೆಗೂ ಕೂಡ ಒಂದು ರೂಟ್, ಒಂದು ರೂಟ್ ಇದ್ದಾಗೆ ಇದನ್ನು ಪ್ರತಿಯೊಬ್ಬರು ಕೂಡ ಇವತ್ತು ಯುವ ಪೀಳಿಗೆ ಮೊಬೈಲನ್ನು ಬಿಟ್ಟು ಗ್ರೌಂಡಿಗೆ ಜಾಸ್ತಿ ಬರೋದನ್ನು ಪ್ರಾಕ್ಟೀಸ್ ಮಾಡಲಿ. ಆಮೇಲೆ ಪ್ರತಿಯೊಂದು ತಾಲೂಕದಲ್ಲಿ ಕೂಡ ಯೋಗ ಕೇಂದ್ರಗಳು ಜಾಸ್ತಿ ಆಗಬೇಕು. ಯುವಕರು ಕೂಡ ಇದೊಂದು ಉದ್ಯಮ, ಈಗ ಹೊರದೇಶದಲ್ಲಿ ಉದ್ಯಮ ಆಗಿದೆ, ನಮ್ಮ ದೇಶದಲ್ಲಿ ಇದೇನಾಗ್ತಾ ಇದೆ ಅಂದರೆ ಒಂದು ಸ್ವಲ್ಪ ನೆಗ್ಲಿಜೆನ್ಸಿ ಆಗ್ತಾ ಇದೆ. ಯೋಗ ರೋಗ ಬಂದ ಯೋಗ, ಡಾಕ್ಟರ್ ಹೇಳಿದ್ರೆ ಯೋಗ, ಅವ್ರು ಹೇಳಬೇಕು ನೀನು ವಾಕಿಂಗ್ ಮಾಡಂದ್ರೆ ಯೋಗ ಮಾಡ್ತಾರೆ, ಅವ್ರು ಹೇಳಿಲ್ಲ ಮಾಡೋದಿಲ್ಲ. ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಹೇಗೆ ಊಟ ಮಾಡ್ತೀರಿ, ಹೇಗೆ ನಿದ್ರೆ ಮಾಡ್ತೀರಿ, ಹೇಗೆ ನಿಮ್ಮ ದಿನಚರಿ ಇರುತ್ತೆ, ಅದರಲ್ಲಿ ಒಂದು ದಿನದ ಒಂದು ಅರ್ಧ ಗಂಟೆ 24 ಗಂಟೆಯಲ್ಲಿ 24 ನಿಮಿಷ ಆದರೂ ಯೋಗ ಮಾಡಬೇಕು. ಯುವಕರು, ಮಹಿಳೆಯರು, ವೃದ್ಧರು, ಯಾರೇ ಇರಲಿ, ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೋಬೇಕಂದ್ರೆ, ನಿಮ್ಮನ್ನು ನಿಮ್ಮ ಒಳಗಡೆ ಒಂದು ಶಕ್ತಿಯನ್ನು ಕಾಣ್ಕೋಬೇಕಂದ್ರೆ ಯೋಗ ಮಾಡಬೇಕು. ಹಾಗಾಗಿ ಪ್ರತಿಯೊಂದು ಗ್ರಾಮೀಣ ಮಟ್ಟದಿಂದ ಪ್ರತಿಯೊಂದು ಮನೆಯಲ್ಲಿ ಯೋಗಿಗಳಾದರೆ ನಮ್ಮ ದೇಶ ಅವಾಗ ಸದೃಢ ಆಗುತ್ತೆ. ಯೋಗ ನಾಟ್ ಓನ್ಲಿ ಆನ್ ಯೋಗ ಡೇ, ಯೋಗ ಮಸ್ಟ್ ಬಿ ಎ ಎವ್ರಿ ಡೇ. ಇದು ನಮ್ಮ ಸಂದೇಶ, ಯೋಗ ಮಸ್ಟ್ ಬಿ ಎವ್ರಿ ಡೇ. ಯೋಗ ಯೋಗ ದಿನದಂದು ಮಾತ್ರವಾಗಬಾರದು, ಪ್ರತಿದಿನವಾಗಬೇಕು. ಅವಾಗ ಮಾತ್ರ ನಮ್ಮ ದೇಶ ಸದೃಢ ಆಗುತ್ತೆ. ಇಲ್ಲ ಅಂತಂದರೆ ರೋಗ ರುಜಿನೆಗಳು ಜಾಸ್ತಿ ಆಗ್ತಾ ಇದೆ, ಹಾಸ್ಪಿಟಲ್ ಗಲ್ಲಿ ಗಲ್ಲಿ ಹುಟ್ಟುತ್ತಾ ಇದೆ. ಹಾಸ್ಪಿಟಲ್ ಬೇಕು ಎಮರ್ಜೆನ್ಸಿಗೆ, ಆದರೆ ಇದೆಲ್ಲ ದೂರ ಆಗಬೇಕಂದ್ರೆ ಯೋಗ ಮುಖ್ಯವಾಗುತ್ತೆ. ಹಾಗಾಗಿ ನಮ್ಮ ದೇಶ ಬಲಿಷ್ಠ, ಬಲಾಢ್ಯ, ಸುಸಂಸ್ಕೃತ ನವ ಭಾರತ ನಿರ್ಮಾಣ ಮಾಡಬೇಕಂದ್ರೆ ಪ್ರತಿಯೊಬ್ಬರು ಯೋಗವನ್ನು ಮಾಡ್ಕೋಬೇಕು. ಅವಾಗ ಮಾತ್ರ ನಮ್ಮ ದೇಶ ಸದೃಢವಾಗುತ್ತೆ, ಆರೋಗ್ಯ ಭಾರತ ಆಗುತ್ತೆ. ಸುಮ್ಮನೆ ನಾವು ಸ್ಪೀಚ್ ಮಾಡಿದರೆ, ಬರೀ ನಾವು ಭರವಸೆ ಕೊಟ್ಟರೆ, ಅದನ್ನು ಹೇಳ್ಕೊಂಡು ಹೋದ್ರೆ ಕೆಲಸ ಆಗೋದಿಲ್ಲ. ಬದಲಾವಣೆ ನಮ್ಮ ಕೈಯಲ್ಲಿರುತ್ತೆ. ಈ ರಾಜಕಾರಣಿಗಳು ಹೇಳಿ ಹೋಗ್ತಾರಷ್ಟೇ, ಸ್ವಾಮೀಜಿಗಳು ಹೇಳಿ ಹೋಗ್ತಾರಷ್ಟೇ, ಎಲ್ಲರೂ ಹೇಳ್ತಾರೆ, ಆದರೆ ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳಕ್ಕೆ ಯೋಗ ಮಾಡಿ. ಇದು ನಮ್ಮ ಸಂದೇಶ.
2: ಖಂಡಿತ ಸರ್. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯೋಗ ಅಂದ್ರೇನು, ಯೋಗದ ಮಹತ್ವವೇನು, ಯೋಗ ಅನ್ನುವಂಥದ್ದು ಆಟಗಾರರಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ, ಎಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
1: ಧನ್ಯವಾದ.
2: ಸ್ನೇಹಿತರೆ, ಇದುವರೆಗೂ ಪ್ರಸಾರವಾಯಿತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಸರಣಿ ಜಾಗೃತಿ ಕಾರ್ಯಕ್ರಮ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಆರೋಗ್ಯ ಸಂಗಮ ಯೋಗಾ ಫೌಂಡೇಶನ್ ಟ್ರಸ್ಟ್ನ ಯೋಗಾ ಗುರುಗಳಾದ ಡಾಕ್ಟರ್ ಸಂಗಮೇಶ್ ಸೌದತ್ತಿಮಠ ಅವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904 ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಕೋಟಿಯ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777